ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಇಸವಿಯ ಜೂನ್ ತಿಂಗಳ 19 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ, 8:45 ಮುಕ್ತವ್ಯಸನ ಬದುಕು ಹಸನ ಕಾರ್ಯಕ್ರಮ. ಒಂಬತ್ತು 20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಶಬ್ದದಲ್ಲಿ ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರೆದವರು. ಅವರು ಕೆಲವು ರಚಿಸಿದಂಥ ಶ್ಲೋಕಗಳು ಇವತ್ತಿಗೂ ಕೂಡ ಭಗವದ್ಗೀತೆ ಧ್ಯಾನ ಶ್ಲೋಕ ಅಂತ ಪ್ರಖ್ಯಾತವಾಗಿ ಭಗವದ್ಗೀತೆ ಭಾಗನೇ ಆಗಿ ಹೋಗಿದ್ದೇವೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿಯವ ಏನು ಮೊದಲಿಂದ 10 ಪದ್ಯ ಬರ್ತದೆ ಅದೆಲ್ಲ ಮಧುಸೂದನ ಸರಸ್ವತಿಯವರು ಬರೆದಿದ್ದು ಅಂತ. ಅವರ ಆರಾಧ್ಯ ದೈವ ಕೃಷ್ಣ. ತಾರುಣ್ಯದಲ್ಲೇನೋ ಚೆನ್ನಾಗಿ ಬದುಕಿದ್ರು ಅವರು. ಒಂದು ಬಾರಿ ಒಬ್ಬ ಸನ್ಯಾಸಿ ಅವ್ರಿಗೊಂದು ಮಂತ್ರ ಬೋಧೆ ಮಾಡಿದ್ದಂತೆ. ಈ ಮಂತ್ರವನ್ನು ದಿನಾಲೂ 6 ಗಂಟೆಗಳ ಕಾಲ ಏಕಾಗ್ರತೆಯಿಂದ 3 ವರ್ಷ ಹೇಳಬೇಕಂತೆ. ಅದನ್ನು ಪಠಣ ಮಾಡಿದರೆ ಕೃಷ್ಣನ ದರ್ಶನ ಆಗ್ತದೆ ಅಂತ ಹೇಳಿದ್ರಂತೆ. ಇವರು ಕೃಷ್ಣನ ಭಕ್ತರಲ್ವಾ. ಮಧುಸೂದನ ಸರಸ್ವತಿ ಹತ್ತಿರದ ಕೃಷ್ಣ ದೇವಾಲಯದಲ್ಲಿ ಸಾಧನೆ ಶುರು ಮಾಡಿದರು. 3 ಅಲ್ಲ 4 ವರ್ಷ ಮಾಡಿದರೂ ಕೂಡ ಕೃಷ್ಣನ ದರ್ಶನ ಆಗಲಿಲ್ಲ. ನಿರಾಶೆ ಆಯಿತು ಅವರಿಗೆ. ಆ ಪಂಡಿತರು ಹೇಳಿದರು 3 ವರ್ಷ ಮಾಡಿದ್ರೆ ಕೃಷ್ಣ ದರ್ಶನ ಆಗ್ತದೆ ಅಂದರು, 4 ವರ್ಷ ಆದರೂ ಆಗಲಿಲ್ಲ ಅಂತ. ಸಾಧನೆ ಬಿಟ್ಟು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಿದರು. ಒಂದು ದಿವಸ ಮಾರ್ಕೆಟಲ್ಲಿ ಹೋಗ್ತಿರ್ಬೇಕಾದ್ರೆ ಚಪ್ಪಲಿ ಪಟ್ಟಿ ಕಿತ್ಕೊಂಬಂತು. ಅದನ್ನು ಸರಿ ಮಾಡಬೇಕು ಅಂತ ಹತ್ತಿರದಲ್ಲಿ ಒಬ್ಬ ಚಮ್ಮಾರ ಇದ್ದ, ಅವನು ಸರಿ ಮಾಡು ಅಂತ ಕೇಳಿದರು. ನೋಡಿ ಅವನು ಇವ್ರ ಕಡೆ ತಿರುಗಿ ಕೂಡ ನೋಡಲಿಲ್ಲ, ಹಾಗೆ ತಂಬಾಕು ಹಾಕ್ಕೊಂಡು ಕೂತಿದ್ದ. ಮತ್ತೆ ಯಾರು ಬಂದರು ಅವ್ರ ಚಪ್ಪಲಿ ರಿಪೇರ್ ಮಾಡ್ದೆ, ಇನ್ನೊಬ್ರು ಬಂದು ಅವ್ರ ಚಪ್ಪಲಿ ರಿಪೇರ್ ಮಾಡ್ದೆ, ಇವ್ರು ಮಾತೇ ಆಡತ್ಲಿಲ್ಲ. 10 ನಿಮಿಷ ಕಾಯ್ದಿರು, ಕೋಪ ಬಂತು ಅವ್ರಿಗೆ. ಏನಯ್ಯ ಮೊದಲು ನಾನು ಬಂದಿದ್ದೀನಿ, ನನ್ನ ಕೆಲಸ ಮಾಡಿಬಿಟ್ಟು ಅವ್ರದೆಲ್ಲ ಮಾಡ್ತಾ ಇದೆಯಾ ಅಂತ ಕೂಗಾಡೋಕ್ಕೆ ಶುರು ಮಾಡಿದರು. ಆಗ ಒಂದು ನಿಧಾನಕ್ಕೆ ತಲೆ ಎತ್ತಿ, ಸ್ವಾಮಿ ನಿಮ್ಮ ತಾಳ್ಮೆ ಬಹಳ ಕಮ್ಮಿ, ಅದಕ್ಕೆ ಕಾರ್ಯ ಸಾಧನೆ ಆಗಲಿಲ್ಲ ನಿಮಗೆ. 4 ವರ್ಷ ಕೃಷ್ಣನ ಜಪ ಮಾಡಿದವರು ಇನ್ನೊಂದಿಷ್ಟು ದಿವಸ ಮುಂದುವರೆಸಿದ್ರೆ ಕೃಷ್ಣ ದರ್ಶನ ಆಗ್ತಿತ್ತಲ್ಲ ಅಂದರು. ಇವನಿ ಮಿಂಚು ಹೊಡೆದಂಗಾಯ್ತು. ತಾನು ರಹಸ್ಯವಾಗಿ ಮಾಡ್ತಿರುವಂಥ ಈ ಕೃಷ್ಣ ದರ್ಶನದ ಸಾಧನೆ ವಿಷಯ ಇವನಿಗೆ ಹೆಂಗೆ ಗೊತ್ತಾಯಿತು? ಅವನು ಹೇಳ್ದ, ಆಶ್ಚರ್ಯ ಪಡಬೇಡಿ, ನನಗೆ ಒಂದು ಭೂತ ಮಂತ್ರ ಸಿದ್ಧಿಯಾಗಿದೆ ಭೂತದ್ದು. ಆ ಭೂತ ಬಂದು ಪ್ರತಿಯೊಬ್ಬರ ವಿಷಯ ನನ್ನ ಕಿವಿಯಲ್ಲಿ ಹೇಳ್ತದೆ, ನಿಮ್ಮ ಬಗ್ಗೆನೂ ಹೇಳಿದೆ. ಇವ್ರು ಅನಿಸ್ತು ಹಂಗಾದ್ರೆ ಭೂತಾನೇ ವಾಸಿ ಅನಿಸುತ್ತೆ, ಕೃಷ್ಣ ಅಂತೂ ಸಿಗಲಿಲ್ಲ 4 ವರ್ಷ, ಭೂತನ ಮಂತ್ರ ಕಲಿಸು ನನಗೆ ಅಂತ. ಅಂತ ಇದ್ದ, ಬೇಡ ಸ್ವಾಮಿ ನೀವು ಕೃಷ್ಣ ಮಂತ್ರ ಕಲಿಯೋರಿಗೆ ಭೂತದ ಮಂತ್ರ ಯಾಕೆ ಬೇಕು? ಕೇಳಿಲ್ಲ, ಕಲಿಸು ಕಲಿಸು. 1 ಗಂಟೆ ಬಿದ್ದರು, ಕಲಿಸಿದ್ರು. ಅವನೇನು ಹೇಳಿದ ಅಂದರೆ, ಈ ಭೂತ ಮಂತ್ರ ಸರಿಯಾಗಿ ನೀವು 6 ತಿಂಗಳು ಅಭ್ಯಾಸ ಮಾಡಿದರೆ ನಿಮ್ಗೆ ಸಾಧನೆ ಆಗ್ತದೆ ಅಂತ. ಇವ್ರು 6 ಅಲ್ಲ 8 ತಿಂಗಳಾದರೂ ಕೂಡ ಭೂತದ ಸುಳಿವು ಕೂಡ ಬರಲಿಲ್ಲ. ಇವರೊಂದು ಕೃಷ್ಣ ದರ್ಶನವೂ ಆಗಲಿಲ್ಲ, ಈಗ ಭೂತದ ದರ್ಶನವೂ ಆಗಲಿಲ್ಲ. ಅದಕ್ಕೊಂದು ದಿವಸ ಕೋಲ್ ಹಿಡ್ಕೊಂಡು ಹೋದ್ರಂತೆ ಚಮ್ಮಾರನ್ನು ಹೊಡಿಬೇಕು ಅಂತ. ಅಂತ ಹೇಳಿದೆ, ಸ್ವಾಮಿ ಈ ಭೂತ ನಿಮ್ಗೆ ಸಿಗಲಿಲ್ಲಲ್ಲ, ನಾನು ಬಂದೊಂದು ವಿಷಯ ಹೇಳಿದೆ ನನ್ನ ಕಿವಿಯಲ್ಲಿ ಏನು ಅಂದರೆ, ಅದನ್ನು ನಿಮ್ಮ ಹತ್ರ ಬರಬೇಕು ಅಂತ 4 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೆ. ಆದರೆ ಹಿಂದೆ ನೀವೇನು ಕೃಷ್ಣ ಧ್ಯಾನ ಮಾಡಿದ್ದೀರಲ್ಲ, ಅದರದೊಂದು ಪ್ರಭೆ ನಿಮ್ಮ ಸುತ್ತ ಹರಡ್ಕೊಂಡ್ಬಿಟ್ಟಿದೆ, ಭೂತಕ್ಕೆ ನಿಮ್ಮ ಹತ್ರ ಬರೋಕ್ಕಾಗ್ತಾ ಇಲ್ಲ. ಅದು ದಯವಿಟ್ಟು ಭೂತ ಬಿಡಿ, ಇನ್ನೊಂದು ಸ್ವಲ್ಪ ದಿವಸ ಕೃಷ್ಣ ಧ್ಯಾನ ಮುಂದುವರೆಸಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿದ ಚಪ್ಪಲಿ ಒಲಿಯವನು. ಮಧುಸೂದನ ಸರಸ್ವತಿ ಅಂದರು ಹೌದಾಗಿರ್ಬೇಕು ಹಾಗೆ ಅಂತ. ಮತ್ತೆ ಬಂದು ಕೃಷ್ಣ ಧ್ಯಾನದ ಸಾಧನೆಯನ್ನು ಮುಂದುವರೆಸಿದರಂತೆ. ಈ ಸಲ ತನ್ಮಯತೆಯಿಂದ, ಭಕ್ತಿಯಿಂದ, ಆಳವಾದ ಚಿಂತನೆಯಿಂದ ವಹಿಸಿದರಂತೆ. ಅವ್ರ ಕೃಷ್ಣ ದರ್ಶನ ಆಯಿತು ಅಂತ. ಈ ಕಥೆ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ, ಯಾವುದೇ ಒಂದು ಸಾಧನೆ ಆಗಬೇಕಾದ್ರೆ ತಾಳ್ಮೆ ಮುಖ್ಯ. ತಾಳ್ಮೆ ಇಲ್ಲದೆ ಹೋದರೆ ಯಾವ ಸಾಧನೆಯೂ ಆಗಬೇಕಾಗಲ್ಲ. ಅದರಿಂದ ತಾಳ್ಮೆನೇ ಒಂದು ಸಾಧನೆ. ತಾಳ್ಮೆ ಇದ್ದರೆ ಏಕಾಗ್ರತೆ ಬರುತ್ತೆ, ಏಕಾಗ್ರತೆ ಇದ್ದ ಶ್ರದ್ಧೆ ಹುಟ್ಟುತ್ತೆ, ಆ ಶ್ರದ್ಧೆಯಿಂದ ಅಪೇಕ್ಷಿಸಿದಂಥ ಸಾಧನೆ ನಮ್ಮ ಮೈ ದೊರತೆ. ಅದಕ್ಕೆ ದಯವಿಟ್ಟು ಯಾವುದೇ ಸಾಧನೆ ಮಾಡಬೇಕು ಅಂದರೆ ಅವಸರದಲ್ಲಲ್ಲ, ಅದು ಫಾಸ್ಟ್ ಫುಡ್ ಅಲ್ಲ, ಅದು ಅದು ನಿಧಾನಕ್ಕೆ ವಿಚಾರ ಮಾಡಿ ತಾಳ್ಮೆಯಿಂದ ಪ್ರೀತಿಯಿಂದ ಮಾಡೋದಾದರೆ ಎಂಥ ಸಾಧನೆ ಕೂಡ ನಮ್ಮದಾಗ್ತದೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ,

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ
1: ಯಾತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿ ಅವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ರಾರ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
1: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ರವಿವಾರದಂದು ಬೆಳಗ್ಗೆ 6:30-8 ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. 21 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800-1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
3: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 300,000 ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇಂದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್, ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
3: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79 ಹಿರಿಯರ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ 3ನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26 ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21 ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ

0: ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 50 ಕುರಿತು. SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳ್ಳುರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಕ್ಷತ್ರ ಮಂಡಲದಿನ್ ಆಚೆಯಿಂದೊಂದುದನಿ
5: ವಕ್ಷೋ ಗುಹಾಂತರದಿನ್
4: ಒಂದು ದನಿ ಇಂತಿ ಸಾಕ್ಷಿದ್ವಯವು ನಿನ್ನೊಳ್ ಒಂದು ಗೂಡಿದೊಡೆ ಅದೇ ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ. ಕಳೆದ ಮುಕ್ತಕದಲ್ಲಿ ಶ್ವಾಸವದು ಬೊಮ್ಮನದು ಅಂತ ಹೇಳಿದರು DVJ ಅವರು. ಶ್ವಾಸ ಅಂದರೆ ಉಸಿರು, ಒಂದು ರೀತಿಯಲ್ಲಿ ಅದು ಪ್ರಾಣ, ಮುಖ್ಯವಾದಂಥದ್ದು ಅಂತರಂಗದಲ್ಲಿರುವಂಥದ್ದು ಶ್ವಾಸ. ಸೊ ಶ್ವಾಸವದು ಬೊಮ್ಮನದು ಅಂತ ಹೇಳಿದಾಗ ಮುಂಡಪ್ಪನವರು ಹೇಳಿದರು, ಗ್ರೀಸಿನ ಕಬ್ಬಗಳನ್ನು ದೆಹಲಿಯಲ್ಲಿ ಓದ್ತಾರೆ ಇತ್ಯಾದಿಗಳನ್ನು ಹೇಳ್ತಾ, ಮನಸ್ಸಿನ ರಾಜ್ಯಕ್ಕೆ ಯಾವುದೇ ರೀತಿಯ ಸೀಮೆಗಳಿರಲ್ಲ, ಎಲ್ಲವೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಅದು ದೇವರ ತತ್ವ ಅಂತ ಹೇಳಿದರು. ಮನಸ್ಸಿನ ಒಂದು ವಿಶೇಷತೆ ಏನಂತ ಹೇಳಿದರೆ ಅದು ಅನುಭವಕ್ಕೆ ಬರ್ತದೆ. ನಮಗೆ ಹೆಚ್ಚಾಗಿ ನೋಡೋ ಅಂಥದ್ದಕ್ಕೆ ಇಷ್ಟ, ನೋಡಕ್ಕೆ ಇಷ್ಟ ನಮಗೆ. ಸೊ ಇಲ್ಲಿ ಪ್ರೇಕ್ಷೆ ಅನ್ನೋ ಪದವನ್ನು ಬಳಸ್ತಾರೆ. ಪ್ರೇಕ್ಷೆ ಅಂದರೆ ಕಣ್ಣಿಗೆ ಸಿಕ್ಕುವಂಥ ನೋಟ. ಸೊ ಪ್ರೇಕ್ಷೆ ಪರಬೊಮ್ಮನದು, ಯಾವುದದು ಪ್ರೇಕ್ಷೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ. ಅಕ್ಷಿ ಅಂದರೆ ಕಣ್ಣು, ಸಾಕ್ಷಿ ಅಂದರೆ ನೋಡುವಂಥದ್ದು. ಸೊ ಇಲ್ಲಿ ಗುಂಡಪ್ಪನವರು ಸಾಕ್ಷಿ ದ್ವಯ ಅಂತ ಹೇಳ್ತಾ ಇದ್ದಾರೆ, ಎರಡು ಕಣ್ಣು ಅಂತ. ಸ್ವಾರಸ್ಯ ಅಂತ ಹೇಳಿದ್ರೆ ಮನುಷ್ಯನಿಗೂ ಎರಡು ಕಣ್ಣಿದೆ, ನಮಗೆಲ್ಲ ಎರಡು ಕಣ್ಣಿದೆ. ಆ ಎರಡೂ ಕಣ್ಣಿಂದ ನೋಡಿದಾಗಲೇ ನಮಗೆ ವಸ್ತುಗಳು ಸ್ಪಷ್ಟವಾಗಿ ಗೋಚರವಾಗೋದು. ಅದನ್ನು ನಾವು ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಿ. ಸಾಕ್ಷಿದ್ವಯ, ಅಕ್ಷಿದ್ವಯ, ಬೈ ಅಂದರೆ ಎರಡು, ಆಕ್ಯುಲರ್ ಅಂದರೆ ಕಣ್ಣು, ಬೈನಾಕ್ಯುಲರ್ ವಿಷನ್ ಅಂತ ನಾವು ಫಿಸಿಯಾಲಜಿನಲ್ಲಿ ಆಫ್ಥಾಲ್ಮಾಲಜಿನಲ್ಲಿ ಹೇಳ್ತೀವಿ. ಈ ಬೈನಾಕ್ಯುಲರ್ ವಿಷನ್ನಿನ ಪ್ರಾಮುಖ್ಯತೆ ಮೆಡಿಕಲ್ ದೃಷ್ಟಿಯಿಂದ ಏನಪ್ಪ ಅಂತಂದರೆ, ಎರಡೂ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾದಾಗ ಮಾತ್ರ ಆಳದ ಒಂದು ಅರಿವು ನಮಗಾಗತ್ತೆ. ದಿ ಪರ್ಸೆಪ್ಷನ್ ಆಫ್ ಡೆಪ್ತ್ ಅಂದರೆ 3-dimensional ವಿಷನ್ ಅಂತ ಹೇಳ್ತೀವಲ್ಲ, ಈಗ ಉದ್ದ, ಅಗಲ, ಆಳ, ಈ ಆಳದ ಅರಿವು ನಮಗಾಗಬೇಕಾದ್ರೆ ನಮಗೆ ಬೈನಾಕ್ಯುಲರ್ ವಿಷನ್ ಇದ್ದಾಗ ಮಾತ್ರ ಸಾಧ್ಯ ಅನ್ನೋದು ವಿಜ್ಞಾನ ಹೇಳುವಂಥ ಮಾತು. ಸೊ ವಿಜ್ಞಾನದಲ್ಲೂ ಕೂಡ DVJ ಅವರು ಇಲ್ಲಿ ಹೇಳ್ತಾ ಇರುವಂಥ ಅಕ್ಷಿದ್ವಯ ಬಹಳ ಕೆಲಸ ಮಾಡುತ್ತೆ. ಈ ಅಕ್ಷಿದ್ವಯ ಅಂತಂದ್ರೇನು? ಇವಾಗ ನಾವೊಂದು ಸಣ್ಣ ಎಕ್ಸ್ಪರಿಮೆಂಟ್, ಒಂದು ಪರೀಕ್ಷೆ ನಾವು ಮಾಡ್ಕೋಬೋದು. ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆ ವಸ್ತುವನ್ನು ಎರಡೂ ಕಣ್ಣಿಂದ ನೋಡ್ತಾ ಇದ್ದೀವಿ. ನಮಗೆ ಎರಡೂ ಕಣ್ಣಿನ ಬಲದಿಂದ ನಮ್ಮ ಮುಂದೆ ಒಂದು ಕಪ್ಪೋ ಒಂದು ಫೋನೋ ಏನೋ ಒಂದು ಇಟ್ಟು ಅದನ್ನು ನೋಡೋಣ. ಒಂದು ಕಣ್ಣನ್ನು ಮುಚ್ಕೊಂಬಿಡೋಣ. ಆಗ ನಮಗೆ ಎದುರು ಕಾಣ್ತಾ

0: ಅಂತ ವಸ್ತುವಿನ ಸ್ಥಾನ ಸ್ವಲ್ಪ ಬದಲಾಗಿದೆಯೇನೋ ಅಂತ ಅನ್ಸುತ್ತೆ. ಯಾಕೆ ಒಂದೇ ಕಣ್ಣನ್ನು ನೋಡ್ತಾ ಇದೆ, ಇನ್ನೊಂದು ಕಣ್ಣನ್ನು ಮುಚ್ಚಿಕೊಂಡು ಮೊದಲು ಮುಚ್ಚಿದ ಕಣ್ಣಿನಿಂದ ಅದೇ ವಸ್ತುವನ್ನು ನೋಡಿದಾಗ ಮತ್ತೆ ಬದಲಾದಂತೆ ಕಾಣಿಸುತ್ತೆ. ಆದರೆ ಎರಡೂ ಕಣ್ಣುಗಳನ್ನು ನಾವು ತೆರೆದು ನೋಡಿದಾಗ ಬೇರೆ ರೀತಿಯಲ್ಲಿ ಇದು ಸ್ಪಷ್ಟ, ಇದು ನಿಜವಾದಂಥ ಅದರ ಜಾಗ ಅನ್ನೋದು ನಮಗೆ ಕಾಣಿಸುತ್ತೆ. ಸೊ ಈ ಥರದ ಹಲವು ಸಂದರ್ಭಗಳನ್ನು ನಾವು ನೋಡ್ತೀವಿ. ಈಗ ಈ ಸಾಕ್ಷಿ ದ್ವಯದ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಸಪೋಸ್ ಒಬ್ಬರು ಹಿಂದೆ ಒಬ್ಬರು ನಿಂತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಮೊದಲು ನಿಂತಿರೋರು ಬಹಳ ಎತ್ತರಕ್ಕೆ ದಪ್ಪಗಿದ್ದಾರೆ, ಅವರ ಹಿಂದೆ ನಿಂತಿರೋವಂಥ ವ್ಯಕ್ತಿ ಕುಳ್ಳಿಗೆ ಸಣ್ಣಗಿದ್ದಾರೆ. ಇವರ ಅಭಿಮುಖವಾಗಿ ನಾವು ನಿಂತ್ಕೊಂಡು ಇವರಿಬ್ಬರನ್ನು ನೋಡಿದಾಗ ನಮಗೇನು ಕಾಣಿಸುತ್ತೆ?
1: ಮೊದಲನೇ ವ್ಯಕ್ತಿ
0: ಒಬ್ಬರೇ ಇದ್ದಾರೆ ಅಂತ ಕಾಣಿಸುತ್ತೆ. ನಾವೇನು ಅನ್ಕೋತೀವಿ, ಇರೋರೊಬ್ಬರೇ ಅಂತ, ಅವ್ರು ಇಲ್ಲ ಅಂತ ಅನ್ಕೋತೀವಿ. ಅದ್ರ ಬದಲು ಪ್ರೊಫೈಲ್ ಅಂತೀವಿ. ಅಂದರೆ ನಾವೊಂದು ಸ್ವಲ್ಪ ಪಕ್ಕಕ್ಕೆ ಹೋಗಿ ಮುಂದೆ ನಿಂತಿರೋವಂಥವ್ರು ಪೂರ್ವಕ್ಕೆ ತಿರುಗಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಅವರ ಎಡಗೈ ಹತ್ರ ಅಥವಾ ಬಲಗೈ ಹತ್ರ ನಿಂತ್ಕೊಂಡು ತಿರುಗಿ ನೋಡಿದಾಗ ಅವರಿಬ್ಬರ ಪಾರ್ಶ್ವ ದೃಷ್ಟಿ ನಮ್ಗೆ ಸಿಕ್ಕತ್ತೆ, ಸೈಡ್ ವ್ಯೂ ಸಿಕ್ಕತ್ತೆ. ಅವಾಗೇನು ಕಾಣಿಸ್ತು? ಮುಂದೆ ನಿಂತಿರೋರು ಕಾಣಿಸಿದ್ರು, ಹಿಂದೆ ನಿಂತಿರೋರು ಕಾಣಿಸಿದ್ರು. ಆರ್ಥೋಪೆಡಿಕ್ಸಲ್ಲಿ ನಾವು ಎಕ್ಸ್ರೇ ಬರೆಯುವಾಗ ಈ ಸಿದ್ಧಾಂತವನ್ನು ಯಾವಾಗಲೂ ಬಳಸ್ತೀವಿ. ಅದನ್ನು ಒಂದನ್ನು ಎಪಿ ವ್ಯೂ, ಆ್ಯಂಟಿರೋಪೋಸ್ಟೀರಿಯರ್ ವ್ಯೂ ಅಂತೀವಿ, ಇನ್ನೊಂದನ್ನು ಲ್ಯಾಟರಲ್ ವ್ಯೂ ಅಂತೀವಿ. ಯಾಕೆಂದರೆ ನೇರವಾಗಿ ನೋಡಿದಾಗ ನಮಗೆ ಕೆಲವು ರೀತಿಯ ಮಾಹಿತಿ ಸಿಕ್ಕತ್ತೆ, ಅದನ್ನು 90 ಡಿಗ್ರೀಸ್ ತಿರುಗಿಸಿ ನೋಡಿದಾಗ ಇನ್ನೊಂದು ರೀತಿಯ ಮಾಹಿತಿ ಸಿಗುತ್ತೆ. ಅಕ್ಕ ಪಕ್ಕ ಹಿಂದೆ ಮುಂದೆ ಇವೆರಡನ್ನೂ ನಾವು ತಿಳ್ಕೋಬೇಕು ಅಂದರೆ ಈ ಅಕ್ಷಿ ದ್ವಯ ದೃಷ್ಟಿ ದ್ವಯದ ಪ್ರಾಮುಖ್ಯತೆ ಬಹಳ ಮುಖ್ಯ ಇರುತ್ತೆ, ಬಹಳ ದೊಡ್ಡದಾಗಿರುತ್ತೆ. ಜೀವನದಲ್ಲಿ ಅದು ಹೇಗೆ ಅಂತ ನಾವು ನೋಡಿದಾಗ ಗುಂಡಪ್ಪನವರು ಹೇಳ್ತಾರೆ, ಒಂದು ಧ್ವನಿ ನಮಗೆ ಕೇಳಿಸ್ತಾ ಇದೆಯಂತೆ, ಅದು ನಕ್ಷತ್ರ ಮಂಡಲದಿಂದ ಆಚೆಯಿಂದ ಬರ್ತಾ ಇದೆ, ಅಂದರೆ ಹೊರಗಿನಿಂದ ಬರ್ತಾ ಇದೆ, ಹೊರಗಿನಿಂದ ಕೆಲವು ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇನ್ನೊಂದು ಧ್ವನಿ, ಇನ್ನೊಂದು ನೋಟ ಯಾವುದು? ಅದು ವಕ್ಷೋ ಗುಹಾಂತರದಿಂದ, ನಮ್ಮ ಎದೆಯ ಗುಹೆಯ ಒಳಗಡೆಯಿಂದ ಬರ್ತಾ ಇರುವಂಥ ಅಂತರಂಗದ ಧ್ವನಿ. ಬಾಹ್ಯದಿಂದ ಬರುವಂಥ ಒಂದು ರೀತಿಯ ಧ್ವನಿ, ಮಾಹಿತಿ, ವಿಚಾರಗಳು, ಅದು ಪರಿಷ್ಕರಣೆಗೊಂಡು ನಮ್ಮ ಒಳಗಿಲಿಂದಲೇ ಒದ್ಕೊಂಡು ಹೊರಗಡೆ ಬರುವಂಥ ಭಾವನೆಗಳ ಒಂದು ಸರಣಿ ಇನ್ನೊಂದು. ಇದು ಎರಡೂ ಕೂಡ ನಮಗೆ ಮುಖ್ಯ. ಎರಡಿದ್ದಾಗಲೇ ನಮಗೆ ಬೈನಾಕ್ಯುಲರ್ ವಿಷನ್, ಸ್ಪಷ್ಟವಾದಂಥ ಆಳದ ತಿಳಿವು ಇರೋವಂತಹ ದೃಷ್ಟಿ ನಮಗೆ ಸಿಕ್ಕುವಂಥದ್ದು. ಹಿಂದೆ ಮುಂದೆ ಅಕ್ಕಪಕ್ಕ ಎರಡೂ ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಈ ಎರಡೂ ರೀತಿಯ ವಿಷನ್ ನಮಗೆ ಇರಬೇಕು ಅಂತ. ನಕ್ಷತ್ರ ಮಂಡಲದಿಂದ ಆಚೆಯಿಂದ ಏನೋ ಒಂದು ಬರ್ತಾ ಇದೆ ಅಂತಂದರೆ ಅದು ಏನು, ಯಾವ ರೀತಿಯ ಇದು? ಸೊ ಅದು ನಮಗೆ ಅತೀಂದ್ರಿಯವಾದಂತಹ ಕೆಲವು ವಿಚಾರಗಳು ಹೊರಗಿನಿಂದ ವಿಚಾರಗಳನ್ನು ನೋಡಿದಾಗ ಒಳಗಡೆ ಸ್ಫುರಿಸುತ್ತೆ. ಅದು ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೂ ಕೂಡ ಆ ಒಂದು ಸಂದರ್ಭಕ್ಕೆ, ಆ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ತೆತ್ತಕೊಂಡಾಗ ಎಲ್ಲಿಂದ ಬಂತು ಆ ಭಾವನೆ ಅಂತ ನಾವು ತಿಳಿಯಕ್ಕೆ ಆಗದೇ ಇರುವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಈ ಥರ ಅನುಭವ ನಮಗೆ ಎಷ್ಟೋ ಸರ್ತಿ ಆಗಿರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ವಿ ಅಂತ ಅನ್ಕೊಳ್ಳೋಣ. ಆ ದೇವಸ್ಥಾನದಲ್ಲಿ ನಿಜಕ್ಕೂ ಸರಿಯಾದ ರೀತಿಯ ಚಟುವಟಿಕೆಗಳು ಎಲ್ಲ ನಡೀತಾ ಇದೆ ಅಂತ ಅನ್ನೋದೇ ಆದರೆ ಆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಹೋಗ್ತಾ ಇದ್ದಂತೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಪ್ರಶಾಂತತೆ ನೆಲೆಸುತ್ತೆ. ಆ ವಾತಾವರಣದಲ್ಲೇ ಆ ಥರದ ಒಂದು ಪ್ರಶಾಂತ ತರಂಗಗಳಿರ್ತವೆ. ಆ ತರಂಗಗಳು ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರಿ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಒಂದು ರೀತಿಯಲ್ಲಿ ಸಮಾಧಾನದ ಸ್ಥಿತಿಗೆ ಹೋಗುತ್ತೆ. ಇದು ಅತೀಂದ್ರಿಯವಾದಂಥ ರೀತಿದಾದರೆ ಅಷ್ಟೇ ಮುಖ್ಯವಾಗಿ ಇಂದ್ರಿಯ ಗ್ರಾಹ್ಯವಾದಂಥ ಬಾಹ್ಯ ವಿಚಾರಗಳು ಕೂಡ ಬಹಳ ಮುಖ್ಯ. ಈಗ ನನಗೆ ಕೆಲವು ಅನುಭವಗಳಾಗಿರುತ್ತವೆ, ಬೇರೆಯವರಿಗೆ ಬೇರೆ ರೀತಿಯ ಅನುಭವಗಳಾಗಿರುತ್ತವೆ. ಆ ಅನುಭವಗಳ ಬಗ್ಗೆ ಅವರು ನನಗೆ ತಿಳಿಸ್ಕೊಡಬಹುದು. ಹಿಂದೆ ಬರೆದಂಥ ಅನೇಕ ಪುಸ್ತಕಗಳನ್ನು ನಾವು ನೋಡಿದಾಗ ಅವೆಲ್ಲವೂ ಕೂಡ ಆ ಸಾಹಿತಿಯಲ್ಲಿ, ಆ ಕವಿಯಲ್ಲಿ ಸ್ಫುರಿಸಿದ ಭಾವನೆಗಳ ಒಂದು ಪ್ರಕಟಿತ ರೂಪ. ಅದೇ ರೀತಿಯಲ್ಲಿ ನಾವು ಟೆಕ್ಸ್ಟ್ ಬುಕ್ಸಲ್ಲಿ ವಿಜ್ಞಾನದ ಬಗ್ಗೆ ಓದ್ತೀವಿ.

0: ವಿಜ್ಞಾನದ ಪ್ರತಿಯೊಂದು ವಿಚಾರವನ್ನು ನಾವೇ ಮಾಡಿದ್ದಲ್ಲ, ಅದು ಹೊರಗಡೆಯಿಂದ ನಮಗೆ ಬರ್ತಾ ಇರುವಂಥದ್ದು. ಆ ರೀತಿ ಬೇರೆ ಇಂದ್ರಿಯ ಗ್ರಾಹ್ಯವಾದಂಥದ್ದು, ಇಂದ್ರಿಯ ಬಾಹ್ಯವಾದಂಥ ಅನೇಕ ವಿಚಾರಗಳು ಹೊರಗಿನಿಂದ ನಮ್ಮ ಮನಸ್ಸಿನ ಒಳಗಡೆ ಬರ್ತದೆ. ಆ ವಿಚಾರಗಳನ್ನು ನಮ್ಮ ಮನಸ್ಸು ನಮ್ಮ ಆಂತರಿಕ ಅನುಭವಗಳ ಬೇರೆ ಅನುಭವಗಳ ಹಿನ್ನೆಲೆಯಲ್ಲಿ ಪರಿಷ್ಕರಣವನ್ನು ಮಾಡ್ತದೆ. ಸೊ ಇದು ಸಾಕ್ಷಿ ದ್ವಯ. ಹೊರಗಿಂದ ನೀನು ನನಗೇನೋ ಹೇಳ್ಬೋದು, ನೋಡು ಇದು ಹೀಗೆ ಅಂತ, ಅದನ್ನು ನಾನು ಯಥಾವತ್ತಾಗಿ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಎದುರುಗಡೆಯಿಂದ ಅವಾಗಲೇ ಕೊಟ್ಟವಲ್ಲ ಉದಾಹರಣೆ, ಎದುರುಗಡೆಯಿಂದ ಮಾತ್ರ ನೋಡಿದಾಗ ಇಬ್ಬರು ವ್ಯಕ್ತಿ ಇಲ್ಲ, ಒಬ್ಬರೇ ಇದ್ದಾರೇನೋ ಅಂತ ಅನಿಸುತ್ತೆ. ಅವಾಗ ನಾನೇನು ಮಾಡಬೇಕು? ಪಕ್ಕಕ್ಕೆ ಹೋಗಿ ನೋಡಬೇಕು. ಇನ್ನೊಂದು ಕೋನದಿಂದ ನೋಡಿದಾಗ ಬೇರೆ ದೃಷ್ಟಿ ಸಿಕ್ಕತ್ತೆ. ಸೊ ಹಾಗೆ ಈ ದೃಷ್ಟಿ ಕೋನಗಳು, ದೃಷ್ಟಿ ದ್ವಯಗಳು ನಾವು ಸದಾಕಾಲ ನಾವು ಎಚ್ಚರದಿಂದ ಅನ್ವಯ ಮಾಡ್ತಾ ಇದ್ದಾಗ ಸಾಕ್ಷಾತ್ತಾದಂಥ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಎರಡು ಸ ಅಕ್ಷಿ ನಾವು ಉಪಯೋಗಿಸಿದಾಗ ನಮಗೆ ಕಾಣಿಸುವಂಥ ಪ್ರೇಕ್ಷೆ, ನಮಗೆ ಕಾಣಿಸುವಂಥದ್ದು ಪರಬ್ರಹ್ಮನ ಸ್ವರೂಪ ಆಗಬಹುದು. ಪರಬ್ರಹ್ಮನ ಸ್ವರೂಪವನ್ನು ನಾವು ನೋಡಬೇಕಾದ್ರೆ ಈ ಎರಡೂ ರೀತಿಯ ದೃಷ್ಟಿಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಈ ಮುಕ್ತಕದ ಬಹಳ ಮುಖ್ಯವಾದಂಥ ಭಾವ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 50 ಕುರಿತು SCVM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪರಮ ಭಕ್ತ ಕನಕದಾಸರ ಹರಿಭಕ್ತ ಸಾರ ಹುಟ್ಟಿದ ಕಥೆ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪರಮ ಭಕ್ತ ಕನಕದಾಸರ ಹರಿಭಕ್ತ ಸಾರ ಹುಟ್ಟಿದ ಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರು ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತ್ಯದ ದಂಡನಾಯಕರಾಗಿದ್ದರು. ವೀರಯೋಧರಾಗಿದ್ದ ಇವರಿಗೆ ಸಂಪತ್ತು, ಅಧಿಕಾರ, ಯಶಸ್ಸು ಎಲ್ಲವೂ ಇತ್ತು. ಆದರೆ ಭಗವಂತ ಅವರನ್ನು ತನ್ನತ್ತ ಸೆಳೆಯಲು ಒಂದು ಮಹತ್ತರ ನಾಟಕವಾಡಿದನು. ಒಮ್ಮೆ ಭೀಕರ ಯುದ್ಧವೊಂದು ನಡೆಯಿತು. ಆ ಯುದ್ಧದಲ್ಲಿ ತಿಮ್ಮಪ್ಪ ನಾಯಕರ ಸೈನ್ಯ ಸೋಲನ್ನನುಭವಿಸಿತು. ಶತ್ರುಗಳ ಆಕ್ರಮಣಕ್ಕೆ ಸಿಲುಕಿ ತಿಮ್ಮಪ್ಪನವರು ತೀವ್ರವಾಗಿ ಗಾಯಗೊಂಡು ರಣರಂಗದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಪ್ರಜ್ಞೆ ಕಳೆದುಕೊಂಡರು. ಸುತ್ತಲೂ ಹೆಣಗಳ ರಾಶಿ, ರಕ್ತದ ಕೋಡಿ, ಯಾರು ಕೂಡ ಅವರ ರಕ್ಷಣೆಗೆ ಬರಲಿಲ್ಲ. ಅರ್ಧ ಪ್ರಜ್ಞಾವಸ್ಥೆಯಲ್ಲಿದ್ದ ತಿಮ್ಮಪ್ಪನವರಿಗೆ ತಾನು ನಂಬಿದ್ದ ಅಧಿಕಾರ, ಸೈನ್ಯ, ಐಶ್ವರ್ಯ ಯಾವುದು ತನ್ನ ಪ್ರಾಣ ಉಳಿಸಲು ಬರಲಿಲ್ಲವಲ್ಲ ಎಂಬ ತೀವ್ರ ವೈರಾಗ್ಯ ಉಂಟಾಯಿತು. ಆ ತೀವ್ರ ನೋವಿನ ಕ್ಷಣದಲ್ಲಿ ಅವರು ತಮ್ಮ ಕುಲದೈವವಾದ ಬಾಡಾದ ಆದಿ ಕೇಶವನನ್ನು ನೆನೆದು, ಪ್ರಭು, ಈ ಸಂಸಾರ ಯುದ್ಧ ಸಾವು ನೋವುಗಳಿಂದ ನನಗೆ ಮುಕ್ತಿ ಕೊಡು ಎಂದು ಅಂತರಾಳದಿಂದ ಪ್ರಾರ್ಥಿಸಿದರು. ಆಗ ಅವರ ಸಮ್ಮುಖದಲ್ಲಿ ಶ್ರೀ ಹರಿಯು ಪ್ರತ್ಯಕ್ಷನಾಗಿ ಅವರ ಗಾಯಗಳನ್ನು ಗುಣಪಡಿಸಿ, ತಿಮ್ಮಪ್ಪ, ನೀನು ಕತ್ತಿ ಹಿಡಿದು ಯುದ್ಧ ಮಾಡುವವನಲ್ಲ, ಭಕ್ತಿಯ ಖಡ್ಗ ಹಿಡಿದು ಜಗತ್ತನ್ನು ಗೆಲ್ಲುವವನು. ನಿನ್ನ ಲೌಕಿಕ ಬದುಕು ಮುಗಿಯಿತು, ಇನ್ನು ಹರಿಭಕ್ತಿಯನ್ನು ಪ್ರಚಾರ ಮಾಡು ಎಂದು ಆದೇಶಿಸಿದನು. ರಣರಂಗದಿಂದ ಎದ್ದು ಬಂದ ತಿಮ್ಮಪ್ಪ ನಾಯಕರು ದಂಡ ನಾಯಕರ ಉಡುಪನ್ನು ಕಳಚಿ ಕೈಗೆ ತಂಬೂರು ಹಿಡಿದು ಕನಕದಾಸರಾದರು. ಈ ಘಟನೆಯ ನಂತರ ಸಂಸಾರದ ನಶ್ವರತೆಯನ್ನು ಕಂಡು ಮನಸ್ಸನ್ನು ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸುವಾಗ ಅವರ ಅಂತರಾಳದಿಂದ ಮೊದಲು ಹೊರಹೊಮ್ಮಿದ ಕಾವ್ಯವೇ ಈ ಹರಿಭಕ್ತಿ ಸಾರ. ಅಂದರೆ ಸಾವಿನ ದವಡೆಯಿಂದ ಪಾರಾಗಿ ಹರಿಯ

ಪರಮ ಭಕ್ತನಾಗಿ ಮರುಜನ್ಮ ಪಡೆದಾಗ ಅಂತರಾಳದಿಂದ ಮೊದಲು ಹೊರಹೊಮ್ಮಿದ ಕಾವ್ಯವೇ ಈ ಹರಿಭಕ್ತಿ ಸಾರ. ಅಂದರೆ ಸಾವಿನ ದವಡೆಯಿಂದ ಪಾರಾಗಿ ಹರಿಯ ಪರಮ ಭಕ್ತನಾಗಿ ಮರುಜನ್ಮ ಪಡೆದಾಗ ಹುಟ್ಟಿದ ಕೃತಿಯಿದು. ಹರಿಭಕ್ತಿ ಸಾರದ ಮೊದಲ ಪದ್ಯವು ಕಾವ್ಯದ ಮಂಗಲ ಚರಣೆಯಾಗಿದೆ. ತಮಗೆ ಜ್ಞಾನೋದಯವಾದ ತಕ್ಷಣ ತನು ಮನಗಳನ್ನು ಶುದ್ಧಗೊಳಿಸಿಕೊಂಡು ಭಗವಂತನನ್ನು ಹೇಗೆ ಪ್ರಾರ್ಥಿಸಿದರು ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯಬಹುದು. ಶ್ರೀನಿಕೇತನ ನಮಿಸುತೆಹೆಬು ದಾನಿಕರ ಚರಣಕ್ಕೆ ನಿರುಪಮ, ಧ್ಯಾನದಲ್ಲಿ ಸಂತೈಸು ಎನ್ನನು ಬಾಡದಾದಿಕೇಶ, ಮಾನ ರಕ್ಷಕ ಮತ್ಸ್ಯ ಕುರ್ಮವಿ ಮಾನಗಮಿ ಮುಕುಂದ ಮುರಹರ, ನೂನ ಚರಿತನ ಹರಿಭಕ್ತಿ ಸಾರವನ್ನು ಪೇಳುವೆನು. ಇದರ ಅರ್ಥ, ಯುದ್ಧ ಭೂಮಿಯ ಕಹಿ ನೆನಪುಗಳಿಂದ ದೂರ ಬಂದು ಹರಿಭಕ್ತಿಯ ಅಮೃತ ಸವಿದ ಕನಕದಾಸರು ಬಾಡಾದ ಆದಿಕೇಶವನ ಮೂರ್ತಿಯ ಮುಂದೆ ನಿಂತು ಕೈಮುಗಿದು ಕುಳಿತಿದ್ದಾರೆ. ಕಾವ್ಯವನ್ನು ಆರಂಭಿಸುವ ಮುನ್ನ ಅವರ ಮನಸ್ಸಿನಲ್ಲಿ ಮೂಡಿದ ಕೃತಜ್ಞತಾ ಭಾವವೇ ಈ ಪದ್ಯ. ಲಕ್ಷ್ಮೀದೇವಿಗೆ ಆಶ್ರಯನಾದ ಶ್ರೀನಿಕೇತನ ಭಕ್ತರ ಮಾನ ಕಾಯುವ ಮಾನ ರಕ್ಷಕ, ದುಷ್ಟರನ್ನು ಸಂಹರಿಸಲು ಮತ್ಸ್ಯ ಕೂರ್ಮ ಮುಂತಾದ ಅವತಾರಗಳನ್ನು ತಾಳಿದ ಮೋಕ್ಷ ನೀಡುವ ಮುಕುಂದನೇ. ನಾನು ನಿನ್ನ ಕೀರ್ತಿಯನ್ನು ಹಾಡಲು ಹೊರಟಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ಈ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡುವ ಸತ್ಪುರುಷರ ಜ್ಞಾನಿಗಳ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಏಕೆಂದರೆ ಗುರು ಹಿರಿಯರ ಆಶೀರ್ವಾದವಿಲ್ಲದೆ ಹರಿ ಸಿಗಲಾರ. ಎಲೈಬಾಡದ ಆದಿಕೇಶವರಾಯನೇ, ನಿನ್ನ ನಿರುಪಮವಾದ ಧ್ಯಾನದಲ್ಲಿ ನನ್ನ ಮನಸ್ಸು ಸದಾ ಮುಳುಗಿರುವಂತೆ ಮಾಡಿ ನನ್ನನ್ನು ಸಲಹು. ಲೋಕರಕ್ಷಕನಾದ ನಿನ್ನ ಚರಿತ್ರೆಯನ್ನು ಭಕ್ತಿಯ ರಸಾಯನವಾದ ಈ ಹರಿಭಕ್ತ ಸಾರವನ್ನು ನಾನು ಜಗತ್ತಿಗೆ ಹೇಳುತ್ತಿದ್ದೇನೆ. ನನ್ನ ಅಹಂಕಾರವನ್ನು ಅಳಿಸಿ ಈ ಕಾವ್ಯವನ್ನು ನೀನೇ ನಿನ್ನ ಮೂಲಕ ಬರೆಯಿಸು ಪ್ರಭು. ಕನಕದಾಸರು ತಮ್ಮ ಕಾವ್ಯದ ಮೊದಲ ಹೆಜ್ಜೆಯಲ್ಲೇ ಅಹಂಕಾರವನ್ನು ತೊರೆದು ಗುರು ಹಿರಿಯರಿಗೆ ವಂದಿಸಿ ದೇವರಲ್ಲಿ ಅನನ್ಯ ಭಕ್ತಿಯನ್ನು ಬೇಡುತ್ತಾ ತಾವು ಬರೆಯುತ್ತಿರುವ ಕೃತಿ ಭಗವಂತನಿಗೆ ಅರ್ಪಿತ ಎಂದು ವಿನಯದಿಂದ ಘೋಷಿಸುತ್ತಾರೆ. ನಮ್ಮೊಳಗಿರುವ ಅಹಂಕಾರವನ್ನು ನಾವು ಘೋಷಿಸಿದರೆ ನಮ್ಮಲ್ಲಿರುವ ಜ್ಞಾನವೆಲ್ಲ ವ್ಯರ್ಥವಾಗುತ್ತದೆ. ನಾವೆಷ್ಟೇ ಬುದ್ಧಿವಂತರಾದರೂ ವಿನಯವಿಲ್ಲದ ಬದುಕಿಗೆ ಬೆಲೆಯಿಲ್ಲ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಪರಮಭಕ್ತ ಕನಕದಾಸರ ಹರಿಭಕ್ತಿ ಸಾರ ಹುಟ್ಟಿದ ಕತೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇಂದಿನವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪರಮಭಕ್ತ ಕನಕದಾಸರ ಹರಿಭಕ್ತ ಸಾರ ಹುಟ್ಟಿದ ಕತೆ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ.

0: ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಣಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಖ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟ್ರಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಖ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕೊಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ಧಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟ್ರಪತಿಗಳು ಯುದ್ಧ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟ್ರಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹ ಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹ ಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2 ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026ರ ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026ರ ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26ರ ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026ರ ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ FIH ವುಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸೊರೆಂಗ್ 11 ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮನವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪ್ಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಗ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. FIH ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ.

0: ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು.
2: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ವಿಕಲತೆಯಿಂದ ಸಕಲತೆಯೆಡೆಗೆ ಎಂಬ ವಿಷಯದ ಕುರಿತು SVYM ನ ಸಂಸ್ಥಾಪಕ ಸದಸ್ಯರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇವತ್ತಿನ ವಿಶೇಷ ದಿನದ ಶುಭಾಶಯಗಳು. ಇವತ್ತು ಡಿಸೆಂಬರ್ 3, ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ದಿನದ ಒಂದು ಈ ಹಿನ್ನೆಲೆ ಗೊತ್ತಿತ್ತು ಅನ್ನೋದು ಪ್ರಶ್ನೆ. ನಮಗೆ ಹೆಚ್ಚಿನ ಸರ್ತಿ ನಮ್ಮ ನಿತ್ಯದ ಚಟುವಟಿಕೆಗಳಲ್ಲಿ ನಾವು ಎಷ್ಟು ಮುಳುಗೋಗಿರ್ತೀವಿ ಅಂತಂದ್ರೆ ಕೆಲವು ವಿಚಾರಗಳನ್ನ ನಾವು ಅಷ್ಟಾಗಿ ಗಮನಿಸೋದಿಕ್ ಹೋಗಲ್ಲ. ಹಾಗಾಗಿ ವಿಶೇಷವಾಗಿ ನಮಗೆ ಸಂಬಂಧ ಪಡದೇ ಇರುವಂತಹ ವಿಚಾರಗಳ ಬಗ್ಗೆ ನಾವು ಗಮನ ಕೊಟ್ಟಿರಲ್ಲ. ಏನೋ ಗಣೇಶನ ಹಬ್ಬ ಅಂದ್ರೆ ಎಲ್ರಿಗೂ ಗೊತ್ತು, ಉಗಾದಿ ಎಲ್ರಿಗೂ ಗೊತ್ತು, ದೀಪಾವಳಿ ಎಲ್ರಿಗೂ ಗೊತ್ತು. ಸೊ ಹಾಗೆ ಕೆಲವು ವಿಶೇಷವಾದಂತ ನಮಗ್ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಅಂಶಗಳನ್ನ ನಾವು ನೆನ್ಪಿಟ್ಕೊಳ್ತೇವೆ. ಎಲ್ಲೋ ಯಾರಿಗೋ ದೂರದಲ್ಲಿ ಏನೋ ಆಗ್ತಾ ಇದೆ ಅಂತ ಅನ್ನೋಂಥದ್ದನ್ನ ನಾವಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಅದು ಸ್ವಾಭಾವಿಕ. ಅಂತಹ ಒಂದು ಹೆಚ್ಚು ಜನರು ತಲೆ ಕೆಡಿಸ್ಕೊಳ್ಳದೆ ಹೆಚ್ಚು ಜನರು ತಿಳ್ಕೊಳ್ಳುವಂತ ಪ್ರಯತ್ನವನ್ನೂ ಮಾಡದೇ ಇರುವಂತ ಒಂದು ವಿಶೇಷವಾದಂತ ದಿನ ಅಂತಂದ್ರೆ ಡಿಸೆಂಬರ್ 3. ಅದು ಅಂತಾರಾಷ್ಟ್ರೀಯ, ಬರೀ ರಾಷ್ಟ್ರೀಯ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಮಾಡುವಂತ ಒಂದು ವಿಶೇಷ ದಿನ. ಅದು ವಿಕಲಚೇತನರಿಗಾಗಿಯೇ ಮೀಸಲಾಗಿರುವಂತ ಒಂದು ಒಂದು ದಿನ. ಈ ವಿಶೇಷ ಚೇತನರಿಗಾಗಿ ಯಾಕಪ್ಪ ಒಂದ್ ದಿನ ಇರಬೇಕು ಅನ್ನುವಂಥದ್ದು ಸ್ವಾಭಾವಿಕವಾಗಿ ಬರಬಹುದಾದಂತ ಒಂದು ಪ್ರಶ್ನೆ. ನಮ್ಗೆಲ್ರಿಗೂ ಆ ಪ್ರಶ್ನೆಗಳು ಬರುತ್ತೆ. ನಾನು ಈ ಯಾವುದೇ ದಿನದ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಈ ಒಂದು ಪೀಠಿಕೆಯನ್ನು ಹಾಕಿ ನಾನು ಮುಂದಕ್ಕೆ ಹೋಗ್ತೇನೆ. ಸೊ ಆ ಪೀಠಿಕೆಯನ್ನು ಮತ್ತೊಮ್ಮೆ ಕೇಳ್ಕೊಳ್ಳೋಣ. ಈ ಗಣಪತಿ ಹಬ್ಬದ ದಿನ, ಭಾದ್ರಪದ ಶುಕ್ಲ ಚೌತಿಯ ದಿನ ನಾವೆಲ್ಲ ಗಣಪತಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಅದರ ಅರ್ಥ ಬೇರೆ ದಿನಗಳಲ್ಲಿ ಗಣಪತಿ ಇರಲ್ಲ ಅಂತಲ್ಲ, ಬೇರೆ ದಿನಗಳಲ್ಲಿ ನಾವು ಗಣಪತಿಯನ್ನ ಪೂಜೆ ಮಾಡಲ್ಲ ಅಂತ ಅಲ್ಲ. ಶಿವರಾತ್ರಿಯ ದಿನ ವಿಶೇಷವಾಗಿ ನಾವು ಶಿವನನ್ನ ಆರಾಧನೆ ಮಾಡ್ತೀವಿ, ಬೇರೆ ದಿನ ಶಿವ ನಮ್ ಜೊತೆ ಇಲ್ಲ ಅಂತಲ್ಲ, ಶಿವ ಯಾವಾಗ್ಲೂ ನಮ್ ಜೊತೆ ನಮ್ಮೊಳಗೆ ಇದ್ದಾನೆ. ಯಾಕೆ ಈ ತರ ವಿಶೇಷವಾಗಿ ಒಂದು ದಿನ ಒಂದು ಶಕ್ತಿಯನ್ನ ನಾವು ಗುರುತಿಸೋದಕ್ ಪ್ರಯತ್ನ ಪಡ್ತೀವಿ, ನೆನಪಿಸ್ಕೊಳ್ಳೋದಕ್ ಪ್ರಯತ್ನ ಪಡ್ತೀವಿ ಅಂದ್ರೆ ಆ ಶಕ್ತಿ ನಮಗೆ ಕೊಡುವಂತ ವಿಶೇಷವಾದಂತ ಸಂದೇಶವನ್ನ ಮೆಲುಕು ಹಾಕೋದಕ್ಕೆ. ವಿಘ್ನ ವಿನಾಯಕ ಗಣಪತಿ ಅಂತ ಹೇಳ್ತೀವಿ, ವಿದ್ಯಾ ಗಣಪತಿ ಅಂತ ಪೂಜೆ ಮಾಡ್ತೀವಿ. ನಿತ್ಯ ನಾವು ಓದೋದಂತೂ ಇದ್ದೇ ಇರುತ್ತೆ, ನಿತ್ಯ ನಮಗೆ ವಿಘ್ನಗಳು ಬರ್ತಾನೆ ಇರ್ತವೆ. ಆದ್ರೆ ವಿಶೇಷವಾಗಿ ಒಂದು ದಿನ ನಮ್ಮಲ್ಲಿರುವಂತಹ ವಿಘ್ನ ವಿನಾಶಕ ಶಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಳುವಂಥದ್ದು. ಬೇರೆ ಎಲ್ಲೋ ಗಣಪತಿ ಕೂತಿದ್ದಾನೆ, ಅವನ್ ನಮ್ಗೆ ಇವತ್ತಿನ ದಿವಸ ಬಂದ್ಬಿಟ್ಟು ವಿಘ್ನ ವಿನಾಶಕ ಶಕ್ತಿ ಕೊಡ್ತಾನೆ ಅಂತ ಅಲ್ಲ. ಆ ಶಕ್ತಿ ನಮ್ಮೊಳಗೆ ಇದೆ, ಆ ನಮ್ಮೊಳಗಿರುವಂತ ಶಕ್ತಿಯನ್ನ ನಾವು ಗುರುತಿಸಿ ಜಾಗೃತಗೊಳಿಸ್ಕೊಳ್ಬೇಕು ಅನ್ನುವಂಥದ್ದು ಸಂದೇಶ. ಆ ಸಂದೇಶವನ್ನ ನಮಗೆ ನಾವೇ ಮತ್ತೊಮ್ಮೆ ಹೇಳ್ಕೊಳ್ಳೋದಕ್ಕೋಸ್ಕರ ಗಣಪತಿ ಹಬ್ಬ. ಹಾಗೆ ಶಿವ ಎಲ್ಲರಲ್ಲೂ ಇದ್ದಾನೆ. ಶಿವ ಅಂತ ಸಂಸ್ಕೃತದ ಪದ ನಾವು ನೋಡಿದ್ರೆ ಶಿವ ಶಂ ಅನ್ನುವಂಥದ್ದು ಅದು ಒಳ್ಳೆಯದು ಅಂತ, ಶಂಕರ ಅಂತಂದ್ರೆ ಒಳ್ಳೆಯದನ್ನ ಮಾಡುವಂಥದ್ದು ಅಂತ. ಸೊ ಆ ಒಳ್ಳೆಯದನ್ನ ಮಾಡುವಂತಹ ಗುಣ ನಮ್ಮೆಲ್ಲರಲ್ಲೂ ಇದೆ. ಶಿವರಾತ್ರಿಯ ದಿನ ನಾವು ಶಿವನನ್ನ ಪೂಜೆ ಮಾಡ್ತಾ ನಮಗ್ ನಾವೇ ಹೇಳ್ಕೊಳ್ತಿದೀವಿ, ಶಿವ ನಾವು ಇನ್ನು ಮುಂದಿನ ಒಂದು ವರ್ಷದ ಕಾಲ ಆ ಒಳ್ಳೆತನವನ್ನ ನಾನು ಅಭ್ಯಾಸ ಮಾಡ್ತೀನಿ ಅಂತ. ಹಾಗೆ ವಿಶ್ವ ವಿಕಲಚೇತನರ ದಿನವನ್ನ ನಾವು ಆಚರಣೆ ಮಾಡುವಾಗ ಬೇರೆ ದಿನಗಳ ಅವರನ್ನು ನಾವು ಗುರುತಿಸಲ್ಲ ಅಂತ ಅಲ್ಲ, ಇವತ್ತಿನ ದಿನ ವಿಶೇಷವಾಗಿ ಅವರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ. ಪ್ರತಿಯೊಬ್ಬರು ಚಿಂತನೆಯನ್ನು ಮಾಡ್ತೀವಿ. ಚಿಂತನೆಯನ್ನು ಮಾಡೋದಷ್ಟೇ ಅಲ್ಲ, ಕೆಲವು ಅಂಶಗಳನ್ನ ನಾವು ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಬೇರೆ ಯಾರಿಗೋ ಹೇಳೋದಲ್ಲ, ನಮ್ಮ ಅಂತರಾತ್ಮಕ್ಕೆ ನಮ್ಮ ಅಂತಃಸಾಕ್ಷಿಗೆ ನಾವು ಹೇಳ್ಕೊಳ್ಬೇಕು. ಆ ವಿಶೇಷವಾದಂತ ಪ್ರತಿಜ್ಞೆಯನ್ನ ಮಾಡುವಂತ ದಿನ ಇವತ್ತಾಗಿದೆ. ಪ್ರತಿ ವರ್ಷ ನಡೆಸುವಂತ ಈ ಕಾರ್ಯಕ್ರಮದ ಈ ಹಿನ್ನೆಲೆಯನ್ನ ನಾವು

ಮಾಡ್ಕೊಂಡ ನಂತರ ಮುಂದಿನ ಕೆಲವು ನಿಮಿಷಗಳಲ್ಲಿ ಈ ವಿಕಲಚೇತನರ ಹಿನ್ನೆಲೆ, ಅವ್ರು ಯಾರು, ಅವ್ರು ಹೆಂಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಇವತ್ತು ವಿಶ್ವ ವಿಕಲಚೇತನ ದಿನ. ಈ ಒಂದು ಪರಿಪಾಠ 1992 ನಡೀತಾ ಬರ್ತಾ ಇದೆ. 92 ಪ್ರತಿ ವರ್ಷ ನಾವು 3rd December ವಿಶ್ವ ವಿಕಲಚೇತನ ದಿನಾಚರಣೆ ಅಂತ

ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಫೋಸ್ಟರಿಂಗ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಸೊಸೈಟೀಸ್ ಫಾರ್ ಅಡ್ವಾನ್ಸಿಂಗ್ ಸೋಷಿಯಲ್ ಪ್ರೋಗ್ರೆಸ್ ಅಂತ. ಸೊ ಇದರಲ್ಲಿ ಕೆಲವು ಮುಖ್ಯ ಅಂಶಗಳಿದೆ, ಅದನ್ನ ನಾನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸೋಷಿಯಲ್ ಪ್ರೋಗ್ರೆಸ್ ಅಂತಂದ್ರೆ ಸಾಮಾಜಿಕ ಪ್ರಗತಿ, ಇಡೀ ಸಮಾಜ ಪ್ರಗತಿ ಹೊಂದಬೇಕು, ಇಡೀ ಸಮಾಜ ಅಭಿವೃದ್ಧಿ ಆಗ್ಬೇಕು. ಆ ಇಡೀ ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆ ಇಡೀ ಅನ್ನುವಂತ ಪದದಲ್ಲಿ ಎಲ್ಲರನ್ನೂ ನಾವು ಸೇರಿಸ್ಕೋಬೇಕು, ಯಾರನ್ನೂ ನಾವು ಹಿಂದೆ ಬಿಡೋ ಹಾಗಿಲ್ಲ, ಯಾರನ್ನು ಬಿಟ್ಟು ಕೆಲವ್ರು ಮಾತ್ರ ಮುಂದೆ ಹೋಗೋರಿಲ್ಲ, ಮುಂದೆ ಹೋಗಂಗಿಲ್ಲ. ವಯಸ್ಸಾದವರು ಸೇರ್ಕೋಬೇಕು, ಮಕ್ಕಳು ಸೇರ್ಕೋಬೇಕು, ಹೆಂಗಸರು ಸೇರ್ಕೋಬೇಕು, ಗಂಡಸರು ಸೇರ್ಕೋಬೇಕು, ಓದಿದವರು ಓದದೇ ಇರೋರು, ಹಾಗೆಯೇ ಕಣ್ ಕಾಣ್ತವರು ಕಣ್ ಕಾಣಿಸ್ದೇ ಇರೋರು, ನಡೆಯಕ್ಕಾಗೋರು ಕುಂಟರು, ಕೇಳಿಸ್ಕೊಳ್ಳೋರು ಕಿವುಡರು, ಎಲ್ಲರೂ ಸಹ ಸಮಾನ ಅಧಿಕಾರ ಇರೋದ್ರಿಂದ ಎಲ್ಲರಿಗೂ ಸಾಮಾಜಿಕ ಪ್ರಗತಿಯಲ್ಲಿ ಎಲ್ಲರೂ ಸೇರ್ಪಡೆಯಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಈ ವರ್ಷದ ಘೋಷವಾಕ್ಯ. ಅಂತಹ ಪ್ರಕ್ರಿಯೆಗಳನ್ನ ನಾವು ಪೋಷಿಸಬೇಕು, ನಾವು ಬೆಳೆಸಬೇಕು, ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಮಾಹಿತಿಯನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನುವಂಥದ್ದು ಈ ವರ್ಷದ ಮುಖ್ಯವಾದಂತಹ ಘೋಷವಾಕ್ಯ. ಆದರದ ಎಲ್ಲರನ್ನೂ ಒಳಗೊಂಡಂತಹ, ಎಲ್ಲರೂ ಸೇರ್ಪಡೆಯಾಗಿರುವಂತಹ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರನ್ನೂ ನಾವು ಮುಟ್ಬೇಕಲ್ಲ, ಎಲ್ರಿಗೂ ಈ ವಿಷಯ ತಿಳಿಸ್ಬೇಕಲ್ಲ. ಸೊ ನಮ್ಮ ಈ ಒಂದು ಗಂಟೆ ನಾವೆಲ್ಲರೂ ಇದನ್ನ ಆಲೋಚನೆ ಮಾಡಿದ ನಂತರ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಮ್ಮ ಸಾಮಾಜಿಕ ಪ್ರಗತಿಯ ಒಂದು ಪ್ರಕ್ರಿಯೆ ಏನಿದೆ ಅದರಲ್ಲಿ ನಾವು ಯಾರನ್ನು ಹಿಂದೆ ಬಿಡೋ ಹಾಗಿಲ್ಲ, ಅವ್ರು ನಿಧಾನಕ್ಕೆ ನಡೀಲಿ ಜೋರಾಗಿ ಓಡೋಗ್ಲಿ, ಅವ್ರು ಕಣ್ ಕಾಣಿಸ್ಲಿ ಕಣ್ ಕಾಣಿಸ್ದೇ ಇರ್ಲಿ, ಎಲ್ರನ್ನೂ ನಾವು ಸಮಾನವಾಗಿ ನೋಡಿ ಎಲ್ರನ್ನೂ ಜೊತೆ ಕರ್ಕೊಂಡು ಹೋಗುವಂತ ಒಂದು ಸ್ಪಿರಿಟ್, ಒಂದು ಚೈತನ್ಯ, ಒಂದು ಭಾವನೆ ನಮ್ಮಲ್ಲಿ ಮನೋಭಾವ, ಆ ಮನೋಭಾವವನ್ನ ನಾವು ರೂಢಿಸ್ಕೊಳ್ಳೋಣ ಅನ್ನುವಂಥದ್ದು ಮುಖ್ಯವಾದಂತ ಉದ್ದೇಶ. ಸೊ ಈ ವಿಶ್ವ ವಿಕಲಚೇತನ ದಿನಾಚರಣೆಯ ಮುಖ್ಯ ಸಂದೇಶ ಇದು. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಅಂಗವೈಕಲ್ಯ ವಿಕಲತೆ ಅಂದ್ರೆ ಏನು, ಅದಕ್ಕೆ ಏನ್ ಕಾರಣಗಳು, ಅದು ಹೇಗಿರುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಸ್ಥೂಲವಾಗಿ ನೋಡೋಣ. ಸಾಮರ್ಥ್ಯ ಅಂದ್ರೇನು, ವೈಕಲ್ಯ ಅಂದ್ರೇನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡೋಣ. ಅದ್ರ ಪರಿಣಾಮ ಏನು, ಅವ್ರ ಅವಶ್ಯಕತೆಗಳೇನು ಅನ್ನೋದನ್ನ ಸ್ವಲ್ಪ ನೋಡೋದಕ್ಕೆ ಆಲೋಚನೆ ಮಾಡೋಣ. ಅತ್ಯಂತ ಮುಖ್ಯವಾಗಿ ಅವರ ಅವಶ್ಯಕತೆಗಳನ್ನ ಯಾರು ಪೂರೈಸಬೇಕು, ಇದು ಯಾರ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನ ನಾವು ಮಾಡೋಣ. ಇದಿಷ್ಟು ಮುಖ್ಯವಾಗಿ ನಾವು ಮಾಡಬೇಕಾಗಿರೋ. ಈಗ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಈ PWD ಅಂತ ಹೇಳ್ತೀವಿ ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ, ಇಂಗ್ಲಿಷ್ ನಲ್ಲಿ ವಿಕಲಚೇತನ ಅಥವಾ ವಿಶೇಷ ಚೇತನ, ದಿವ್ಯಾಂಗ ಅನ್ನುವಂತ ಅನೇಕ ಪದಗಳನ್ನ ನಾವು ಬಳಸ್ತೀವಿ. ಅಂತಹ ಒಬ್ಬ ವ್ಯಕ್ತಿಯನ್ನ ನೀವು ನೋಡಿದ್ದೀರಾ ಅಂತ ಪ್ರಶ್ನೆ. ನೋಡಿದ್ದೀನಿ ಅಂತಂದ್ರೆ ಹೌದು ನೋಡಿದ್ದೀನಿ ಅಂತ ಬರ್ಕೊಳ್ಳಿ. ಎರಡನೇ ಪ್ರಶ್ನೆ, ಆ ವ್ಯಕ್ತಿಗೆ ಇದ್ದಂತಹ ಅಂಗವೈಕಲ್ಯ ಏನು, ಯಾವ ರೀತಿಯ ವಿಕಲತೆ ಅವರಿಗಿತ್ತು. ಈಗ ಉದಾಹರಣೆಗೆ ಕಣ್ ಕಾಣಿಸ್ತಾ ಇರ್ಲಿಲ್ವಾ ಅಂತಂದ್ರೆ ಕಣ್ಣಿನ ದೋಷ ಅಂತ ಬರ್ಕೊಳ್ಳಿ. ಅಥವಾ ಕಾಲ್ ಸರಿ ಇರ್ಲಿಲ್ಲ ಅಂತಂದ್ರೆ ಕಾಲಿನ ದೋಷ, ನಡೆಯಕ್ಕಾಗ್ತಾ ಇರ್ಲಿಲ್ಲ ಅಂತ ಬರ್ಕೊಳ್ಳಿ. ಎರಡನೇದು, ಅವರನ್ನ ನೋಡಿದ ತಕ್ಷಣ ನಿಮಗೆ ಏನು ಭಾವನೆ ಬಂತು ಅಂತ ಬರ್ಕೋಬೇಕು. ನಿಮ್ಗೆ ಯಾಕೆ ಅನ್ನಿಸ್ತು ಅವ್ರಿಗೇನೋ ಸರಿ ಇಲ್ಲಪ್ಪ ಅಂತ ಯಾಕೆ ಅನ್ನಿಸ್ತು ಅಂತ ಯೋಚನೆ ಮಾಡಿ. ಮತ್ತೆ ಕಡೆಯದಾಗಿ ಅವರನ್ನ ನೋಡಿದಾಗ ನಿಮ್ಗೆ ಯಾವ ಭಾವನೆ ಬಂತು ಅಂತ ಬರ್ಕೋಬೇಕು. ಇದು ಕಡೆಯ ಪ್ರಶ್ನೆ ಇದೆಯಲ್ಲ, ಇದು ಅತ್ಯಂತ ಮುಖ್ಯವಾದಂತ ಪ್ರಶ್ನೆ ಮಕ್ಕಳೇ. ನಮ್ಮಲ್ಲಿ ಸಾಧಾರಣವಾಗಿ ಏನ್ ನಾವು ಅನ್ಕೋತೀವಿ ಅಂತಂದ್ರೆ, ನಾನ್ ಚೆನ್ನಾಗಿದ್ದೀನಿ, ಅವ್ರು ಯಾರೋ ನನ್ ಜೊತೆ ಇದ್ರಲ್ಲ, ನನ್ನ ಎದುರುಗಡೆ ಬಂದ್ರಲ್ಲ ಅವತ್ತು ಬಸ್ ಅಲ್ಲಿ ನನ್ ಜೊತೆ ಕೂತಿದ್ರಲ್ಲ, ಅವ್ರಿಗ್ ಕಣ್ ಕಾಣಲ್ಲ, ಅವ್ರ ಕುರುಡ್ರು ಅಂತ ಅನ್ಕೋತೀನಿ. ಅಥವಾ ನಾನು ಯಾವತ್ತೋ ಒಂದು ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಯಾರೋ ಒಬ್ರು ನಡಿಯಕ್ಕಾಗದೆ ಒಂದು ಕೋಲ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೆ ಎಡಗಾಲು ಇರ್ಲೇ ಇಲ್ಲ, ಅವನು ಕುಂಟ, ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೋತೀವಿ. ಅವ್ರನ್ನ ಆ ಕುಂಟನ್ನ ನೋಡಿದಾಗ ಅಥವಾ ಕುರುಡನ್ನ ನೋಡಿದಾಗ ನನಗೆ ಏನ್ ಭಾವನೆ ಬಂತು ಅನ್ನುವಂಥದ್ದು ಬಹಳ ಮುಖ್ಯ. ನಮ್ ಬುದ್ಧಿ ಹೇಳುತ್ತೆ ಇವನ್ ಕುರುಡ ಅಂತ, ಆದ್ರೆ ನಮ್ಮ ಮನಸ್ಸು ಭಾವನೆಗಳನ್ನ ಸೃಷ್ಟಿ ಮಾಡುತ್ತೆ. ದುರದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ, ನಮಗೆ ತಟ್ಟಂತ

ಬರುವಂತ ಭಾವನೆ ಅವನ್ ಯಾಕೋ ಸರಿ ಇಲ್ಲ ಅಂತ. ನಾನ್ ಚೆನ್ನಾಗಿದ್ದೀನಿ, ಅವನ್ ಯಾಕೋ ಸರಿ ಇಲ್ಲ ಅಂತ. ಸೊ ಅವನ್ ನನಗಿಂತ ಕೀಳು, ಅವನ್ ಸರಿ ಇಲ್ಲ, ಅವನಿಗೆ ಇದಾಗಲ್ಲ, ಅವನಿಗೆ ಅದ್ ಆಗಲ್ಲ, ಇನ್ನೊಂದೇನೋ ಅವನಲ್ಲಿ ಕೊರತೆ ಇದೆ ಅನ್ನೋಂತ ಭಾವನೆ ನಮಗೆ ಬಂದಿರುತ್ತೆ. ಬಂದಿತ್ತ ಅನ್ನೋದನ್ನ ನಾವು ಆತ್ಮವೀಕ್ಷಣೆಯಿಂದ ಪರೀಕ್ಷೆ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಪ್ರಶ್ನೆ, ಇದು ಬಹಳ ಮುಖ್ಯ, ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ? ಇದಕ್ಕೂ ಕೂಡ ಚಿಕ್ಕವರು, ದೊಡ್ಡವರು, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ದಯವಿಟ್ಟು ಇದಕ್ಕೆ ಉತ್ತರ ಬರ್ಕೊಳ್ಳಿ. ಸಾಧಾರಣವಾಗಿ ನಾವೇನ್ ಅನ್ಕೋತೀವಿ, ಈ ಪ್ರಶ್ನೆ ಏನು, ನೀವು ವಿಕಲಚೇತನರ ಅಥವಾ ನೀವು ಅಂಗವಿಕಲರ ಅಂತ ಸಾಧಾರಣವಾಗಿ ನಾವು ಬರ್ಕೊಳ್ಳುವಂಥದ್ದು ಅಲ್ಲ, ನಾನು ವಿಕಲಚೇತನನಲ್ಲ ಅಂತ ಬರ್ಕೋತೀವಿ. ಯಾಕೆ ಅಂತಿದೆ ಪ್ರಶ್ನೆ, ಯಾಕೆ ಅನ್ನೋ ಪ್ರಶ್ನೆಗೂ ನೀವು ಉತ್ತರ ನೀವು ಆಲೋಚನೆ ಮಾಡಿ. ಅದಕ್ಕೆ ನಮಗೇನ್ ಅನ್ಸುತ್ತೆ ಅಂದ್ರೆ, ನನಗೆ ಕಣ್ಣು ಕಾಣುತ್ತೆ, ನನ್ನ ಕಿವಿ ಕೇಳುತ್ತೆ, ನನಗೆ ಮಾತಾಡಕ್ಕಾಗತ್ತೆ, ನನಗೆ ನಡೆಯಕ್ಕಾಗತ್ತೆ, ಹಾಗಾಗಿ ನಾನು ವಿಕಲಚೇತನನಲ್ಲ. ಇನ್ನೊಬ್ಬರಿಗೆ ಯಾರಿಗೋ ಇದಾಗ್ಲಿಲ್ಲ ಅಂದ್ರೆ ಅವನು ವಿಕಲಚೇತನ ಅಂತ ಅನ್ಕೋತೀವಿ. ಈಗ ನನ್ ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡುವಂತ ಅಂಶಗಳಿರುತ್ತಲ್ಲ, ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಕ್ಕಳೇ, ಈ ಒಂದು ನಂಬಿಕೆ ಇದೆಯಲ್ಲ, ನಾನ್ ಚೆನ್ನಾಗಿದ್ದೀನಿ, ನನ್ಗೆ ಅದಿದೆ ಇದಿದೆ, ಇನ್ಯಾರಿಗೋ ಇಲ್ಲ ಅಂತ, ಈ ನಂಬಿಕೆನೆ ಅಲ್ಲಾಡಕ್ ಶುರು ಆಗುತ್ತೆ. ಅದಕ್ಕೆ ಸಿದ್ಧವಾಗಿರಿ. ಯಾಕಪ್ಪ ಅಂತಂದ್ರೆ, ನಮ್ಗೆ ಒಂದು ನಮ್ಮ ಮನೋಭಾವ ಕೆಲವು ಸರ್ತಿ ಬಂದ್ಬಿಟ್ಟಿರುತ್ತೆ. ಅದೇನಂದ್ರೆ, ಈ ನಾರ್ಮಲ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಎರಡು ಕಾಲು ಇರ್ಬೇಕು, ಎರಡು ಕೈ ಇರ್ಬೇಕು, ಮೂರ್ ಕಿವಿ ಇರ್ಬೇಕು. ಮೂರ್ ಕಿವಿ ಇರ್ಬೇಕಾ ಇಲ್ಲ, ಎರಡೇ ಕಿವಿ ಇರ್ಬೇಕು. ಮೂರ್ ಕಣ್ಣು ಇರ್ಬೇಕಾ ಇಲ್ಲ, ಎರಡೇ ಕಣ್ಣು ಇರ್ಬೇಕು. ಮೂರ್ ಕಣ್ಣಿದ್ರೆ ಮುಕ್ಕಣ್ಣ, ಅವನ್ ಶಿವ, ಅವನ್ ಮನುಷ್ಯ ಅಲ್ಲ, ದೇವರು ಅವನು. ಸೊ ಹೀಗೆ ನಾರ್ಮಲ್ ಅನ್ನೋದಕ್ಕೆ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಪರಿಕಲ್ಪನೆಯನ್ನ ಮಾಡ್ಕೊಂಡ್ಬಿಟ್ಟಿದೀವಿ ಈಗಾಗ್ಲೇ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಏನು, ನಾನ್ ನಡೆಯೋ ಅಂತ ಸಾಮರ್ಥ್ಯ ನನಗಿದೆ. ಯಾಕಿದೆ, ನನ್ ಕಾಲಿದೆ, ಅದಕ್ಕೋಸ್ಕರ ನಾನ್ ನಡೆಯೋದಕ್ಕೆ ನನಗಾಗತ್ತೆ, ಇದು ನಾರ್ಮಲ್ ಅಂತ ನಾನು ಅನ್ಕೊಂಡಿರ್ತೇನೆ. ನಾರ್ಮಲ್ಸಿ ಅಂದ್ರೆ ಎರಡು ಕಾಲು ಇರ್ಬೇಕು, ಎಬಿಲಿಟಿ ಅಂದ್ರೆ ಆ ಕಾಲು ನಡೆಯೋ ಹಂಗ ಇರ್ಬೇಕು ಅಂತ ನಾವು ಅನ್ಕೋತೀವಿ. ಇದನ್ನ ಎಷ್ಟೋ ಸರ್ತಿ ನಮ್ಮ ಪೂರ್ವಾಗ್ರಹಗಳು ಅಂತಂದ್ರು ಕೂಡ ತಪ್ಪಾಗಲ್ಲ. ಈ ಒಂದು ಪೂರ್ವಾಗ್ರಹಗಳಿಂದ, ಈ ಒಂದು ನಂಬಿಕೆ ನಾವು ಮನಸ್ಸಿನಲ್ಲಿ ಬಲವಾಗಿ ಬೆಳೆಸ್ಕೊಂಡ್ ಬಂದಿರೋದ್ರಿಂದ ನಾವು ಅನೇಕ ಅಪೇಕ್ಷೆಗಳನ್ನ ಪಡ್ತೀವಿ. ಓ, ಹಿಂಗಿದ್ರೆ ಚೆನ್ನಾಗಿರತ್ತಪ್ಪ, ಹಂಗಿದ್ರೆ ಚೆನ್ನಾಗಿರತ್ತಪ್ಪ ಅಂತ ನಾವು ಅನ್ಕೋತೀವಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಮ್ಮ ನಿರೀಕ್ಷೆಗಳು. ನಮ್ಮ ನಿರೀಕ್ಷೆಗಳು ಅಂದ್ರೆ ಏನು, ನಾನು ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿ ಅವನನ್ನ ಇಲ್ಲಿಗೆ ಬಾ ಅಂತ ನಾನು ಕರೆದ್ರೆ ಅವನು ನಡ್ಕೊಂಡು ಬರ್ತಾನೆ ಅಂತ ನನ್ನ ನಿರೀಕ್ಷೆ. ಸೊ ನಡ್ಕೊಂಡು ಬರ್ತಾನೆ ಅಂತಾರೆ, ಆ ನಿರೀಕ್ಷೆ ಯಾವಾಗಪ್ಪ ಸತ್ಯ ಆಗುತ್ತೆ ಅಂದ್ರೆ, ಅವನು ನಾರ್ಮಲ್ ಆಗಿರ್ಬೇಕು ಅಂದ್ರೆ ಏನು, ಎರಡು ಕಾಲು ಇರ್ಬೇಕು, ಆ ಎರಡು ಕಾಲಿಗೆ ಎಬಿಲಿಟಿ ಇರ್ಬೇಕು, ನಡೆಯೋ ಎಬಿಲಿಟಿ ಇರ್ಬೇಕು. ಇದು ಇದ್ದಾಗ ನನ್ನ ನಿರೀಕ್ಷೆ ಒಂದ್ ರೀತಿಯಲ್ಲಿ ಆಯ್ತಾ ಇಲ್ವಾ ಅಂತ ಅನುಭವಕ್ಕೆ ಬರುತ್ತೆ. ಅವ್ನು ನಡ್ಕೊಂಡು ಬಂದ್ರೆ ನನ್ನ ನಿರೀಕ್ಷೆ ಪೂರ್ಣವಾಯ್ತು, ಅವ್ನು ನಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಅವಾಗ ನಮಗ್ ಸಮಸ್ಯೆ. ಓ, ಇದು ಯಾಕೋ ಸರಿ ಇಲ್ಲಪ್ಪ, ಇವನ್ ಕಾಲೇ ಇಲ್ಲ, ಅಥವಾ ಕಾಲಿದ್ರು ಇವನಿಗೆ ನಡೆಯಕ್ಕೆ ಆಗಲ್ಲ. ಹಾಗಾಗಿ ನಾವು ಇದುವರೆಗೂ ನಮ್ಮ ಅನುಭವದಿಂದ ಕಲಿತಿರುವಂತದ್ದಿರುತ್ತಲ್ಲ, ಅದನ್ನ ನಾವು ಬಲವಾಗಿ ನಂಬ್ಕೊಂಡ್ಬಿಟ್ಟು ಅದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಏನು, ಇದು ಪೂರ್ವಾಗ್ರಹಗಳು. ನಾವು ನಡಿಬೇಕಾದ್ರೆ ಕಾಲಿರ್ಲೇಬೇಕು, ಕಾಲಿದ್ದು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದ್ರೆ ಮಾತ್ರ ನಡೆದಂಗೆ, ಇದು ಒಂದು ಪೂರ್ವಾಗ್ರಹ. ಈ ಪೂರ್ವಾಗ್ರಹ ಎಷ್ಟು ಡೇಂಜರಸ್ ಅಪ್ಪ ಅಂತಂದ್ರೆ, ಹೆಣ್ಮಕ್ಕಳೆಲ್ಲ ಮನೆಯಲ್ಲೇ ಇರ್ಬೇಕು, ಬರೀ ಅಡುಗೆ ಮಾಡೋದೊಂದೇ ಅವ್ರ ಕೆಲ್ಸ, ಅಂದಷ್ಟೇ ಡೇಂಜರಸ್. ಒಬ್ಬ ಬಡವ ಶಾಲೆಗೆ ಯಾಕಪ್ಪ ಹೋಗ್ಬೇಕು, ಏನ್ ಬೇಕಾಗಿಲ್ಲ, ಅವನ್ ಪಾಡ್ದು ಅವನು ಇರ್ಲಿ ಬಿಡಿ ಅಂತ ಹೇಳದಷ್ಟೇ ಡೇಂಜರಸ್. ಎಲ್ಲ ಹೆಣ್ಮಕ್ಳು ಮನೇಲೇ ಇರ್ಬೇಕು ಅಂದ್ರೆ ನಾವು ಒಪ್ತೀವಾ, ಒಪ್ಪಲ್ಲ ಅಲ್ವಾ? ಒಬ್ಬ ಬಡವ ವ್ಯಕ್ತಿ ಶಾಲೆಗೆ ಹೋಗಿ ಯಾಕೆ ಕಲಿಬೇಕು ಅಂತಂದ್ರೆ ನಾವು ಒಪ್ತೀವಾ, ಒಪ್ಪಲ್ಲ ಅಲ್ವಾ? ಅದೇ ರೀತಿಯಲ್ಲೇ ಮಕ್ಕಳೇ, ಕಾಲಿದ್ದವನ್ ಮಾತ್ರ ನಡೀತಾನೆ ಅನ್ನೋಂಥದ್ದು ಕೂಡ ಒಂದು ಪೂರ್ವಾಗ್ರಹವೇ, ಅದನ್ನು ನಾವು ಬಿಡಬೇಕು ಅನ್ನೋದು ಮುಖ್ಯವಾದಂತಹ ಒಂದು ಸಂದೇಶ. ನಾವೇನ್ ಅನ್ಕೋತೀವಿ,
ಕಣ್ಣಿಲ್ಲ ಅಂದ್ರೆ ಅವನ್ ಕುರುಡ, ಕಾಲಿಲ್ಲ ಅಂದ್ರೆ ನಡೆಯಕ್ಕಾಗಲ್ಲ, ಕಿವಿ ಇಲ್ಲ ಅಂದ್ರೆ ಅವನ್ ಕೇಳಕ್ಕಾಗಲ್ಲ,

ದೇರ್ಫೋರ್ ಅವ್ನಿಗೆ ಮಾತಾಡಕ್ಕಾಗಲ್ಲ. ಇದು ನಮ್ಮ ಪೂರ್ವಾಗ್ರಹಗಳು. ಯಾಕೆ ಅಂತಂದ್ರೆ ಈ ತರದ ಒಂದು ಪೂರ್ವಾಗ್ರಹ ಯಾಕೆ ಬರುತ್ತೆ ಅಂದ್ರೆ ನಮ್ಮ ನಾರ್ಮಲ್ಸಿಯ ಅನುಭವದಿಂದ. ಕಾಲ್ ಇಲ್ಲದೆ ಇದ್ದವನು ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಸಾಧ್ಯ. ಕಿವಿ ತಕ್ಷಣ ಕೇಳಿಸದೆ ಇಲ್ದವನು ಕೂಡ ಮುಂದೊಂದು ದಿನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಕಣ್ಣು ಕಾಣದೇ ಇದ್ರು ಕೂಡ ಅವನು ಯಾವುದೋ ಒಂದು ವಿಧಾನವನ್ನ ಬಳಸಿ ಸುತ್ತಮುತ್ತ ಏನಿದೆ, ಸುತ್ತಮುತ್ತ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾವು ನೋಡ್ಬೇಕಾಗಿರುವಂಥದ್ದು ಮಕ್ಕಳೇ, ವಿಕಲವಾಗಿರುವಂತಹ ದೇಹವನ್ನಲ್ಲ, ಒಳಗಡೆ ಇರುವಂತಹ ಸಾಮರ್ಥ್ಯವನ್ನ, ಅದನ್ನ ನಾವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಒಬ್ಬೊಬ್ಬ ವ್ಯಕ್ತಿ ಒಂದೊಂದರ ಇರುತ್ತೆ. ಪ್ರಕೃತಿಯಲ್ಲಿ ಈ ವೈವಿಧ್ಯತೆನೇ ಬಹಳ ಮುಖ್ಯವಾದಂಥದ್ದು, ಬಹಳ ಪ್ರಮುಖವಾದಂಥದ್ದು. ಆ ರೀತಿ ಗಿಡ ಮರಗಳಲ್ಲಿ, ಪ್ರಾಣಿಗಳಲ್ಲಿ, ಕಲ್ಲು ಮಣ್ಣಿನಲ್ಲಿ ನಾವು ವೈವಿಧ್ಯತೆಯನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ನಾವು ವಿಶೇಷವಾಗಿ ಸಂಭ್ರಮಿಸ್ತೀವಿ ಅಂತಂದ್ರೆ ಮನುಷ್ಯರಲ್ಲೂ ಆತರ ವೈವಿಧ್ಯತೆ ಇರ್ಬೋದಲ್ವಾ? ಒಬ್ಬರು ಕಣ್ಣಿದ್ದಂತೆ ಒಬ್ಬರು ಕಣ್ಣಿರಲ್ಲ, ಒಬ್ಬರು ಮೂಗಿದ್ದಂತೆ ಒಬ್ಬರು ಮೂಗಿರಲ್ಲ, ಒಬ್ಬರ ಬುದ್ಧಿಶಕ್ತಿ ಇದ್ದಂತೆ ಇನ್ನೊಬ್ಬರ ಬುದ್ಧಿಶಕ್ತಿ ಇರಲ್ಲ. ಅದನ್ನ ನಾವು ಪ್ರಕೃತಿ ಸಹಜವಾದಂತಹ ವೈವಿಧ್ಯತೆ ಅಂತ ಗುರುತಿಸ್ಬೇಕೇ ಹೊರತು ಅವರಲ್ಲಿರುವಂತ ಕೊರತೆ ಅಂತ ಅಲ್ಲ. ಇದು ಅತ್ಯಂತ ಮುಖ್ಯವಾದಂತ ಒಂದು ಒಂದು ಸಂದೇಶ, ಒಂದು ತತ್ವ. ಆ ತತ್ವದಲ್ಲಿ ನಮಗೆ ನಂಬಿಕೆ ಇರಲಿ. ಎಲ್ಲ ಗಿಡ ಮರಗಳು ತಮ್ಮದೇ ಆದಂತಹ ವಿಶೇಷ ಶಕ್ತಿಯನ್ನು ಹೊಂದಿರ್ತವೆ, ಹಣ್ಣುಗಳನ್ನ ಹೊಂದಿರ್ತವೆ, ಬೇರೆ ಬೇರೆ ಹೂವುಗಳನ್ನ ಕೊಡ್ತವೆ. ಆದ್ರೆ ಮನುಷ್ಯ ಆ ಹೂವುಗಳನ್ನ, ಆ ಹಣ್ಣುಗಳನ್ನ ತಾನು ತೆಕ್ಕೊಂಡ ನಂತರ ಅದನ್ನ ಈ ತರ ವಿಂಗಡಿಸ್ಕೊತಾನೆ, ತನ್ನ ಅವಶ್ಯಕತೆಗೆ ತಕ್ಕಂತೆ, ಅದರ ಸಾಮರ್ಥ್ಯಕ್ಕೆ, ಅದರ ರುಚಿಗೆ ತಕ್ಕಂತೆ ಜೋಡಿಸ್ಕೊಳ್ತಾನೆ. ಬಾಳೆಹಣ್ಣೆಲ್ಲ ಒಂದ್ ಕಡೆ, ಆಪಲ್ ಎಲ್ಲ ಒಂದ್ ಕಡೆ. ವೈವಿಧ್ಯತೆಯನ್ನ ನಾವು ಗುರುತಿಸಿ ಗೌರವಿಸಿದ್ರೂ ಸಹ ಬಾಳೆಹಣ್ಣಿನ ಕೆಲಸವನ್ನ ತೆಂಗಿನಕಾಯಿ ಮಾಡಕ್ಕಾಗಲ್ಲ, ತೆಂಗಿನಕಾಯಿನ ಕೆಲಸವನ್ನ ಆಪಲ್ ಮಾಡಕ್ಕಾಗಲ್ಲ. ಹೇಗೆ ಪ್ರಕೃತಿಯಲ್ಲಿ ಈ ತರ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮ್ಮದೇ ಒಂದು ವಿಶೇಷ ಸ್ಥಾನ ಎಲ್ಲದಕ್ಕೂ ನಾವು ಕಲ್ಪಿಸ್ತೀವೋ, ಹಾಗೆಯೇ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಮ್ಮದೇ ಆದಂತಹ ಒಂದು ವಿಶೇಷ ಸಾಮರ್ಥ್ಯ ಸ್ಥಾನ ಇರುತ್ತೆ. ಅದನ್ನ ಗುರುತಿಸಿ ಗೌರವಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾವೀಗ ಪಾಯಸ ಮಾಡಬೇಕು ಅಂತ ಹೊರಟಾಗ ಮೆಣಸಿನಕಾಯಿನ ಉಪಯೋಗಿಸಕ್ ಸಾಧ್ಯ ಇಲ್ಲ. ಎಣ್ಣೆ ಮಾಡಬೇಕು ಅಂದ್ರೆ ಮೆಣಸಿನಕಾಯಿನ ಬಳಸ್ತೀವಿ. ಹಾಗೆ ಅಂದ್ಬಿಟ್ಟು ಪಾಯಸ ಮಾಡಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಚಟ್ನಿಗೆ ಉಪಯೋಗಿಸುವ ಮೆಣಸಿನಕಾಯಿ ಯೂಸ್ಲೆಸ್ ಅಂತ ನಾವನ್ನಲ್ಲ, ಅದು ವಿಕಲ ಅಂತ ನಾವನ್ನಲ್ಲ. ಅದಕ್ಕೆ ವಿಶೇಷ ಸಾಮರ್ಥ್ಯ ಇದೆ. ಅದರಲ್ಲಿರುವಂತ ಸಾಮರ್ಥ್ಯ ವಿಶೇಷವಾಗಿ ಬೇರೊಂದಕ್ಕೆ ನಾವು ಬಳಸಕ್ ಸಾಧ್ಯ. ಆ ಬೇರೊಂದನ್ನ ನಾವು ಗುರುತಿಸಿ ಗೌರವಿಸ್ಬೇಕು ಅನ್ನೋಂಥದ್ದು ಅತ್ಯಂತ ಮುಖ್ಯವಾದಂತ ಒಂದು ಸಂದೇಶ. ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ವ್ಯಕ್ತಿಗೂ ಸಮಾಜದಲ್ಲಿ, ಪ್ರಕೃತಿಯಲ್ಲಿ, ವಿಶ್ವದಲ್ಲಿ ತಮ್ಮದೇ ಆದಂತ ಒಂದು ಸ್ಥಾನ ಇದೆ. ಅದನ್ನ ನಾವು ಗುರುತಿಸಿ ಪ್ರತಿಯೊಂದನ್ನು ಗೌರವಿಸ್ಬೇಕೇ ಹೊರತು ಇದು ಮೇಲೆ ಅದು ಕೆಳಗೆ, ಇದು ಒಳ್ಳೇದು ಅದು ಕೆಟ್ಟದ್ದು, ಇದು ಯೂಸ್ಫುಲ್ ಅದು ಯೂಸ್ಲೆಸ್, ಇದು ಹೋಪ್ಫುಲ್ ಅದು ಹೋಪ್ಲೆಸ್ ಅನ್ನೋಂತ ಒಂದು ತಾರತಮ್ಯದ ಭಾವನೆಯನ್ನ ನಾವ್ ಯಾವತ್ತೂ ಮಾಡ್ಕೊಳ್ಳೋದು ಬೇಡ. ಇದು ಯಾಕೆ ಹೀಗೆ ಒಬ್ಬೊಬ್ರದ್ದು ಒಂದೊಂದ್ ತರ ಅಂತಂದಾಗ, ಅದು ಡಿಫೆಕ್ಟೂ ಅಲ್ಲ, ಡಿಫಿಷಿಯನ್ಸಿನೂ ಅಲ್ಲ, ಡೈವರ್ಸಿಟಿ. ಅದು ಒಂದು ಕುಂದು ಅಲ್ಲ, ಕೊರತೆನೂ ಅಲ್ಲ, ಅದು ವೈವಿಧ್ಯತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಮಾನವ ಸಹಜವಾಗಿರುವಂತಹ ವೈವಿಧ್ಯತೆಯಲ್ಲಿ ಈ ರೀತಿಯ ವಿಕಲತೆ ಕೂಡ ಒಂದು ಭಾಗ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮುಖ್ಯ. ಅದು ಕಂಡೀಷನ್ ಅಲ್ಲ, ಅದಲ್ಲ ಈ ಸಂದರ್ಭದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಬೇರೆ ದಿನ ಅಲ್ಲ ಅಂತಲ್ಲ. ಗಣೇಶನ ಹಬ್ಬದ ದಿವಸ ಮಾತ್ರ ಗಣೇಶ, ಬೇರೆ ದಿನ ಅಲ್ಲ ಅಂತ ಅಲ್ಲ. ಎಲ್ಲ ದಿನಗಳಲ್ಲೂ ಗಣೇಶ, ಎಲ್ಲ ಸಂದರ್ಭದಲ್ಲೂ ಈಶ್ವರ, ಹಾಗೆಯೇ ಎಲ್ಲ ಸಂದರ್ಭದಲ್ಲೂ ಕೂಡ ವಿಕಲಚೇತನರನ್ನೂ ನಮ್ಮ ಭಾಗವಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಈ ಡಿಸಬಿಲಿಟಿ ಅನ್ನುವಂಥದ್ದು ಅದು ಶಾಶ್ವತವಾಗಿ ಇರುವಂತದ್ದಲ್ಲ, ಸಾಂದರ್ಭಿಕವಾಗಿ ಬರುವಂತದ್ದು. ಇವಾಗ 250 ಜನರನ್ನ ಒಂದು ರನ್ನಿಂಗ್ ರೇಸ್ ಮಾಡೋಣ, ಒಂದು ರನ್ನಿಂಗ್ ರೇಸ್ ಮಾಡಿದಾಗ
250 ಜನನು

ಆಗಲ್ಲ. ಯಾರೋ ಒಬ್ರು ಮಾತ್ರ ಗೆಲ್ತಾರೆ, ಯಾರು ಫಾಸ್ಟ್ ಆಗಿ ಓಡ್ತಾರ ಅವ್ರು ಮಾತ್ರ ಗೆಲ್ತಾರೆ. ಹಾಗಾದ್ರೆ ಇನ್ 249 ಜನ ವೇಸ್ಟ್, ಅವ್ರು ನಿಷ್ಪ್ರಯೋಜಕರ ಅಲ್ಲ ಅಲ್ವಾ? ರನ್ನಿಂಗ್ ರೇಸಿನ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈ ಒಬ್ಬ ಗೆದ್ನಲ್ಲ ಅವನು ಬಲಿಷ್ಠ, ಉಳಿದವರು ಅವನಿಗಿಂತ ಸ್ವಲ್ಪ ಕಡಿಮೆ, ಇಷ್ಟನ್ ಮಾತ್ರ ನಾವು ಹೇಳ್ಬಂದ್ವಿ. ಹಂಗೆ ಹಾಡಿನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅನ್ಕೊಂಡು ಒಂದು ಸ್ಪರ್ಧೆ, ಹಾಡಿನ ಸ್ಪರ್ಧೆ. ನಾವೆಲ್ಲರೂ ಗಾನ ಕೋಗಿಲೆಗಳಲ್ಲ, ಹೆಚ್ಚಿನ ಜನ ನಾವೆಲ್ಲರೂ ಕಾಗೆಗಳೇ. ಕಾಗೆ ಕಾಕಾ ಅನ್ನತ್ತೆ, ಕೋಗಿಲೆ ಮಾತ್ರ ಇಂಪಾಗಿ ಹಾಡುತ್ತೆ. ಸೊ 250 ಜನರ ಒಂದು ಹಾಡಿನ ಒಂದು ಸ್ಪರ್ಧೆಯಲ್ಲಿ ಗೆಲ್ಲಕ್ ಸಾಧ್ಯ ಇರೋದು ಒಬ್ಬರಿಗೆ. ನನಗ್ ಹಾಡ್ ಹೇಳಕ್ ಬರಲ್ಲ, ನನ್ ಹಾಡ್ ಹೇಳಲ್ಲ ಚೆನ್ನಾಗಿ. ಹಾಗಾಗಿ ಹಾಡುಗಾರರ ಜೊತೆಯಲ್ಲಿ ನಾನು ಮಧ್ಯದಲ್ಲಿ ಅವ್ರ ಮಧ್ಯ ಹೋಗಿ ಕೂತ್ಕೊಂಡ್ರೆ ಸತ್ಯ ಹೇಳಬೇಕು ಅಂತಂದ್ರೆ ಹಾಡಿನ ದೃಷ್ಟಿಕೋನದಿಂದ ನಾನು ವಿಕಲ ಚೇತನ. ಯಾಕೆ? ಆ ಒಂದು ಸಾಮರ್ಥ್ಯ ನನಗಿಲ್ಲ. ಹಾಗೆಯೇ ಡ್ರಾಯಿಂಗ್ ಬರೆಯೋದು, ಪೇಂಟಿಂಗ್ ಬರೆಯೋದು, ಡ್ರಾಯಿಂಗ್ ಚೆನ್ನಾಗಿ ಬರೆಯುವಂತವ್ರ ಮಧ್ಯದಲ್ಲಿ ಯಾರು ಡ್ರಾಯಿಂಗ್ ಬರಲ್ವೋ ಅವನ್ ಕೂತ್ಕೊಂಡ್ರೆ ಅವನು ಡ್ರಾಯಿಂಗಿನ ದೃಷ್ಟಿಯಿಂದ ವಿಕಲ ಚೇತನ. ಆದ್ರೆ ಅವನು ಚೆನ್ನಾಗಿ ಹಾಡ ಹೇಳ್ಬೋದು, ಅವನು ರನ್ನಿಂಗ್ ರೇಸ್ ಅಲ್ಲಿ ಅವನೇ ಫಸ್ಟ್ ಬರ್ಬೋದು. ಹಾಡಿನ ದೃಷ್ಟಿಯಿಂದ ಇರುವಂತ ಸಾಮರ್ಥ್ಯ ಡ್ರಾಯಿಂಗ್ಗೂ ಬರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಸೊ ಈ ಸತ್ಯಾಂಶವನ್ನ ಮಕ್ಕಳೇ ನಾವೆಲ್ಲರೂ ಯಾವಾಗ್ಲೂ ನೆನ್ಪಿಟ್ಕೋಬಹುದು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಈ ನಾರ್ಮಲ್ಸಿ ಅಬ್ನಾರ್ಮಲ್ಸಿ ಅನ್ನುವಂತ ಒಂದು ನಮ್ಮ ನಂಬಿಕೆಗಳಲ್ಲಿ ನಾವು ವಿಕಲತೆಯನ್ನ ಗುರುತಿಸ್ತಾ ಹೋಗ್ತೀವಿ. ಇವನಿಗಿದಿಲ್ಲ, ಇವನ್ ಚೆನ್ನಾಗಿ ಓಡಲ್ಲ, ಇವನ್ ಚೆನ್ನಾಗಿ ಮಾತಾಡಲ್ಲ, ಇವನ್ ಕಣ್ಣೇ ಕಾಣಿಸಲ್ಲ ಅಂತ ನಕಾರಾತ್ಮಕವಾದಂತದ್ದನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಸತ್ಯಾಂಶ ಏನಂದ್ರೆ ಜೀವನ ಬೇರೆ ಬೇರೆ ಆಯಾಮಗಳನ್ನು ಹೊಂದಿರುವಂತ ಒಂದು ಪ್ರಯಾಣ. ಆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸಾಮರ್ಥ್ಯಗಳು ಬೇಕು. ಎಲ್ಲಾ ಸಾಮರ್ಥ್ಯಗಳು ನನ್ನಲ್ಲಿದೆ ಅಂತನ್ನುವಂತ ಒಂದು ಅಹಂಕಾರ, ದುರಹಂಕಾರ ನಮ್ಗೆ ಯಾರಿಗೂ ಇರೋದು ಬೇಡ. ಯಾಕೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಯಾವಾಗ ನನಗೆ ಏರ್ಪೇರಾಗುತ್ತೋ ನನಗೆ ಹೇಳಕ್ಕಾಗಲ್ಲ. ಸೊ ಈ ವಿಕಲತೆ ಅನ್ನೋದು ಸಾಮರ್ಥ್ಯವನ್ನ ಕುಗ್ಗಿಸುವಂತ ಸಂದರ್ಭಗಳು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅನ್ನುವಂತ ದುರಹಂಕಾರ ನನಗೆ ಬರಬಾರ್ದು. ಯಾರಿಗೋ ಚೆನ್ನಾಗಿಲ್ಲ, ಕಾಲವ್ರಿಗೆ ಸರಿ ಇಲ್ಲ ಅನ್ನುವಂತ ಕೀಳರಿಮೆ ನಾನು ಅವ್ರ ಮೇಲೆ ಇಂಪೋಸ್ ಮಾಡಬಾರ್ದು. ಯಾಕಂದ್ರೆ ಇದು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗಬಹುದಾದಂಥದ್ದು. ಹಾಗಾಗಿ ಆ ಒಂದು ಎಲ್ಲರನ್ನೂ ಒಟ್ಟಾಗಿ ಸೇರಿಸಿಕೊಳ್ಳುವಂತ ಭಾವ ನಮ್ಮಲ್ಲಿ ಬರಬೇಕು, ಅದು ಬಹಳ ಮುಖ್ಯವಾದಂಥದ್ದು. ಈಗ ನಡೆಯೋದು ಮೊಬಿಲಿಟಿ ಅಂತ ಇಲ್ಲಿ ಪದ ಇದೆ, ಮೊಬಿಲಿಟಿ. ಸೊ ನಡೆಯೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವ ಒಂದು ಸಾಧನ. ನಡೆಯೋದೇ ಮುಖ್ಯ ಅಲ್ಲ, ಹೋಗೋದು ಮುಖ್ಯ. ನನ್ ಕಾಲ್ ಇಲ್ಲ ಅಂತಂದ್ರೆ ಕಾಲಿನ ಮೇಲೆ ಭಾರ ಹಾಕಿ ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ನನ್ ಕೈಲಿ ಆಗಲ್ಲ, ಸತ್ಯ. ಆದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಅಲ್ಲ, ನನ್ ಕೋಲ್ ಇಟ್ಕೊಂಡು ಹೋಗ್ಬಲ್ಲೆ, ವಾಕರ್ ಇಟ್ಕೊಂಡು ಹೋಗ್ಬಲ್ಲೆ, ವೀಲ್ ಚೇರ್ ನಲ್ಲಿ ಹೋಗ್ಬಲ್ಲೆ, ಯಾವುದೋ ಒಂದು ಗಾಡಿಯಲ್ಲಿ ಹೋಗ್ಬಲ್ಲೆ. ಅರ್ಥ ಆಗ್ತಾ ಇದೆ ಅಲ್ವಾ ನಾ ಹೇಳ್ತಿರೋದು? ಕಾಲಿಲ್ಲದ ಮಾತ್ರಕ್ಕೆ ಆ ಕಾಲಿನ ಒಂದು ಕೆಲಸ ಏನಿತ್ತು, ನನ್ನನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಕೊಡೋ ಕೆಲಸ, ಆ ಕೆಲಸವೇ ಆಗಲ್ಲ ಅಂತ ಅಲ್ಲ, ಆ ಕೆಲಸವೇ ನನ್ ಕೈಲಿ ಆಗಲ್ಲಪ್ಪ ಅನ್ನೋಂತ ಹತಾಶೆ ನನಗೆ ಬಂದ್ರೆ ಆಗ ನಾನು ವಿಕಲ ಚೇತನ. ಕಾಲ್ ಇಲ್ದೆ ಹೋದ್ರೂ ಸರಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾದ್ರೂ ಸರಿ ನಾನು ಹೋಗೇ ಹೋಗ್ತೀನಿ. ಕುಂಟ್ಕೊಂಡಾದ್ರೂ ಸರಿ, ತೆವಳ್ಕೊಂಡಾದ್ರೂ ಸರಿ, ದೇಖ್ಕೊಂಡಾದ್ರೂ ಸರಿ, ನಾನು ಹೋಗೇ ಹೋಗ್ತೀನಿ ಅನ್ನುವಂತ ಅಂತಃಶಕ್ತಿ ನನ್ನಲ್ಲಿ ಬಂದ್ರೆ ನಾನು ಯಾವ ವಿಕಲ ಚೇತನನೂ ಅಲ್ಲ, ನಾನು ಸಕಲ ಚೇತನ. ನಮ್ಮಲ್ಲಿ ಈ ಒಂದು ಕೀಳರಿಮೆ ಎಷ್ಟೋ ಸತಿ ನಮ್ಮ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ, ಚಿಕ್ಕ ವಯಸ್ಸಿಂದನೇ ಇದು ಬಂದ್ಬಿಟ್ಟಿರುತ್ತೆ. ನನಗೆ ಅದ್ ಸರಿ ಇಲ್ಲ, ನನಗೆ ಇದು ಸರಿ ಇಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ನಾನ್ ಬಡವ, ಈ ತರ ನಾನೆಲ್ಲೋ ದೂರದ ಹಳ್ಳಿಯಲ್ಲಿದ್ದೀನಿ, ನನ್ನ ಹತ್ರ ಫೋನ್ ಇಲ್ಲ. ಸೊ ಈ ಇಲ್ಲ ಇಲ್ಲ ಇಲ್ಲಗಳೇ ನಮ್ಮಲ್ಲಿ ತುಂಬೋಗ್ಬಿಟ್ಟಿರುತ್ತೆ.
ಆತರ ನನ್ನ ಕೈಲಿ ಆಗಲ್ಲ ಅನ್ನುವಂತ ಯಾವ ಭಾವನೆ ಬಂದರೂ ಕೂಡ

0: ಅದು ಒಂದ್ ರೀತಿಯ ವಿಕಲತೆನೆ. ಅದನ್ನ ದಾಟಿ ನಾನು ಮುಂದಕ್ಕೆ ಹೋಗ್ತೀನಿ, ಸಾಧನೆಯನ್ನ ನಾನು ಮಾಡ್ತೀನಿ ಅನ್ನುವಂತ ಭಾವನೆ ಬಂದಾಗ ಆ ವಿಕಲತೆ ಎಲ್ಲೋ ದೂರ ಹೋಗುತ್ತೆ, ಸಕಲತೆಯನ್ನ ನಮ್ಮದನ್ನ ನಾವಾಗಿ ಮಾಡ್ಕೊಳ್ತೀವಿ. ಮಾತಾಡೋದ್ರಲ್ಲೂ ಅಷ್ಟೇ, ಯಾರಿಗೋ ಒಬ್ರಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಪ್ರಪಂಚವೇ ಮುಳುಗೋಯ್ತು ಅನ್ನುವಂತ ಯಾವ ಅವಶ್ಯಕತೆನೂ ಇಲ್ಲ ಭಯಕ್ಕೆ. ಮಾತು ಬಾರದಂತಹ ವ್ಯಕ್ತಿಗಳು ಮಾತಾಡೋದಕ್ಕೇನೆ ಒಂದು ಬೇರೆ ಲ್ಯಾಂಗ್ವೇಜ್ ಇದೆ. ಕನ್ನಡದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಕನ್ನಡ ಬರುವಂತ ಎಲ್ರಿಗೂ ಗೊತ್ತಾಗುತ್ತೆ. ಸಪೋಸ್ ನಾನು ಇಂಗ್ಲಿಷ್ ನಲ್ಲೇ ಮಾತಾಡಿದ್ದಿದ್ರೆ ಇಂಗ್ಲಿಷ್ ಬರದೇ ಇರುವಂತಹ ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ. ಹಾಗಾದ್ರೆ ಇಂಗ್ಲಿಷ್ ಬರದೇ ಇರೋರೆಲ್ಲ ವಿಕಲಚೇತನರ ಅಲ್ಲ ಅಲ್ವಾ? ಅವರಿಗೆ ಅಂತ ಯಾವುದೋ ಒಂದು ವಿಶೇಷವಾದಂತಹ ಸಾಧನವನ್ನ ನಾವು ಕಲ್ಪಿಸ್ಕೊಟ್ರೆ, ಉದಾಹರಣೆಗೆ ಕನ್ನಡದಲ್ಲಿ ಮಾತಾಡಿದ್ರೆ ಮುಗೀತು, ಅವ್ರಿಗೆಲ್ಲ ಗೊತ್ತಾಯ್ತು. ಹಾಗೆಯೇ ಮಾತಿನ ಶಕ್ತಿ ಇಲ್ಲದೆ ಇದ್ದಂಥವರಿಗೆ ಅಂತಲೇನೆ ಸೈನ್ ಲ್ಯಾಂಗ್ವೇಜ್, ಮೂಕಾಭಿನಯದ ಒಂದು ಒಂದು ಲ್ಯಾಂಗ್ವೇಜ್ ಇದೆ. ಅದರಲ್ಲಿ ನಾವು ಕನ್ನಡದಲ್ಲಿ ಅ ಆ ಇ ಈ, ಇಂಗ್ಲಿಷ್ ನಲ್ಲಿ ಎ ಬಿ ಸಿ ಡಿ ಅಂತೆಲ್ಲ ಹೇಗೆ ಕಲಿತೀವೋ ಹಾಗೆ ಎ ಅನ್ನಕ್ ಹಿಂಗೆ, ಬೆರಳನ್ ಹಿಂಗ್ ತೋರಿಸಿದ್ರೆ ಹಿಂಗೆ, ಕೈನ ಹಿಂಗೆಲ್ಲ ತಿರುಗಿಸಿದ್ರೆ ಹಿಂಗೆ. ಸೊ ಈ ತರ ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಅನ್ನ ನಾವು ಕಲಿತು ಅವ್ರ ಜೊತೆ ಮಾತಾಡಿದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಅವರು ಕೂಡ ನಮ್ ಜೊತೆ ಮಾತಾಡ್ತಾರೆ. ಅವನನ್ನ ಮೂಗ ಅಂತ ಅನ್ನುವಂತ ಪ್ರಮೇಯವೇ ನಮಗ್ ಬರಲ್ಲ. ಯಾವಾಗ ಬರುತ್ತೆ? ನಾವು ಅವರನ್ನ ಮೂಗ ಅನ್ನುವಂತ ಒಂದು ಲೇಬಲ್ ಹಾಕ್ಬಿಟ್ಟು ಇವನು ವಿಕಲ ಅಂತಂದಾಗ ಅವನಿಗೆ ಗೊತ್ತಾಗುವಂತ ಭಾಷೆಯನ್ನ ನಾವು ತಿಳ್ಕೊಂಡು ಅವನಿಗೂ ಹೇಳ್ಕೊಟ್ರೆ ಕಮ್ಯುನಿಕೇಶನ್ ಸಂವಹನ ಅದು ಕೆಲಸ, ಅದು ಉದ್ದೇಶ. ಭಾಷೆಯಲ್ಲ, ಭಾಷೆ ಒಂದು ಸಾಧನ ಮಾತ್ರ, ಒಂದು ವಾಹನ ಮಾತ್ರ. ಆ ವಾಹನವನ್ನ ಬಳಸುವಂತ ಮನಸ್ಸು ನಮ್ಮಲ್ಲಿದ್ರೆ ವಾಹನವನ್ನ ನಾವು ಬದಲಾಯಿಸ್ಕೊಳ್ತೀವಿ, ಸಾಧನವನ್ನ ನಮ್ಮದಾಗಿಸ್ಕೊಳ್ತೀವಿ. ನಾವು ಎಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಅವರನ್ನ ಮುಖ್ಯ ವಾಹಿನಿಗೆ ನಾವು ಸೇರಿಸ್ಕೊತೀವಿ. ಸೊ ಆ ಸಂವಹನದ ಒಂದು ಶಕ್ತಿಯಿಂದ ಸಾಮಾಜಿಕ ಜೀವನದಲ್ಲಿ ಎಲ್ಲವನ್ನೂ ಎಲ್ಲರೂ ಮಾಡೋದಕ್ಕೆ ಸಾಧ್ಯ. ಹೇಗೆ ಒಬ್ಬ ನಾರ್ಮಲ್ ಅಂತ ಅನ್ಸ್ಕೊಂಡಂತಹ ವ್ಯಕ್ತಿ ನನ್ ಮದುವೆ ಮಾಡ್ಕೋಬೇಕು, ನನ್ ಡಿಗ್ರಿ ಓದ್ಬೇಕು, ನನ್ ಕಾರ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಆಶೋತ್ತರಗಳನ್ನ ಇಟ್ಕೊಂಡಿರ್ತಾನೋ, ಹಾಗೆಯೇ ಕಾಲಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿಯೂ ಕೂಡ, ಕಣ್ಣು ಕಾಣದೇ ಇರುವಂತ ಒಬ್ಬ ವ್ಯಕ್ತಿಯೂ ಕೂಡ ಕನಸು ಕಾಣಬೇಕು. ಕನಸು ಕಾಣುವ ಎಲ್ಲ ಹಕ್ಕು ಅವನಿಗಿದೆ. ಆ ವಿಕಲತೆಯನ್ನ ಮರೆತು ಸಕಲತೆಯನ್ನ ತನ್ನದಾಗಿಸ್ಕೊಂಡ್ರೆ, ಆತ್ಮಸ್ಥೈರ್ಯವನ್ನ ತನ್ನದಾಗಿಸ್ಕೊಂಡ್ರೆ ಅವನಿಗೂ ಮದುವೆ ಆಗ್ಬೋದು, ಅವನೂ ಕೂಡ ಒಬ್ಬ ಸಮಾಜದಲ್ಲಿ ಪ್ರೊಡಕ್ಟಿವ್ ವ್ಯಕ್ತಿ ಆಗ್ಬೋದು, ಅಂದ್ರೆ ಸಮಾಜಕ್ಕೆ ತನ್ನ ಕೊಡುಗೆಯನ್ನ ಕೊಡುವಂತ ವಿಶೇಷ ವ್ಯಕ್ತಿ ಆಗ್ಬಹುದು. ಸೊ ಇದು ನಾವೆಲ್ಲರೂ ನೆನ್ಪಿಟ್ಕೊಳ್ಳೋಣ. ಅದೇ ಡೆವಲಪ್ಮೆಂಟ್ ಅಂದ್ರೆ, ಅದೇ ಅಭಿವೃದ್ಧಿ ಅಂದ್ರೆ. ಈ ಅಭಿವೃದ್ಧಿಯ ಒಂದು ಪಥದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಈ ಮನೋಭಾವ. ವಿಕಲತೆ ಅನ್ನುವಂತಹ ನಮ್ಮನ್ನೆಲ್ಲ ಕುಗ್ಗಿಸುವಂತಹ ಕೀಳರಿಮೆಯನ್ನ ನಾವು ಬಿಡಬೇಕು. ಇನ್ನೊಬ್ಬ ಸರಿ ಇಲ್ಲ ಅನ್ನುವಂತ ದೂಷಣೆಯ ಮನೋಭಾವವನ್ನ ನಾವು ಬಿಡಬೇಕು. ಎಲ್ಲರೂ ನಮ್ಮಂತೆಯೇ, ಆ ವೈವಿಧ್ಯತೆಯ ಪ್ರಕೃತಿಯ ಒಂದು ಸಂಭ್ರಮದಲ್ಲಿ ಎಲ್ಲರೂ ಸಹಭಾಗಿಗಳೇ. ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ ಸಾಮರ್ಥ್ಯ ಇದೆ. ನನ್ನಲ್ಲಿ ಇಲ್ಲದೇ ಇರುವಂತ ಒಂದು ಸಾಮರ್ಥ್ಯ ಇನ್ನೊಬ್ಬರಲ್ಲಿ ಇರೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ ಅನ್ನುವಂತ ಮನೋಭಾವ ನಮ್ಮದಾಗಿಸ್ಕೊಂಡಾಗ ನಾವು ಖಂಡಿತವಾಗಿಯೂ ಒಂದು ಹೆಚ್ಚಿನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ವಿಕಲತೆಯಿಂದ ಸಕಲತೆಯೆಡೆಗೆ ಎಂಬ ವಿಷಯದ ಕುರಿತು SVYM ನ ಸಂಸ್ಥಾಪಕ ಸದಸ್ಯರು ಹಾಗೂ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ ಸರಗೂರಿನ ಕುಮಾರಿ ಚಿನ್ಮಯ್ಯರವರು ತಮ್ಮ 12ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ತಂದೆ ಶ್ರೀವತ್ಸ, ತಾಯಿ ಸುಗುಣ, ಅಜ್ಜಿ ಪುಷ್ಪ, ತಾತ ಗೋಪಿನಾಥ್, ಅಕ್ಕ ತನ್ಮಯಿ ಹಾಗೂ ಕುಟುಂಬ ವರ್ಗದವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ನಿಂಗಮ್ಮರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ನಿಂಗಮ್ಮರವರಿಗೆ ಶುಭಾಶಯಗಳನ್ನು ತಿಳಿಸುವವರು ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ನಿಂಗಮ್ಮರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೋಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳುವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 61 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಅಂತೂ ಇಂದು ಈ ವರ್ಷದ ಬೇಸಿಗೆ ಮುಗಿಯಿತು. ಮಳೆಗಾಲ ನಿಧಾನವಾಗಿ ರಾಜ್ಯಾದ್ಯಂತ ವ್ಯಾಪಿಸುತ್ತಿದೆ. ಬೇಸಿಗೆಯಿಂದ ಮಳೆಗಾಲಕ್ಕೆ, ಮಳೆಗಾಲದಿಂದ ಚಳಿಗಾಲಕ್ಕೆ, ಚಳಿಗಾಲದಿಂದ ಮತ್ತೆ ಬೇಸಿಗೆಗೆ ಪ್ರಕೃತಿ ತನ್ನ ಮಗ್ಗಲನ್ನ ಬದಲಿಸುತ್ತಾ ಪ್ರತಿ ವರ್ಷ ಪರಿಸರದಲ್ಲೂ ಬದಲಾವಣೆ ತರುತ್ತಿದೆ. ಪ್ರಕೃತಿ ತರುವ ಈ ಬದಲಾವಣೆಗೆ ನಾವೆಲ್ಲರೂ ಒಗ್ಗಬೇಕು ಕೂಡ. ಇಷ್ಟು ದಿನ ಎಸಿ, ಫ್ಯಾನ್, ತಂಪಾದ ಪಾನೀಯಗಳು ನಮ್ಮನ್ನ ಬೇಸಿಗೆಯ ಉರಿಯಿಂದ ಕೊಂಚ ಮಟ್ಟಿಗೆ ಪಾರು ಮಾಡಿದರೆ ಇನ್ನು ಮೇಲೆ ನಾವು ರೇನ್ಕೋಟ್, ಛತ್ರಿ, ಟೋಪಿಗಳ ಹುಡುಕಾಟದಲ್ಲಿ ತೊಡಗಬೇಕು. ಅಲ್ಲದೆ ಶಾಲಾ ಕಾಲೇಜುಗಳು ಕೂಡ ಈಗ ಪ್ರಾರಂಭವಾಗುವುದರಿಂದ ಮಳೆಯಲ್ಲಿ ಸುರಕ್ಷಿತವಾಗಿ ಓಡಾಡುವುದನ್ನು ಪಾಲಿಸಬೇಕಾಗುತ್ತದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಇಳೆ ಹಸಿರಿನಿಂದ ಮೈತುಂಬಿಕೊಂಡು ಸಂಪದ್ಭರಿತವಾಗುತ್ತದೆ. ನದಿ ಕೆರೆಗಳು ತುಂಬಿ ಹರಿಯಲು ಆರಂಭಿಸುತ್ತದೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ ಜಗತ್ತಿಗೆ ಮಳೆಗಾಲ ಒಟ್ಟಾರೆ ನವಚೇತನವನ್ನೇ ತರುತ್ತದೆ. ಆದರೆ ಈ ಮಳೆಗಾಲ ಆರೋಗ್ಯದ ದೃಷ್ಟಿಯಿಂದ ಕೊಂಚ ತೊಂದರೆಯನ್ನು ಉಂಟು ಮಾಡುತ್ತದೆ. ಅದೇನು ತೊಂದರೆಗಳು ಮತ್ತು ಅವಕ್ಕೆ ಪರಿಹಾರವೇನು ಎಂಬುದನ್ನ ತಿಳಿದುಕೊಂಡರೆ ನಾವು ಈ ರೋಗ ರುಜಿನಗಳನ್ನ ದೂರವಿಟ್ಟು ಮಳೆಗಾಲದ ಆಹ್ಲಾದಕರ ಸಮಯವನ್ನ ಆಸ್ವಾದಿಸಬಹುದು. ಹವಾಮಾನ ಬದಲಾದಾಗ ವಾತಾವರಣದಲ್ಲಿನ ತೇವಾಂಶ, ತಾಪಮಾನದ ಇಳಿಕೆ ದೇಹದ ಮೇಲೂ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಹೊಸ ನೀರು ನದಿ ಕೆರೆಗಳನ್ನ ಸೇರುವುದರಿಂದ ನೀರಿನ ಗುಣದಲ್ಲಿ ಕೊಂಚ ಮಾರ್ಪಾಟು ಕಾಣುತ್ತದೆ. ವೈರಾಣುಗಳ ಪ್ರಭೇದಗಳಲ್ಲೂ ಬದಲಾವಣೆ ಆಗುವುದರಿಂದ ಜನರು ಈ ಹೊಸ ವೈರಾಣುಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಈ ಸಂದರ್ಭಗಳಲ್ಲಿ ಜನರನ್ನ ಹೆಚ್ಚು ಕಾಡುವ ರೋಗವೆಂದರೆ ವೈರಾಣು ಜ್ವರ. ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಮರಳುವ ಮಕ್ಕಳಲ್ಲಿ ಇದು ಸರ್ವೇ ಸಾಮಾನ್ಯ. ಮಳೆಗಾಲದಲ್ಲಿ ರಸ್ತೆ ಮೇಲೆ, ಚರಂಡಿಯಲ್ಲಿ ಮತ್ತು ಮನೆಯಲ್ಲಿ ಹೂಕುಂಡಗಳಲ್ಲಿ ನೀರು ನಿಲ್ಲುವುದು ಸಾಮಾನ್ಯವಾದ ಸ್ಥಿತಿ. ಇದು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಕಾರಣವಾಗುತ್ತದೆ. ಈ ಸೊಳ್ಳೆಗಳ ಕಡಿತದ ಮೂಲಕ ವೈರಾಣುಗಳು

0: ದೇಹವನ್ನು ಪ್ರವೇಶಿಸಿ ಡೆಂಗ್ಯೂ ಚಿಕನ್ಗುನಿಯಾದಂತಹ ರೋಗಗಳನ್ನು ಉಂಟು ಮಾಡುತ್ತವೆ. ಹಾಗಾಗಿ ನಮ್ಮ ಮನೆ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಹಾಗೆ ಪರಿಸರದ ವ್ಯವಸ್ಥೆ ಕೂಡ ತುಂಬಾ ನೀಟಾಗಿ ನೋಡಿಕೊಳ್ಳುವುದು ಈ ರೋಗಗಳ ವಿರುದ್ಧ ಕೈಗೊಳ್ಳುವ ಬಹುಮುಖ್ಯವಾದ ಮುಂಜಾಗ್ರತಾ ಕ್ರಮ ಎನ್ನಬಹುದು. ಇನ್ನು ಕೆಲವು ವೈರಾಣುಗಳು ತಂಪಾದ ತೇವಾಂಶವುಳ್ಳ ಗಾಳಿಯಲ್ಲಿ ಹೆಚ್ಚು ಕಾಲ ಉಳಿಯಬಲ್ಲವು. ಇವುಗಳಿಂದ ಫ್ಲೂ, ಕೊರೋನಾದಂತಹ ರೋಗಗಳು ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಫ್ಲೂ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಹೊರಗಡೆ ಹೆಚ್ಚು ಓಡಾಡದೆ ಬೆಚ್ಚನೆಯ ಕೋಣೆಯಲ್ಲಿ ವಿಶ್ರಮಿಸಬೇಕು. ಅಲ್ಲದೆ ಆರೋಗ್ಯವಂತ ವ್ಯಕ್ತಿಗಳು ಮಾಸ್ಕ್ ಧರಿಸುವ ಮೂಲಕ ಇಂತಹ ವೈರಾಣುಗಳಿಂದ ಬಚಾವಾಗಬಹುದು. ಇತ್ತೀಚೆಗೆ ಕೇಳಿ ಬರುತ್ತಿರುವ ಹಂಟಾ ವೈರಸ್ ಎಂಬ ವೈರಾಣು ಜ್ವರ ಕೂಡ ಇಂತಹ ಕಲುಷಿತ ಗಾಳಿಯಿಂದಲೇ ಬರುತ್ತದೆ. ಸತ್ತ ಇಲಿ, ಹೆಗ್ಗಣಗಳ ಜೊಲ್ಲು, ರಕ್ತದಿಂದ ಅಥವಾ ರೋಗಿಷ್ಟ ಪ್ರಾಣಿಗಳ ಸ್ಪರ್ಶ, ಕಡಿತದಿಂದ ಕೂಡ ಈ ವೈರಾಣು ದೇಹವನ್ನ ಪ್ರವೇಶಿಸಬಹುದು. ಮಳೆಗಾಲದ ಬಹುತೇಕ ಜ್ವರಗಳು 3-5 ದಿನಗಳವರೆಗೆ ಇದ್ದು ಕ್ರಮೇಣ ವಾಸಿಯಾಗುತ್ತದೆ. ಜ್ವರದ ಜೊತೆಗೆ ತಲೆನೋವು, ಮೈಕೈ ನೋವು, ಕೆಮ್ಮು, ನೆಗಡಿ ಕಾಣಿಸಿಕೊಳ್ಳುವುದು ಸಹಜ ಸ್ಥಿತಿ. ಇನ್ನೊಂದು ರೀತಿ ವೈರಾಣು ಜ್ವರವೆಂದರೆ ಕಲುಷಿತ ನೀರು ಅಥವಾ ಆಹಾರ ಪದಾರ್ಥಗಳ ಸೇವನೆಯಿಂದ ಬರುವ ಕಾಯಿಲೆ. ರೋಟಾ ವೈರಸ್, ನೋರಾ ವೈರಸ್ ಅಥವಾ ಹೆಪಟೈಟಿಸ್ ವೈರಾಣುಗಳ ಜ್ವರದ ಜೊತೆಗೆ ಹೊಟ್ಟೆ ನೋವು, ವಾಂತಿ ಭೇದಿ ಮತ್ತು ಕಾಮಾಲೆಯನ್ನು ಉಂಟು ಮಾಡಬಲ್ಲವು. ಆದ್ದರಿಂದ ಮಳೆಗಾಲದ ಸಮಯದಲ್ಲಿ ತಾಜಾ ಪೌಷ್ಟಿಕಭರಿತ ಆಹಾರವನ್ನೇ ಸೇವಿಸಬೇಕು. ಕುದಿಸಿದ ನೀರನ್ನು ಕುಡಿಯಬೇಕು. ಮಳೆಯಲ್ಲಿ ನೆನೆದ ತರಕಾರಿ ಮತ್ತು ಹಣ್ಣುಗಳು ಬಹು ಬೇಗನೆ ಕೆಟ್ಟು ತಮ್ಮ ಸತ್ವವನ್ನು ಕಳೆದುಕೊಳ್ಳುತ್ತವೆ ಎಂಬುದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಮಳೆಗಾಲದಲ್ಲಿ ಈ ವೈರಾಣು ಜ್ವರಗಳಲ್ಲದೆ ಬ್ಯಾಕ್ಟೀರಿಯಾಗಳ ಮೂಲಕ ಹರಡುವ ನ್ಯೂಮೋನಿಯಾ, ಟೈಫಾಯ್ಡ್ ಮತ್ತು ಕಾಲಾರಾ ರೋಗಗಳನ್ನು ಅನೇಕ ಜನರು ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಬಹುತೇಕ ವೈರಾಣು ಜ್ವರಗಳು ಹೆಚ್ಚಿನ ಚಿಕಿತ್ಸೆ ಇಲ್ಲದೆ ವಿಶ್ರಾಂತಿ ಮತ್ತು ಸೂಕ್ತ ಆಹಾರದ ಮೂಲಕ ಗುಣವಾಗುತ್ತವೆಯಾದರೂ ಬ್ಯಾಕ್ಟೀರಿಯಾಗಳ ಮೂಲಕ ಹರಡುವ ಜ್ವರಕ್ಕೆ ವಿಶ್ರಾಂತಿ ಮತ್ತು ಸೂಕ್ತ ಆಹಾರದ ಜೊತೆ ಆಂಟಿಬಯೋಟಿಕ್ ಔಷಧಿಗಳು ಬೇಕಾಗಬರಬಹುದು. ಅನೇಕ ಜ್ವರಗಳನ್ನು ವೈದ್ಯರು ರೋಗ ಲಕ್ಷಣಗಳ ಮೇಲೆಯೇ ಊಹಿಸಿ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ರಕ್ತ ಪರೀಕ್ಷೆ, ಎದೆಯ ಕ್ಷಾಕಿರಣ ಮತ್ತು ಮಲಮೂತ್ರಗಳ ಪರೀಕ್ಷೆಗಳು ಬೇಕಾಗುತ್ತವೆ. ಇದು ಜ್ವರದ ನಿಖರ ಕಾರಣವನ್ನು ಮತ್ತು ತೀವ್ರತೆಯನ್ನು ಪತ್ತೆ ಮಾಡಲು ಸಹಾಯಕ. ಈ ಜ್ವರಗಳು ತೀರಾ ಹೆಚ್ಚಿನ ತೊಂದರೆಯನ್ನು ಕೊಂಡಿದ್ದರೂ ಒಬ್ಬರಿಂದ ಒಬ್ಬರಿಗೆ ಬಹುಬೇಗನೆ ಹರಡುತ್ತವೆ. ಅದರಲ್ಲೂ ತೀರಾ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಇಂತಹ ರೋಗಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ. ಆದ್ದರಿಂದ ನಾವು ಮಳೆಗಾಲದಲ್ಲಿ ಯಾವುದೇ ರೋಗ ರುಜಿನಗಳಿಲ್ಲದೆ ಆರೋಗ್ಯಯುತವಾಗಿ ಇರಬೇಕೆಂದರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಹಾಗೆ ಶಿಸ್ತು ಕ್ರಮಗಳಿಗೆ ನಾವು ಒಗ್ಗಿಕೊಳ್ಳಲೇಬೇಕು. ಅಲ್ಲದೆ ಪ್ರವಾಸ ಚಾರಣದಂತಹ ಸಂದರ್ಭಗಳಲ್ಲಿ ನಮ್ಮ ದೇಹವನ್ನು ಸಾಧ್ಯವಾದಷ್ಟು ಬೆಚ್ಚಿಗೆ ಇಟ್ಟುಕೊಳ್ಳಬೇಕು. ರಸ್ತೆ ಬದಿಯ ತಿನಿಸು ಪಾನಿಗಳ ಬಗ್ಗೆ ಅತಿ ಜಾಗರೂಕರಾಗಿರಬೇಕು. ಜನಜಂಗುಳಿಯಲ್ಲಿದ್ದಾಗ ಮಾಸ್ಕ್ ಧರಿಸುವುದು ಉತ್ತಮದ ಕೆಲಸ, ಹಾಗೆ ನಮಗೂ ಮತ್ತು ಇನ್ನೊಬ್ಬರಿಗೂ ಕ್ಷೇಮಕರ ವಿಷಯ. ಕೇಳುಗರ ಕೇಳಿದ್ರಲ್ಲ, ಇಷ್ಟೊಂದು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸೂನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8 ಗಂಟೆ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಲ್ಪ ಬುದ್ಧಿಗಳಿಗೆ ದೊರೆಯುವಂಥ ಫಲವು ನಾಶವುಳ್ಳತಕ್ಕಂಥದ್ದು. ಅದೇ ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನೇ ಪಡೆಯುತ್ತಾರೆ, ಇನ್ನು ನನ್ನನ್ನು ಭಜಿಸುವರು ನನ್ನನ್ನೂ ಪಡೆಯುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ಯಥಾ ಭಾವ ತಥಾ ದೃಷ್ಟಿ, ಯಥಾ ದೃಷ್ಟಿ ತಥಾ ಭಾವ ಅನ್ನುವಂಥ ಒಂದು ಸಂಸ್ಕೃತದ ಮಾತಿನಂತೆ ಅದಕ್ಕೆ ಪೂರಕವಾಗಿ ಕೃಷ್ಣ ಹೇಳ್ತಿದ್ದಾನೆ, ಅಥವಾ ಕೃಷ್ಣನ ಈ ಮಾತಿನಂತೆ ಈ ಸಂಸ್ಕೃತದ ಒಂದು ಮಾತು ಉದ್ಭವ ಆಗಿದೆ ಅಂತಲೇ ನಾವು ಹೇಳಬೇಕು. ನಾವು ಹೇಗೆ ಯೋಚನೆ ಮಾಡ್ತೀವೋ, ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ನಾವು ಯಾವುದನ್ನು ಸದಾಕಾಲ ನೆನಪಿಸ್ಕೊಳ್ತಾ ಇರ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ದೇವರೇನೋ ಇವರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಆದರೆ ಇದನ್ನು ಕೇಳುವವರು ಅಲ್ಪ ಬುದ್ಧಿಗಳು. ಅವರಿಗೆ ಜೀವನದಲ್ಲಿ ಯಾವುದು ಶ್ರೇಷ್ಠವಾದುದು ಮತ್ತು ಯಾವುದು ಗೌಣವಾದುದು ಎಂಬುವುದು ಗೊತ್ತಿಲ್ಲ. ವಜ್ರದ ಗಣಿಯ ಹತ್ತಿರ ಕುಳಿತು ವಜ್ರವನ್ನು ಹುಡುಕುವುದನ್ನು ಬಿಟ್ಟು ಗಾಜಿನ ಚೂರನ್ನ ಹುಡುಕ್ತಾ ಇದ್ದಾರೆ. ಇದು ಒಂದು ರೀತಿ ಹೆಂಗೆ ಆಗತ್ತೆ ಅಂತಂದ್ರೆ, ದೊಡ್ಡ ಒಂದು ದೊರೆಯ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿನಗೇನು ಬೇಕು ಅಂತ ಕೇಳಿದ್ರೆ ಒಂದೆರಡು ಬದನೆಕಾಯಿ ಕೇಳು ಕೊಡು ಅಂತ ಹೇಳಿ ಕೇಳ್ದಂಗಾಗತ್ತೆ. ದೊಡ್ಡ ದೊರೆ ಅವನು, ಅವನ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡು ನಮಗೊಂದು ಜಮೀನ್ದಾರಿಕೆಯನ್ನೇ ಕೊಡಬಲ್ಲ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೊಡಬಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ಕೆಲಸಕ್ಕೆ ಬಾರದಂಥ ಎರಡು ಬದನೆಕಾಯಿ ಕೊಡು ಸಾಕು ಅಂಥೇಳಿ ನಾವು ಕೇಳ್ತಾ ನಿಂತ್ಬಿಡ್ತೀವಿ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಿರೋದು, ನೀನು ಏನನ್ನು ಬೇಡ್ತೀಯೋ ದೊಡ್ಡದಾದುದನ್ನೇ ಬೇಡ್ಕೋ ಅಂತ. ಹಾಗಂತೇಳಿ ನನಗೊಂದು ಪುಟ್ಟ ಮನೆ ಕೊಡು ಅಂತ ಹೇಳೋರು ನನಗೊಂದು ದೊಡ್ಡ ಬಂಗ್ಲೆ ಕೊಡು ಅಂತಲೋ, ಅಥವಾ ನನಗೊಂದು ಚಿಕ್ಕ ಕಾರ್ ಸಿಕ್ಕಿದ್ರೆ ಸಾಕು ಅಂತ ಇದ್ದವಂಥವ್ರು BMW ಕಾರನ್ನು ಕೇಳಿ ಅಂತಲ್ಲ. ನಾವು ಲೌಕಿಕ ವಸ್ತುಗಳಿದೆಯಲ್ಲ ಈ ಪ್ರಪಂಚದಲ್ಲಿ, ಆ ಎಲ್ಲ ಲೌಕಿಕ ವಸ್ತುಗಳು ಅಲ್ಪ ಬುದ್ಧಿಯುಳ್ಳಂಥ ವಸ್ತುಗಳು, ಅವೆಲ್ಲ ಒಂದು ಕನಿಷ್ಠ ವಸ್ತುಗಳಿದ್ದಂಗೆ. ದೇವರು ನಮಗೆ ಯಾವ ವಸ್ತುಗಳು ಬೇಕೋ ಅದನ್ನು ಕೊಡ್ತಾನೆ ನಿಜ, ಆದರೆ ದೇವರು ನೀಡುವಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಆ ದೇವರನ್ನೇ ನಮ್ಮವರನ್ನಾಗಿ ಮಾಡ್ಕೊಂಡ್ಬಿಟ್ರೆ ಅದಿನ್ನೆಷ್ಟು ಶ್ರೇಷ್ಠವಾಗಿರಬಹುದು ಅಲ್ವಾ? ಹಾಗಾಗಿಯೇ ಅಲ್ಪ ಬುದ್ಧಿಗಳಿಗೆ ಯಾವುದನ್ನು ಭಗವಂತನಿಂದ ಬೇಡುತ್ತೇವೆಯೋ ಅದು ನಾಶವುಳ್ಳದ್ದು, ಅಂದರೆ ನಾಶ ಇದೆ ಅದಕ್ಕೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾವು ಕೇಳುವಂತಹ ಪ್ರಿಯವಾದ ವಸ್ತುವಿನ ಹಿಂದೆ ಕೇಳದ ಅಪ್ರಿಯವಾದುದು ಬರುತ್ತೆ, ಅದನ್ನು ನಾವು ತ್ಯಜಿಸೋದಕ್ಕೆ ಆಗೋದಿಲ್ಲ. ಒಂದಕ್ಕೆ ಕೈ ಒಡ್ಡಿದರೆ ಮತ್ತೊಂದನ್ನ ಸ್ವೀಕರಿಸಲೇಬೇಕಾಗಿದೆ. ಪ್ರಿಯ ಅಪ್ರಿಯ ಅಂಥೇಳಿ ಬೇರೆ ಬೇರೆ ಇಲ್ಲ, ಅವೆರಡು ಕೂಡ ಒಂದೇ ನಾಣ್ಯದ ಎರಡು ಭಾಗಗಳು. ಎಂತಹ ಪ್ರಿಯವಾದ ವಸ್ತುವನ್ನೇ ಆಗಲಿ ನಾವು ಪಡೆದ್ರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೇವೆ. ನಾವು ಎಂಥ ದೊಡ್ಡ ಐಷಾರಾಮಿ ಬಂಗಲೆಯನ್ನೇ ಕಟ್ಟಿಸ್ಕೊಂಡಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡದಾದಂಥ ಚಿನ್ನವನ್ನೇ ಪಡ್ಕೊಂಡಿರ್ಬೋದು, ಅಥವಾ ಎಂತೆಂಥ ವಸ್ತುಗಳು ನಮ್ಮ ಬಳಿ ಇರಬಹುದು, ಅದೆಷ್ಟೋ ಪಾರಂಪರಿಕ ವಸ್ತುಗಳಿರ್ಬೋದು, ಅಥವಾ ತುಂಬ ಹಳೆಯ ಕಾಲದ ರಾಜಮನೆತನದ ಒಂದು ವಸ್ತುಗಳೇ ಇರಬಹುದು. ಎಷ್ಟೇ ಪ್ರಿಯವಾದ ಎಷ್ಟೇ ಮೌಲ್ಯ ಉಳ್ಳಂಥ ಒಂದು ವಸ್ತುಗಳನ್ನು ನಾವು ನಮ್ಮ ಬಳಿ ಇಟ್ಕೊಂಡ್ರೂ ಕೂಡ ನಮ್ಮ ಜೀವ ಹೋದ ಕೂಡಲೇ ನಾವು ಅದನ್ನೆಲ್ಲ ಬಿಟ್ಟು ಹೋಗಬೇಕು. ಯಾರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ

ಪ್ರಿಯವಾದುದನ್ನು ನಾವು ಪಡ್ಕೊಳ್ತಾ ಇರುವಾಗಲೇ ಅದರ ಹಿಂದೆ ಇರುವಂಥ ಅಪ್ರಿಯವಾದದ್ದು ನಮಗೆ ಕಹಿಯಾಗಿ ತೋರ್ತಾ ಹೋಗುತ್ತೆ. ಅದನ್ನು ಬಿಸಾಡೋದಕ್ಕೂ ಆಗೋದಿಲ್ಲ, ಅದನ್ನು ಗೊಣಗಾಡಿಕೊಂಡು ನುಂಗಲೇಬೇಕಾಗತ್ತೆ. ಹಾಗಾಗಿ ಇತರ ದೇವತೆಗಳನ್ನು ಆರಾಧಿಸುವವರು ಆ ದೇವತೆಗಳನ್ನು ಹೊಂದುತ್ತಾರೆ. ಅವರು ಕಳೆದುಕೊಂಡ ವಸ್ತುಗಳನ್ನು ಈಗ ಭರ್ತಿ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರಬೇಕಾಗತ್ತೆ. ಅಲ್ಲಿಗೆ ಹೋಗುವುದು ಕೂಡ ಅದೇನು ದೇವರ ಮೇಲಿನ ಪ್ರೀತಿಯಿಂದಲ್ಲ, ತಮ್ಮ ಭೋಗ ವಸ್ತುಗಳು ರಿಪೇರಿಗೆ ಬಂದಿವೆ. ಅದಕ್ಕೆ ಒಂದು ರೀತಿ ಸ್ಪೇರ್ ಪಾರ್ಟ್ಸ್ಗಳು ಈ ಪ್ರಪಂಚದ ಗುಜರಿಯಲ್ಲಿ ಸಿಕ್ಕೋದಿಲ್ಲ, ಅದಕ್ಕಾಗಿಯೇ ದೇವರ ಬಳಿಗೆ ಹೋಗ್ತಾರೆ. ಆದರೆ ಭಗವಂತನನ್ನು ಪ್ರೀತಿಗಾಗಿ ಪ್ರೀತಿಸುವ ಭಕ್ತ ಮಾತ್ರ ಭಗವಂತನೆಡೆಗೆ ಹೋಗ್ತಾನೆ. ಅವನಿಂದ ಆ ಭಗವಂತನಿಂದ ಏನನ್ನೂ ಯಾಚಿಸುವುದಕ್ಕೆ ಹೋಗೋದಿಲ್ಲ. ಅವನಿಗೆ ದೇವರೇ ಬೇಕಾಗಿರುವಂಥದ್ದು, ಅವನ ಖಜಾನೆಯೊಳಗೆ ಇರುವಂಥ ಚೂರುಪಾರುಗಳಲ್ಲ. ಹಾಗಾಗಿ ಅನ್ಯ ದೇವತಾ ಭಕ್ತರು ಇಲ್ಲಿ ಅವಿವೇಕಿಗಳೆಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಅವರಿಗೆ ಸಿಗುವ ಫಲವೂ ಕೂಡ ಅಶಾಶ್ವತ, ಶಾಶ್ವತ ಅಲ್ಲ. ಹಾಗಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ ಎಂದು ಹೇಳ್ತಾ ಇರುವಂಥ ಅರ್ಥ ಇಷ್ಟೇ. ನೀನು ಯಾವುದನ್ನು ಯೋಚನೆ ಮಾಡ್ತಿರ್ತೀಯೋ, ಯಾವುದನ್ನು ಪೂಜಿಸ್ತಾ ಇರ್ತೀಯೋ, ಯಾವುದನ್ನು ಪಡಿಬೇಕು ಅಂಥೇಳಿ ಹಂಬಲಿಸ್ತಿರ್ತೀಯೋ ಅದೇ ನಿನಗೆ ಕೊನೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅದನ್ನು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವಂಥ ಸಾಧನೆ ಮಾಡುವವರಿಗೆ ಸಿಗುವಂಥ ಆನಂದ ಶಾಶ್ವತವಾಗಿರುವಂಥದ್ದು. ಅಜ್ಞಾನಿ ಜೀವವು ತನ್ನ ಉಪಾಧಿಗಳಲ್ಲಿ ಮೋಹಗೊಂಡು ಆ ಮೂಲಕ ಸಂಸಾರವನ್ನು ಅನುಭವಿಸಿದ ಹಾಗೆ, ವಿಚಾರವಂತ ಸಾಧಕರು ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಸುಖ ಇಲ್ಲ ಎಂಬುದನ್ನು ಅರಿತು ಅವುಗಳ ಬೆನ್ನಟ್ಟದೇ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿಕೊಳ್ತಾರೆ. ತಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ಆತ್ಮನಲ್ಲಿಯೇ ನೆಲೆಸಿಕೊಂಡು ಸ್ವರೂಪಾನಂದದ ನಿಧಿಯನ್ನು ಗಳಿಸ್ತಾರೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣನು ನಾನು ಎಂದು ಹೇಳಿದಾಗ ಅದು ನಮ್ಮೆಲ್ಲರ ಆತ್ಮಸ್ವರೂಪವನ್ನು ಸೂಚಿಸುತ್ತದೆಯೇ ಹೊರತು ಕೃಷ್ಣ ಎಂಬ ಭಗವಂತ ಮಾತ್ರ ಅಲ್ಲ. ಆದುದರಿಂದ ಕೃಷ್ಣ ಇಲ್ಲಿ ನನ್ನ ಭಕ್ತರು ನನ್ನನ್ನೇ ಬಂದು ಸೇರುತ್ತಾರೆ ಎನ್ನುವಾಗ ದೇವಕಿಯ ಮಗನಾಗಿ ಅಷ್ಟಮಿ ದಿವಸ ಮಧುರೆಯಲ್ಲಿ ಹುಟ್ಟಿದ ಕೃಷ್ಣನ್ಗಾಗಿ ಹೇಳ್ತಾ ಇರೋ ಮಾತಲ್ಲ ಇದು. ತಾನು ಸಮರ್ಪಕವಾದ ಅಖಂಡ ಬ್ರಹ್ಮನೆಂಬ ಪೂರ್ಣ ಪ್ರಜ್ಞೆಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ. ಆದುದರಿಂದ ಈ ಹೇಳಿಕೆಯ ಅರ್ಥ ಏನು ಅಂತಂದ್ರೆ, ನೀನು ನನ್ನನ್ನು ಪೂಜಿಸಿದ್ರೆ ನೀನು ನನ್ನನ್ನೇ ಪಡಿತೀಯ ಅನ್ನುವಂಥ ಒಂದು ವಾಕ್ಯದ ಅರ್ಥ ಏನಂತಂದ್ರೆ, ಇಲ್ಲಿ ಆತ್ಮನನ್ನು ತಿಳಿದವನು ಆತ್ಮನೇ ಆಗುತ್ತಾನೆ ಎಂಬಂತೆ. ಆತ್ಮನನ್ನು ತಿಳಿದವನು ಆತ್ಮನನ್ನೇ ಆಗುತ್ತಾನೆ, ಅಥವಾ ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗುತ್ತಾನೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನು ತಿಳ್ಕೊಳ್ಬೇಕಾಗಿರೋದು ಪರಮ ಸತ್ಯ ಅನ್ನುವಂಥ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಹೊರತು ಕೇವಲ ಗೋಪಿ ಲೋಲ ಆಗಿರುವಂಥ ಕೃಷ್ಣನನ್ನು ಭಜಿಸಿ ಅಂತಲ್ಲ. ಹಾಗಾಗಿ ತನ್ನನ್ನು ತಾನು ತಿಳಿಬೇಕು ಎಂಬ ಈ ಮಾತಿಗೆ ಮುದ್ದುರಾಮ ಅದು ಯಾವ ಮಾತನ್ನು ಹೇಳ್ತಾ ಇದ್ದಾನೆ, ಅದು ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ ಅದು ಧರ್ಮ, ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ.

ಹಾಗಾಗಿ ಧರ್ಮದ ಸಿದ್ಧ ರಸಕ್ಕೆ ನಾವು ಸಿದ್ಧಗೊಳಿಸ್ಬೇಕು ಅಂತೇಳಂದ್ರೆ, ನಾವು ಸತ್ಯವನ್ನ ನುಡಿಯಬೇಕು, ಹಿಂಸೆಯನ್ನ ಬಿಡಬೇಕು, ಮೋಹಗಳನ್ನ ಮರೆಯಬೇಕು. ಆಗ ನಾವು ಧರ್ಮವನ್ನ ಪಾಲಿಸ್ದಂಗಾಗತ್ತೆ. ನಯವಿಲ್ಲದೆ ಹೋದರೆ, ದಯೆ ಇಲ್ಲದೆ ಹೋದರೆ ಅದು ಧರ್ಮ ಹೇಗಾದೀತು? ಸಾರ ಸುಖ ಸಂತಸಕ್ಕೆ ಪರಮ ಪದ ಕದುವೇ ನೆಲೆ. ಹಾಗಾಗಿ ಸತ್ಯ, ಹಿಂಸೆಯನ್ನು ಬಿಡುವಂಥದ್ದು, ಮೋಹವನ್ನು ತ್ಯಜಿಸುವಂಥದ್ದು ಮಾಡಿದಾಗ ನಮ್ಮನ್ನು ನಾವು ಅರಿತುಕೊಳ್ಳುವಲ್ಲಿ ನಾವು ಸಾಫಲ್ಯವನ್ನು ಸಾಧಿಸ್ತೇವೆ ಅಂಥ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
3: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ಹಾಗೂ ನಂತರದಲ್ಲಿ ಇವರೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಹೆತ್ತಿಗೆ ಗ್ರಾಮದ ನಿವಾಸಿಗರಾದ ಶಿವತ ಕುಮಾರ್ ಅವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
4: ನಮ್ಮ ಹೆಸರು ಕುಮಾರ್ ಅಂತ, ನಮ್ಮ ಹೆತ್ತಿಗೆ ಗ್ರಾಮದವರು.
3: ಕುಮಾರ್ ಅವರ ಹೇಗೆ, ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ತಾ ಬಂದ್ರಿ, ನಂತರದಲ್ಲಿ ತಾವೇ ಒಂದು ಈ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಇವಾಗಿನ ತಮ್ಮ ಒಂದು ಜೀವನದ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಜೀವನ?
4: ಈ ಪರವಿಲ್ಲ ಸರ್, ಮೊದಲು ಬಾರಿ ಮಿಸ್ ಆಗಿತ್ತು. ಹುಡ್ಕ ಬರೋದು, ಹೊಡೆಯೋದು, ಮನೇಲಿ ಜನಗಳಿಗೆ ಗಲಾಟೆ ಮಾಡೋದು, ಹಿಂಗೆ ಮಾಡ್ತೀನಿ. ಏನೋ ನಿಮ್ದೇ ಬಿಟ್ಬಿಟ್ಟು 5 ವರ್ಷ ಆಯ್ತು ಬಿಟ್ಟು ಏನೇನ ಈಗ ನಿಮ್ದಾಗಿದ್ದೀನಿ. ನಾವು ಕಂಡೆಲ್ಲ ಶುಕ್ರೋಗಿದ್ದೀನಿ.
3: ಮೊದ್ಲೆಂಗಿತ್ತು ಜೀವನ?
4: ಮೊದಲು ಜೀವನ ಅಂತಂದ್ರೆ ಭಾರಿ ಕಷ್ಟ ಆಯ್ತು ಬಿಡಿ ಸರ್, ಭಾರಿ ಕಷ್ಟದಲ್ಲಿ ಇನ್ನೂ ಜೀವನ. ಈಗ ಜೀವನ ಇಲ್ಲ, ಬುಟ್ಟು ತೊಟ್ಟಿಂದ ಈಗ ನಿಮ್ದಾಗಿ ವ್ಯವಹಾರ ಮಾಡ್ಕೋ ಹೋಯ್ತಾ ಇದ್ದೀನಿ. ಸರ್ಕಾರಿ ಗಿರ್ಕರ್ ಜೀವನ ಎಲ್ಲ ಸುಮಾರು ಮಾಡ್ಕೋ ಹೋಯ್ತಾ ಇದ್ದೀನಿ ಸರ್. ಈಗಿನ ಜಮೀನುಗಳಲ್ಲಿ ಹೋದ್ರೆ ಕುಯ್ಯಕ್ಕೋರು ಅಲ್ಲೇ ತರಕಾರಿ ಪರ್ಕಾರಿ ಎಲ್ಲ ತಕ್ಕ ಬರ್ತಿದ್ದೀನಿ. ಮೊದಲಷ್ಟು ಹಿಂಸೆ ಈಗಿಲ್ಲ, ಮೊದಲು ಭಾರಿ ನರ್ಕ ಇತ್ತು. ಹೆಂಗಳಿಗೆ ಕೂಲಿ ಜಾಸ್ತಿ ಮಾಡ್ರ, ಎಲ್ಲೇ ಒಂದು ಕಡೆ ಹೋಗಿ ಸಂಪಾದನೆ ಮಾಡ್ಕೋ ಬರ್ತೀವಿ. ನಿಮ್ದಾಗಿ ಜೀವನ ಮಾಡ್ತಾ ಇದ್ದೀವಿ. ಎಣ್ಣೆ ಬಿಡ್ತೊಟ್ಟಿನ ನೆಮ್ಮದಿಯಾಗಿ ಈಗ ಜೀವನ ಮಾಡ್ತಾ ಇರೋದು. ಆಚೆ ಮುಂಚೆ ಭಾರಿ ವಿಚಿತ್ರ ಆಗ್ಬಿಟ್ಟಿನ್ನು. ನಾವು ಇನ್ನೊಂದು 2-3 ಸೀಟೆಲ್ಲ ಜೀವನನ ಭಾರಿ ನರ್ಕ ಮಾಡ್ಕೊಬಿಟ್ಟಿನ್ನು. ಈಗ ಒಂದು 5 ವರ್ಷದಿಂದ ಲೆವೆಲ್ಗೂ ಸುಮಾರು ಇದ್ಕೊಂಡು ಹೋಗ್ತಾ ಇದ್ದೀನಿ. ಆಗ ಬೈಕು ಈಗ ಏನು ತಗೊಂಡಿತ್ತಿಲ್ಲ, ಈಗ ಲೋನ್ಲಿ ಬೈಕ್ ಈಗ ತಕೊಂಡು ಕಟ್ಕೊಂಡು ಈಗ ನಿಮ್ದಾಗಿ ಜೀವನ ಮಾಡ್ತಾ ಇದ್ದೀನಿ.
3: ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮೊಂದು ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.
4: ಚೆನ್ನಾಗಿ ನಡ್ಕೊತೀವಿ ಸರ್. ಬುಕ್ ತೊಟ್ಟಿಂದ ಬೈಕ್ ಈಗ ತಕೊಂಡು ಯಾವಾರ ಮಾಡ್ಕೊಂಡು ಮನೆ ಯಾವಾರ ಮಕ್ಕ ಮರಿ ನೋಡ್ಕೊಂಡು ಅಕ್ಕ ತಂಗಾರ ಎಲ್ಲರೂ ನೋಡ್ಕೊಂಡು ಜೀವನನ ಅಚ್ಚಾಟ ಸಾಕು ಹೋಗ್ತಾ ಇದ್ದೀವಿ. ಮೊದಲು ಬೈಕ್ ಇತ್ತಿತ್ತಲ್ಲ, ಏನೂ ಇಲ್ಲ, ನಡ್ಕೋಬೇಕು ನಡ್ಕೊ ಬರ್ಬೇಕು, ಆ ರೀತಿ ಇತ್ತು ಜೀವನ. ಆಗ 1 ರೂಪಾಯಿ ಕೂಲಿ ಸಹ ನಾವು ಮಾಡ್ತಿದ್ದಾಗ ಈಗ 700 ರೂಪಾಯಿ ಕೊಡ್ತಾರ. ಜೀವನನ ಅಚ್ಚಾಟನಾಗೆ ಉಳಿಸ್ಕೋ ಹೋಗ್ತಾ ಇದ್ದೀವಿ.
3: ಕುಡಿತವನ್ನ ಸೇವನೆ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಅವಾಗ?
4: ಅವಾಗ ಅಂತಂದ್ರೆ ಸರ್, ಫ್ರೆಂಡ್ಗಳ ಜೊತೆ ಸೇರ್ಕೊಂಡು ಕಲ್ತ್ಕೊಂಡಾಗಾಯ್ತು. ನಾನು ಅದು ಯಾವಾರನಿಗೆ ಏನಂತ ಗೊತ್ತಿಲ್ಲ. ಈಗ 4-5 ಜನ ಜೊತೆ ಹೋಯ್ತೀನಿ, ಕರೆಯೋದು ಏನು ಹೋಗಲ್ಲ ಬಾ ಅನ್ನೋದು, ಕುಡಿಸೋದು, ಹಿಂಗೆ ಮಾಡಿ ಮಾಡಿ ಕಲ್ಸ್ಬಿಟ್ಟು.

0: ಕರ್ಕೋಗೋದ್ರ ಜೊತೆಲೇ ಕುಡಿಸ್ಕೊಂಡು ಕರ್ಕೊಬಂದು ಬಿಟ್ಬಿಡೋದು, ಅವ್ರು ಪಡ್ಕೋದು ಮನ್ಕೊಂಡ್ರು. ಹಿಂಗೆ ಮಾಡ್ತಿರೋ ಆ ಮನೆಯಿಂದ ಹಿಡ್ಕೊಂಡು ನಮ್ಮ ಮನೆ ಸಂಸಾರವೂ ಹೊಡೆದಾಯ್ತು. ಈಗ ಒಂದು ಸ್ವಲ್ಪ ಟೇಬರ್ಸ್ ಹುಡುಗಿ ಕಟ್ಕೊಂಡು ತೊಗೊಂಡು ನಿಮ್ದಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್.
1: ಅಂದ್ರೆ ಒಂದು ಸ್ನೇಹಿತರ ಸಾಹಸದಿಂದ ಕುಡಿಲಿಕ್ಕೆ ತಾವು ಪ್ರಾರಂಭ ಮಾಡಿದ್ರಿ?
0: ಸ್ವತಃ ಸಂಘ ಕಟ್ಕೊಂಡು ಅವರಿಂದ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿ ಇದು ಮಾಡ್ದ ಸರ್.
1: ಇವತ್ತು ತಾವು ಹೇಳ್ತಿದ್ದೀರ ನಾನು ಕುಡಿಯೋದಕ್ಕೆ ಯಾವುದೇ ರೀತಿಯ ಕಾರಣಗಳಿರಲಿಲ್ಲ, ಈ ಒಂದು ಸ್ನೇಹಿತರ ಸಾಹಸ ದೋಷದಿಂದ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ. ಇವಾಗ ಈ ರೀತಿ ನಾನು ಸ್ನೇಹಿತರು ಕರೀತಿದ್ದರೆ ನಾನು ಕುಡಿಯೋದಕ್ಕೆ ಹೋಗ್ತಾ ಇದ್ದೀನಿ, ಏನಾದರೂ ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ಬೋದು, ಇದು ಕುಡಿಯೋದು ನಾನು ಸರಿನೇ ತಪ್ಪ ಅಂತ ನಿಮಗೆ ಅರಿವಾಗ್ತಿರ್ಲಿಲ್ವ? ಅವಾಗ
0: ಏನೂ ಆಯ್ತಿತ್ತಿಲ್ಲ, ಆಗ ಏನು ಇಂತದನ್ನೋದು ಏನು ಗೊತ್ತಾಯ್ತಿತ್ತಿಲ್ಲ. ಹುಡ್ಕ ಬಂದಟ್ಟಲಿ ಅವಾಗ ಗಲಾಟೆ ಮಾಡಿ ಮನೆಯವರೆಲ್ಲ ಅಪ್ಪನ ಮನೆಗೆ ಹೋಯ್ತಿ ಹಂಗ ಹಿಂಗ ಅಂತಂದ್ರಲ್ಲ, ಅದರಿಂದ ಈಚೆ ಕರ್ವ್ ಮಾಡ್ಕೊಂಡು ಬೇಡ ಇದ್ರ ಸವಾಸ ಯಾವ ಜೊತೆ ಹೋಗೋದು ಬೇಡಿ, ಏನು ಮಾಡ ನಮ್ಮ ಪಡೆ ನಮ್ಮ ಮನೆಯವರ ಮಾಡ್ಕೊಂಡು ಜೀವನ ಕಳ್ಕೊಬೋದು ಅಂದ್ಬಿಟ್ಟು ನಿಲ್ಲಿಸಿ 5 ವರ್ಷ ಆಯ್ತು ಸರ್. ಇಲ್ಲಿ
1: 5 ವರ್ಷ
0: ಆಯ್ತು.
1: ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ನೀವು?
0: ನಾವು ಅಂತಂದ್ರೆ ಜಾಸ್ತಿ ಬಂತ 4 ವರ್ಷದಿಂದ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ವಿ ಸರ್ ಕುಡಿಸಕ್ಕ. 4 ವರ್ಷದಿಂದ ಸ್ಟಾರ್ಟ್ ಮಾಡಿಸಿದ್ದು. ಇವೆಲ್ಲ ನಮ್ಮ ಮನೆಯವರೆಲ್ಲ ಈಗ ಡೈವರ್ಸ್ ಕೊಟ್ಬಿಟ್ಟು ಎಲ್ಲ ಉಂಟು ತೊಟ್ಟಿಂದ ಬಿಟ್ಬಿಟ್ಟು ಏನು ಬೇಡ ಎಣ್ಣೆ ಸವಸ ಬೇಡ ಅಂದ್ಬಿಟ್ಟು ಈಗ ಒಂದು 5 ವರ್ಷ ಆಯ್ತು ಬಿಟ್ಟು ಎಣ್ಣೆ.
1: ಅಂದ್ರೆ ಇವತ್ತು ಅವುಗಳು ಕುಡಿತವನ್ನು ಬಿಟ್ಟು 5 ವರ್ಷ ಆಗಿದೆ.
0: 5 ವರ್ಷ ಆಗಿದೆ ಸರ್. ನಾವು ಸ್ವಂತ ಬುದ್ಧಿಯಿಂದ ಬಿಟ್ಟಿರೋದು, ಇನ್ನೊಬ್ರು ಕೇಳಿಸ್ಕೊಬಿಟ್ಟಿಲ್ಲ. ಈಗ ಒಬ್ಬರು ಸವಾಸಕ್ಕೆ ಹೋಗಲ್ಲ, ಏನಿಲ್ಲ, ನಮ್ಮ ಕೆಲಸ ಎಷ್ಟು ನಮ್ಮ ಜೀವನ ಎಷ್ಟು ಅಷ್ಟು ಮಾಡ್ಕೋ ಹೋಗ್ತಾ ಇದ್ದೀವಿ.
1: ಆಯ್ತು, ತಾವು ಈ ಕುಡಿತವನ್ನ ಬಿಡ್ಬೇಕು ಅಂತ ಹೇಗೆ ಅನಿಸ್ತು ನಿಮಗೆ?
0: ನಮ್ಗಂತಂದ್ರೆ ಹಿಂಗೆ ಸಹ ಮನ ಹುಡ್ಕಾಯ್ತಲ್ಲ, ಈಗ ಕಂಡ್ಕೊಂಡು ಇಂಥವ್ ಇಲ್ಲ, ಅವರು ಇಲ್ಲ, ಇವರು ಇಲ್ಲ ಅಂತಂದಾಗ ಏನಾಯ್ತೇಳಿ, ಇದರಿಂದ ತಾನೇ ಅನ್ಸ್ಬಿಟ್ಟು ಬಿಡ್ಲೇಬೇಕಲ್ಲ ಅನ್ನೋ ಚರ್ತಿಯಿಂದ ಬಿಟ್ಬಿಟ್ಟವ ಸರ್. ಈಗ ಯಾವನ್ ಕರೆದ್ರು ಬಾ ಜೊತೆಗೆ ಅಂತಂದ್ರು ಹೋಯ್ತಾ ಇಲ್ಲ, ನಮ್ ಕೆಲಸ ಮಾಡ್ಕೊಬತ್ತೀವಿ ಮನೇಲಿ ಇರ್ತೀವಿ.
1: ಮೊದ್ಲು ಅವಾಗ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ.
0: ಮೊದ್ಲಿಂದು ಕಷ್ಟ ಅನುಭವಿಸ್ಬಿಟ್ಟು 1 ರೂಪಾಯಿ ಕೂಲಿ, 1 ರೂಪಾಯಿ 8 ರೂಪಾಯಿ ಸಾಕ ಕೂಲಿ. ಹಾಗೆಲ್ಲ ಸಾಮಾನು ರೇಟ್ ಕಮ್ಮಿ ಇತ್ತು. ಈಗ 5 ರೂಪಾಯಿ ತಕೊಂಡ್ರೆ ಒಂದು ಬ್ಯಾಗ್ ಸಾಮಾನು ಬರ್ತಿತ್ತು, ಈಗ 500 ರೂಪಾಯಿ 1,000 ತಕೊಂಡ್ರೆ ಒಂದು ಕವರ್ ಸಾಮಾನು ಬರಲ್ಲ ಅಂತ ಜೀವನ ಎಲ್ಲ ಮಾಡಿ ಲಾಸ್ಟ್ಗೆ ಏನು ಬೇಡ ನಿಮ್ದಾಗಿರೋ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ.
1: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ?
0: ನಮ್ಮ ಕುಟುಂಬದಲ್ಲಿ ನಾವು 8 ಸೀಟಿದ್ದೀವಿ ಸರ್. 8 ಸೀಟಿದ್ದೀನಿ. ನನ್ನ ತಂಗ ಇಬ್ರು, ತಂಗಿದ್ರು, ತಮ್ಮಪ್ಪ, ನನ್ನ ಮಗಳು, ನಾನು ತಿಂದ್ರೆ 8 ಸೀಟಿದ್ದೀನಿ.
1: ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ತಮ್ಮ ಒಂದು ಕುಟುಂಬದವರ ಸಹಕಾರ ಇವಾಗ ಹೇಗಿದೆ?
0: ಚೆನ್ನಾಗಿದೆ ಸರ್. ಈಗ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು, ನಾವು ನೋಡ್ಕೊತಾ ಇದ್ದೀವಿ. ನಮ್ಮನ್ನು ನೋಡ್ಕೊತಾರ, ಫೋನ್ ಮಾಡ್ಕೊಂಡು ದುಡ್ಡು ಕಸ್ಬೇಕು ಅಂದ್ರೆ ಕೊಡ್ತಾರ, ನಾವು ಕೊಡ್ತೀವಿ. ಈಗ ವ್ಯವಹಾರ ಎಲ್ಲ ಚೆನ್ನಾಗಿದೆ ಸರ್. ನಮ್ಗೆಂತೂ ಜಮೀನ್ ಗಿಮೀನು ಏನೂ ಇಲ್ಲ, ಕೂಲಿ ಮಾಡಿದ್ರುಂಟು ಮಾಡ್ದಿಲ್ಲ, ಹಿಂಗೆ ಮಾಡ್ಕೋಬೇಕಿದ್ವಿ.
1: ಕುಡಿತ ಸಂದರ್ಭದಲ್ಲಿ ಮೊದಲು ತಮ್ಮ ಒಂದು ಮನೆ ವಾತಾವರಣ ಹೇಗಿತ್ತು? ಅವರೆಲ್ಲ
0: ವಾತಾವರಣ ಅಂದ್ರೆ ಭಾರಿ ವಿಚಿತ್ರ ಆಯ್ತು ಅಂತಲ್ಲ ಸರ್, ಭಾರಿ ವಿಚಿತ್ರ. ನಮ್ಮ ಅಕ್ಕ ತಂಗರು ಮಾತಾಡ್ತಿಲ್ಲ, ಯಾರು ಇಲ್ಲ, ಕುಡ್ಕೋಬತ್ತಾನ ಮಾಡ್ತಾನ ಅಂದ್ಕೊಂಡು ಯಾರು ಗಾಳಿ ಸೇರ್ತಿತ್ತಿಲ್ಲ. ಆಗ ನಮ್ಮಷ್ಟಕ್ಕೆ ನಾವು ಕುಡ್ಕೋಬಾರ್ದು, ಎಲ್ಲಾರ ಬಿದ್ದಿರೋದು, ಹಿಂಗೆ ಮಾಡ್ತಿದ್ವಿ. ಹಿಂಗೆ ಮಾಡ್ಕೊಂಡು ನಮ್ಮ ಸ್ವಂತ ಬುದ್ಧಿನ ನಾವೇ ಬಿಟ್ಟೋದು.
1: ಇವಾಗ ಹೇಗೆ ಅನಿಸ್ತಿದೆ ಮುಂದೆ ಜೀವನ ನೆನೆಸ್ಕೊಂಡ್ರೆ ಇವಾಗ ನಿಮಗೆ?
0: ಈಗ ಇವಾಗ ಅಂತಂದ್ರೆ ಈ ಜೀವನೇ ಬೆಸ್ಟ್ ಅನಿಸ್ತದೆ ಸರ್. ಈಗ ನಮ್ಮ ಬಿಟ್ಟದೇ ಬೆಸ್ಟ್ ಅನಿಸ್ತದ. ನಮ್ಮ ಜೊತೆ ಇದ್ದವ್ರು ಕುಡಿತಿದ್ರಲ್ಲ, 3 ಸೀಟ್ ಸುತ್ತೋಗ್ಬಿಟ್ರ, 3 ಸೀಟ್ ಹೋಗ್ಬಿಟ್ಟು ಅವ್ರು ಜಾಸ್ತಿ ವಯಸ್ಸಾಗಿಲ್ಲ, ಇವತ್ತೆಲ್ಲ 20-24 ವರ್ಷ ಸುತ್ತೋಗ್ಬಿಟ್ರ. ಆ ತೊಟ್ಟಿಂದ ನಾವು ಎಲ್ಲ ಸಮಸ್ಯೆ ಬೇಡ, ನಮ್ಮ ಜೀವನ ನಾವು ಕಲ್ಕೋಬೇಕು. ಒಬ್ಬ ಜೊತೆ ಹೋಗಲ್ಲ, ಸಾಹಸ ಹೋಗಲ್ಲ, ನಾವು ಕೆಲಸ ಮಾಡ್ತೀವಿ, ನಮ್ಮ ಮನೆಗೆ ಬರ್ತೀವಿ ಅಷ್ಟೇ.
1: ಅವುಗಳು ಕುಡಿತ ಸಂದರ್ಭದಲ್ಲಾಗಿದ್ರೆ ತಮ್ಮ ಒಂದು ಮನೆಯ ಜವಾಬ್ದಾರಿಯನ್ನು ಯಾರು ನೋಡ್ಕೊಂಡು ಹೋಗ್ತಾ ಇದ್ರು?
0: ಮನೆ ಜವಾಬ್ದಾರಿ ಅಂದ್ರೆ ಮನೆ ಹಿಂಗ್ಸ್ಗಳು ನೋಡ್ಕೊಳ್ತಿರು. ಈಗ ಕುಡ್ಲ ಕುಡ್ಕೋಬತ್ತರ, ಮಕ್ಕ ಮರಿ ಸಾಕಾಗಲ್ಲ, ಮೊಟ್ಟಕ್ಕಾಗಲ್ಲ, ಹಿಂಗೆ ಕುಡ್ಕೊಬಂದು ಮುಳಿಕತ್ತಾರ, ನಮ್ನ ಯಾರು ನೋಡಿದ್ರು ಅಂದ್ಬಿಟ್ಟು ಅವರೇ ಕೂಲಿ ಮಾಡ್ಕೋಬಾರದು, ಇದು ಮಾಡ್ತಿದ್ರು. ಆಗ ನಾವು ಕುಡ್ಗನ್ ದಿವಸ ಗೀಸ ಎಲ್ಲ ಹೋಗಿ, ಈಗಲೂ ಅಷ್ಟೇ ಕುಡುಗಿನ ವಾರದಲ್ಲೆಲ್ಲ ಬೇಕಾಗ್ತೀವಿ ಸರ್, ಕೂಲಿ ಮಾಡ್ಕೋಬತ್ತೀವಿ. ಕೂಲಿ ಮಾಡ್ಕೋಬಂದ್ರೆ ನಿಮ್ದಾಗ ಈಗ ಮೊದಲಿಗಿಂತ ಇವಾಗ ಜೀವನ ಚೆನ್ನಾಗಿದೆ.
1: ಹಾಗಿದ್ರೆ ತಾವು ಈಗ ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಆಗಿರ್ಬೋದು, ತಮ್ಮ ಗ್ರಾಮದವರಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರು ಕೂಡ ಆಗಿರ್ಬೋದು, ಏನೆಲ್ಲ ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅಂತಂದ್ರೆ ಜಾಸ್ತಿ ಮನವರಿಕೆ ಸಿಗ್ತಿರ್ತಿಲ್ಲ ಸರ್, ಎಲ್ಲರ ಬಿದ್ದಲಿ ಬಟ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರು, ಜಾಸ್ತಿ ಮನ ಒಳಕ ಸೇರ್ತಿತ್ತಿಲ್ಲ. ನಾವು ಕುಡ್ಕೊ ಬಂದ್ರು ಒಬ್ಬರು ಬೋಯ್ತಿತ್ತಿಲ್ಲ, ನಮ್ಮ ಪದನ ಬಿಡ್ತೀನಿ, ಒಬ್ಬರು ತಂಟ ಸಾಗರಿಗೆ ಹೋಗ್ತಿದ್ದಿಲ್ಲ. ಕುಡ್ಕೊ ಬತ್ತಾನ ಇವನು ಜೊತೆ ಕರ್ಕೊಬಾರ್ದು ಬಸ್ಬಾರ್ದು ಅಂತ ಕುಡಿಸೋರೇ ಆ ರೀತಿ ಮಾಡ್ಬಿಟ್ರು. ಕುಡಿಸೋರೇ ಈಗ ನಮ್ಮ ಕುಡ್ಕೊ ಬತ್ತನ ಫುಲ್ಲು ಎಣ್ಣಮ್ಮ ಒಡತನ ಮಾಡ್ತಾನೆ ಅಂದ್ಬಿಟ್ಟು ಈಗ ಅವರು ದಂಡನೆ ಸೇರಿದಾಗ ಹೋಗೋರು. ಈಗ ನಾವು ಬಿಟ್ಟ ಮೇಲೆ ಈಗ ದಂಡಕ್ಕೆ ಬರ್ತಾರ ಲೆಕ್ಕಕ್ಕೆ, ಹೆಣ್ಣ ಬಿಟ್ಟ ಮೇಲೆ ದಂಡಕ್ಕೆ ನಮ್ಮನೇ ಮಾತಾಡ್ಸ್ಕೊಬತ್ತಾರೆ.
1: ಅದೇ ಕುಡಿದ ಸಂದರ್ಭದಲ್ಲಿ ನಿಮಗೆ ಮೊದಲು ಯಾವುದೇ ರೀತಿಯ ಗೌರವನ ಕೊಡ್ತಾ ಇರಲಿಲ್ಲ?
0: ಕೊಡ್ತಿತ್ತಿಲ್ಲ, ಯಾರು ಕೊಡ್ತಿತ್ತಿಲ್ಲ ಸರ್, ಗೌರವನೇ ಕೊಡ್ತಿತ್ತಿಲ್ಲ. ಹಂಗೆ ಕುಡ್ಕೊ ಬತ್ತನ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಎಲ್ರಿಗೂ ಬೈತಾನೆ ಬಿಡ್ತಾನೆ ಅಂತಿದ್ರು. ಯಾವಾಗ ಬಿಡ್ತೊಟ್ಟಿಲ್ಲ ಎಲ್ಲ ಈಗ ಮಾತಾಡ್ಸೋದು ಮುಟ್ಟೋದು ಬರೋದು ಎಲ್ಲ ಮಾಡ್ತಾರೆ.
1: ಎಲ್ಲ ಗೌರವನ ಕೊಡ್ತಿದ್ರೆ ಇವಾಗ
0: ಕೊಡ್ತಾರ ಸರ್.

0: ಈ ರೀತಿ ಸಡನ್ ಆಗಿ ಬಿಡೋದಕ್ಕೆ ಏನ್ ಕಾರಣ ಏನಾದ್ರು ಅಂತ ನಿಮ್ಮ ಗ್ರಾಮದಲ್ಲಿ ಏನಾದ್ರು ಕೇಳಿದಾರೆ ನಿಮ್ಮನ್ನ?
1: ಇಲ್ಲ ಸರ್, ನಮ್ಮ ಗ್ರಾಮದಲ್ಲಿ ಯಾರು ಕೇಳಿಲ್ಲ, ನಮ್ಮ ಬುದ್ಧಿಯಿಂದ ನಾವೇ ಬಿಟ್ಟಿರೋದು. ಇನ್ನೊಬ್ರಿಗೆ ಕೇಳ್ಕೊಂಡು ಮುಟ್ಟೋದು, ಅದು ಆ ಔಷಧಿ ಕೊಡ್ತೀನಿ ಈ ಔಷಧಿ ಕೊಡ್ತೀನಿ ಅಂದ್ರು, ಯಾವ ಔಷಧಿ ಬೇಡ ಅಂದ್ಬಿಟ್ಟು ನಮ್ಮ ಬುದ್ಧಿಯಿಂದ ನಾವೇ ಬಿಟ್ಟದು. ಯಾರನ್ನು ಕೇಳ್ಕೊಂಡು ಮುಟ್ಟಿಲ್ಲ ಏನಿಲ್ಲ, ನಮ್ಮ ಬುದ್ಧಿಯಿಂದ ನಾವು ಬಿಟ್ಟುಬಿಟ್ಟು.
0: ಕುಡಿಯುವ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವು?
1: ಅಚ್ಚರಿಸಿದ ಒಂಥರ ಸುಸ್ತು ಸಂಕಟ ಬರೋದು, ಬೆಳಿಗ್ಗೆ ಟೈಮ್ ಹೇಳೋಕ್ಕಾಗಲ್ಲ, ತಲೆ ತಿರುಗಿರೋದು ಎಲ್ಲ ಆಗ್ತಿತ್ತು. ಆ ಬುಟ್ಟ ಮೇಲೆ ಈಗ ಏನು ತಲೆ ತಿರುಗುವಿಲ್ಲ, ಏನೂ ಇಲ್ಲ, ಸುಸ್ತು ಸಂಕಟ ಇಲ್ಲ, ಏನೂ ಇಲ್ಲ. ಮೂರು ಟೈಮ್ ಊಟ ಮಾಡ್ತೀವಿ, ಏನು ತೊಂದರೆ.
0: ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಿದ್ರಿ ಇವಾಗ?
1: ಅವಾಗ ಅಂತಂದ್ರೆ ಸರ್, ಡಾಕ್ಟರ್ ತಂಗ್ ಹೋಯ್ತು ಅಂದ್ರೆ ಕುಡಿಯೋದು ಬಿಡಿ, ವಾಸಿ ಆಯ್ತಿದ್ದಾರೆ, ಕುಡಿಯೋದು ಬಿಡಿ ಅಂದ್ರೆ ಸಾಯ್ತಿದ್ದಾರೆ ಅಂತಿದ್ರು ಡಾಕ್ಟರ್ಗಳು. ನಾವು ಹಂಗಾದಾಗ ಹುಷಾರಿಲ್ಲ ಅಂತ ಮನಿಕಂಡಾಗ ಹೋಯ್ತು ಅಂದ್ರೆ ಡಾಕ್ಟರ್ಗಳು ಅಂತಿದ್ರು, ನೀವು ಕುಡಿಯೋದು ಬಿಡಿ ಇಲ್ಲ ಅಂದ್ರೆ ಸಾಯ್ತಿದ್ದಾರೆ ಅಂತಂದಾಗ ಅದು ಯಾತಕ್ಕೆ ಕುಡಿಬೇಕು ಇನ್ನೊಬ್ರು ಬೇಡ ಅಂತ ಅಂದ್ಬಿಟ್ಟು ಚಟ ಇದ್ದಾವೆ ಎಲ್ಲದರ ಅಂತ ಬಿಟ್ಟು ಸರ್.
0: ಹೈದರಾಬಾದ್ ಕುಳಿತಿರುವಾಗ ತಮ್ಮ ಮನಸ್ಸು ಹತೋಟಿಯಲ್ಲಿ ಇರ್ತಿತ್ತ ಹೇಗೆ?
1: ಇಲ್ಲ ಸರ್, ಹತೋಟಿಲೇ ಇಲ್ಲ ಮನಸ್ಸು. ಒಂದ್ಸಲ ಕುಡಿದ್ಮೇಲೆ ಪುನಃ ಇನ್ನು ಹೋಗ್ಬೇಕಲ್ಲ ಮುಟ್ಬೇಕಲ್ಲ ಅನಿಸ್ತಿತ್ತು. ಯಾರ ಜೊತೆ ಗಲಾಟೆ ಗಿಲಾಟಿ ಹೋಗ್ತಿತ್ತಿಲ್ಲ, ಏನಿಲ್ಲ, ಹುಡ್ಕ ಬತ್ತು ಅಂದ್ರೆ ಊಟ ಕೊಟ್ಟು ಕೊಲ್ಲೆ ಕೊಡಲಿಲ್ಲ ಅಂತ ಮುಗಿತೀನಿ. ಪುನಃ ಹೇಳ್ತು ಅಂದ್ರೆ ಅದೇ ನಾಟು ಒತ್ತರಿ ಸಣ್ಣ ಗಂಟ.
0: ಏನಂದ್ರೆ ಕುಡಿತಕ್ಕಂತ ಏನಾದ್ರೂ ಇಷ್ಟೊಂದು ಹಣವನ್ನ ಮೀಸಲಾಗಿ ಇಟ್ಕೊಬಿಡ್ತೀರಿ ಹೇಗೆ ಅವಾಗ?
1: ಇಲ್ಲ ಸರ್, ಈಗ ಕೆಲ್ಸಕ್ಕೆ ಬರ್ತೀವಿ ಅಂತ ಈಸ್ಕೊಳ್ಳೋದು, ಹೋಗೋದು ಕುಡ್ಕೊಬೋದು, ಪುನಃ ನಾಳೆ ಇನ್ನು ಅವ್ನ ಕೆಲಸ ತೀರಿಸ್ಬಿಡೋದು, ಪುನಃ ಇನ್ನೊಬ್ರು ತಗೊಬೋದು, ಹಂಗ್ ಮಾಡ್ತೀನಿ ನಾವು.
0: ಇವಾಗ ಕುಡಿತವನ್ನು ಬಿಟ್ಟು ಅದೊಳಗೆ ಉತ್ತಮವಾದ ಜೀವನ ಹೋಗ್ತಿದ್ದೀರಾ, ನಮ್ಮ ಗ್ರಾಮದವರ ಒಂದು ಪ್ರತಿಕ್ರಿಯೆ ಇದೆ ಇವಾಗ?
1: ಗ್ರಾಮದಲ್ಲೆಲ್ಲ ಚೆನ್ನಾಗಿದೆ ಸರ್, ಪ್ರತಿಕ್ರಿಯೆ ಎಲ್ಲ ಚೆನ್ನಾಗಿದೆ ಗ್ರಾಮದವ್ರಿಗೆ, ಏನು ತೊಂದರೆ ಇಲ್ಲ.
0: ನಿಮ್ಮ ಅನುಭವವನ್ನ ಇವಾಗ ನಿಮ್ಮ ಗ್ರಾಮದಲ್ಲಿ ಕುಡಿತಿರ್ತಕ್ಕಂಥ ಯುವಕರಾಗಿರ್ಬೋದು ಅಥವಾ ವಯಸ್ಸಾಗಿರೋರ್ಗೆ ಇರ್ಬೋದು, ಏನಾದರೂ ಹಂಚ್ಕೊಂಡಿದ್ದಾರೆ ನಿಮ್ಮ ಅನುಭವನ ಏನಾದರೂ?
1: ಇಲ್ಲ ಸರ್, ನಾವು ಯಾರು ಹಂಚ್ಕೊಂಡಿಲ್ಲ, ಏನೂ ಇಲ್ಲ, ನಮ್ಮ ನಮ್ಮ ಇದಕ್ಕೆ ನಾವೇ ಇದು ಮಾಡ್ಕೊಂಡು ನಿಮ್ಮ ಮಕ್ಕಳಾಗಾಯ್ತು ನಮ್ಮ ಜೀವನ ಎಷ್ಟು ಚೆನ್ನಾಗಾಯ್ತು. ನಾವು ಯಾರಿಗೂ ಹೇಳಿಲ್ಲ, ಅವ್ರ ತಂಟಿಗೆ ಹೋಗೋದೇ ಪುಟ ಪುಟ್ಟಿಲ್ಲ ಸರ್, ಬುಟ್ಟುಟ್ಟಿಂದ ಅವ್ರ ತಂಟಿಗೆ ಹೋಗಲ್ಲ, ನಮ್ಮ ಯಾವ ಇಷ್ಟ ನಾವು ಇಷ್ಟ ಎಷ್ಟು ಮಾಡ್ಕೊಂಡೋಗ್ತೀವಿ.
0: ಕುಮಾರ್ ಅವರೇ, ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಹಬ್ಬಗಳು ಕೂಡ ನಿಮ್ಮ ಸಂಬಂಧಿಕರನ್ನು ಕೂಡ ಬರ್ಮಾಡ್ಕೊಳ್ತೀರಾ, ಈ ಕುಡಿಯುವ ಸಂದರ್ಭದಲ್ಲಿ ಅವಾಗ ಸಂಬಂಧಿಕರ ಜೊತೆ
1: ಯಾರು ಕರಿತಿದ್ರೆ ಸರ್? ಅವಾಗ ಯಾರ ಸಂಬಂಧಿಕರು ಇಲ್ಲ, ಯಾರು ಇಲ್ಲ, ಅಕ್ಕ ತಂಗರು ಇಲ್ಲ, ತಂಗಿಂದರು ಇಲ್ಲ, ಮಕ್ಕಳು ಇಲ್ಲ, ಆ ಸಂಬಂಧದಲ್ಲಿ ಯಾರು ಇಲ್ಲ. ಹಬ್ಬ ಅನ್ನೋದೇ ಗೊತ್ತಿಲ್ಲ ಬಿಡಿ, ಕುಡ್ಕೊಂಡು ಮನಿಕಂಡಾಗ ಹಬ್ಬ ಎಲ್ಲಿ ಮಾಡಕ್ಕಾಯ್ತಿತ್ತು ನಾವು, ಗೊತ್ತಿಲ್ಲ ಹಬ್ಬ ಅನ್ನೋದು. ಇವಾಗ ಸಂಬಂಧಿಕರೆಲ್ಲ ಬರ್ತಾರೆ, ಬಂದು ಚೆನ್ನಾಗಿ ನೋಡ್ಕೊಂಡು ಇರ್ತಾರೆ, ಹೋಗ್ತಾರೆ, ಏನೂ ತೊಂದರೆ ಇಲ್ಲ.
0: ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ಕುಮಾರ್ ಅವರೇ?
1: ಚೇಂಜ್ ಆಯ್ತಿತ್ತು ಬಿಡಿ ಸರ್, ಕುಡ್ಕ ಬತ್ತು ಅಂದ್ರೆ ಏನ್ ಮಾಡ್ಬೇಕು ಮುಟ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ, ಎಷ್ಟೊತ್ತು ಕುಡಿಬೇಕಲ್ಲ ಕುಡಿಬೇಕಲ್ಲ ಅನಿಸ್ತಿತ್ತು. ಅದು 1,000 ಬರಲಿ 10,000 ಬರಲಿ ಒಂದೇ ಜಿನ್ಕಲ್ ಆಗತ್ತು, ನೆಟ್ಟಿ ಬರ್ತಿತ್ತಿಲ್ಲ ದುಡ್ಡು, ಸಾಮಂತರ ಕೂಡ ದುಡ್ಡು ಬರ್ತಿತ್ತಿಲ್ಲ. ಎಣ್ಣೆ
0: ಎಷ್ಟು ಸಂಪಾದನೆ ಮಾಡ್ತಿದ್ರಿ ಅವಾಗ?
1: ಮಾಡ್ತೀನಿ ನಾವು ಸುಮಾರು ಒಂದು 5,000-6,000 ಕಂಟ್ ಮಾಡ್ತೀನಿ ನಾವು, ಬುತ್ತಿ ತಕ್ಕೊಳ್ಳೋದು ಮಾಡೋದು ಇದು ಮಾಡ್ತೀನಿ.
0: ಎಲ್ಲಿ ಹೋಗ್ತಿದ್ರಿ ಕೂಲಿಗೆಲ್ಲ?
1: ಎಲ್ಲ ಸುಂಠಿ ಕೆಲಸ, ಎಲ್ಲ ಕೇಳೋದ್ರ ಜೊತೆ ಸುಂಠಿ ಕೆಲಸ ಮಾಡ್ತೀನಿ.
0: ಅಂದ್ರೆ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಕುಡಿತಕ್ಕೆ ಬಳಸ್ಕೊತಿದ್ರ?
1: ಏನಿಲ್ಲ, ಕುಡ್ತಕ್ಕೆ ಎಲ್ಲ ಮನೆ ಅವರನ್ನೇ ಮಾಡಿಲ್ಲ, ಈಗ ಇಲ್ಲಿಂದ ಈಚೆಗೆ ಮನೆ ಅವರ ಮಾಡ್ಕೋಯ್ತಾರೆ ಅವರು, ಆ ಎಣ್ಣೆ ಫುಲ್ಲು ಹಿಂಗ್ ಮಾಡ್ಕೋತೀನಿ ಸರ್. ಹಿಂಗೆ ಯಾಕೋ ಇಲ್ಲ ಸರ್, 10 ಸಣ್ಣ ಗಂಟ ಯಾರು ಸಿಗ್ತಾರ ಅವ್ರ ಕೈ ತರಿಸ್ಕೊಳ್ಳೋದು ಕುಡ್ಕೊಳೋದು ಅಟ್ಲೆ ಮುಗಿರೋದು, ಹಂಗೆ ಮಾಡ್ತೀನಿ.
0: ಕುಡಿತನ ಬಿಟ್ಟಿದೀರ, ಇವಾಗ ಏನಾದ್ರು ಸೌಲಭ್ಯಗಳು ಮಾಡ್ಕೊಂಡಿದ್ದಾರೆ ಹೇಗೆ?
1: ಹಿಂಗೆ ಮಾಡ್ಕೊಂಡು ಅದೇ ಬೈಕ್ ಮಾಡ್ಕೊಂಡು ಅದೇದು ಈಗ ಮಾಡ್ಕೊಂಡು, ಆಚೆ ಮುಂಚೆ ಏನು ಮಾಡ್ಕೊಂಡಿಲ್ಲ ಬಿಡಿ, ಎಲ್ಲ ಬರೀ ಅವನಿಗೆ ಒಂದು ಬೈಕ್ ಮಾಡ್ಕೊಂಡಾಗೈತಿ ಸರಿ, ಏನಂದ್ರೆ ಹೇಳ್ಕೊಂತ ಕಟ್ತು ಅಂದ್ರೆ ಬೈಕ್ ಅಂತೂ ತೀರೋಯ್ತು, ಆಚೆ ಏನಾದ್ರೆ ಅವರ ಮಾಡೋಕ್ಕೆ ಮಾಡ್ಕೊಂಡಿದ್ದೀನಿ.
0: ಇವಾಗ ಕುಡಿದ ಸಂದರ್ಭದಲ್ಲಿ ಮನೆ ನಿರ್ವಹಣೆಗೆ ಅಂತ ಏನು 1 ರೂಪಾಯಿ
1: ಕೊಡ್ಕೊಂಡು
0: ನಿಮ್ಮ ತಂದೆ ತಾಯಿಗಳು ಏನಾದ್ರೂ ನಿಮಗೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರೆ?
1: ಹೇಳ್ತೀರಿ ಸರ್, ಕುಡಿಬೇಡ ತಾಯಿ, ಎಲ್ಲ ಬುದ್ಧಿ ಹೇಳ್ತಿರೋ, ಕುಡಿಬೇಡ, ಏನ್ ಮುಟ್ಬೇಡ, ಏನ ಸ್ವಲ್ಪ ಹುಡುಗರು ಬದುಕಿಲ್ಲ ಪಾಪ, ಅದು ಯಾತಕ್ಕೆ ಕುಡ್ದೆ ಬೇಡ ಅಂತ ಎಲ್ಲ ಬುದ್ಧಿವಾದ ಹೇಳ್ತಾರೆ, ಕೇಳ್ತಿತ್ತಿಲ್ಲ ಅವ್ರ ಮಾತ. ನೀ ಯಾರ ಹೋಗಿ ಹೇಳಕ್ಕ, ನಿಜ್ಜೆ ತಂದು ಕೊಡ್ತೀನಿ ಅಂದ್ಬಿಟ್ಟು ಅವ್ರನ್ನೇ ಬಂದ್ಬಿಟ್ಟುಂಟೈತೀನಿ ಮನೇಲಿ, ನಿಜ್ಜೆ ತಂದು ಕೊಡ್ತಿದ್ದೆ ನಮ್ಮ ದುಡ್ಡು ನಮ್ಗೆ ಜೇತಿನ ಕುಡಿತೀನಿ ಅಂದ್ಬಿಟ್ಟುಂಟೈತೀನಿ. ಯಾವಾಗ ಮನೇಲಿ ಹಿಂಗೆ ವರ್ಕ್ ಆಯಿತು ಆ ತೊಟ್ಟಿಂದ ಇದ್ರ ಸಮಸ್ಯೆ ಬೇಡ ಅಂತ ಬಂದ್ಬಿಟ್ಟಿದ್ದೀನಿ.
0: ಇವಾಗ ತಮ್ಮ ಕುಟುಂಬದವರ ಸಹಕಾರ ಚೆನ್ನಾಗಿದೆ?
1: ಚೆನ್ನಾಗಿದೆ ಸರ್, ಎಲ್ಲ ಸಹಕಾರ ಚೆನ್ನಾಗಿದೆ, ಅವರು ಬರ್ತಾರೆ ನಾವು ಹೋಗ್ತೀವಿ ನೋಡ್ತಾರೆ, ಮಕ್ಕ ಮರಿ ಎಲ್ಲ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ.
0: ಈಗ ಕುಳಿತ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ರೆ ಹೇಗೆ?
1: ಏನಿಲ್ಲ ಸರ್, ವಿದ್ಯಾಭ್ಯಾಸ ಏನು ಕೊಡಿಸ್ತಾ ಇದ್ದಿಲ್ಲ.
0: ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಕೆಲವು ಪಠ್ಯ ಪುಸ್ತಕ ಸಾಮಗ್ರಿಗಳು ಇನ್ನೆಲ್ಲ ಕೊಡಿಸ್ತಾ ಇದ್ರ ಮಕ್ಕಳಿಗೆ?
1: ಏನು ಕೊಡಿಸ್ತಿಲ್ಲ ಸರ್, ಈಗ ಅವೆಲ್ಲ ಕೊಡಿಸ್ತಾರದು, ಈಗ ಎಣ್ಣೆ ಬುಟ್ಟೊಟ್ಟಿಂದ ಅವೆಲ್ಲ ಯಾವಾರ ಮಾಡ್ತಾರದು, ಈಗ ಆಚೆಗೆ ಮುಂಚೆ ಏನಂದ್ರೆ ಏನಿಲ್ಲ, ಒಳ್ಳೆಬೇಡಿ ತಿನ್ನಕ್ಕೆ ಅನ್ನ ಆಯ್ತಿಲ್ಲ. ಆಗ
0: ನಿಮ್ಮ ಎಷ್ಟನೇ ತರಗತಿ ಓದ್ತಿದ್ದಾರೆ?
1: ಅವ ಅಂತಂದ್ರೆ 8ನೇ 9ನೇ.
0: ಕುಡಿತವನ್ನು ಬಿಟ್ಟ ನಂತರ ಮಕ್ಕಳಿಗೆ ಇವಾಗ ಒಂದು ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಿ?
1: ಕೊಡ್ತಾ ಇದ್ದೀನಿ ಸರ್, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀನಿ, ಈಗ ಏನು ತೊಂದರೆ ಇಲ್ಲ.
0: ಯಾವುದೇ ರೀತಿಯ

0: ಜೀವನ ನಿರ್ವಹಣೆಗೆ ಆಗಿರ್ಬೋದು ಅಥವಾ ಏನಾದ್ರು ಆರ್ಥಿಕ ಸಮಸ್ಯೆ ಯಾವುದೂ ಇಲ್ಲ.
1: ಇಲ್ಲ ಇಲ್ಲ ಸರ್, ಏನು ತೊಂದರೆ ಇಲ್ಲ.
0: ಮತ್ತು ಕುಡಿತಿದ್ದಾಗ ಸಂಪಾದನೆ ಮಾಡೋ ದುಡ್ಡನ್ನೆಲ್ಲ ಈ ಕುಡಿತಕ್ಕೆ ಬಳಸ್ಕೊಂಡು ತುಂಬಾ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ರಿ. ಇವಾಗ ಕುಡಿತವನ್ನು ಬಿಟ್ಟು ಸಂಪಾದನೆ ಮಾಡೋ ದುಡ್ಡನ್ನೆಲ್ಲ ತುಂಬಾ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ ಯಾವ್ದು ರೀತಿ ಆರ್ಥಿಕ ಸಮಸ್ಯೆಗಳು ತೊಂದರೆ ಇಲ್ಲ?
1: ಏನಿಲ್ಲ ಸರ್, ಯಾವ ತೊಂದರೆ ಇಲ್ಲ, ಏನಿಲ್ಲ. ಉಳಿಸ್ಕೊಂಡು ನಿಮ್ದೆ ಜೀವನ ಮಾಡ್ಕೋತೀವಿ.
0: ಬಹಳ ಸಂತೋಷ ಕುಮಾರ್ ಅವರೇ. ಒಂದು ಕಾರ್ಯಕ್ರಮದ ಕೊನೆಯ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟು ಕುಟುಂಬಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಕೊನೆಯದಾಗಿ ಏನ್ ಕ್ಯೂ ಮಾಡಲು ಇಷ್ಟಪಡ್ತೀರ ಅವರಿಗೆಲ್ಲ?
1: ಏನು ಸರ್, ಯಾರೆಲ್ಲ ಕುಡ್ತಾರೆಲ್ಲ ಬಿಡ್ಬೇಕು. ಬುಟ್ರ ಮನೆಯವರೇ ನಿಮ್ದೇ ಮಾಡ್ಕೊಂಡು ಯಾವರ ಮಕ್ಕ ಹೋಯ್ತರ ಮಕ್ಕ ಬರೀ ನೋಡ್ತಾರೆ. ಮನ ಸಂಸಾರ ಒಡೆಯಲ್ಲ. ಈಗ ಡೈವರ್ಸ್ ಕೊಡೋದು, ಮುಟ್ಟೋದು, ನೀವು ಎಣ್ಣೆ ಹೊಡೆತನದು ಅವೆಲ್ಲ ಬೇಕಾಗಿಲ್ಲ. ಅಚ್ಚಿ ಮನೆಯವರ ನೋಡ್ಕೊಂಡು ಎತ್ತಿ ಮಕ್ಕ ಸಂಸಾರ ಮಾಡ್ಕೊಂಡು ಹೋದ್ರೆ ಸಾಕು ಸರ್. ಏನು ಬೇಕಾಗಿಲ್ಲ. ಮಕ್ಕಳು ವಿದ್ಯಾಭ್ಯಾಸ ನೋಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಹೋದ್ರೆ ಸಾಕು. ಏನು ಬೇಕಾಗಿಲ್ಲ.
0: ಬಹಳ ಸಂತೋಷ ಕುಮಾರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ತಾವೇ ಒಂದು ಮನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ತುಂಬ ಸುಖವಾಗಿ ನಡ್ಕೋಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಕೇಳುವರೆ ಕೇಳ್ತಿದ್ರು ಇಷ್ಟೊತ್ತು ಮುಕ್ತಾಯ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆ ಗ್ರಾಮದ ನಿವಾಸಿಗರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತಾಯ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತಿ, ಬರ್ಮಾ ದೇಶದ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಹೋರಾಡಿದ ಹ್ಯಾಂಗ್ಸನ್ ಸೂಕಿ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಹ್ಯಾಂಗ್ಸನ್ ಸೂಕಿ ಒಬ್ಬ ಬರ್ಮಿಸ್ ರಾಜಕಾರಣಿ.

ರಾಜತಾಂತ್ರಿಕ, ಲೇಖಕಿ ಮತ್ತು ರಾಜಕೀಯ ಕಾರ್ಯಕರ್ತ. ಇವರಿಗೆ 1991 ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಯಿತು. ಅವರು 2016 2021 ಮಯನ್ಮಾರ್ನ ರಾಜ್ಯ ಸಲಹೆಗಾರರಾಗಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. 1988 ಪಕ್ಷ ಸ್ಥಾಪನೆಯಾಗಿದ್ದರಿಂದ ಅವರು ನ್ಯಾಷನಲ್ ಲೀಗ್ ಫಾರ್ ಡೆಮೊಕ್ರಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು 2011 ಅದು ಕಾನೂನುಬದ್ಧ ಪಕ್ಷವಾಗಿದ್ದಾಗ ಅದರ ಅಧ್ಯಕ್ಷರಾಗಿ ನೋಂದಾಯಿಸಲ್ಪಟ್ಟರು. 2010 ದಶಕದಲ್ಲಿ ಮಯನ್ಮಾರ್ನ ಮಿಲಿಟರಿ ಜುಂಟಾದಿಂದ ಭಾಗಶಃ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಗೊಳ್ಳುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಆಧುನಿಕ ಮಯನ್ಮಾರ್ನ ರಾಷ್ಟ್ರಪಿತ ಹ್ಯಾಂಗ್ ಸನ್ ಮತ್ತು ಕಿಂಗ್ ಕೀರವರ ಕಿರಿಯ ಮಗಳು ಹ್ಯಾಂಗ್ ಸನ್ ಸೂ ಕೀರವರು ಬ್ರಿಟಿಷ್ ಬರ್ಮಾದ ರಂಗೂನ್ನಲ್ಲಿ ಜನಿಸಿದರು. 1964 ಅವರು ದೆಹಲಿಯ ವಿಶ್ವವಿದ್ಯಾಲಯದಿಂದ ಮತ್ತು 1968 ಆಕ್ಸ್ಫರ್ಡ್ನ ಸ್ಟೆಂಟ್ ಹೈಗ್ ಕಾಲೇಜಿನಿಂದ ಪದವಿ ಪಡೆದ ನಂತರ ಅವರು 3 ಕಾಲ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಇವರು 1972 ಮೈಕಲ್ ಅರಿಸ್ ರವರನ್ನ ವಿವಾಹವಾದರು. ಆಗಸ್ಟ್ 8 ನಡೆದ 8888 ದಂಗೆಯಲ್ಲಿ ಹ್ಯಾಂಗ್ ಸನ್ ಸೂಕಿ ಪ್ರಾಮುಖ್ಯತೆಗೆ ಬಂದರು ಮತ್ತು ಮಿಲಿಟರಿ ಜುಂಟಾವನ್ನು ಟೀಕಿಸಿದ ಹಲವಾರು ನಿವೃತ್ತ ಸೇನಾ ಅಧಿಕಾರಿಗಳ ಸಹಾಯದಿಂದ ಅವರು ಹೊಸದಾಗಿ ರಚಿಸಿದ ಎನ್ಎಲ್ಡಿಯ ಪ್ರಧಾನ ಕಾರ್ಯದರ್ಶಿಯಾದರು. 1999 ಸಾರ್ವತ್ರಿಕ ಚುನಾವಣೆಯಲ್ಲಿ ಎನ್ಎಲ್ಡಿ ಸಂಸತ್ತಿನಲ್ಲಿ 81 ಸ್ಥಾನಗಳನ್ನು ಗೆದ್ದತೊಡಗಿದರು. ಆದರೆ ಮಿಲಿಟರಿ ಸರ್ಕಾರವಾದ ರಾಜ್ಯ ಶಾಂತಿ ಮತ್ತು ಅಭಿವೃದ್ಧಿ ಮಂಡಳಿ ಅಧಿಕಾರವನ್ನು ಹಸ್ತಾಂತರಿಸಲು ನಿರಾಕರಿಸಿದ ಕಾರಣ ಫಲಿತಾಂಶಗಳನ್ನು ರದ್ದುಗೊಂಡವು. ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಆಕ್ರೋಶ ಉಂಟಾಯಿತು. ಚುನಾವಣೆಗಳಿಗೆ ಮೊದಲು ಅವರನ್ನು ಬಂಧಿಸಲಾಯಿತು ಮತ್ತು 1989 2010 21 ಸುಮಾರು 15 ಕಾಲ ಗೃಹ ಬಂಧನದಲ್ಲಿ ಇದ್ದರು. ವಿಶ್ವದ ಅತ್ಯಂತ ಪ್ರಮುಖ ರಾಜಕಾರಣಿ ಕೈದಿಗಳಲ್ಲಿ ಒಬ್ಬರಾದರು. 1999 ಟೈಮ್ ನಿಯತಕಾಲಿಕೆಯು ಅವರನ್ನು ಗಾಂಧಿಯ ಮಕ್ಕಳು ಮತ್ತು ಅಹಿಂಸೆಯು ಅವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಎಂದು ಹೆಸರಿಸಿತು. 2003 ಡೆಪಾಯಿನ್ ಹತ್ಯಾಕಾಂಡದಲ್ಲಿ ಎನ್ಎಲ್ಡಿಗೆ ಸಂಬಂಧಿಸಿದ ಕನಿಷ್ಠ 70 ಜನರು ಕೊಲ್ಲಲ್ಪಟ್ಟಾಗ ಅವರು ಹತ್ಯೆಯ ಪ್ರಯತ್ನದಿಂದ ಬದುಕುಳಿದರು. ಪಕ್ಷವು 2010 ಸಾರ್ವತ್ರಿಕ ಚುನಾವಣೆಯನ್ನು ಬಹಿಷ್ಕರಿಸಿತು. ಇದರ ಪರಿಣಾಮವಾಗಿ ಮಿಲಿಟರಿ ಬೆಂಬಲಿತ ಯೂನಿಯನ್ ಸಾಲಿಡಾರಿಟಿ ಮತ್ತು ಅಭಿವೃದ್ಧಿ ಪಕ್ಷ ನಿರ್ಣಾಯಕ ಗೆಲುವು ಸಾಧಿಸಿತು. ಹ್ಯಾಂಗ್ ಸಾನ್ ಸೂಕಿ ಅವರ ಪೈಟು ಪ್ರತಿನಿಧಿಗಳ ಸಭೆ ಸದಸ್ಯರಾದರು ಮತ್ತು ಅವರ ಪಕ್ಷವು 2011 ಚುನಾವಣೆಗಳಲ್ಲಿ ಖಾಲಿ ಇದ್ದ 45 ಸ್ಥಾನಗಳಲ್ಲಿ 43 ಸ್ಥಾನಗಳನ್ನು ಗೆದ್ದಿತು. 2015 ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪಕ್ಷವು ಪ್ರಚಂಡ ಜಯವನ್ನು ಗಳಿಸಿತು. ನಂತರ 86 ಸ್ಥಾನಗಳನ್ನು ಪಡೆದುಕೊಂಡರು. ಇದು ಅಧ್ಯಕ್ಷೀಯ ಚುನಾವಣಾ ಕಾಲೇಜಿನಲ್ಲಿ ತನ್ನ ಆದ್ಯತೆಯ ಅಭಿವೃದ್ಧಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ 87% ಸೂಪರ್ ಮೆಜಾರಿಟಿಗಿಂತ ಹೆಚ್ಚು ಮಯನ್ಮಾರ್ ಸಂವಿಧಾನದ ಷರತ್ತಿನ ಕಾರಣದಿಂದಾಗಿ ಅವರು ಅಧ್ಯಕ್ಷರಾಗಿರುವುದನ್ನು ನಿಷೇಧಿಸಲಾಗಿದ್ದರು. ಅವರ ದಿವಂಗತ ಪತ್ನಿ ಮತ್ತು ಮಕ್ಕಳು ವಿದೇಶಿ ನಾಗರಿಕರು. ಅವರು ಹೊಸದಾಗಿ ರಚಿಸಲಾದ ಮಯನ್ಮಾರ್ನ ರಾಜ್ಯ ಕೌನ್ಸಿಲ್ ಪಾತ್ರವನ್ನು ವಹಿಸಿಕೊಂಡು ಇದು ಪ್ರಧಾನಮಂತ್ರಿ ಅಥವಾ ಸರ್ಕಾರದ ಮುಖ್ಯಸ್ಥರಿಗೆ ಹೇಳುವ ಪಾತ್ರವಾಗಿದೆ. ಹ್ಯಾಂಗ್ ಸಾನ್ ಸೂಕಿರವರು ರಾಜ್ಯ ಕೌನ್ಸಿಲ್ ಹುದ್ದೆಗೆ ಏರಿದಾಗ ರಾಖೈನ್ ರಾಜ್ಯದಲ್ಲಿ ಹಿರೋಂಗ್ಯ ಜನಾಂಗೀಯ ನರಮೇಧಕ್ಕೆ ಪ್ರತಿಕ್ರಿಯೆಯಾಗಿ ಮಯನ್ಮಾರ್ನ ನಿಷ್ಕ್ರಿಯತೆ ಮತ್ತು ಟಾಟ್ಮಾಂಡು ಅಂದರೆ ಸಶಸ್ತ್ರ ಪಡೆಗಳು ಹತ್ಯಾಕಾಂಡಗಳನ್ನು ಮಾಡದೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಕ್ಕೆ ಹಲವು ದೇಶಗಳು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಟೀಕೆಗಳನ್ನು ಎದುರಿಸಿದರು. ಅವರ ನಾಯಕತ್ವದಲ್ಲಿ ಮಯನ್ಮಾರ್ ಪತ್ರಕರ್ತ ವಿರುದ್ಧ ವಿಚಾರಣೆಗೆ ಟೀಕೆಗಳು ಎದುರಿಸಿತು. 2019 ಹ್ಯಾಂಗ್ ಸಾನ್ ಸೂಕಿರವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹಾಜರಾದರು. ಇಲ್ಲಿ ಅವರು ರೋಹಿಂಗ್ಯಾ ಜನರ ವಿರುದ್ಧ ನರಮೇಧದ ಆರೋಪಗಳ ವಿರುದ್ಧ ಮಯನ್ಮಾರ್ ಮಿಲಿಟರಿಯನ್ನು ಸಮರ್ಥಿಸಿಕೊಂಡರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯಾಂಗ್ ಸಾನ್ ಸೂಕಿರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

0: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
1: వ్యక్తికి జమీన్, ఘర్, గహనే యా దూసరా కోయి సామాన్ బీమారీ కే ఖర్చ్ మే బికనే సే బచా హై, గిర్వీ రఖనే సే బచా హై, తో యే ఆయుష్మాన్ భారత్ కి బహుత్ బడీ సఫలతా హై.
0: 12 సంవత్సరాల విశ్వాసం, అభివృద్ధి, ప్రజా సంక్షేమం.
2: ಇನ್ನು ಮುಂದೆ ಕೇಳಿಬರೋಣ. ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಿಗೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಹಾಗೂ ಶ್ರೀಯುತ ಸುರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಳನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
6: ಸ್ವಾಗತ
5: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
6: ನನ್ನ ಹೆಸರು ಸೋಮಪ್ಪ. ನಾನು ಹಾಲಹಳ್ಳಿ ಗ್ರಾಮಸ್ಥರು. ಒಂದು 25 ವರ್ಷದಿಂದ ಇಲ್ಲಿದ್ದೀನಿ. ಜಾಸ್ತಿ ಅದೊಟ್ಲಿ.
7: ನಮ್ಮ ಹೆಸರು ಸುರೇಶ್ ಅಂತ ಸರ್. ನಾವು ಹಾಲಹಳ್ಳಿ ಗ್ರಾಮದಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ.
5: ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಆಲನಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ.
6: ಏನು ಗೊತ್ತಿಲ್ಲ, ಒಟ್ಲಿ ಆಲಹಳ್ಳಿ ಅಂತ ಕಟ್ಟಾರ. ಆಲಹಳ್ಳಿ ಅಂದ್ರೆ ಇಂದ ಹಾಲು ಇದು ಜಾಸ್ತಿ ನಡೀತಿರುತ್ತ ಮೀನಿಂದ, ಅದರಿಂದ ಆಲಹಳ್ಳಿ ಅಂತ. ಹಾಲು ಸಾಗರ ಅಂತ ಆಲಹಳ್ಳಿ ಅಂತ ಕೇಳ್ಬಿಟ್ಟು.
7: ಹಾಲಹಳ್ಳಿ ಅಂತ ಇದು ಹಿರಿಕರು ಇಟ್ಟಿರೋಂಥ ಹೆಸರು. ಅದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಇವಾಗ 20 ವರ್ಷದಿಂದ ಇರೋದಷ್ಟೇ. ನಾವು ಅದನ್ನು ಅದ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ ಸರ್. ಹಾಲಿನಹಳ್ಳಿಲಿ ಸ್ವಲ್ಪ ಅಂದರೆ ಒಂದು 13-14 ಮನೆ ಇದೆ. 14 ಮನೆಯಿಂದ ಸ್ವಲ್ಪ ಚಿಕ್ಕಮ್ಮೆ ಒಂದು 80 ಓಟಿದೆ ನಮ್ಮ ಇದರಲ್ಲಿ. ಅಷ್ಟು ಜನ ಇದ್ದಾರೆ ಅಂದ್ರೆ ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ತಾರೆ. ಮಕ್ಕಳೆಲ್ಲ ಸೇರಿಸಿ ರೈಪ್ಸ್ ಬಿಡಿ ಸರ್, ಸೈಪ್ರು ಆ ಕಡೆ ಇದ್ದಾರೆ. ನಾವು ಹಾಲಿನಹಳ್ಳಿದು ಹೇಳ್ತಾ ಇರೋದು, ಹಾಲಿನಹಳ್ಳಿ ಹೇಳ್ತಾ ಇದ್ದಿದ್ದು. ಒಂದು 100 ಜನ ಬರ್ಬೋದೇನೋ, ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ಬೋದು. ಒಂದು 13-14 ಮನೆ ಇದೆ. 14 ಜನ ಮನೆ ಇದ್ದಾರೆ ಅಷ್ಟೇ. ಹಾಲಿನಹಳ್ಳಿ ಹಾಡಿ ಎರಡು ಒಟ್ಟಿಗೆ ಸೇರುತ್ತೆ
5: ಸರ್. ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ.
7: ಸಂಪನ್ಮೂಲ ಅಂತ ಏನಂತಂದರೆ, ಎಲ್ಲ ನಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ದೇವ್ರ ಕಾರ್ಯ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಕುಡುಗಿ ಜಾತ್ರೆ ಅನ್ನೋದು ನಾವು ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳೆಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೇನು ತೊಂದರೆ ಇಲ್ಲ. ಕಾಡೊಳಗಡೆ 2 ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ನಾವು ಹೋಗಿದ್ದು ಬರ್ತೀವಿ. ವರ್ಷಕ್ಕೆ ಒಂದೇ ಸತಿ ಹೋಗೋದು. ಬೇರೆ ಯಾವಾಗಲೂ ಹೋಗಿ ಹೋಗಿ ನಾವು ಪೂಜೆ ಮಾಡ್ಕೊಬಂತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಬಿಟ್ಕೊಡಲ್ಲ ಒಳಗಡೆಗೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದೇ ಸತಿ ಹೋಗೋದು. ಅದು ಅವ್ರ ಆದ್ಯತೆ ತೊಗೊಂಡು ಹೋಗೋದು ನಾವು ಒಳಗಡೆ.

0: ಬಿಟ್ಟು ನಾವು ಏನು ಬೇಕೋ ಅದನ್ನು ಪೂಜೆ ಮಾಡಿಕೊಂಡು ವಾಪಸ್ ಬರ್ತೀವಿ ಸರ್.
1: ಸರ್, ನಮ್ಮ ಕಾಡು ಬಂದು ಬಂಡೀಪುರ ಫಾರೆಸ್ಟ್ ಅಂತ, ಅದು ಅಲ್ಲಿರೋದು ಬಂಡೀಪುರ ಇರೋದು ದೂರ, ಅದಕ್ಕೆ ಅಟ್ಯಾಚ್ ಆಗಿರೋಂಥ ಕಾಡಿದೆ,
0: ಆ ಕಾಡು ಒಳಗಡೆ ಎರಡು ದೇವಸ್ಥಾನ ಇದೆ, ಆ ಎರಡು ದೇವಸ್ಥಾನಕ್ಕೂ ಹೋಗಿ ವರ್ಷಕ್ಕೊಂದು ಸತಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟು. ಅರಣ್ಯ ಹತ್ತಿರದಲ್ಲಿರೋದ್ರಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತೈತಿ, ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ಕಾಡು ಪಕ್ಕದಲ್ಲೇ ನಾವಿದ್ದೀವಿ, ಇನ್ನು ಅವ್ರ ಪ್ರದೇಶಕ್ಕೆ ನಾವು ಸೇರ್ಕೊಂಡಿದ ಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಟ್ರಂಚ್ ಎಲ್ಲ ಹೊಡೆದಿದ್ದಾರೆ, ಆ ಟ್ರಂಚು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಟ್ರಂಚ್ ಎಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಹೊಳೆ ಹತ್ರ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹೊಳೆಯಲ್ಲಿ ಇಳಿದು ಆ ಕಡೆಯಿಂದ ಹಾನಿಗಳು ಬಂದ್ಬಿಡ್ತವೆ, ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೆ. ರೈಲು ಕಂಬಿ ಮಾಡಿಕೊಡ್ಬೇಕು, ಅದು ಬಿಟ್ಟರೆ ಟ್ರಂಚ್ ಎಲ್ಲ ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಷ್ಟೆ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸ್ವಲ್ಪ ಏನು ನಮಗೆ ಕಾಡು ಪ್ರಾಣಿಗಳದ್ದು ಅಭಾವ ಜಾಸ್ತಿ, ನಾವು ಬೇರೆ ಫಸ್ಲು ಏನು ಹಾಕಕ್ಕಾಯ್ತಿಲ್ಲ, ಹತ್ತಿ ಹೊಗೆಸೊಪ್ಪು ಮೆಣಸಿ ಇವು ಮೂರೇ ಹಾಕ್ತಿರೋದು. ಮೊದಲ ಥರ ಉದ್ದು ಹಸಿರು ಅಲಸಂದೆ ತೊಗರಿ ಇವೆಲ್ಲ ಹಾಕೊಂಡು ಬೆಳೀತಿದ್ದೋ, ಈಗ ಅದನ್ನು ಹಾಕಕ್ಕೆ ಹಂದಿಗಳು ಪ್ರಾಬ್ಲಮ್, ಆನೆಗಳು ಹಂದಿಗಳದ್ದು ಸ್ವಲ್ಪ ಕಷ್ಟ. ಅವು ಎಲ್ಲ ನಾವು ಡೇ ಟೈಮು ಕೆಲಸ ಮಾಡಿ ನೈಟ್ ಟೈಮು ನಾವು ಕಾಯ್ಕೊಂಡು ಕುಂತ್ಕೊಳ್ಳೋದು ಅವೆಲ್ಲ ಕಷ್ಟ. ಹಾಂ, ಹಂಗಾಗಿ
2: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಮೂಲಭೂತ ಸೌಕರ್ಯಗಳು ಸ್ವಲ್ಪ ಸ್ವಲ್ಪ ಆಗಿದೆ, ಇನ್ನೂ ನಮಗೆ ಬೇಕಾಗಿರೋಷ್ಟು ಚರಂಡಿಗಳಾಗಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ತೊಂಬಗಳೆಲ್ಲ ಸ್ವಲ್ಪ ನೀಟಾಗಿ ತೊಳಿಸಿ ಇದು ಮಾಡ್ಕೊಂಡು ಒಂದು ಮಾಡಬೇಕು. ಅದನ್ನು ಸ್ವಲ್ಪ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಇದು ಮಾಡ್ತವ್ರೆ, ಆದ್ದರಿಂದ ನಮಗೂ ಅಷ್ಟೊಂದು ಟ್ಯಾಂಕು ಒಂದು ದೊಡ್ಡದಾಗಬೇಕು, ಅದು ಒಂದು ತುಂಬ ಇದು ಟ್ಯಾಂಕ್ ಕಟ್ಟೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದೀವಿ, ಅಲ್ಲಿ ಅರ್ಧಂಬರ್ಧಂ ಕೆಲಸ ಆಗಿ ನಿಂತು ಬಿಟ್ಟೈತೆ. ಅದಕ್ಕೆ ಇನ್ನು ಏನು ಅನ್ನೋದೇ ಗೊತ್ತಿಲ್ಲ, ಅವರು ಎಲ್ಲೋದ್ರು ಏನು ಬಂದರು ಯಾರು ತೊಗೊಂಡ್ರು ಯಾರು ಕಾಂಟ್ರಾಕ್ಟ್ ತೊಗೊಂಡ್ರು ಯಾರು ಮಾಡ್ತಾಯಿದ್ರು ಅಂದರೆ ನಮಗೆ ಗೊತ್ತಿಲ್ಲ, ನಮ್ಮ ಆಲ್ನಳ್ಳಿಯವ್ರಿಗೆ ಗೊತ್ತಿಲ್ಲ, ಅದು ಯಾರ್ದಿಂದ ಬಂತೋ ಅದು ಏನು ಅಂತ ಗೊತ್ತಿಲ್ಲ. ಅದು ಬಂದು ಅರ್ಧಂಬರ್ಧ ನಿಂತು ಬಿಡೈತೆ, ಅದಕ್ಕೆ ಅದರಿಂದ ಕನೆಕ್ಷನ್ ಏನೂ ಕೊಟ್ಟಿಲ್ಲ. ನಮ್ಮೇನೊಂದು ಕರೆಂಟ್ ಇದ್ದಾಗ ಮಾತ್ರ ನೀರು ಬರುತ್ತೆ, ಇಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ಈ ಥರ. ಈಗ ಬರೋದು ಮುಂಗಾರು ಮಳೆ, ಮುಂಗಾರು ಮಳೆಯಲ್ಲಿ ಮರ ಗಿರ ಏನಾದ್ರು ಬಿದ್ದು ಇದಾಗೋಯ್ತು ಅಂದರೆ ಕರೆಂಟೇ ಇಲ್ಲ, ನಾವು ಕತ್ಲಲ್ಲಿ ಕೂತಿರ್ಬೇಕು, ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ವಿ, ಆ ಮಟ್ಟಕ್ಕೆ ಆಗೋಯ್ತದೆ ನಮ್ಮಲ್ಲಿ. ಆಮೇಲೆ ನಮಗೆ ಅಂತಂದರೆ ಇದು ಕರೆಂಟ್ ಇಲ್ಲ ಅಂತಂದರೆ ನಮಗೆ ಫ್ಯಾನ್ ಹಾಕೋಬೋದು, ಏನೋ ಮಾಡ್ಬೋದು. ಇದು ಮುಂಗಾರು ಮಳೆ ಅಲ್ವ, ಇದು ಮುಂಗಾರು ಮಳೆ ಆಗಿರೋದ್ರಿಂದ ಎಲ್ಲಿ ಕಂಬ ಬಿದ್ದೋಗುತ್ತೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಫೋನ್ ಮಾಡಿದ್ರೆ ಅವ್ರು ಬರೋದು ಒಂದು ದಿನವೆಲ್ಲ ಮಾಡ್ಕೊಬರ್ತಾರೆ. ನಮ್ಗೆ ಆವತ್ತಿನ ದಿನಕ್ಕೆ ನಮ್ಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಮೇನು ಕರೆಂಟ್ ಇದ್ರೆ ತಾನೇ ನೀರು ಬರೋದು. ಸೋಲಾರ್ ಎಫೆಕ್ಟ್ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ನಮಗೆ. ಸೋಲಾರ್ ಆಗಿದ್ದು ಮಾಡಿದ್ರೆ ಅದನ್ನಾರು ಆನ್ ಮಾಡ್ಕೋತಿದ್ದು, ಅದು ಮಾಡಿಕೊಂಡ್ರೆ ಅದು ನಮ್ಗೆ ಕುಡಿಯೋಕ್ಕಾರು ನೀರು ಸಿಗೋದು, ಇಲ್ಲ ಅಂದ್ರೆ ನಾವು ಒಳಗೆ ಹೋಗಿ ಹೊತ್ಕೊಬರ್ಬೇಕು, ಆ ಮಟ್ಟಕ್ಕೆ ಆಗೋಯ್ತಿದ್ದೀವಿ. ನಮ್ಮ ಮೂಲಸೌಕರ್ಯಗಳು ಅದೊಂದು ಒಂದು ಎರಡು ಮೂರು ಬರಬೇಕಷ್ಟೆ ನಮಗೆ. ಅದೊಂದು ಬಿಟ್ಟರೆ ಇನ್ನು ಬಸ್ ಬರಬೇಕು, ಅದು ಬಿಟ್ಟರೆ ಬಸ್ ಬರಬೇಕು ಅಂದ್ರೂ ರೋಡ್ ಆಗಬೇಕು, ರೋಡ್ ಆಗಿಲ್ಲ ನಮಗೆ. ನಮಗೆ ರೋಡ್ ಆಗಬೇಕು ಮೇಯ್ನಾಗಿ ಅಲ್ಲಿ. ಆಮೇಲೆ ಇದೈತಲ್ಲ ಸೇತುವೆ, ಸೇತುವೆ ಹತ್ರ ಎಲ್ಲ ಗುಂಡಿ ಬಿದ್ಕೊಂಡೈತೆ, ಅದು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಮಳೆಗಳನ್ನು ಜಾಸ್ತಿ ಬಿದ್ದುಬಿಟ್ರೆ. ಆದ್ರೂ ಒಂದು ಸ್ವಲ್ಪ ನಮಗೆ ಕೂಲಂಕುಷವಾಗಿ ಮಾಡಿಕೊಟ್ರೆ ಒಳ್ಳೆಯದು, ಒಳ್ಳೆಯದು ಅಂತ. ಬೀದಿ ದೀಪಗಳದು ಸ್ವಲ್ಪ ಎಲ್ಲ ಒಂದು ನಾಲ್ಕು ಉರಿತಾವೆ ಅಷ್ಟೆ, ಇನ್ನು ಅವ್ರಿಗೆ ಹೇಳಿ ಹೇಳಿ ಪಂಚಾಯಿತಿ ಮೆಂಬರ್ಗಳಿಗೆ ಹೇಳಿದ್ರೆ ಅವರು ಬಂದು ಯಾವಾಗಲೂ ಹಾಕ್ತಾರೆ, ಇಲ್ಲ ಹಾಕ್ಕೊಡ್ತಾರೆ ಇಲ್ಲ ಅಂತಲೇ ಹೇಳ್ತಾಯಿಲ್ಲ, ಹಾಕ್ತಾರೆ, ಹಾಕಿ ಬಲ್ಬ್ ಕೊಡ್ತಾರೆ. ನಾವೇ ಹಾಕೋಬೇಕಂತೆ, ನಾವೇನು ಲೈನ್ ಮೆನ್ಗಳ ಆಗಲ್ಲ, ನಾವು ಹಾಕೊಳ್ಳೋಕ್ಕೂ ನಮ್ಗೆ ಆಗಲ್ಲ, ಮೇಲೆ ಕತ್ತಕ್ಕೂ ಸರ್ವಿಸ್ ಬೇಕಲ್ವಾ, ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಹಾಕ್ಕೊಡ್ಬೇಕು ಅದನ್ನು. ಈಗ ಒಂದೊಂದು ಎಲ್ಲೋ ಒಂದೊಂದು ಉರಿತಾವೆ, ಒಂದು ನಾಲ್ಕು ಉರಿತಾವೆ ಅಷ್ಟೇ. ನಮ್ಮಿಲ್ಲಿ ಟೋಟಲಾಗಿ ಒಂದು 8-9 ಬಲ್ಬ್ ಉರಿಬೇಕು ಲೆಕ್ಕ. ಬಲ್ಬ್ ಉರಿತು ಅಂದ್ರೆ ಊರೇ ಕಾಣುತ್ತೆ, ಅದಿಲ್ಲ ಅಂತಂದ್ರೆ ನಮ್ಮ ಊರೇ ಇಲ್ಲ ಅನ್ನಂಗೆ ಆಗುತ್ತೆ. ಇರೋದು ನಮ್ಮಲ್ಲಿ 11-12-13 ಮನೆಯೋ ಇದೆ ಅಷ್ಟೇ, 13 ಮನೆಗೂ ಆ ಥರ ಸೌಲಭ್ಯಗಳು ಇಲ್ಲ, ಕಮ್ಮಿ. ಬೀದಿ ದೀಪಗಳೇ ಇಲ್ಲ. ಒಂದು ಆಲ್ಟಿಗೆ ಒಂದು ಬಸ್ ಬರುತ್ತೆ, ಪಾಪ ಅವರು ಊಟ ಮಾಡ್ಕೊಂಡು ಕೈ ತೊಳಿಬೇಕು ಅಂದರೆ ಬರಬೇಕು, 90 ಬರಬೇಕು. ಅವ್ರಿಗೆ ಕತ್ಲೆ ಆಯಿತು ಅಂದರೆ ಕೆಳಕ್ಕೆ ಬೀಳಿಲ್ಲ ಅವರು. ಆಮೇಲೆ ನಮ್ಮಿಲ್ಲಿಯವರಾಗಿದ್ದರೆ ಅವ್ರಿಗೂ ಧೈರ್ಯವಾಗಿ ಏನೋ ಮಾಡ್ಕೋಬೋರು. ಅವರು ಬೇರೆ ಕಡೆಯವರು, ಇಲ್ಲಿ ಆನೆ ಬತ್ತವೆ ಹಂದಿ ಬತ್ತವೆ ಅನ್ನೋದು ಅವ್ರಿಗೆ ಎದುರ್ಕೋತಾರೆ ಇಳಿಯಕ್ಕೂ. ಬಸ್ ಒಂದು ಆಲ್ಟ್ ಆಗುತ್ತೆ, ಬಸ್ ಆಲ್ಟ್ ಆಗೋದು ಅವರು ಊಟ ತಿಂಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಕೈಗೆ ತೊಳೆಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ತೊಂದರೆ ಇದೆ ಅವ್ರಿಗೆ ಪಾಪ. ಅದರಿಂದ ಕರೆಂಟ್ ಒಂದು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದು. ಶೌಚಾಲಯಗಳು ಎಲ್ರಿಗೂ ಕೊಟ್ಟಿದ್ದಾರೆ, ಕೊಡ್ತೀವಿ ಕೊಡ್ತೀವಿ ಅಂತವ್ರೆ, ಯಾರೂ ಕೊಟ್ಟಿಲ್ಲ. ಶೌಚಾಲಯಗಳು ಸ್ವಲ್ಪ ಇದೈತೆ, ಎಲ್ಲ ಬಯಲಿಗೆ ಬಯಲಿಗೆ ಹೋಗ್ತಾರೋದೀಗ. ಅಂದರೆ ಇರೋರು ಮಾಡ್ಕೊಂಡವ್ರೆ, ಇಲ್ಲ ಅಂತಲ್ಲ, ಶೌಚಾಲಯಗಳು ಮಾಡ್ಕೊಂಡಿದ್ದಾರೆ, ಅವ್ರವ್ರ ದುಡ್ಡಲ್ಲೇ ಅವ್ರವ್ರು ಮಾಡ್ಕೊಂಡವ್ರೆ. ಸರ್ಕಾರದಿಂದ ನಮಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
2: ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಕಸದ್ದು ಇದುವರೆಗೂ ಬಂದಿಲ್ಲ, ಕಸ ಯಾರು ತಗೊಂಡು ಹೋಗಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ತಗೊಂಡು ತಗೊಂಡು ಆ ಕಡೆ ಈ ಕಡೆ ಜಮೀನ್ ಕಡೆಲ್ಲೇ ಈಗ ಇಟ್ಕೋತಿದ್ವಿ, ಅದೇನು ತೊಂದರೆ ಇಲ್ಲ. ಅದು ಅವ್ರು ಯಾರು ಬಂದು ಕಸ ತಗೊಂಡು ಹೋಗೋದು ಮಾಡೋದು ಅದಕ್ಕೆ ತಕ್ಕನಂಗೆ ಅದಕ್ಕೆ

0: ಬಾಕ್ಸ್ಗಳು ಇವು ಬರ್ತಾವಲ್ಲ ಒಣ ಕಸ ಮತ್ತೆ ಹಸಿ ಕಸ, ಆ ಬಾಕ್ಸ್ಗಳು ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಅದು ಬಂದಿದೆ ಪಂಚಾಯತಿಗೆ ಬಂದಿದೆ, ನಮ್ಮ ಇಲ್ಲಿಗೆ ಬಂದು ಹಂಚಿಲ್ಲ ಅವರು. ಹ್ಞೂ, ಅದು ನಮ್ಮ ಈ ಕಡೆಗೆ ಬಂದಿಲ್ಲ, ಅಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಬಿಟ್ಟು ಬಂತವ್ರೆ. ನಮ್ಮಿಲ್ಲಿ ಒಂದು ಸ್ವಲ್ಪ ಅದು ಇದಾಗೈತೆ, ನಾವೆಲ್ಲ ಕಸ ತಗೊಂಡು ಹೊರಗಡೆ ಎಲ್ಲ ಜಮೀನ್ ಗಿಮೀನ್ಗೆ ಇಟ್ಕೊಂಡ್ರೆ ಅದು ಗೋಡಾಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊತಿದ್ವಿ. ಅದನ್ನೇನು ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅದು ಕೊಡಿ ಅಂತಲೂ ಕೇಳಿಲ್ಲ ನಾವು. ಅದು ಬಂದಿದೆ ಅಂತ ಬಂದು ನಮ್ಗೆ ಇಲ್ಲಿ ಗಂಟ ತಲುಪಿಲ್ಲ. ಅಲ್ಲೆಲ್ಲ ಸ್ವಲ್ಪ ಜನಕ್ಕೆ ತಲುಪಿದೆ ಆ ಕಡೆ ಪಂಚಾಯತಿ ಅಕ್ಕಪಕ್ಕ ಯಾರು ಗೊತ್ತಿರುತ್ತೆ ಅವರು ತಗೊಂಡಿದ್ದಾರೆ, ನಮ್ಮ ಈ ಕಡೆ ಯಾವುದು ಬಂದಿಲ್ಲ. ಅದೆಲ್ಲ ನಾವೇ ಮಾಡ್ಕೋತೀವಿ ಸರ್, ಇರೋದು 12-13 ಮನೆ ಅಲ್ವಾ, ಅದರಿಂದ ನಾವೇ ಮಾಡ್ಕೋತಾ ಇದ್ದೀವಿ, ಕ್ಲೀನ್ ನಾವೇ ಮಾಡ್ಕೋತೀವಿ. ಅವ್ರನ್ನಂತೂ ಕಟ್ಕೊಂಡಿಲ್ಲ ನಾವು ಇದುವರೆಗೂ. ಈಗ ಏನಾದರೂ ಡ್ರೈನೇಜ್ ಪಕ್ಕ ಅಲ್ಲಿ ನೀರು ಹೋಗದೆ ಹೋದರೆ, ನೀರೇನಾದ್ರು ನಮ್ಮ ಆ ಕಡೆ ಮಳ್ತು ಅಂತಂದರೆ ನಾವು ಅಲ್ಲೇ ಎಲ್ಕೊಡ್ ತಗೊಂಡು ಕಿತ್ತಾಕಿ ಆಮೇಲಿಂದ ಕೆಳಕ್ಕೆ ಹೋಗೋಂಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಮಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದನ್ನು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಇದನ್ನೇ ಎಲ್ಲ ಕ್ಲೀನ್ ಮಾಡಬೇಕು. ಅದೇನು ಎಷ್ಟೇ ಮಳೆ ಹೋದ್ರೂ ಚರಂಡಿ ಆ ಕಡೆ ಈ ಕಡೆ ಚರಂಡಿ ಇಲ್ಲಂತೂ ನೀರು ಹೋಗಲ್ಲ, ಎಲ್ಲ ರೋಡ್ಗೆ ಬಂದ್ಬಿಡ್ತದೆ. ಅದರಿಂದ ರೋಡ್ ಹೆಕ್ಕೊಟ್ಟೋಗ್ಬಿಡುತ್ತೆ. ಅದೊಂದು ರೋಡ್ ಮಾಡಿಕೊಡ್ಬೇಕು, ಮತ್ತು ಒಂದು ಡ್ರೈನೇಜ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಕುಡಿಯೋ ನೀರದು ಅದು ಇದು ಅದು ದನದಕ್ಕೆ ತೊಟ್ಟಿ ಇಲ್ಲ, ಒಂದು ಕಟ್ಟಿದ್ರು ಅದು ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ಟು ಕಿತ್ತೋಯ್ತದು. ಆಮೇಲೆ ಇನ್ನೊಂದೇನಂತಂದರೆ ಅದು ಕ್ವಾಲಿಟಿಯಾಗಿ ಕಟ್ಟಲಿಲ್ಲ. ನೀರು ತುಂಬಿದ್ರೆ ಸಾಕು, ಇವತ್ತು ತುಂಬಿಟ್ರೆ ಇನ್ನೊಂದು 1/2 ಗಂಟೆಗೆ ನೀರು ಇರ್ತಿರಲಿಲ್ಲ, ನೀರು ಖಾಲಿ ಆಗ್ಬಿಡೋದು. ಅದಕ್ಕೆ ಅದು ಈಗ ಹಂಗೆ ಪೆಂಡಿಂಗ್ ಇದ್ಬಿಟೈತೆ. ಕುಡಿಯೋ ನೀರದು ಅದೊಂದು ಬೇಕು ದನಗಳಿಗೆ. ನಮಗೇನಲ್ಲ, ನಮಗೂ ಐತೆ ಅಂದರೆ ಒಟ್ಟಲ್ಲಿ ನಮಗೆ ಸೋಲಾರ್ದು ವ್ಯವಸ್ಥೆ ಮಾಡ್ಕೊಡ್ಬೇಕು, ಕರೆಂಟ್ ಇದ್ರೆ ಮಾತ್ರ ನಾವು ನೀರು ತುಂಬೋದು. ಆಮೇಲೆ ಒಂದು ಟ್ಯಾಂಕ್ ಹೇಳಿದ್ನಲ್ಲ, ಒಂದು ಟ್ಯಾಂಕ್ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಟ್ರೆ ಒಳ್ಳೆಯದು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ
0: ಸಾರಿಗೆ ವ್ಯವಸ್ಥೆ ಎಲ್ಲ ಸುಮಾರಾಗಿ ಐತೆ ಸರ್, ತೊಂದರೆ ಇಲ್ಲ. ಒಂದೇ ಬಸ್ಸು 3 ಸತಿ ಬರುತ್ತೆ, 3 ಸತಿ ಹೋಗುತ್ತೆ, ಆ ಬಸ್ ಅದರದೇನು ತೊಂದರೆ ಇಲ್ಲ. ಇದು ಆರ್ಥಿಕವಾಗಿ ನಮ್ಮಿಲ್ಲಿ ಒಂದು ಅಂಗನವಾಡಿ ಒಂದು ಬೇಕು. ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಿಡಬೇಕು ಅಂದ್ರೆ ಸ್ವಲ್ಪ ದೂರ ಕುರುಣಗಲ್ದಲ್ಲಿದೆ, ಕುರುಣಗಲ್ಲಿಗೆ ತೊಗೊಂಡೋಗ್ಬಿಡ್ಬೇಕು. ಅಲ್ಲಿಂದ ಪುನಃ ಹೋಗಿ ಕರ್ಕೊಬರ್ಬೇಕು. ಮಕ್ಕಳಲ್ವ, ಸಣ್ಣ ಮಕ್ಕಳಲ್ವ, ಅವ್ರೇ ಹೋಗಿ ಬರೋಕ್ಕೆ ಅದು ಕೆಪಾಸಿಟಿ ಇಲ್ಲ ಅವ್ರಿಗೆ, ಮಕ್ಕಳಿಗೆ. ನಮ್ಮಿಲ್ಲೇ ಒಂದು ಅದೊಂದು ಆಗಬೇಕು. ಅದು ಬಿಟ್ಟರೆ ಇನ್ನೂ ಬೇರೆ ಏನೂ ತೊಂದರೆ ಇಲ್ಲ, ಇನ್ನೆಲ್ಲ ನಾರ್ಮಲಾಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿನೂ ಐತೆ, ತೊಂದರೆ ಇಲ್ಲ. ಹಾಲ್ಟ್ಗೊಂದು ಬಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಟೈಮು 3 ಟೈಮು ಬರುತ್ತೆ ಬಸ್, ಅದರದೇನು ತೊಂದರೆ ಇಲ್ಲ. ಅಂದರೆ ಎಜುಕೇಷನ್ಗೆ ಅಂತಂದರೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಅದು ಟೈಮಿಂಗ್ಸಲ್ಲಿ ಬರಲ್ಲ ಬಸ್ಸು, ಅದು ಬೆಳಿಗ್ಗೆ 8 ಗಂಟೆಗೆ ಬಂದುಬಿಡ್ತದೆ. ನಮ್ಮ ಮಕ್ಕಳು ಎದ್ದೇಳೋದೇ ಲೇಟು, ಎದ್ದು ಅವರು 8 ಗಂಟೆಗೆ ಏನು ತಿಂತಾರೆ, ತಿನ್ನಲ್ಲ. ಮಕ್ಕಳಲ್ವ, ಏನೇಯಾದ್ರೂ ಎದ್ದೇಳಲ್ಲ, ಎದ್ದು ತಿನ್ನಬೇಕು ಅಂದ್ರೂ ತಿನ್ನಲ್ಲ, ಏನಿಲ್ಲ. ಒಂದು 4 ಬುಕ್ ತಿಂತಾರೆ, ಓಡ್ಬಿಡ್ತಾರೆ ಬಸ್ಗೆ. ಪುನಃ ಅದು ಬರ್ಬೇಕಾದ್ರೆ ಆ ಕಡೆಯಿಂದ ಅಲ್ಲೆಲ್ಲ ಹೊಸ್ಕೊಂಡೆಲ್ಲ ಬರ್ತವೆ ಮನೆಗೆ. ಹಾಂ, ಅದೊಂದು ನಮಗೆ ಎಜುಕೇಷನ್ಲು ಏನು ತೊಂದರೆ ಇಲ್ಲ. ಅಕ್ಕಪಕ್ಕ ಸ್ಕೂಲ್ಗಳಿದೆ, ನಮ್ಮಿಲ್ಲೊಂದು ಆದರೆ ಹಾಕ್ಬೋದು. ಅಂದರೆ ನಾವು ಕೇಳೋಕ್ಕೂ ನಮ್ಮ ಹತ್ರ ಇದಿಲ್ಲ. ಏನು ಹೇಳಿ, ಇರೋದು 14 ಮನೆ, 14 ಮನೆಗೆ ಒಂದು ಕಾಲೇಜು ಸ್ಕೂಲ್ ಕಟ್ಟೋಕ್ಕಾಗಲ್ಲ. ಅದೇನು ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಇದು ಅಂಗನವಾಡಿ ಒಂದು ಬೇಕು ಅಷ್ಟೇ. ಮಕ್ಕಳಿಗೆ ಇದು ಮಾಡೋಕ್ಕೆ ಅಂಗನವಾಡಿ ಬೇಕು ಅಷ್ಟೇ. ಅದೆಲ್ಲ ಬೇಕು ಅಂತಂದ್ರೂ ಏನಾದ್ರು ಹುಷಾರಿಲ್ಲ ಅಂತಂದರೆ ಆ ಟೈಮ್ಗೆ ಬಸ್ ಇರಲ್ಲ. ನಮ್ಮ ಇದರಲ್ಲಿ ಬೈಕ್ಗಳವೆ ಇವಿವೆ, ಕರ್ಕೊಂಡೋಯ್ತೀವಿ. ಮುತ್ಕೊಂಡಿಲ್ಲ ಐತೆ ಆರೋಗ್ಯ ಇಲಾಖೆ, ಮುತ್ಕೊಂಡಿಲ್ಲ ಐತೆ. ಅದು ಬಿಟ್ಟರೆ ಈ ಕಡೆ ಭೀಮಟ್ಗೆ ಇರಲ್ಲ ಐತೆ, ಅದು ಬಿಟ್ಟರೆ ಬಡಗಲಪುರದಲ್ಲಿ ಐತೆ. ಅದೇನು ತೊಂದರೆ ಇಲ್ಲ, ಹಾಸ್ಪಿಟಲಲ್ಲೇನು ತೊಂದರೆ ಇಲ್ಲ. ಹಾಸ್ಪಿಟಲ್ಗೆ ಡಾಕ್ಟ್ರುಗಳೆಲ್ಲ ಬರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ, ಒಂದು ದಿನವೂ ಮಿಸ್ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದೊಂದು, ಮತ್ತು ಸಂಡೆ ಸಾಟರ್ಡೆ ಅದೇನಾದ್ರು ಇದ್ದರೆ ರಜೆ ಹಾಕತ್ತಾರೆ, ರಜೆ ಇಲ್ಲ ಅಂತ ಬೇರೆ ದಿನೆಲ್ಲ ಇರ್ತಾರೆ. ಅದು ಬಿಟ್ಟರೆ ನಮಗೆ 24 ಅವರ್ಸ್ ಅಂತಂದರೆ ವಿವೇಕಾನಂದಕ್ಕೆ ಬೇಕಾದ್ರೆ ಎಷ್ಟೊತ್ತು ರಾತ್ರಿ ಆದರೂ ಬೇಕಾದ್ರೆ ಕಾರ್ಗಿರಲ್ಲಿ ಹೋಗ್ಬೋದು. ಸರ್ಗೂರ್ಗೆ ಹೋದರೆ ವಿವೇಕಾನಂದಕ್ಕೆ ಅಲ್ಲಿ ನಮ್ಗೆ ನಡೀತದೆ, ತೊಂದರೆ ಇಲ್ಲ. ಇನ್ನೂ ಹತ್ತು ಮೀರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಮೈಸೂರು ಕರ್ಕೊಂಡು ಹೋಗ್ಬೋದು ಅಷ್ಟೇ. ಅದಷ್ಟೇ ಹತ್ತಿರದಲ್ಲಿ ಅಂದರೆ ಇವೇರೋದು ಭೀಮಟ್ಕೆರೆ, ಅದು ಬಿಟ್ಟರೆ ಮುಚ್ಕೊಂಡು.
1: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ಎಲ್ಲ ಎಜುಕೇಟೆಡ್ ಇದ್ದಾರೆ ಸರ್, ಎಜುಕೇಟೆಡ್ ಇದ್ದಾರೆ. ಅವರು ಅರ್ಥ ಮಾಡ್ಕೋತವ್ರೆ, ಎಲ್ಲ ಚೆನ್ನಾಗಿದ್ದಾರೆ ಹುಡುಗರು. ಹುಡುಗರೆಲ್ಲ ಹುಡುಗರೇ ಆಗಲಿ, ಹೆಂಗಸ್ಕೊಂಡು ಮಕ್ಕಳೇ ಆಗಲಿ, ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ. ಸಾಕ್ಷರತೆ ಅದೆಲ್ಲ ಚೆನ್ನಾಗಿದೆ.
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದರೆ?
0: ಶುದ್ಧ ಕುಡಿಯುವ ನೀರು ಅಂತಂದರೆ ಸರ್, ಅದೇ ಇವಾಗ 90 ಇದೆ, ಅದನ್ನು 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ತೊಳಿತಾರೆ. ಅದನ್ನ ತೊಳಿದವರು ನಾವೇ ತೊಳ್ಕೊತೀವಿ, ಅದಲ್ಲ ಒಟ್ಲಿ ಅದರದ್ದು ತೊಂದರೆ ಇಲ್ಲ. ಅಂದರೆ ಕರೆಂಟ್ ಇದ್ರೆ ಮಾತ್ರ ನೀರು ಬರುತ್ತೆ, ಕರೆಂಟ್ ಇಲ್ಲ ಅಂದ್ರೆ ನಾನು ಅದನ್ನು ಹೇಳಿದ್ನಲ್ಲ, ಮರ ಇದೆ ಏನಾದ್ರು ಬಿದ್ದು ಲೈನ್ ಏನಾದ್ರು ಹೋಯಿತು ಅಂತಂದರೆ ನಮಗೆ 2 ದಿನ ಆದರೂ ನೀರು ಇರಲ್ಲ. ಅದು ರೆಡಿ ಮಾಡೋ ತನಕೂ ಅವ್ರು ರೆಡಿ ಮಾಡಿದ್ರೆ ನಮ್ಗೆ ಕರೆಂಟ್ ಬರುತ್ತೆ, ಅದನ್ನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ನೀರು ತಗೋಬರ್ಬೇಕು, ಅದೊಂದು ನಮಗೆ ತೊಂದರೆ ಅಷ್ಟೇ. ಒಳೆಯದೇನು ತೊಂದರೆ ಇಲ್ಲ, ಒಳೆಯದು ಹತ್ರ ಐತೆ. ಹತ್ರ ಅಂದರೆ ಹತ್ರ ಏನಿಲ್ಲ, ಸ್ವಲ್ಪ ದೂರ ಐತೆ. ಅದು ಮನೆ ಮನೆ ಗಂಗೆ ಅಂತಂದ್ರೆ ಇವಾಗ ಅದೇ ಕರೆಂಟ್ ಇದ್ರೆ ಮಾತ್ರ ಮನೆ ಮನೆಗೆ ಬರುತ್ತೆ.

0: ಬರುತ್ತೆ ಲೈನ್ ಮಾಡವ್ರೆ, ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ ಸರ್ವಿ. ಹ್ಞೂ ಅದು ಇದಕ್ಕೆ ಮನೆ ಮನೆಗೆ ಇನ್ನೂ ಆಗಿಲ್ಲ, ಮಾಡಿದಾರೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟವ್ರೆ, ಅದು ಮನೆ ಮನೆಗೆ ಬತ್ತಾ ಇಲ್ಲ, ಮನೆ ಮನೆಗೆ ಲೈನ್ ಆಗೈತೆ ಅಲ್ಲಿಗಂಟು ಬಂದೈತೆ. ಅಲ್ಲಿ ನಾವು ಟ್ಯಾಪ್ ಹಾಕೊಂಡು ಇದು ಮಾಡಿಕೊಂಡು ಅದಕ್ಕೊಂದು ಏನೋ ಇದು ಮಾಡ್ಬೇಕಂತಲ್ಲ, ಅವು ಏನೋ ಮೀಟ್ರ್ ಗೇಜು, ಆ ಮೀಟ್ರ್ ಗೇಜ್ ಎಲ್ಲ ಹಾಕಿ ಮನೆ ಮನೆಗೆ ಇದು ಮಾಡಬೇಕು. ಅದು ಇನ್ನೂ ಆಗಿಲ್ಲ, ಕಂಪ್ಲೀಟಾಗಿ ಆಗಿಲ್ಲ.
1: ಸರ್, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಅದು ಸ್ವಲ್ಪ ಆಗಿದೆ ಸರ್, ಏನು ತೊಂದರೆ ಇಲ್ಲ. ಅದು ಕೊಟ್ಟಿಗೆಗಳು ಕಟ್ಕೊಟ್ಟವ್ರೆ, ಅದಕ್ಕೆಲ್ಲ ನಾನು ಮಾಡಿಕೊಟ್ಟವ್ರೆ, ಅದ್ರದ್ದೇನು ತೊಂದರೆ ಇಲ್ಲ. ಕೊಟ್ಟಿಗೆ ಬಂದವೆ ಎಲ್ಲ, ನಾವೇನು ಗೊತ್ತಾ, ಯಾರೂ ಬಂದು ನಮ್ಗೆ ಇಲ್ಲಿ ಕೇಳಲ್ಲ, ನಾವೇ ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡಿ ನಾವು ಅದನ್ನೇ ಹೇಳಿಲ್ವಾ. ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ಎಜುಕೇಷನಲ್ಲಿ ಒಂಥರ ಮೈಂಡು ಚೆನ್ನಾಗಿದೆ, ಎಲ್ಲರೂ ಇನ್ನೊಬ್ಬರನ್ನ ಇದು ಮಾಡೋಕ್ಕೆ ಹೋಗಲ್ಲ, ಬ್ಲೇಮ್ ಮಾಡಲ್ಲ. ಹೋಗ್ತಾರೆ ಅಲ್ಲೇ ಹೋಗ್ಬಿಟ್ಟು ಪಂಚಾಯತಿಲಿ ಏನು ಬಂದಿದೆ ಅದನ್ನು ಆಗಿದೆಯಾ ಇಲ್ವ ಕೇಳ್ಕೊತಾರೆ, ತಗೊಂಬಂದ್ಬಿಟ್ಟು ಅದನ್ನು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಕೊಡ್ತಾರೆ, ಅದರಲ್ಲಿ ಅರ್ಧಂಬರ್ಧ ಮಾಡಿಕೊಡ್ತಾರೆ. ಇನ್ನು ಅರ್ಧಂಬರ್ಧ ನಾವು ಬೇಕಾಗಿರೋದು ನಾವು ಕಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಡು, ಈ ಕಕ್ಸ್ ಮನೆ ಆಗ್ಬೋದು, ಸ್ನಾನ ಮನೆ ಆಗ್ಬೋದು, ಮತ್ತು ಕೊಟ್ಟಿಗೆಗಳಾಗ್ಬೋದು, ಇವೆಲ್ಲಕ್ಕೂ ದುಡ್ಡೇ ಕೊಡಬೇಕು ಅವ್ರಿಗೆ. ದುಡ್ಡು ಕೊಟ್ಟರೆ ಮಾಡೋದು ಕೆಲಸ, ಇಲ್ಲಾಂದ್ರೆ ಇಲ್ಲ. ಈ ಥರ ಅದು ಅರ್ಧಂಬರ್ಧ ಕೊಡ್ತಾರೆ, ಯಾವಾಗಲೂ ಹೋಗಿ ಯಾವಾಗಲೂ ನಾವು ಇದು ಮಾಡ್ಕೊಂಡು ನಾವೇ ಹೋಗ್ಬಿಟ್ಟು ನಾವೇ ತಿಳ್ಕೊಂಡು ಮಾಡೋಂಥದ್ದು. ಅದು ಆಗಿದೆ ಬಂದಿದೆ ಈ ಥರ ಅಂದ್ಕೊಂಡು ನಮ್ಗೆ ಇಲ್ಲಿಗೆ ಬಂದು ಯಾರೂ ಹೇಳಲ್ಲ. ಅದೊಂದು ಸರ್, ಜಮೀನ್ಗೆ ಹೋಗೋ ರಸ್ತೆ ಏನೂ ಎಲ್ಲೂ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಏನಂದ್ರೆ ಇನ್ನೊಬ್ರು ಹೊಲ್ದ ಮೇಲೆ ನಾವು ನಡ್ಕೊಂಡು ನಡ್ಕೊಂಡು ಹೋಗೋದು, ಜಮೀನಿಗೆ ರಸ್ತೆ ಇಲ್ಲ. ಅದು ಬಿಟ್ಟರೆ
2: ಯಾರು ಮುಟ್ಟೋರಿಲ್ಲ,
0: ಯಾರು ಅದನ್ನ ಕ್ಲೀನ್ ಆಗಿಲ್ಲ, ನಡ್ಕೊಂಡು ಹೋಗೋಕೆ ಕಷ್ಟ, ಆ ಮುಟ್ಟಕ್ಕೈತೆ ರೋಡು, ಅದು ಚೆನ್ನಾಗಿಲ್ಲ.
2: ನೆಂಬರ್ಗಳವ್ರಲ್ಲ ಅವ್ರಿಗೆಲ್ಲ ಹೇಳಿ ತಲೆಗಾಕತ್ತೆ ಇಲ್ಲ, ಹಂಗೆ ಬಿದ್ದದು ಎಲ್ಲ ಕೋರದು. ಏನು ಮಕ್ಕ ಊಟ ತರಬೇಕು ಅಂದ್ರೆ ಭಾಳ ಅಂಶಗದ,
0: ಎಷ್ಟೋ ಜನ ಇಟ್ಕೊ ಬಿದ್ಕೊಬಿಟ್ಟವ್ರೆ, ಇಟ್ಟು ಬಿದ್ಕೊಬಿಟ್ಟವ್ರೆ, ಇಟ್ಟು ತಲೆ ಮೇಲೆ ಹೊತ್ಕೊಂಡವ್ರೆ. ಅಲ್ಲಿ ಬಂದು ನಡ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ, ಅವರು ತೇವ್ರಿ ಇಳಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಕಲ್ಗಿಲ್ಲಿರೋ ಸಿಕ್ತು ಅಂದರೆ ಡಬ್ಬಾಕೊಂಡು ಈ ಇಟ್ಕೊಂಡು ಬಿದ್ಕೊಂಡಿರೋರು ಸುಮಾರು ಜನ ಅವರೇ, ಸುಮಾರು ಜನ ಹೊಲದಲ್ಲಿರೋರೆಲ್ಲ ಅವರು ಹಸ್ಕೊಂಡು ಟೀ ಕುಡ್ಕೊಂಡು ಕಳಾಪುರಿ ತಿನ್ಕೊಂಡು ಉತ್ತಿರೋರವ್ರೆ. ಅದು ಆಗೈತೆ ಅಂದರೆ ಆಮೇಲೆ ಕೊಟ್ಟಿಗೆದೆಲ್ಲ ಇದೆಲ್ಲ ಬರುತ್ತೆ ಅಂತಂದ್ರೆ ಎಲ್ಲ ಕಕ್ಸ್ ಮನೆದು ಸ್ನಾನ ಮನೆ ಇವೆಲ್ಲ ಬಂದವೆ, ಅವೆಲ್ಲನೂ ಅವ್ರವ್ರ ದುಡ್ಡಲ್ಲೇ ಅವ್ರವರೇ ಮಾಡ್ಕೊಂಡವ್ರೆ, ಅವ್ರವರೇ ಮಾಡ್ಕೊಂಡವ್ರೆ,
2: ಅಷ್ಟೇ
0: ಸ್ವಂತ ಮಾಡ್ಕೊಂಡವ್ರೆ.
2: ಅವ್ರೇನು ಕೊಟ್ಟಿಲ್ಲ,
0: ಅವ್ರೇನು ಕೊಟ್ಟಿಲ್ಲ,
2: ನಮ್ಮಿಲ್ಲಿ ತಲನೇ ಹಾಕಿಲ್ಲ ನೀವು.
0: ಹಾಂ, ಯಾರು ಬಂದು ಈ ಥರ ಅಂತ ಇದನ್ನೇ ಮಾಡಲ್ಲ. ನಮಗೆ
2: 5 ವರ್ಷದಲ್ಲಿ ಒಬ್ಬ ನಿಂಬರ್ ಬಂದು ಒಂದು ಮನೆ ಅಂತ ಮಾಡಿ ಒಂದು ಕೊಟ್ಟಿಗೆ ಮಾಡಿ ಅಂತ ಯಾವನು ಬಂದು ಹೇಳೋದಿಲ್ಲ. ಬಲ್ಪ್ ಇಲ್ಲೋ ಊರ್ಲಿ ಬಲ್ಪ್ ಹಾಕ್ಸಿ ಅಂತ ಕೊಡೋದಿಲ್ಲ, ನಾವಾಗಿ ನಾವು ಗಾಗರ್ಕೊಂಡೋಗಿ ನಗೆ ಬಲ್ಪ್ ಕೊಡಪ್ಪ ಹಂಗೆ ಹಿಂಗೆ ಹಾಕ್ಸ್ಕೊಬೇಕು ಕಡ್ದಾರ ಆನ ಭಯ ಹುಲಿ ಭಯ ಅಂದ್ಬಿಟ್ಟು ಹೋದ್ರೆ ನಾವು ಒಂದು 5 ಬಲ್ಪ್ ಕೊಟ್ಟು ನಾನು ಹಾಕ್ಸ್ಕೊಂಡ್ಬಿಟ್ಟು ಅಷ್ಟುಬಿಟ್ಟು ಇನ್ನೇನು ಕೊಡಲ್ಲ ನಮ್ಗೆ ಇಷ್ಟೇ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಅದೇ ನಮ್ಮ ಡ್ರೈನೇಜ್ಗಳು ಬಲ್ಪ್ಗಳು, ಯಾರು ಕೊಟ್ಟಿಗೆ ಇಲ್ಲ, ಕೊಟ್ಟಿಗೆ ಆಗ್ಬೇಕು, ಡ್ರೈನೇಜ್ ಆಗಬೇಕು, ಬಲ್ಪ್ ಇಲ್ಲಾಂದ್ರೆ ಬಲ್ಪ್ ಒಂದು ವ್ಯವಸ್ಥೆ ಮಾಡಬೇಕು. ಆ ಜಮೀನಿಗೆ ರಸ್ತೆ ಅದ, ರಸ್ತೆ ಒಂದು ಸ್ವಲ್ಪ ರೆಡಿ ಆಗ್ಬೇಕು, ನಮ್ಗೆ ಭಾಳ ತೊಂದರೆ ಆಗ್ಬೋದು ರಸ್ತೆ ಮಾತ್ರ.
0: ರಸ್ತೆನೂ ಆಗಬೇಕು, ಅದು ಬಿಟ್ಟರೆ ಡ್ರೈನೇಜ್ಗಳಾಗಬೇಕು, ರೋಡ್ ಆಗಬೇಕು, ಒಟ್ಟಲ್ಲೇ ರೋಡ್ ಆಗಬೇಕು, ಮತ್ತು ಅಂಗನವಾಡಿ ಒಂದು ಆಗಬೇಕು, ಅದು ಬಿಟ್ಟರೆ ಜಮೀನಿಗೆ ಹೋಗೋಕ್ಕೆ ರೋಡ್ ಆಗಬೇಕು, ಜಮೀನು ರಸ್ತೆ ಆಗಬೇಕು, ಡ್ರೈನೇಜ್ ಆಗಬೇಕು, ಅದು ಬಿಟ್ಟರೆ ಅಂಥದ್ದೇನಿಲ್ಲ. ಇನ್ನು ಮನೆಯೇನೋ ಬೇಕು ಅಂದ ಇಲ್ಲದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲ ನಮ್ಮ ಹತ್ರ ಇದೆ, ನಾವು ಕೇಳಬಾರ್ದು ಅದನ್ನ, ಬೇರೆಯವ್ರು ಯಾರಿಗಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲದವ್ರಿಗೆ ಮನೆ ಕೊಡಬೇಕು.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ನಮ್ಮ ಗ್ರಾಮದಲ್ಲಿ ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವೇ ಏನು ಹಬ್ಬ ಹರಿದಿನಗಳು ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ, ಅನ್ಯೋನ್ಯವಾಗಿದ್ದೀವಿ, ಮನೆಯವರೆಲ್ಲ ಅನ್ಯೋನ್ಯವಾಗಿದ್ದೀವಿ. ಏನೋ ಒಂದು ಊರಲ್ಲಿರೋರು ಬೇರೆ ಊರವರು ಬಂದು ನಮಗೇನು ಮಾಡಲ್ಲ, ನಾವೇನಾದ್ರು ಮಾಡಬೇಕು ಅಂದರೆ ಒಂದು ತೆಂಗ್ಲೈಂದು ಅಲ್ಲಿ ಪರ ಮಾಡ್ತೀವಿ, ಆ ಪರ ಮಾಡಿದ್ರು ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ, ಊಟ ಕೊಟ್ಟು ಮಾಡ್ಕೊಂಡು ನಮ್ಮ ಊರವ್ರು ಮಾತ್ರ ನಮ್ಮೂರವರೇ ಹೊರಿ ಹಾಕಿ ನಾವೇ ಮಾಡಿಕೊಂಡು ನಾವೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಭಿವೃದ್ಧಿನೂ ಅಷ್ಟೇ, ನಮ್ಮ ಏನು ಬೇಕು ಈಗ ಏನಾದ್ರು ರೋಡಲ್ಲಿ ಏನಾದ್ರು ಇದಾಗಿದೆಯಾ, ಕಸ ಕಡ್ಡಿ ಬಿದ್ದಿದೆಯಾ, ಅದನ್ನ ಬೇಕಾದ್ರೆ ಗೂಡಿಸ್ತೀವಿ. ಇಲ್ಲೇ ಮನೆ ಪಕ್ಕಲೇ ಇರುತ್ತಲ್ವ ರಸ್ತೆ, ಅದರಿಂದ ನಾವು ಇದನ್ನೇ ಮಾಡಿಕೊಂಡು ಹೋಗ್ತಾಯಿದ್ವಿ. ಬಸ್ ಅವರೆಲ್ಲ ಬರ್ತದೆ ಏನು ತೊಂದರೆ ಇಲ್ಲ, ಅಂದರೆ ಒಂದು ರೋಡ್ ಆಗಬೇಕಷ್ಟೇ, ರೋಡ್ ಬಿಟ್ಟರೆ ಇನ್ನು ನಮ್ಗೆ ಇನ್ನೇನು ಬೇಕಾಗಿಲ್ಲ, ರೋಡ್ ಒಂದು ಆದರೆ ನಮಗೆ ಅನುಕೂಲ ಆಗುತ್ತೆ. ಬಸ್ಸು ಈಗ ಒಂದೇ ಬಸ್ಸು 4 ಸತಿ 3 ಸತಿ ಬರ್ತೈತೆ, 3-4 ಸತಿ ಬರ್ತೈತೆ, ಅದರಿಂದ ತೊಂದರೆ ಇಲ್ಲ, ಬಸ್ಸಿಗೆ ಅಂತ ತೊಂದರೆ ಇಲ್ಲ. ಆಮೇಲೆ ನಾವು ಫೋನ್ ಮಾಡ್ತು ಅಂತಂದ್ರೆ ಆಂಬುಲೆನ್ಸು ಬರುತ್ತೆ, ಆಂಬುಲೆನ್ಸು ಸ್ವಾಮಿ ವಿವೇಕಾನಂದದ್ದು ಹಾಡಿಗೆ ಬರುತ್ತೆ, ವಾರಕ್ಕೆ

0: ಒಂದ್ಸತಿ ಬರುತ್ತೆ ಅವ್ರದ್ದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅವ್ರು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಕೊಡಿ ಕೊಡಿ ಅಂತಂದ್ರೆ ನಾವು ಇಸ್ಕೋಬೋದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅದೊಂದು ಆಂಬುಲೆನ್ಸ್ ಎಲ್ಲ ಬರ್ತವೆ, ನಾವು ಫೋನ್ ಮಾಡ್ಕೊಂಡು ನಾವು ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತಿರೋದು ಇಲ್ಲಿ. ನೀನು ಬೇರೆ ಯಾರೂ ಬಂದು ಮಾಡಿಲ್ಲ, ನಮ್ಮ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಒಳ್ಳೇದೇ ಆಗ್ತೈತೆ, ಎಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಹೆಂಗಿರಬೇಕು ಹಂಗಿದ್ದು ಬಿಡಿ, ಹೆಂಗಲ್ಲಿ ಗಲಾಟೆ ಘರ್ಷಣೆ ಏನು ಮಾಡ್ಕೊಳಕ್ಕೆ ಬಿಡಿ, ಅವ್ರ ಜೊತೆ ಸ್ಪಂದಿಸಿ. ಈಗ ಯಾರೋ ಬಂತಾರೆ ಇವಾಗ ವಿವೇಕಾನಂದರು ಏನೋ ಒಂದು ಸಣ್ಣ ಪುಟ್ಟದ ಮಾಡ್ಬೋದು, ಅವ್ರಿಗೆ ಮಾಡಿದ್ಯಾ ನನಗೆ ಮಾಡು ಅದು ಮಾತು ಬರಬಾರ್ದು. ಏನಂದ್ರೆ ಅವ್ರಿಗೆ ಮಾಡಿದಾರ, ಹಾಂ ಓಕೆ, ಅವ್ರಿಗೆ ಮಾಡಿದರೆ ಅವ್ರಿಗೆ ಮಾಡಲಿ, ಅವ್ರ ಹತ್ರನೂ ನಾವು ಕಿತ್ಕೋಬಾರ್ದು ಅದನ್ನು. ನಮ್ಮ ನಮ್ಮ ಗ್ರಾಮನ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಕಡೆನೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಅವ್ರ ಮೇಲೆ ಡಿಪೆಂಡಾಗಿ ನಾವು, ಅವ್ರು ಬಂದು ಕಸ ಇಡ್ತಾರೆ ಕಸ ಇಡ್ತಾರೆ ರೋಡೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮನ್ನು ನಾವೇ ಮಾಡಿಕೊಂಡು ನಾವೇ ಇದು ಮಾಡಬೇಕೆ ಹೊರತು ಅವ್ರು ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಕಾಯೋ ತನಕ ನಾವು ಇಲ್ಲಿ ಸೊಳ್ಳೆಗಳು ಕಸಿದ್ರೆ ಸಾಯ್ಬೇಕಾಯ್ತದೆ, ಎಲ್ಲ ಕೊಳತು ಬಿಡ್ತದೆ. ಡ್ರೈನೇಜ್ ಇಲ್ಲ ಅಂತಂದರೆ ಡ್ರೈನೇಜಲ್ಲಿ ನೀರು ನಿಂತ್ಕೋತದೆ, ಅದನ್ನು ಸ್ವಲ್ಪ ಎಲ್ಲ ಕೊಟ್ಟಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆಯದು ಅಷ್ಟೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಹಾಗೂ ಶ್ರೀಯುತ ಸುರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ.

0: ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ.

0: ಸಿಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆರ್ಟಿಐ ಕಾಯ್ದೆ ಕುರಿತು ಮೆಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಆರ್ಟಿಐ ಬಗ್ಗೆ ಸ್ವಲ್ಪ ತಿಳ್ಕೊಳವ. ಆರ್ಟಿಐ ಅಂದರೆ ರೈಟ್ ಟು ಇನ್ಫಾರ್ಮೇಷನ್. ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿ ಪಡೆಯುವ ಹಕ್ಕು. ನೋಡಿ, ಈ ಕಾನೂನು ನಮಗೆ 2005 ಜಾರಿಗೆ ಬಂತು. ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ಇದು ಜಾರಿಗೆ ಬರುತ್ತೆ. ನೋಡಿ, ಇದು ಹಾಗೆ ನಾವು ನೋಡೋದಾದರೆ ಒಂದು ಇಂಟ್ರೊಡಕ್ಷನ್ನ ಹೇಳೋದಾದರೆ, ಪ್ರತಿಯೊಬ್ಬ ನಾಗರಿಕನು ಮಾಹಿತಿಯನ್ನು ಪಡೆಯುವ ಅವಕಾಶದ ಹಕ್ಕಿಗಾಗಿ, ಹಾಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳಿಗಾಗಿ ಕಲ್ಪಿಸಿದಂಥ ಒಂದು ಅಧಿನಿಯಮ, ಆ್ಯಕ್ಟ್. ಈ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮವನ್ನು ಒಬ್ಬ ನಾಗರಿಕನು ಮಾಹಿತಿಯನ್ನು ಪಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಂದು ಆ್ಯಕ್ಟ್. ಸರ್ಕಾರವು ಹೊಂದಿರುವ ಮಾಹಿತಿಯ ಹಕ್ಕನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ನಾಗರಿಕರಿಗೆ ಈ ಒಂದು ಹಕ್ಕನ್ನು ಕೊಡಲಾಗಿದೆ. ನಾಗರಿಕರು ಮಾಹಿತಿಯನ್ನು ಪಡೆಯುವ ಅವಕಾಶಗಳನ್ನು, ಆ ಒಂದು ಅವಕಾಶದ ಉಪಬಂಧಗಳನ್ನು ಈ ಆಕ್ಟಲ್ಲಿ ಕಲ್ಪಿಸಿದ್ದರಿಂದ ಆಡಳಿತದಲ್ಲಿನ ಮುಕ್ತತೆ, ಪಾರದರ್ಶಕತೆ ಮತ್ತು ಆ ಒಂದು ಜವಾಬ್ದಾರಿ, ಹೊಣೆಗಾರಿಕೆಗಳನ್ನು ಹೆಚ್ಚಿಸಿ ಆಡಳಿತದಲ್ಲಿಯ ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿಸಿದೆ. ನೋಡಿ, ನಾವು ಮೊದಲೇ ಹೇಳ್ದಂಗೆ 2005 ಈ ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಕಾನೂನು ಬಂತು. ಆದರೆ ಈ ಒಂದು ಕಾನೂನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ನಮ್ಮ ಭಾರತ ದೇಶಕ್ಕೆ ಮಾತ್ರ ಇದು ಅನ್ವಯಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ಸರಳವಾಗಿ ತಿಳ್ಕೊಳ್ಳೋದೇನೆಂದರೆ, ಮಾಹಿತಿ ಅಂದರೆ ಏನು? ನೋಡಿ, ಸಾಮಾನ್ಯವಾಗಿ ಒಂದು ವರ್ತಮಾನ ಕಾಲದಲ್ಲಿ ಅಥವಾ ಸದ್ಯದಲ್ಲಿ ಚಾಲ್ತಿಯಲ್ಲಿರುವಂಥ ಯಾವುದೇ ಕಾನೂನಿನ ಅಡಿಯಲ್ಲಿ ವೈಯಕ್ತಿಕ ಪ್ರಾಧಿಕಾರ, ಸಾರ್ವಜನಿಕ ಪ್ರಾಧಿಕಾರ ಇವುಗಳಿಗೆ ಸಂಬಂಧಿಸಿದ ಮಾಹಿತಿ, ಅದು ಯಾವುದೇ ನಮೂನೆಯ ಒಂದು

ಸಾಮಗ್ರಿ ಆಗಿರಲಿ ಅಥವಾ ದಾಖಲೆ ಆಗಿರಲಿ, ದಾಸ್ತಾವೀಜು ಆಗಿರಲಿ, ಯಾವುದೇ ಒಂದು ಇಮೇಲು ಅಥವಾ ಮೆಮೋ ಥರದ್ದು ಅಥವಾ ಅಭಿಪ್ರಾಯಗಳಾಗಲಿ, ಸಲಹೆಗಳಾಗಲಿ, ಈ ಕೆಲವೊಂದು ಪ್ರೆಸ್ ರಿಲೀಸ್ ಆದೇಶ, ಅನೇಕ ಜನರಿಗೆ ಕಳಿಸಿದಂಥ ಒಂದು ಪತ್ರಗಳು, ಕರಾರು, ವರದಿಗಳು, ಕಾಗದಗಳು, ಮಾದರಿಗಳು, ದಿನಚರಿಯ ಪುಸ್ತಕಗಳು, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಿಧಾನದ ಮೂಲಕ ಸಂಬಂಧಿಸಿದಂಥದ್ದನ್ನ ಒಳಗೊಂಡಿರುವಂಥದ್ದೇ ಮಾಹಿತಿ. ನೋಡಿ, ಮಾಹಿತಿ ಅಂತ ಅಂದರೆ ಈಗ ನಾನೇನು ಹೇಳಿದೆ ಇವುಗಳನ್ನೆಲ್ಲವನ್ನೂ ಒಳಗೊಂಡಿರುತ್ತದೆ. ನೆಕ್ಸ್ಟ್ ನಾವು ಹೇಳೋದಾದರೆ ಮಾಹಿತಿ ಹಕ್ಕು ಅಂದರೆ ಏನು? ಈಗ ನಾವು ತಿಳ್ಕೊಂಡಿದ್ದನ್ನು ಮಾಹಿತಿ ಹಕ್ಕು, ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ 2005 ಬಂತು. ಅದು ಯಾಕೆ ಬಂತು? ನಮ್ಮ ದೇಶಕ್ಕೆ ಅದು ಯಾವ ರಾಜ್ಯಗಳನ್ನು ಹೊರತುಪಡಿಸಿ ಅದು ನಮಗೆ ಅನ್ವಯ ಆಗುತ್ತೆ ಅಂತ ತಿಳ್ಕೊಂಡು ಮಾಹಿತಿ ಅಂದರೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡು ಈಗ ಮಾಹಿತಿ ಹಕ್ಕು ಅಂದರೆ ಏನು? ವಾಟ್ ಈಸ್ ದ ರೈಟ್ ಟು ಇನ್ಫಾರ್ಮೇಶನ್? ನೋಡಿ, ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ನಿಯಂತ್ರಣದಲ್ಲಿರುವ ನಾವು ಸುಲಭವಾಗಿ ನೋಡುವಂಥದ್ದು ಅದು ಡಾಕ್ಯುಮೆಂಟ್ಸ್, ದಾಸ್ತಾವೇಜಾಗಲಿ, ದಾಖಲೆಗಳಾಗಲಿ, ಅಥವಾ ಕೆಲಸದ ನಿರೀಕ್ಷಣೆಗಳಾಗಲಿ, ಬರೆದುಕೊಳ್ಳುವಂಥದ್ದು, ನಕಲು ಮಾಡುವಿಕೆ ಅಂಥದ್ದು, ಜೆರಾಕ್ಸ್ ಅಥವಾ ಆ ದಾಸ್ತಾವೇಜನ್ನು ದೃಢೀಕರಿಸಿದ ಪ್ರತಿಗಳಾಗಲಿ, ಸರ್ಟಿಫೈಡ್ ಕಾಪೀಸ್ಗಳಾಗಲಿ, ಅಥವಾ ಎನಿ ದಾಖಲೆಗಳಾಗಲಿ, ಅಥವಾ ವಸ್ತುವಿನ ದೃಢೀಕರಿಸಿದ ಮಾದರಿ, ಮಾಹಿತಿ ಸಂಗ್ರಹಣೆಯ ಡಿಸ್ಕಟ್ಸ್, ಪ್ರಾಪಿ, ಟಿಪ್ಸ್, ವಿಡಿಯೋ ಕ್ಯಾಸೆಟ್ ಅಥವಾ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಮೂಲಕ ಮುದ್ರಣ ಪ್ರತಿ ಅಂತ ಮಾಹಿತಿ ಗಣಕಯಂತ್ರ ಅಥವಾ ಯಾವುದೇ ಸಾಧನದಿಂದ ಇರುವಂಥದ್ದನ್ನು ನಾವು ಪಡೆಯುವಂಥದ್ದನ್ನು ಮಾಹಿತಿ ಹಕ್ಕು ಅಂತ ಹೇಳ್ಬೋದು. ಇಂಥ ಒಂದು ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ನಮಗೆ ಈ ಕಾನೂನುಗೂ ನಮಗೆ ಈ ಒಂದು ಉಪಬಂಧ ಕಲ್ಪಿಸುವುದರಿಂದ ಆಡಳಿತದಲ್ಲಿ ಮುಕ್ತತೆ, ಪಾರದರ್ಶಕತೆ, ಹೊಣೆಗಾರಿಕೆ, ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತೆ. ಮತ್ತು ಈ ಜನರು ಆಡಳಿತದಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥಪೂರ್ಣವಾಗಿ ಮಾಡುತ್ತೆ. ಪ್ರತಿಯೊಬ್ಬ ನಾಗರಿಕನು ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅದಕ್ಕೆ ಅನುಷಂಗಿಕ ವಿಷಯಗಳಿಗಾಗಿ ಈ ಅಧಿನಿಯಮವನ್ನು ಕಲ್ಪಿಸಲಾಗಿದೆ. ನೆಕ್ಸ್ಟ್, ರಿಕ್ವೆಸ್ಟ್ ಫಾರ್ ಅಬ್ಟೈನಿಂಗ್ ಇನ್ಫಾರ್ಮೇಷನ್. ಈ ಒಂದು ಏನು ಮಾಹಿತಿ ಪಡೆಯಲು ಮನವಿ, ಇದರ ಒಂದು ಕಲಂ 6 ಅಲ್ಲಿ ಹೇಳುತ್ತೆ. ಅಟ್ ಆಕ್ಟ್ ಸೆಕ್ಷನ್ 6 ಅಲ್ಲಿ ಇದ್ರ ಬಗ್ಗೆ ಇದೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯು ಈ ಒಂದು ಆಕ್ಟ್ದ ಅನ್ವಯ ಯಾವುದೇ ಮಾಹಿತಿಯನ್ನು ಪಡೆಯಬೇಕೆಂದು ಅವನು ಇಚ್ಛಿಸಿದ್ದಲ್ಲಿ, ಎ ಪರ್ಸನ್ ಹೂ ಡಿಸೈರ್ ಟು ಅಬ್ಟೈನ್ ಎನಿ ಇನ್ಫಾರ್ಮೇಶನ್ ಅಂಡರ್ ದಿಸ್ ಆಕ್ಟ್, ಲಿಖಿತವಾದ ಮನವಿಯನ್ನು ಅಥವಾ ಎಲೆಕ್ಟ್ರಾನಿಕ್ ಮೂಲಕ ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಅಥವಾ ಹಿಂದಿ ಅಥವಾ ಆ ಒಂದು ಕಚೇರಿಯ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅರ್ಜಿಯು ಗೊತ್ತುಪಡಿಸಲಾಗದ ಒಂದು ಫೀಸನ್ನು ಸಹ ಹೊಂದಿರುತ್ತದೆ. ಒಬ್ಬ ವ್ಯಕ್ತಿ ಮಾಹಿತಿ ಪಡಿಬೇಕಾದ್ರೆ ಆ ವ್ಯಕ್ತಿ ಲಿಖಿತವಾಗಾದರೂ ಬರೀಬಹುದು ಅಥವಾ ಟೈಪಿಂಗ್ ಆದರೂ ಮಾಡಿಸ್ಬೋದು. ಗೊತ್ತಿಗೆ ಅದಕ್ಕೆ ತಗಲುವಂಥ ಒಂದು ಫೀಸ್ ಅಂತ ಬರುತ್ತೆ, ಅದನ್ನು ನಾವಲ್ಲಿ ಎಷ್ಟು ಇರುತ್ತೆ ಅದನ್ನು ನಾವು ತುಂಬಬೇಕಾಗಿದೆ. ಸಂದರ್ಭಕ್ಕೆ ಅನುಸಾರವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ, ಸಂದರ್ಭಕ್ಕೆ ಅನುಸಾರವಾಗಿ ಕೇಂದ್ರ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸಹಾಯಕ ಸಾರ್ವಜನಿಕ ಅಧಿಕಾರಿಗಳಿಗೆ ಯಾರೋ ಒಬ್ಬರು ಬೇಕಾದ ಮಾಹಿತಿಯ ವಿವರಣೆಯೊಂದಿಗೆ ಆ ಅರ್ಜಿಯನ್ನು ನಾವು ಸಲ್ಲಿಸಬೇಕಾಗತ್ತೆ. ಆದರೆ ಎಲ್ಲಿ ಲಿಖಿತವಾದ ಮನವಿಯನ್ನು ಸಲ್ಲಿಸಿರುವುದಿಲ್ಲವೋ ಆ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯುಕ್ತವಾದ ಸೇವೆಯನ್ನು ಮಾಹಿತಿ ಪಡೆಯುವ ವ್ಯಕ್ತಿಯ ಮೌಖಿಕ ಅಂದರೆ ಓರಲ್ ಮನವಿಯನ್ನೇ ಅದನ್ನು ಲಿಖಿತವೆಂದು ರೂಪಾಂತರಿಸಬೇಕಾದಂಥ ಒಂದು ಕಾನೂನು ಇದೆ. ಮಾಹಿತಿಗಾಗಿ ಮನವಿಯನ್ನು ಸಲ್ಲಿಸುವ ವ್ಯಕ್ತಿ ಆ ವ್ಯಕ್ತಿಯ ವಿವರಣೆಯ ಮಾಹಿತಿ ಬಿಟ್ಟು ಅವಶ್ಯಕ ಮಾಹಿತಿ ಬಗ್ಗೆ ಕಾರಣವನ್ನು ಕೊಡುವ ಅಥವಾ ವ್ಯಕ್ತಿಗಳ ಮಾಹಿತಿ ಕೊಡುವ ಅವಶ್ಯಕ

ಗೊತ್ತಿರುವುದಿಲ್ಲ ನೋಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಬ್ಬ ವ್ಯಕ್ತಿ ಆರ್ಟಿ ಆಕ್ಟ್ ಅಡಿಯಲ್ಲಿ ನನಗೊಂದು ಮಾಹಿತಿ ಬೇಕು ಅಂತೇಳಿ ಆ ವ್ಯಕ್ತಿ ಒಂದು ಅರ್ಜಿನ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾಹಿತಿ ನಿಮಗೆ ಯಾಕೆ ಬೇಕು ಅಂತ ಅಲ್ಲಿಯ ಏನು ಇದ್ದಾರೆ ಮಾಹಿತಿ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಕೇಳುವಂಥದ್ದಿಲ್ಲ. ಆ ಮಾಹಿತಿ ನನಗೇನು, ಅದು ಯಾಕೆ ಅವಶ್ಯಕತೆ, ಅದರಿಂದ ನನಗೇನು ಪ್ರಯೋಜನ, ಅದನ್ನೇನು ಕೇಳಕ್ಕೆ ಬರುತ್ತಿಲ್ಲ. ನಾವು ಮಾಹಿತಿ ಕೇಳ್ತಾ ಇದ್ದೀವಿ, ಅವ್ರು ಮಾಹಿತಿ ಕೊಡಬೇಕು. ಇದೊಂದು ಇಂಪಾರ್ಟೆಂಟ್. ಎಲ್ಲಿ ಒಂದು ಮನವಿಯನ್ನು ಮಾಹಿತಿಗಾಗಿ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಸಲ್ಲಿಸುತ್ತಾರೋ ಅದು ಒಂದು ವೇಳೆ ಬೇರೆ ಸಾರ್ವಜನಿಕ ಪ್ರಾಧಿಕಾರ ಸ್ವಾಧೀನದಂತಹ ಸಂದರ್ಭದಲ್ಲಿ ಆ ಒಂದು ವಸ್ತು ವಿಷಯ ಬೇರೊಂದು ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕಾರವು ಅಂತಹ ಅರ್ಜಿಯನ್ನು ಮಾಹಿತಿ ಲಭ್ಯವಿದ್ದ ಸಾರ್ವಜನಿಕರ ಪ್ರಾಧಿಕಾರಕ್ಕೆ ವರ್ಗಾಯಿಸಬಹುದು, ಅಥವಾ ಅದನ್ನು ಯಾವ ಅಧಿಕಾರಿಗೆ ವರ್ಗಾಯಿಸಲಾಗಿದೆ ಎಂದು ತಕ್ಷಣ ಅರ್ಜಿದಾರನಿಗೆ ಹೇಳಬೇಕು. ನೋಡಿ, ನಾವು ಮಾಹಿತಿಗಾಗಿ ಆರ್ಟಿಯಲ್ಲಿ ನಾವು ಅರ್ಜಿ ಹಾಕ್ತೀವಿ. ಆ ಅರ್ಜಿ ಆ ಒಂದು ಇಲಾಖೆಯಲ್ಲಿ ಲಭ್ಯವಿಲ್ಲದಿದ್ದಂಥ ನಾವು ಅರ್ಜಿಯಲ್ಲಿ ಕೇಳಿರುವಂಥ ಮಾಹಿತಿ ಆ ಒಂದು ಇಲಾಖೆಯಲ್ಲಿ ಲಭ್ಯವಿಲ್ಲ ಎಂದೆನಿಸಿದಂಥ ಸಂದರ್ಭದಲ್ಲಿ ಆ ಒಂದು ಅಧಿಕಾರಿಗಳು ಆ ಮಾಹಿತಿ ಎಲ್ಲಿ ಲಭ್ಯವಿದೆಯೋ, ಆ ದಾಖಲೆ ಆ ದಸ್ತಾವೇಜುಗಳು ಎಲ್ಲಿ ಇರುತ್ತದೆಯೋ ಆ ಒಂದು ಪ್ರಾಧಿಕಾರಕ್ಕೆ ತಾವೇ ಕಳಿಸತಕ್ಕದ್ದು, ಅಂದರೆ ಅಧಿಕಾರಿಗಳು ಅದನ್ನು ಕಳಿಸತಕ್ಕದ್ದು. ಮತ್ತೆ ಆರ್ ಟಿ ಎ ಕಾರ್ಯಕರ್ತ ಯಾರಿರ್ತಾರೆ, ಅರ್ಜಿದಾರರು ಇರ್ತಾರೆ, ಆರ್ ಟಿ ಎ ಹಾಕಿದಂಥ ಅರ್ಜಿದಾರ, ಆತನಿಗೆ ಇಂಥ ಅಧಿಕಾರಿಗೆ ಇಂಥ ಇಲಾಖೆಗೆ ಈ ನೀವು ಕೊಟ್ಟಂಥ ಅರ್ಜಿನ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ನಾವು ಅರ್ಜಿದಾರರಿಗೆ ತಿಳಿಸ್ಬೇಕಾಗತ್ತೆ. ಅಂದರೆ ಕೆಲವೊಂದು ಉಪಕಲಂ ಅಡಿಯಲ್ಲಿ ಹೇಳುತ್ತೆ, ಒಂದು ವೇಳೆ ಅಂಥ ಅರ್ಜಿಗಳು ವರ್ಗಾವಣೆ ಮಾಡಿದ ಕೂಡಲೇ ಸಾಧ್ಯವಾದಷ್ಟು ಬೇಗನೆ, ಅಂದರೆ ಅರ್ಜಿಯಲ್ಲಿ ಸ್ವೀಕರಿಸಿದ ಒಂದು ಬಿಫೋರ್ 5 ಡೇಸ್ 5 ದಿವಸದೊಳಗಾಗಿ ಅದನ್ನು ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಅದರ ಜೊತೆಗೆ ಇನ್ನೊಂದಿದೆ, ನಾವೆಲ್ಲರೂ ಹೆಣ್ಕೊಂಡಿರ್ತೀವಿ ಈ ಆರ್ಟಿ ಆಕ್ಟ್ಗೆ ನಾವು ಯಾವುದೇ ದಾಖಲೆಗಳನ್ನ ಕೇಳಿದ್ರು ಕೊಟ್ಟೇ ಕೊಡ್ತಾರೆ. ಆದರೆ ಈ ಆ್ಯಕ್ಟಲ್ಲಿ Section 7 ಹೇಳುತ್ತೆ, ಕೆಲವೊಂದನ್ನು ತಿರಸ್ಕರಿಸ್ಬೋದು, ಕೆಲವೊಂದು ಮಾಹಿತಿಗಳನ್ನು ಸಹ ಕೊಡದೇ ಇರೋಂಥ ಅಧಿಕಾರ ಮಾಹಿತಿ ಅಧಿಕಾರಿಗಳಿಗೆ ಇದೆ. ಅದು ಯಾವ್ಯಾವುದು ಏನು ಅಂತ ನಾವು ಈಗ ತಿಳ್ಕೊಳ್ಳೋದು. Section 7 ನಾನು ಆಮೇಲೆ ಬರ್ತೀನಿ. ಈಗ Section 8 ಮಾಹಿತಿಯ ಪ್ರಕಟಿಸಲು ಏನು ವಿನಾಯಿತಿ ಇದೆ ಅಂತ ಹೇಳಿ ಹೇಳ್ತೇನೆ. ಹೇಳಿದ್ರು ನೋಡಿ, ಮಾಹಿತಿಯನ್ನು ಪ್ರಕಟಿಸುವುದರಿಂದ, ಒಬ್ಬ ಅರ್ಜಿದಾರ ಕೇಳಿದಂಥ ಮಾಹಿತಿಯನ್ನು ಪ್ರಕಟಿಸುವುದರಿಂದ ನಮ್ಮ ಭಾರತದ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಕೆಡಕಾಗುತ್ತದೆ ಅಥವಾ ಅಪಾಯಕಾರಿ ಆಗುತ್ತೆ ಅಂತ ಏನು ಅನಿಸಿದರೆ ಅಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಕೊಡೋಕೆ ಬರೋದಿಲ್ಲ. ವೈಜ್ಞಾನಿಕವಾಗಿ ಅಥವಾ ಆರ್ಥಿಕ ಹಿತಾಸಕ್ತಿಗೆ ಇಂಥ ಸಂಬಂಧಿಸಿದಂಥ ವಿದೇಶದೊಂದಿಗೆ ಅಥವಾ ಅಪರಾಧ ಮಾಡಲು ಹುರಿದುಂಬಿಸುವಂಥ ಕೆಲವೊಂದು ಮಾಹಿತಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೊಡೋಕೆ ಬರೋದಿಲ್ಲ. ಕೆಲವೊಂದು ಭಾಗಗಳಿದೆ, ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಲು ಯಾವುದೇ ಗೌರವಾನ್ವಿತ ನ್ಯಾಯಾಲಯ ಅಥವಾ ಪ್ರಾಧಿಕಾರಗಳು ನಿಷೇಧಿಸಿದ್ದರೆ, ಅದನ್ನು ಕೊಡಬೇಡಿ ಅಂತೇಳಿ ಒಂದು ಆದೇಶವಾಗಿದ್ದರೆ ಅಂಥ ಬಹಿರಂಗಪಡಿಸಬೇಕೆಯ, ಒಂದು ವೇಳೆ ಅವರು ಆ ಥರ ಆದಂಥ ಬಹಿರಂಗಪಡಿಸಿದರೆ ಅದು ನ್ಯಾಯಾಲಯ ನಿಂದನೆ ಆಗುತ್ತೆ. ನಾವು ಕೊಡೋ ಮಾಹಿತಿಯಿಂದಾಗಿ ನ್ಯಾಯಾಲಯ ನಿಂದನೆ ಆಗುವಂತಿದ್ದರೆ ಅದನ್ನು ಕೊಡಲು ಬರೋದಿಲ್ಲ. ನಾವು ಅಂದರೆ ಮೀನ್ಸ್ ಮಾಹಿತಿ ಅಧಿಕಾರಿಗಳು. ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಸಂಸತ್ತಿನ ಅಥವಾ ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿಕಾರಿಗಳ ಉಲ್ಲಂಘನೆಯಾಗುವಂಥ ಮಾಹಿತಿಯನ್ನು ಸಹ ಕೊಡೋಕೆ ಬರೋದಿಲ್ಲ. ಮಾಹಿತಿಯ ವಾಣಿಜ್ಯ, ಅದರ ನಂಬಿಕೆ, ವ್ಯಾಪಾರ ಗೋಪ್ಯತೆ ಅಥವಾ ಜ್ಞಾನದಿಂದ ಬಂಧಿಸುವಂಥ ಸ್ವತ್ತುಗಳು ಬಹಿರಂಗಪಡಿಸುವುದರಿಂದ ಆ ಮೂರನೇ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುವಂತಿದ್ದರೆ ಸಾರ್ವಜನಿಕ ಪ್ರಾಧಿಕಾರವು ಸಮಾಧಾನಗೊಂಡಲ್ಲಿ ಅಂಥ ಮಾಹಿತಿಯನ್ನು ಬಹಿರಂಗಪಡಿಸಬಾರದು ಅಂತ ಹೇಳಿ ಈ ಒಂದು ಆ್ಯಕ್ಟಲ್ಲಿ ಹೇಳುತ್ತೆ. ಜನರ ವಿಶ್ವಾಸಕ್ಕೆ, ಸಮಾಜಕ್ಕೆ ಧಕ್ಕೆ ಉಂಟಾಗುತ್ತದೆ ಅಂತ ಅನ್ನಿಸಿದಾಗ ಸಕ್ಷಮ ಪ್ರಾಧಿಕಾರವು ಸಮಾಧಾನ ಪಟ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಬಹಿರಂಗಪಡಿಸೋಕೆ ಬರದು. ಇನ್ನು ತುಂಬ ಹೇಳುತ್ತೆ, ವಿದೇಶಿ ಸರ್ಕಾರದೊಂದಿಗೆ ಗೌಪ್ಯವಾಗಿ ಸ್ವೀಕರಿಸಿದಂಥ ಮಾಹಿತಿಗಳನ್ನು ಬಹಿರಂಗಪಡಿಸಲಾಗೋದಿಲ್ಲ. ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಯಾವುದೇ ವ್ಯಕ್ತಿಯ ಜೀವಕ್ಕೆ ಅಥವಾ ದೈಹಿಕ ಸಂಕಟ

ಮಾರಾಟಕ್ಕೆ ಗುರಿಯಾಗುತ್ತಿದ್ದರೆ ಅಂತಹ ಮಾಹಿತಿಯನ್ನು ರಕ್ಷಣೆಗೋಸ್ಕರ ಬಹಿರಂಗಪಡಿಸಬಾರದು ಅಂತ ಹೇಳುತ್ತೆ ಈ ಆಕ್ಟಲ್ಲಿ. ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ತನಿಖೆ ಅಥವಾ ಬಂಧಿಸುವಂತ ಅಥವಾ ಅಪರಾಧಿಗಳ ಕಾನೂನಿನ ಮೇರಣೆಗೆ ಅಡ್ಡಿಯುಂಟಾಗುತ್ತಿದ್ದರೆ ಅಥವಾ ಇನ್ನೂ ಹೇಳುತ್ತೆ ಸಚಿವ ಸಂಪುಟದ ಕಾಗದ ಪತ್ರಗಳು, ಮಂತ್ರಿಗಳ ಆಲೋಚನೆ ಅಥವಾ ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳ ಆಲೋಚನೆ, ಚರ್ಚೆ, ವಿಚಾರ ಮಾಡುವುದು ಏನಿರುತ್ತೆ ಇದನ್ನುಗಳನ್ನು ಒಳಗೊಂಡಿದ್ದಂಥ ಸಂದರ್ಭದಲ್ಲಿ ಆ ಒಂದು ಮಾಹಿತಿಗಳನ್ನು ಕೊಡಕ್ಕೆ ಬರೋದು. 1923 ಒಂದು ಆ್ಯಕ್ಟ್ ಇದೆ, 1923 ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ಉದ್ಯೋಗದ ಗುಪ್ತ ರಹಸ್ಯ ಅಧಿನಿಯಮ. ಈ ಅಡಿಯಲ್ಲಿ ಏನೇ ಹೇಳಿದ್ರು ಅಥವಾ ಯಾವುದೇ ವಿನಾಯಿತಿಯನ್ನು ಉಪಕಂಡ ಒಂದರ ಒದಗಿಸಿದ್ರು ಸಹ, ಪರವಾನಗಿ ಇದ್ದರೂ ಸಹ ಸಾರ್ವಜನಿಕ ಪ್ರಾಧಿಕಾರವು ಸಾರ್ವಜನಿಕ ಹಿತಾಸಕ್ತಿಗೆ ಕುಂದು ಬರದೆಂಬ ಪ್ರಾಧಾನ್ಯತೆಯನ್ನು ಮೀರಿಸದಂಥ ಮಾಹಿತಿಯನ್ನು ಬಹಿರಂಗಪಡಿಸಬಹುದು ಅಂತ ಹೇಳಿ ನಾಟ್ ವೈಟ್ಸ್ ಹೇಳುತ್ತೆ. ಇನ್ನೊಂದು ಡಿಸ್ಪೋಸಲ್ ಆಫ್ ರಿಕ್ವೆಸ್ಟ್, ನಾವೇನೋ ಒಬ್ಬ ಅರ್ಜಿದಾರ ಏನು ಮಾಹಿತಿಯನ್ನು ಕೇಳಿರ್ತಾನೆ, ಆ ಅರ್ಜಿ ಕಲಂ 6ರಲ್ಲಿ ಆ್ಯಕ್ಟ್ ಸೆಕ್ಷನ್ 6ರಲ್ಲಿ ನಾವು ಸ್ವೀಕರಿಸಿದ ನಂತರ ಕಲಂ 7ನಲ್ಲಿ ನಾವು ಅದನ್ನು ಆ ಕೋರಿಕೆಯ ವಿನಿಮಯ ಮಾಡಬೇಕಾಗುತ್ತೆ. ಅದೇ ಅಂದರೆ ಸಾಧ್ಯವಾದಷ್ಟು ಆ ಮನವಿಯನ್ನು ಶೀಘ್ರದಲ್ಲಿ ಮಾಹಿತಿನ ಗೊತ್ತುಪಡಿಸಬೇಕಾಗುತ್ತೆ. ಇಂಥ ಮನವಿಯನ್ನು ಸ್ವೀಕರಿಸಿದ 30 ದಿವಸದ ಒಳಗೆ, ಈ ಒಬ್ಬ ಮಾಹಿತಿದಾರ ಆ ದೂರುದಾರ ಕೊಟ್ಟಂಥ ಸಂದರ್ಭದಲ್ಲಿ ಅರ್ಜಿದಾರ 30 ದಿನದೊಳಗೆ ನಾವು ಮಾಹಿತಿನ ಕೊಡಬೇಕು ಅಂತ ಹೇಳಿ ಆಕ್ಟ್ ಹೇಳುತ್ತೆ. ಅಥವಾ ನಾವು ಹೇಳಿದೆ, ಈಗ ತಾನೇ ಹೇಳಿದೆ, ಸೆಕ್ಷನ್ 8ರ ಪ್ರಕಾರ ಅರ್ಜಿಯಲ್ಲಿ ಆ ಥರ ವಿಚಾರಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ತಿರಸ್ಕರಿಸಲೂಬಹುದು ಅಂತ. ಎಲ್ಲಿ ಇಂಥ ಮಾಹಿತಿಯನ್ನು ಕೇಳಲಾಗಿದೆಯೋ ಆ ಜೀವನದ ವ್ಯಕ್ತಿಯ ಸ್ವಾತಂತ್ರ್ಯ ಇದ್ದಲ್ಲಿ ಅಂತಹದನ್ನು ಅರ್ಜಿ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಪೂರೈಸಬೇಕು ಅಂತಲೂ ಸಹ ಹೇಳುತ್ತೆ. ಸೊ ಒಂದು ಕ್ಲಾರಿಫೈ, ಒಬ್ಬ ಅರ್ಜಿದಾರ ಆರ್ಟಿಗೆ ಅರ್ಜಿ ಸಲ್ಲಿಸಿದಾಗ 30 ದಿವಸದೊಳಗೆ ನಮಗೆ ಆ ಅಧಿಕಾರಿಗಳು ಮಾಹಿತಿನ ಕೊಡಬೇಕು, ಇದು ಕ್ಲಿಯರ್ ಕಟ್. ಸೊ 30 ದಿವಸದೊಳಗೆ ಅವರು ಕೊಡಲಿಲ್ಲ, ವಾಟ್ ಆಸ್ ದ ನೆಕ್ಸ್ಟ್ ಪ್ರೊಸೀಜರ್ ಅದನ್ನು ನಾವೀಗ ತಿಳ್ಕೊಳ್ಳೋಣ. 30 ದಿವಸದೊಳಗೆ ನಮಗೆ ಮಾಹಿತಿ ಕೊಡಲಿಲ್ಲ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅಪೀಲ್. ನಾವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ನಮ್ಮ ಲೋಕಲ್ ಸಲೀಯವಾಗಿ ನಾವು ಏನು ಮಾಹಿತಿನ ಕೇಳಿರ್ತೀವಿ ಆ ಮಾಹಿತಿ ನಮಗೆ 30 ಡೇಸಲ್ಲಿ ನಮಗೆ ಸಿಗದೆ ಹೋದಂಥ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಅಪೀಲ್ ಹೋಗ್ಬೋದು. ಅಪೀಲಲ್ಲಿ ಫಸ್ಟ್ ಅಪೀಲ್ ಆ್ಯಂಡ್ ಸೆಕೆಂಡ್ ಅಪೀಲ್ ಅಂತ ಇರುತ್ತೆ. ಮೊದಲ ಮೇಲ್ಮನವಿ ಸಲ್ಲಿಸುವಿಕೆ, ಎರಡನೇ ಮೇಲ್ಮನವಿ ಸಲ್ಲಿಸುವಿಕೆ ಅಂತ ಇರುತ್ತೆ. ಅದನ್ನು ನೀಟಾಗಿ ಆ್ಯಕ್ಟ್ ಪ್ರಕಾರ ಓದ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಅರ್ಜಿದಾರ ಒಂದು ನಿರ್ಣಯವನ್ನು ನಿಗದಿಪಡಿಸಿದ ವೇಳೆಯಲ್ಲಿ ದೊರೆಯದಿದ್ದರೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರು ಮಾಡಿದ ಆದೇಶವನ್ನು ಒಪ್ಪಿಕೊಂಡು ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಆದೇಶ ಮಾಡಿದ 30 ದಿವಸದ ಒಳಗೆ ಮೇಲ್ಮನವಿಯನ್ನು ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರ ಹಿರಿಯ ಸ್ಥಾನದಲ್ಲಿರುವ ಸೀನಿಯರ್ ರ್ಯಾಂಕ್ ಇವರ ಮುಂದೆ ದಾಖಲಿಸಬೇಕು. ಇದು ಪ್ರತಿಯೊಂದು ಸಾರ್ವಜನಿಕರ ಅಧಿಕಾರಕ್ಕೆ ಅನ್ವಯಿಸುತ್ತದೆ. ನೋಡಿ, ಒಂದು ವೇಳೆ ಆದರೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲು ಸಕಾರಣದಿಂದ ಅಥವಾ ವಿಳಂಬವಾಗಿದ್ದರೆ ಇಂದು ನೀಡಿದ್ದಲ್ಲಿ ಅಧಿಕಾರಿಯು ಸಮಾಧಾನಗೊಂಡರೆ ಅಂತಹ ಮೇಲ್ಮನವಿಯನ್ನು 30 ದಿವಸಗಳ ಕಾಲಾವಧಿ ನಂತರವೂ ಸ್ವೀಕರಿಸಬಹುದು. 30 ಡೇಸ್ ಒಳಗಡೆ ನಾವು ಪಡೆದಂಥ ಸಂದರ್ಭದಲ್ಲಿ ನಾವು 30 ದಿವಸಗಳ ಕಾಲಾವಧಿ ನಂತರ ಸಹ ಅದನ್ನು ಸ್ವೀಕರಣೆ ಮಾಡ್ತೀವಿ. ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಅಧಿಕಾರಿ ಇವರ ಆದೇಶದ ಮೇಲೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆಯೋ ಕಲಂ 11ರಡಿಯಲ್ಲಿ ಅದನ್ನು 3ನೇ ವ್ಯಕ್ತಿಗೆ ಮಾಹಿತಿಯನ್ನು ಪ್ರಕಟ ಮಾಡಬೇಕು. ಸಂಬಂಧಪಟ್ಟ 3ನೇ ವ್ಯಕ್ತಿ ಮೇಲ್ಮನವಿಯನ್ನು ಆದೇಶದ ದಿನಾಂಕದಿಂದ 30 ದಿವಸದ ಒಳಗೆ ಸಲ್ಲಿಸಿರಬೇಕು. 1 ಮಂತ್ ಅವಕಾಶ ಇರುತ್ತೆ ಮೇಲ್ಮನವಿ ಸಲ್ಲಿಸ. ಇದು ಫಸ್ಟ್ ಅಪೀಲ್. ನೆಕ್ಸ್ಟ್ ಸೆಕೆಂಡ್ ಅಪೀಲ್ ಬಂದು 90 ಡೇಸ್ ಬರುತ್ತೆ, 90 ದಿವಸಗಳ ಕಾಲಾವಕಾಶ ಇರುತ್ತೆ. ಫಸ್ಟ್ ಅಪೀಲ್ಗೆ 30 ಡೇಸ್ ಇರುತ್ತೆ, ಸೆಕೆಂಡ್ ಅಪೀಲ್ಗೆ 90 ದಿವಸಗಳ ಅವಕಾಶ ಇರುತ್ತೆ. ಕೇಂದ್ರ ಮಾಹಿತಿ ನಿಯೋಗ ಅಥವಾ ರಾಜ್ಯ ಮಾಹಿತಿ ನಿಯೋಗ ಇಂಥ ಕಾಲಮಿತಿಯ ನಂತರ ಒಂದು ಮೇಲ್ಮನವಿಯನ್ನು ಇಲ್ಲಿ ಮೇಲ್ಮನವಿದಾರನು ಸಕರಣಗಳಿಂದ ವಿಳಂಬದ ತಡೆಯಾಯಿತು ಎಂದು ವಿವರಿಸಿದ್ದನ್ನೇ ಸಮಾಧಾನಗೊಂಡರೆ ಅಂಥ ಮೇಲ್ಮನವಿಯನ್ನು ಸ್ವೀಕರಿಸಬಹುದು.
ಇಲ್ಲಿ ಕೇಂದ್ರ

0: ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಮಾಹಿತಿ ಅಧಿಕಾರಿ ಇವರ ಆದೇಶದ ಮೇಲೆ ಮೂರನೇ ವ್ಯಕ್ತಿಯ ಮಾಹಿತಿ ಒದಗಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಾಹಿತಿ ಅಧಿಕಾರಿಯು ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿ ಈ ಮೂರನೇ ವ್ಯಕ್ತಿಗೆ ತನ್ನ ಹೇಳಿಕೆ ಹೇಳಲು ಅವಶ್ಯಕ ಎಂದು ನಂಬುವ ಕಾಲಾವಕಾಶ
1: ಕೊಡಬೇಕಾಗಿದೆ.
0: ಯಾವುದೇ ಮೇಲ್ಮನೆಯ ಪ್ರಕರಣದಲ್ಲಿ ಮಾಹಿತಿ ಪೂರೈಕೆಗೆ ಸಲ್ಲಿಸಿದ ಮನವಿಯನ್ನು ತಿರಸ್ಕರಿಸಿದೆ ಎಂಬುದನ್ನು, ತನ್ನ ತಪ್ಪು ಯಾವುದೂ ಇಲ್ಲ ನಾನು ನಿರ್ದೋಷಿ ಎಂದು ಹೇಳುವಂಥ ಹೊಣೆಗಾರಿಕೆ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಯಾರು ತಿರಸ್ಕರಿಸ್ತಾರೋ ಅವ್ರ ಮೇಲೆ
2: ಇರ್ತದೆ.
0: ಅವರು ಅವರ
2: ಪ್ರಕಾರ
0: ಏನು ಮಾಡಬೇಕು ಅದನ್ನು ಮಾಡ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಅಪೀಲಲ್ಲಿ ನಾವು ಅಪೀಲ್ ಹೋಗ್ತೀವಿ 30 days ಆ್ಯಂಡ 90 days. ಸೊ ಅವಾಗ ನಾವು ಮೇಲ್ಮನವಿಯನ್ನು ಸಲ್ಲಿಸಿದ 30 ದಿವಸಗಳಾಗಿ ಅದನ್ನು ನಿರ್ಣಯ ಮಾಡಬೇಕು, ಅಥವಾ ಅದನ್ನು ದಾಖಲಿಸಿದ ದಿವಸದಿಂದ ಒಟ್ಟು 45 ದಿವಸ ದಾಟದೇ ಇರೋ ಥರ, 45 ದಿವಸಕ್ಕಿಂತ ಹೆಚ್ಚಿನ ದಿನಗಳನ್ನ ತೆಗೆದುಕೊಳ್ಳದೆ ಅದರೊಳಗಾಗಿ ನಿಖಿತವಾದ ಕಾರಣಗಳನ್ನು ಕೊಟ್ಟು ಅದನ್ನು ನಿರ್ಣಯ ಮಾಡಬೇಕಾಗತ್ತೆ. ಕೇಂದ್ರ ಮಾಹಿತಿ ನಿಯೋಗ ಅಥವಾ ರಾಜ್ಯ ಮಾಹಿತಿ ನಿಯೋಗದ ಆದೇಶವು ಇದು ಏನು ಬಂಧನಕಾರಿಯಾಗಿರುತ್ತದೆ. ಆದರೆ ಈ ಕೇಂದ್ರ ಮಾಹಿತಿ ನಿಯೋಗ ಮತ್ತು ರಾಜ್ಯ ಮಾಹಿತಿ ನಿಯೋಗ ಕೆಲವೊಂದು ಅಧಿಕಾರಗಳನ್ನು ಹೊಂದಿದೆ. ಒಂದು ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿ ಏನು ಅಧಿಕಾರ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಈ ಒಂದು ಅಧಿನಿಯಮದ ಅಡಿಯಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕಾರವು ಅವಶ್ಯಕತೆ ಇರುವಂತಹ ಕ್ರಮಗಳನ್ನು ನಿರ್ಭಯವಾಗಿ ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಇದೆ. ಮನವಿ ಮಾಡಿದ ಮಾಹಿತಿಯನ್ನು ಕೊಡುವಂಥ, ಒದಗಿಸಲು ಹಾಗೂ ನಿಗದಿತ ನಮೂನೆಯಲ್ಲಿ ಕೊಡುವಂಥ ಒದಗಿಸುವಂಥ ಒಂದು ಅಧಿಕಾರವನ್ನು ಹೊಂದಿದೆ. ಮತ್ತು ಕೆಲವೊಂದು ಮಾಹಿತಿಯನ್ನು ಪ್ರಕಟಿಸುವಿಕೆ ಹಾಗೆ ಕೆಲವೊಂದು ಮಾಹಿತಿಯನ್ನು ವಿಭಾಗ ಮಾಡುವಂಥದ್ದು ಇರುತ್ತೆ, ಅದೊಂದು ಅಧಿಕಾರವನ್ನು ಅದು ಹೊಂದಿದೆ. ದಾಖಲೆಗಳನ್ನು ಕಾಯ್ದುಕೊಳ್ಳುವಿಕೆ ಮತ್ತು ಆ ದಾಖಲೆಗಳು ಹಾಳಾಗದಂತೆ ಕಾಪಾಡೋದು, ಇದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಅವಶ್ಯಕ ಬದಲಾವಣೆಗಳನ್ನು ಅದು ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಮತ್ತು ಅಧಿಕಾರಿಗಳು ಮಾಹಿತಿ ಒದಗಿಸುವ ಹಕ್ಕುಗಳನ್ನು ಹೆಚ್ಚಿಸುವ ವಿಷಯದಲ್ಲಿ ತರಬೇತಿ ಕೊಡುವಂತಹ ಒಂದು ಅಧಿಕಾರವನ್ನು ಸಹ ಹೊಂದಿದೆ. ಈ ಸಂಬಂಧಪಟ್ಟಾಗೆ ಹೆಚ್ಚಿನ ಅಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗೆ ಏನೇನು ತಗೋಬೇಕು ನಿರ್ಧಾರಗಳನ್ನು ಅದು ಆ ಅಧಿಕಾರಗಳನ್ನು ಅದು ಹೊಂದಿದೆ. ಅಧಿನಿಯಮದ ಅಡಿಯಲ್ಲಿ ನಮೂದಿಸಿದಂಥ ದಂಡ ವಿಧಿಸುವಂಥ ಅರ್ಜಿಯನ್ನು ತಿರಸ್ಕಾರ ಮಾಡುವಂಥ ಅಧಿಕಾರವನ್ನು ಸಹ ಹೊಂದಿದೆ. ಅಂದರೆ ಈ ಕೇಂದ್ರ ಮಾಹಿತಿ ಆದೇಶಾಧಿಕಾರಿ ಅಥವಾ ರಾಜ್ಯ ಮಾಹಿತಿ ಅಧಿಕಾರಿ ಯಾರು ಅರ್ಜಿದಾರ ಇರ್ತಾರಲ್ಲ, ಫಿರ್ಯಾದಿ ಕೊಟ್ಟಿರ್ತಾರಲ್ಲ ಅಪೀಲಲ್ಲಿ ಮೇಲ್ಮನವಿ ಸಲ್ಲಿಸುವಂಥ ವ್ಯಕ್ತಿ ಸಾರ್ವಜನಿಕ ಪ್ರತಿನಿಧಿ ಅವರಿಗೆ ನಾವು ನೋಟಿಸ್ಕೊಡತಕ್ಕದ್ದು ನೋಟಿಸಿದ ಕೊಡಬೇಕಾಗತ್ತೆ. ಕೆಲವೊಂದು ಪೆನಾಲ್ಟಿನೂ ಬರುತ್ತೆ ಇಲ್ಲಿ, ಸಾಮಾನ್ಯವಾಗಿ 250 ರೂಪಾಯಿಂದ 25,000 ರೂಪಾಯಿವರೆಗೂ ಪೆನಾಲ್ಟಿನ ಅವರು ಕೊಡಬಹುದಾಗತ್ತೆ. ಅಂದರೆ ಕೇಂದ್ರ ಮಾಹಿತಿ ಆದೇಶಾಧಿಕಾರಿ ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿಯು ಯಾವುದೇ ಫಿರ್ಯಾದಿಯನ್ನು ಅಥವಾ ಮೇಲ್ಮನವಿಯನ್ನು ನಿರ್ಣಯಿಸುವಂಥ ಸಮಯದಲ್ಲಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರ ಅಭಿಪ್ರಾಯಕ್ಕೆ ಅವರು ಸಕಾರಣವಿಲ್ಲದೆ ಮಾಹಿತಿ ಒದಗಿಸುವ ಅರ್ಜಿಯನ್ನು ಸ್ವೀಕರಿಸಲು ತಿರಸ್ಕರಿಸಲು ಅಥವಾ ತಿರಸ್ಕರಿಸಿದ್ದಲ್ಲಿ ಅಥವಾ ಕಲಂ 7(1) ಅಡಿಯಲ್ಲಿ ಸಂಬಂಧಿಸಿದಂತೆ ಆಕ್ಟ್ ಪ್ರಕಾರ ನಿಗದಿತ ವೇಳೆಯಲ್ಲಿ ಮಾಹಿತಿಯನ್ನು ಪೂರೈಸಲು ತಪ್ಪಿದ್ದಲ್ಲಿ ಅಥವಾ ಮಾಹಿತಿಗಾಗಿ ಸಲ್ಲಿಸಿದ ಮನವಿಯನ್ನು ದುರ್ಬುದ್ಧಿಯಿಂದ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಸರಿಯಿಲ್ಲದ ಮಾಹಿತಿ, ಅಪೂರ್ಣ ಮಾಹಿತಿ ಅಥವಾ ತಪ್ಪು ದಾರಿ ಎಳೆಯುವುದು ಈ ಥರ ಏನಾದರೂ ಬೇಕಂತಲೇ ಉದ್ದೇಶಪೂರ್ವಕ ಮಾಡಿದಂಥ ಸಂದರ್ಭದಲ್ಲಿ 250 ರೂಪಾಯಿಯಿಂದ ಹಿಡಿದು 25,000 ವರೆಗೂ ದಂಡ ವಿಧಿಸಬಹುದು. ಆದರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿಗಳ ಅಧಿಕಾರಿಗಳೇ ಇವರು ದಂಡವನ್ನು ವಿಧಿಸುವಂಥ ಮುನ್ನ ದಂಡದ ಸಲುವಾಗಿ ಹೇಳಿಕೆ ನೀಡಲು ಉಚಿತವಾದ ಸಮಯವನ್ನು ಅವರಿಗೆ ಕೊಡಬೇಕಾಗುತ್ತೆ. ಇದು RTA ಆ್ಯಕ್ಟ್ ಪ್ರಕಾರ ಸಂಪೂರ್ಣವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ನಾವೆಷ್ಟು ಓದಿರ್ತೀವಿ ಅದರ ಜೊತೆಗೆ ಅಲ್ಲೂ ಸಹ ಅದು ಕಮ್ಮಿ ಆಗುತ್ತೆ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು RTA ಹಾಕಿದಾಗ ಏನೇನು ನಿಯಮಗಳಿರುತ್ತೆ, ಆ ಅಧಿಕಾರಿಗಳು ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನು ಅವ್ರದ್ದು ಹಕ್ಕುಗಳಿದೆ, ನಮ್ಮ ಕರ್ತವ್ಯಗಳೇನು, ಅವರ ಕರ್ತವ್ಯಗಳೇನು, ಅದನ್ನು ಮಾಹಿತಿಗಳು ಕೊಡದೆ ಹೋದಂತಾಗ ನಾವೆಲ್ಲೇ ಹೋಗಬೇಕು, ಹೋದಾಗ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೋಬೇಕು, ಇನ್ನು ನಾವು ಇನ್ ಡೆಪ್ತಾಗಿ ಹೋಗಿ ತಿಳ್ಕೋಬೇಕು ಅಂತಂದರೆ ಅದರ ಏನು ಹೆಚ್ಚಿನ ಮಾಹಿತಿ ಆಯೋಗಗಳು ಅದರ ಅಧಿಕಾರಿಗಳ ಒಳಗಡೆ ಏನೇನಿರುತ್ತೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಈ ಆಕ್ಟ್ ಕಡೆ ಹೋಗಿ ಒಂದ್ಸರಿ ಆ ಬುಕ್ಸ್ನ ರೆಫರ್ ಮಾಡಿದ್ರೆ ಖಂಡಿತ ತಿಳ್ಕೊಬೋದು ಅಂತ ಹೇಳ್ತಾ ನಾನು ಈ ಒಂದು ಆ್ಯಕ್ಟ್ ಪ್ರಕಾರ ಮಾತಾಡೋದನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ,
1: ಕಾನೂನು ಇರೋದೇ ನಮ್ಮ

0: ಅವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ RTI ಕಾಯ್ದೆ ಕುರಿತು ಎಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಹೇಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 12 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 25 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 65 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಬರ್ಮಾ ದೇಶದ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಹೋರಾಡಿದ ಹ್ಯಾಂಗ್ ಸನ್ ಸೂಕಿ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಹ್ಯಾಂಗ್ ಸನ್ ಸೂಕಿ ಒಬ್ಬ ಬರ್ಮಿಸ್ ರಾಜಕಾರಣಿ, ರಾಜತಾಂತ್ರಿಕ, ಲೇಖಕಿ ಮತ್ತು ರಾಜಕೀಯ ಕಾರ್ಯಕರ್ತ. ಇವರಿಗೆ 1991 ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಯಿತು. ಅವರು 2016 2021 ಮಯನ್ಮಾರ್ನ ರಾಜ್ಯ ಸಲಹೆಗಾರರಾಗಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. 1988 ಪಕ್ಷ ಸ್ಥಾಪನೆಯಾಗಿದ್ದರಿಂದ ಅವರು ನ್ಯಾಷನಲ್ ಲೀಗ್ ಫಾರ್ ಡೆಮೊಕ್ರಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು 2011 ಅದು ಕಾನೂನುಬದ್ಧ ಪಕ್ಷವಾಗಿದ್ದಾಗ ಅದರ ಅಧ್ಯಕ್ಷರಾಗಿ ನೋಂದಾಯಿಸಲ್ಪಟ್ಟರು. 2010 ದಶಕದಲ್ಲಿ ಮಯನ್ಮಾರ್ನ ಮಿಲಿಟರಿ ಜುಂಟಾದಿಂದ ಭಾಗಶಃ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಗೊಳ್ಳುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಆಧುನಿಕ ಮಯನ್ಮಾರ್ನ ರಾಷ್ಟ್ರಪಿತ ಹ್ಯಾಂಗ್ ಸನ್ ಮತ್ತು ಕಿಂಗ್ ಕೀರವರ ಕಿರಿಯ ಮಗಳು ಹ್ಯಾಂಗ್ ಸನ್ ಸೂಕಿರವರು ಬ್ರಿಟಿಷ್ ಬರ್ಮಾದ ರಂಗೂನ್ನಲ್ಲಿ ಜನಿಸಿದರು.

1964ರಲ್ಲಿ ಅವರು ದೆಹಲಿಯ ವಿಶ್ವವಿದ್ಯಾಲಯದಿಂದ ಮತ್ತು 1968ರಲ್ಲಿ ಆಕ್ಸ್ಫರ್ಡ್ನ ಸ್ಟೆಂಟ್ ಹೆಗ್ ಕಾಲೇಜಿನಿಂದ ಪದವಿ ಪಡೆದ ನಂತರ ಅವರು 3 ವರ್ಷಗಳ ಕಾಲ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಇವರು 1972ರಲ್ಲಿ ಮೈಕಲ್ ಅರಿಸ್ ರವರನ್ನ ವಿವಾಹವಾದರು. ಆಗಸ್ಟ್ 1988ರಂದು ನಡೆದ 8888ರ ದಂಗೆಯಲ್ಲಿ ಹ್ಯಾಂಗ್ ಸಾನ್ ಸೂ ಕಿ ಪ್ರಾಮುಖ್ಯತೆಗೆ ಬಂದರು ಮತ್ತು ಮಿಲಿಟರಿ ಜೂಂಟಾವನ್ನು ಟೀಕಿಸಿದ ಹಲವಾರು ನಿವೃತ್ತ ಸೇನಾ ಅಧಿಕಾರಿಗಳ ಸಹಾಯದಿಂದ ಅವರು ಹೊಸದಾಗಿ ರಚಿಸಿದ ಎನ್ಎಲ್ಡಿಯ ಪ್ರಧಾನ ಕಾರ್ಯದರ್ಶಿಯಾದರು. 1999ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಎನ್ಎಲ್ಡಿ ಸಂಸತ್ತಿನಲ್ಲಿ 81 ಸ್ಥಾನಗಳನ್ನು ಗೆದ್ದತೊಡಗಿದರು. ಆದರೆ ಮಿಲಿಟರಿ ಸರ್ಕಾರವಾದ ರಾಜ್ಯ ಶಾಂತಿ ಮತ್ತು ಅಭಿವೃದ್ಧಿ ಮಂಡಳಿ ಅಧಿಕಾರವನ್ನು ಹಸ್ತಾಂತರಿಸಲು ನಿರಾಕರಿಸಿದ ಕಾರಣ ಫಲಿತಾಂಶಗಳನ್ನು ರದ್ದುಗೊಂಡವು. ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಆಕ್ರೋಶ ಉಂಟಾಯಿತು. ಚುನಾವಣೆಗಳಿಗೆ ಮೊದಲು ಅವರನ್ನು ಬಂಧಿಸಲಾಯಿತು ಮತ್ತು 1989ರಿಂದ 2010ರವರೆಗೆ 21 ವರ್ಷಗಳಲ್ಲಿ ಸುಮಾರು 15 ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇದ್ದರು. ವಿಶ್ವದ ಅತ್ಯಂತ ಪ್ರಮುಖ ರಾಜಕಾರಣಿ ಕೈದಿಗಳಲ್ಲಿ ಒಬ್ಬರಾದರು. 1999ರಲ್ಲಿ ಟೈಮ್ ನಿಯತಕಾಲಿಕೆಯು ಅವರನ್ನು ಗಾಂಧಿಯ ಮಕ್ಕಳು ಮತ್ತು ಅಹಿಂಸೆಯು ಅವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಎಂದು ಹೆಸರಿಸಿತು. 2003ರಲ್ಲಿ ಡೆಪಾಯಿನ್ ಹತ್ಯಾಕಾಂಡದಲ್ಲಿ ಎನ್ಎಲ್ಡಿಗೆ ಸಂಬಂಧಿಸಿದ ಕನಿಷ್ಠ 70 ಜನರು ಕೊಲ್ಲಲ್ಪಟ್ಟಾಗ ಅವರು ಹತ್ಯೆಯ ಪ್ರಯತ್ನದಿಂದ ಬದುಕುಳಿದರು. ಪಕ್ಷವು 2010ರ ಸಾರ್ವತ್ರಿಕ ಚುನಾವಣೆಯನ್ನು ಬಹಿಷ್ಕರಿಸಿತು. ಇದರ ಪರಿಣಾಮವಾಗಿ ಮಿಲಿಟರಿ ಬೆಂಬಲಿತ ಯೂನಿಯನ್ ಸಾಲಿಡಾರಿಟಿ ಮತ್ತು ಅಭಿವೃದ್ಧಿ ಪಕ್ಷ ನಿರ್ಣಾಯಕ ಗೆಲುವು ಸಾಧಿಸಿತು. ಹ್ಯಾಂಗ್ ಸಾನ್ ಸೂ ಕಿ ಅವರ ಪೈಟು ಪ್ರತಿನಿಧಿಗಳ ಸಭೆ ಸದಸ್ಯರಾದರು ಮತ್ತು ಅವರ ಪಕ್ಷವು 2011ರ ಚುನಾವಣೆಗಳಲ್ಲಿ ಖಾಲಿ ಇದ್ದ 45 ಸ್ಥಾನಗಳಲ್ಲಿ 43 ಸ್ಥಾನಗಳನ್ನು ಗೆದ್ದಿತು. 2015ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪಕ್ಷವು ಪ್ರಚಂಡ ಜಯವನ್ನು ಗಳಿಸಿತು. ನಂತರ 86 ಸ್ಥಾನಗಳನ್ನು ಪಡೆದುಕೊಂಡರು. ಇದು ಅಧ್ಯಕ್ಷೀಯ ಚುನಾವಣಾ ಕಾಲೇಜಿನಲ್ಲಿ ತನ್ನ ಆದ್ಯತೆಯ ಅಭಿವೃದ್ಧಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ 87% ಸೂಪರ್ ಮೆಜಾರಿಟಿಗಿಂತ ಹೆಚ್ಚು ಮಯನ್ಮಾರ್ ಸಂವಿಧಾನದ ಷರತ್ತಿನ ಕಾರಣದಿಂದಾಗಿ ಅವರು ಅಧ್ಯಕ್ಷರಾಗಿರುವುದನ್ನು ನಿಷೇಧಿಸಲಾಗಿದ್ದರು. ಅವರ ದಿವಂಗತ ಪತ್ನಿ ಮತ್ತು ಮಕ್ಕಳು ವಿದೇಶಿ ನಾಗರಿಕರು. ಅವರು ಹೊಸದಾಗಿ ರಚಿಸಲಾದ ಮಯನ್ಮಾರ್ನ ರಾಜ್ಯ ಕೌನ್ಸಿಲ್ ಪಾತ್ರವನ್ನು ವಹಿಸಿಕೊಂಡು ಇದು ಪ್ರಧಾನಮಂತ್ರಿ ಅಥವಾ ಸರ್ಕಾರದ ಮುಖ್ಯಸ್ಥರಿಗೆ ಹೊಲುವ ಪಾತ್ರವಾಗಿದೆ. ಹ್ಯಾಂಗ್ ಸಾನ್ ಸೂ ಕಿ ರವರು ರಾಜ್ಯ ಕೌನ್ಸಿಲ್ ಹುದ್ದೆಗೆ ಏರಿದಾಗ ರಾಖೈನ್ ರಾಜ್ಯದಲ್ಲಿ ಹಿರೋಂಗ್ಯ ಜನಾಂಗೀಯ ನರಮೇಧಕ್ಕೆ ಪ್ರತಿಕ್ರಿಯೆಯಾಗಿ ಮಯನ್ಮಾರ್ನ ನಿಷ್ಕ್ರಿಯತೆ ಮತ್ತು ಟಾಟ್ಮಾಂಡು ಅಂದರೆ ಸಶಸ್ತ್ರ ಪಡೆಗಳು ಹತ್ಯಾಕಾಂಡಗಳನ್ನು ಮಾಡಿದೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಕ್ಕೆ ಹಲವು ದೇಶಗಳು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಟೀಕೆಗಳನ್ನು ಎದುರಿಸಿದರು. ಅವರ ನಾಯಕತ್ವದಲ್ಲಿ ಮಯನ್ಮಾರ್ ಪತ್ರಕರ್ತ ವಿರುದ್ಧ ವಿಚಾರಣೆಗೆ ಟೀಕೆಗಳು ಎದುರಿಸಿತು. 2019ರಲ್ಲಿ ಹ್ಯಾಂಗ್ ಸಾನ್ ಸೂ ಕಿ ರವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹಾಜರಾದರು. ಇಲ್ಲಿ ಅವರು ರೋಹಿಂಗ್ಯಾ ಜನರ ವಿರುದ್ಧ ನರಮೇಧದ ಆರೋಪಗಳ ವಿರುದ್ಧ ಮಯನ್ಮಾರ್ ಮಿಲಿಟರಿಯನ್ನು ಸಮರ್ಥಿಸಿಕೊಂಡರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯಾಂಗ್ ಸಾನ್ ಸೂ ಕಿ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೋಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು.

ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ಚರಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳನ್ನು.

0: ಆರೋಗ್ಯ ಹಾಡು ಜೊತೆ ಕಾರ್ಯಕ್ರಮದಲ್ಲಿ ಹೆಸರಿಕೋಟೆ ತಾಲೂಕಿನ ಜಾಗಲಕೋಟೆ ಹಾಡಿಯ ಶ್ರೀಮತಿ ಬೊಮ್ಮಿರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಓದು ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಜೂನ್ 19ರಂದು ರಾಷ್ಟ್ರೀಯ ಓದು ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಗ್ರಂಥಾಲಯ ಚಳುವಳಿಯ ಪಿತಾಮಹರೆಂದು ಕರೆಯಲ್ಪಡುವ ಪಿಎನ್ ಪಣಿಕರ್ ರವರ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ಓದು ಬೆಳೆಯಿರಿ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಪುಸ್ತಕಗಳು ಜ್ಞಾನ ಭಂಡಾರ. ನಾವು ಪುಸ್ತಕಗಳನ್ನು ಓದುವುದರಿಂದ ಎಲ್ಲ ಹೊಸ ವಿಷಯಗಳನ್ನು ಕಲಿಯಬಹುದು, ನಮ್ಮ ಜ್ಞಾನವನ್ನು ಹೆಚ್ಚಿಸಬಹುದು ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬಹುದು. ಓದು ಕೇವಲ ಪರೀಕ್ಷೆಯಿಲ್ಲ, ಅಂಕ ಗಳಿಸಲು ಮಾತ್ರವಲ್ಲ, ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹ ಅಗತ್ಯವಾಗಿದೆ. ಆದ್ದರಿಂದ ಓದುವ ಅಭ್ಯಾಸದಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಭಾಷಾ ಕೌಶಲ್ಯ ಹೆಚ್ಚಾಗುತ್ತದೆ, ಚಿಂತನಾ ಶಕ್ತಿ ಬೆಳೆಯುತ್ತದೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ, ಸೃಜನಶೀಲತೆ ಹೆಚ್ಚುತ್ತದೆ. ಹಾಗಾದರೆ ಈ ಪುಸ್ತಕಗಳ ಮಹತ್ವವನ್ನು ನೋಡುವುದಾದರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗಿದೆ. ಆದರೆ ಪುಸ್ತಕಗಳ ಸ್ಥಾನಮಾನವನ್ನು ಯಾವುದೂ ತುಂಬಲು ಸಾಧ್ಯವಿಲ್ಲ. ಪುಸ್ತಕಗಳು ನಮ್ಮನ್ನು ಉತ್ತಮ ಚಿಂತನೆಗಳತ್ತ ಕೊಂಡೊಯ್ಯುತ್ತವೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ. ಒಂದು ಉತ್ತಮ ಪುಸ್ತಕ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿದಿನ ಕನಿಷ್ಠ 30 ನಿಮಿಷಗಳಾದರೂ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಕ್ಕಳಲ್ಲಿ ಓದುವ ಅಭ್ಯಾಸ ಬೆಳೆಸುವುದು ಹೇಗೆ ಎಂದರೆ, ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಬೇಕು. ಮನೆಯಲ್ಲಿ ಸಣ್ಣ ಗ್ರಂಥಾಲಯ ನಿರ್ಮಿಸಬೇಕು. ಮಕ್ಕಳಿಗೆ ಕಥೆ ಪುಸ್ತಕಗಳನ್ನು ನೀಡಬೇಕು ಮತ್ತು ಓದಿಸಬೇಕು. ಪ್ರತಿದಿನ ಓದಲು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಗ್ರಂಥಾಲಯಗಳಿಗೆ ಕರೆದುಕೊಂಡು ಹೋಗಬೇಕು. ಓದಿದ ವಿಷಯದ ಬಗ್ಗೆ ಚರ್ಚಿಸಬೇಕು. ಹಾಗಾದರೆ ನೆನಪಿನಲ್ಲಿ ಉಳಿಯುತ್ತದೆ. ಗ್ರಂಥಾಲಯಗಳು ಸಮುದಾಯದ ಜ್ಞಾನದ ಮಂದಿರಗಳಾಗಿವೆ. ಇಲ್ಲಿ ವಿವಿಧ ವಿಷಯಗಳ ಸಾವಿರಾರು ಪುಸ್ತಕಗಳು ಲಭ್ಯವಿರುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗ್ರಂಥಾಲಯಗಳ ಬಳಕೆಯನ್ನು ಹೆಚ್ಚಿಸಬೇಕು. ಯುವಜನರು ಮತ್ತು ವಿದ್ಯಾರ್ಥಿಗಳು ಗ್ರಂಥಾಲಯಗಳ ಸದಸ್ಯರಾಗಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಮಹಾನ್ ವ್ಯಕ್ತಿಗಳ ಓದುವಿಕೆಯ ಬಗ್ಗೆ ಅಭಿಪ್ರಾಯಗಳನ್ನು ಹೆಚ್ಚಿಸುವಲ್ಲಿ ಗ್ರಂಥಾಲಯಗಳ ಪಾತ್ರ ಅಗಾಧವಾದುದು. ಪುಸ್ತಕಗಳು ಜಗತ್ತಿನತ್ತ ತೆರೆದ ಕಿಟಕಿಗಳಾಗಿವೆ. ಇಂದು ಓದುತ್ತಿರುವ ಮಗು ನಾಳೆ ನಾಯಕನಾಗಬಹುದು. ಪುಸ್ತಕಗಳು ಮನುಷ್ಯನ ಅತ್ಯುತ್ತಮ ಸ್ನೇಹಿತರು. ಈ ಮಾತುಗಳು ಓದುವಿಕೆಯ ಮಹತ್ವವನ್ನು ನಮಗೆ ಸಾರಿ ತಿಳಿಸುತ್ತದೆ. ರಾಷ್ಟ್ರೀಯ ಓದು ದಿನದ ಸಂದೇಶವನ್ನು ನೋಡುವುದಾದರೆ, ಪ್ರಿಯ ಶ್ರೋತೃಗಳೇ, ಓದುವುದು ಕೇವಲ ಒಂದು ಹವ್ಯಾಸವಲ್ಲ, ಅದು ಜೀವನವನ್ನು ರೂಪಿಸುವ ಸಾಧನವಾಗಿದೆ. ನಾವು ಓದುವ ಮೂಲಕ ಜ್ಞಾನವನ್ನು ಸಂಪಾದಿಸುತ್ತೇವೆ, ಉತ್ತಮ ಚಿಂತನೆಗಳನ್ನು ಬೆಳೆಸುತ್ತೇವೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತೇವೆ. ಇಂದು ರಾಷ್ಟ್ರೀಯ ಓದು ದಿನದಂದು ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ನಾನು

ದಿನ ಪುಸ್ತಕಗಳನ್ನು ಓದುತ್ತೇನೆ. ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರಲ್ಲಿಯೂ ಓದುವ ಅಭ್ಯಾಸವನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡೋಣ. ಪ್ರಿಯ ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ರಾಷ್ಟ್ರೀಯ ಓದು ದಿನದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸಿ ಮತ್ತು ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ, ಬರ್ಮಾ ದೇಶದ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಹೋರಾಡಿದ ಹ್ಯಾಂಗ್ ಸನ್ ಸೂಕಿ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಹ್ಯಾಂಗ್ ಸನ್ ಸೂಕಿ ಒಬ್ಬ ಬರ್ಮಿಸ್ ರಾಜಕಾರಣಿ, ರಾಜತಾಂತ್ರಿಕ, ಲೇಖಕಿ ಮತ್ತು ರಾಜಕೀಯ ಕಾರ್ಯಕರ್ತ. ಇವರಿಗೆ 1991 ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಯಿತು. ಅವರು 2016 2021 ಮಯನ್ಮಾರ್ನ ರಾಜ್ಯ ಸಲಹೆಗಾರರಾಗಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. 1988 ಪಕ್ಷ ಸ್ಥಾಪನೆಯಾಗಿದ್ದರಿಂದ ಅವರು ನ್ಯಾಷನಲ್ ಲೀಗ್ ಫಾರ್ ಡೆಮೊಕ್ರಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು 2011 ಅದು ಕಾನೂನುಬದ್ಧ ಪಕ್ಷವಾಗಿದ್ದಾಗ ಅದರ ಅಧ್ಯಕ್ಷರಾಗಿ ನೋಂದಾಯಿಸಲ್ಪಟ್ಟರು. 2010 ದಶಕದಲ್ಲಿ ಮಯನ್ಮಾರ್ನ ಮಿಲಿಟರಿ ಜುಂಟಾದಿಂದ ಭಾಗಶಃ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಗೊಳ್ಳುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಆಧುನಿಕ ಮಯನ್ಮಾರ್ನ ರಾಷ್ಟ್ರಪಿತ ಹ್ಯಾಂಗ್ ಸನ್ ಮತ್ತು ಕಿಂಗ್ ಕೀರವರ ಕಿರಿಯ ಮಗಳು ಹ್ಯಾಂಗ್ ಸನ್ ಸೂಕಿರವರು ಬ್ರಿಟಿಷ್ ಬರ್ಮಾದ ರಂಗೂನ್ನಲ್ಲಿ ಜನಿಸಿದರು. 1964 ಅವರು ದೆಹಲಿಯ ವಿಶ್ವವಿದ್ಯಾಲಯದಿಂದ ಮತ್ತು 1968 ಆಕ್ಸ್ಫರ್ಡ್ನ ಸ್ಟೆಂಟ್ ಹೆಗ್ ಕಾಲೇಜಿನಿಂದ ಪದವಿ ಪಡೆದ ನಂತರ ಅವರು 3 ಕಾಲ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಇವರು 1972 ಮೈಕಲ್ ಅರಿಸ್ ರವರನ್ನ ವಿವಾಹವಾದರು. August 8, 1988 ನಡೆದ 8888 ದಂಗೆಯಲ್ಲಿ ಹ್ಯಾಂಗ್ ಸನ್ ಸೂಕಿ ಪ್ರಾಮುಖ್ಯತೆಗೆ ಬಂದರು ಮತ್ತು ಮಿಲಿಟರಿ ಜುಂಟಾವನ್ನು ಟೀಕಿಸಿದ ಹಲವಾರು ನಿವೃತ್ತ ಸೇನಾ ಅಧಿಕಾರಿಗಳ ಸಹಾಯದಿಂದ ಅವರು ಹೊಸದಾಗಿ ರಚಿಸಿದ ಎನ್ಎಲ್ಡಿಯ ಪ್ರಧಾನ ಕಾರ್ಯದರ್ಶಿಯಾದರು. 1999 ಸಾರ್ವತ್ರಿಕ ಚುನಾವಣೆಯಲ್ಲಿ ಎನ್ಎಲ್ಡಿ ಸಂಸತ್ತಿನಲ್ಲಿ 81 ಸ್ಥಾನಗಳನ್ನು ಗೆದ್ದತೊಡಗಿದರು. ಆದರೆ ಮಿಲಿಟರಿ ಸರ್ಕಾರವಾದ ರಾಜ್ಯ ಶಾಂತಿ ಮತ್ತು ಅಭಿವೃದ್ಧಿ ಮಂಡಳಿ ಅಧಿಕಾರವನ್ನು ಹಸ್ತಾಂತರಿಸಲು ನಿರಾಕರಿಸಿದ ಕಾರಣ ಫಲಿತಾಂಶಗಳನ್ನು ರದ್ದುಗೊಂಡವು. ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಆಕ್ರೋಶ ಉಂಟಾಯಿತು. ಚುನಾವಣೆಗಳಿಗೆ ಮೊದಲು ಅವರನ್ನು ಬಂಧಿಸಲಾಯಿತು ಮತ್ತು 1989 21 ವರ್ಷಗಳಲ್ಲಿ ಸುಮಾರು 15 ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇದ್ದರು. ವಿಶ್ವದ ಅತ್ಯಂತ ಪ್ರಮುಖ ರಾಜಕಾರಣಿ ಕೈದಿಗಳಲ್ಲಿ ಒಬ್ಬರಾದರು. 1999 ಟೈಮ್ ನಿಯತಕಾಲಿಕೆಯು ಅವರನ್ನು ಗಾಂಧಿಯ ಮಕ್ಕಳು ಮತ್ತು ಅಹಿಂಸೆಯು ಅವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಎಂದು ಹೆಸರಿಸಿತು. 2003 ಡೆಪಾಯಿನ್ ಹತ್ಯಾಕಾಂಡದಲ್ಲಿ ಎನ್ಎಲ್ಡಿಗೆ ಸಂಬಂಧಿಸಿದ ಕನಿಷ್ಠ 70 ಜನರು ಕೊಲ್ಲಲ್ಪಟ್ಟಾಗ ಅವರು ಹತ್ಯೆಯ ಪ್ರಯತ್ನದಿಂದ ಬದುಕುಳಿದರು. ಪಕ್ಷವು 2010 ಸಾರ್ವತ್ರಿಕ ಚುನಾವಣೆಯನ್ನು ಬಹಿಷ್ಕರಿಸಿತು. ಇದರ ಪರಿಣಾಮವಾಗಿ ಮಿಲಿಟರಿ ಬೆಂಬಲಿತ ಯೂನಿಯನ್ ಸಾಲಿಡಾರಿಟಿ ಮತ್ತು ಅಭಿವೃದ್ಧಿ ಪಕ್ಷ ನಿರ್ಣಾಯಕ ಗೆಲುವು ಸಾಧಿಸಿತು. ಹ್ಯಾಂಗ್ ಸನ್ ಸೂಕಿ ಅವರ ಪೈಟು ಪ್ರತಿನಿಧಿಗಳ ಸಭೆ ಸದಸ್ಯರಾದರು ಮತ್ತು ಅವರ ಪಕ್ಷವು 2011 ಚುನಾವಣೆಗಳಲ್ಲಿ ಖಾಲಿ ಇದ್ದ 45 ಸ್ಥಾನಗಳಲ್ಲಿ 43 ಸ್ಥಾನಗಳನ್ನಾಗಿದ್ದಿತು. 2015 ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪಕ್ಷವು ಪ್ರಚಂಡ ಜಯವನ್ನು ಗಳಿಸಿತು. ನಂತರ 86 ಸ್ಥಾನಗಳನ್ನು ಪಡೆದುಕೊಂಡರು. ಇದು ಅಧ್ಯಕ್ಷೀಯ ಚುನಾವಣಾ ಕಾಲೇಜಿನಲ್ಲಿ ತನ್ನ ಆದ್ಯತೆಯ ಅಭಿವೃದ್ಧಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ 87% ಸೂಪರ್ ಮೆಜಾರಿಟಿಗಿಂತ ಹೆಚ್ಚು ಮಯನ್ಮಾರ್ ಸಂವಿಧಾನದ ಷರತ್ತಿನ

0: ಕಾರಣದಿಂದಾಗಿ ಅವರು ಅಧ್ಯಕ್ಷರಾಗಿರುವುದನ್ನ ನಿಷೇಧಿಸಲಾಗಿದ್ದರು. ಅವರ ದಿವಂಗತ ಪತ್ನಿ ಮತ್ತು ಮಕ್ಕಳು ವಿದೇಶಿ ನಾಗರಿಕರು. ಅವರು ಹೊಸದಾಗಿ ರಚಿಸಲಾದ ಮಯನ್ಮಾರ್ನ ರಾಜ್ಯ ಕೌನ್ಸಿಲ್ ಪಾತ್ರವನ್ನು ವಹಿಸಿಕೊಂಡು ಇದು ಪ್ರಧಾನಮಂತ್ರಿ ಅಥವಾ ಸರ್ಕಾರದ ಮುಖ್ಯಸ್ಥರಿಗೆ ಹೊಲುವ ಪಾತ್ರವಾಗಿದೆ. ಹ್ಯಾಂಗ್ ಸಾನ್ ಸೂಕಿರ್ ಅವರು ರಾಜ್ಯ ಕೌನ್ಸಿಲ್ ಹುದ್ದೆಗೆ ಏರಿದಾಗ ರಾಖೈನ್ ರಾಜ್ಯದಲ್ಲಿ ಹಿರೋಂಗ್ಯ ಜನಾಂಗೀಯ ನರಮೇಧಕ್ಕೆ ಪ್ರತಿಕ್ರಿಯೆಯಾಗಿ ಮಯನ್ಮಾರ್ನ ನಿಷ್ಕ್ರಿಯತೆ ಮತ್ತು ಟಾಟ್ಮಾಂಡು ಅಂದರೆ ಸಶಸ್ತ್ರ ಪಡೆಗಳು ಹತ್ಯಾಕಾಂಡಗಳನ್ನು ಮಾಡಿದೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಕ್ಕೆ ಹಲವು ದೇಶಗಳು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಟೀಕೆಗಳನ್ನು ಎದುರಿಸಿದರು. ಅವರ ನಾಯಕತ್ವದಲ್ಲಿ ಮಯನ್ಮಾರ್ ಪತ್ರಕರ್ತ ವಿರುದ್ಧ ವಿಚಾರಣೆಗೆ ಟೀಕೆಗಳು ಎದುರಿಸಿದ್ವು. 2019ರಲ್ಲಿ ಹ್ಯಾಂಗ್ ಸಾನ್ ಸೂಕಿರವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹಾಜರಾದರು. ಇಲ್ಲಿ ಅವರು ರೋಹಿಂಗ್ಯಾ ಜನರ ವಿರುದ್ಧ ನರಮೇಧದ ಆರೋಪಗಳ ವಿರುದ್ಧ ಮಯನ್ಮಾರ್ ಮಿಲಿಟರಿಯನ್ನು ಸಮರ್ಥಿಸಿಕೊಂಡರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯಾಂಗ್ ಸಾನ್ ಸೂಕಿರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 49ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಗ್ರೀಸಿನ ಕಬ್ಬಗಳನ್
2: ಓದುವರು ದೆಹಲಿಯಲಿ, ಕಾಶಿಯ ಶಾಸ್ತ್ರಗಳನ್ ಆಕ್ಸ್ಫರ್ಡಿನವರು
3: ದೇಶ ಕಾಲ ವಿಭಾಗ
2: ಮನದ ರಾಜ್ಯದೊಳಿರದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ.
1: ಮಹನೀಯ ಗುಣದ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ನಮ್ಮ ಮನಸ್ಸನ್ನ ಪುಲಕಗೊಳಿಸ್ತಾ ತಾದಾತ್ಮ್ಯತೆಯನ್ನು ತಂದುಕೊಡುವಂತ ಅನುಭವಗಳ ಬಗ್ಗೆ ನಾವು ಕೇಳಿದ್ವಿ. ಈ ಅನುಭವಗಳು ನಮಗೆ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ನಮ್ಮ ಸುತ್ತಮುತ್ತ ಇರುವಂಥ ಮರ, ಗಿಡ, ಕಾಡು, ಮಲೆ, ಕಣಿವೆ ಇವುಗಳಿಂದ ಬರುತ್ತೆ ಅಂತಲೂ ನೋಡಿದ್ವಿ. ಮನುಷ್ಯ ತನ್ನ ಜೀವನಕ್ಕಾಗಿ ಕೆಲವೊಂದು ಇತಿಮಿತಿಗಳನ್ನು ಅನಿವಾರ್ಯವಾಗಿ ತನ್ನ ಮೇಲೆ ತಾನು ಹೊರಿಸ್ಕೊಳ್ತಾ ಬರ್ತಾನೆ. ಇದು ನಾನು, ಇದು ನನ್ನ ಕುಟುಂಬ, ನಾನು ಮತ್ತು ನನ್ನ ಕುಟುಂಬ ಇರುವಂಥ ಈ ಜಾಗ ನನ್ನ ಮನೆ, ನನ್ನ ಮನೆಯ ಪಕ್ಕ ಇರುವಂಥ ಒಂದು 10-6 ಮನೆಗಳು ಸೇರಿ ಇದು ನಮ್ಮ ಬೀದಿ, ಈ 10-6 ಬೀದಿಗಳು ಸೇರಿ ಈ ಹಳ್ಳಿ, 10-6 ಹಳ್ಳಿಗಳು ಸೇರಿ ಇದೊಂದು ಗ್ರಾಮ ಪಂಚಾಯತ್. ಸೊ ಹೀಗೆ ಅದು ಮೇಲ್ಮೇಲಕ್ಕೆ ಹೋಗ್ತಾ ಇರುತ್ತೆ. ಸಾಧಾರಣವಾಗಿ ಮನುಷ್ಯನ ಗಣನೆ ಪ್ರಾರಂಭ ಆಗೋದು ಸೀಮಿತವಾಗಿ ತನ್ನ ಒಂದು ಅಸ್ತಿತ್ವದಿಂದ, ಹಾಗೆ ಅದು ಮೇಲ್ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಎಷ್ಟು ಮೇಲಕ್ಕೆ ಹೋಗಬಲ್ಲ ಒಬ್ಬ ವ್ಯಕ್ತಿ ಅನ್ನೋದು ಪ್ರಶ್ನೆ. ಈಗ ನಮ್ಮ ಸೀಮಿತವಾದಂಥ ಅರ್ಥದಲ್ಲಿ ಒಂದು ಹಳ್ಳಿ ಅಂತ ಅಂದ್ಕೊಳ್ಳೋಣ. ಆ ಹಳ್ಳಿಯಲ್ಲಿ ಯಾರೋ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹಾಡು ಹೇಳುವಂಥವ್ರು ಇದ್ದಾರೆ ಅಂದ್ಕೊಳ್ಳೋಣ. ನಮ್ಮ ಹಳ್ಳಿಯಲ್ಲಿರುವಂಥ ವ್ಯಕ್ತಿಯ ಹಾಡು ತುಂಬ ಚೆನ್ನಾಗಿದೆ, ಆ ಹಾಡನ್ನು ಕೇಳಿದಾಗ ನನಗೆ ಆ ಪುಲಕಾಂಕುರವಾಗುತ್ತೆ ಅನ್ನೋದು ಸತ್ಯ. ಆದರೆ ಪಕ್ಕದ

ಈ ಊರು ನನ್ನದಲ್ಲ ಅನ್ನೋಂಥ ಗಣನೆ ಒಂದು ಸ್ತರದ್ದು ಮಾತ್ರ, ಅದು ಗಾನಕ್ಕೆ ಯಾವ ನಂಟೂ ಇರಲ್ಲ. ಅದನ್ನು ಇಲ್ಲಿ ಡಿ ವಿ ಜಿಯವರು ಹೇಳ್ತಿದ್ದಾರೆ. ಇಡೀ ಜಗತ್ತಿಗೆ ನಾವಿದನ್ನು ಅನ್ವಯಿಸಿದಾಗ ಮನುಷ್ಯ ವಿಕಾಸ ಪಥದಲ್ಲಿ ಅನೇಕ ಸಹಸ್ರ ವರ್ಷಗಳಿಂದ ಮಂಗನಿಂದ ಮಾನವನಾಗಿದ್ದಾನೆ, ಮಾನವನಾಗಿ ಮೇಲ್ಮೇಲಕ್ಕೆ ಬರ್ತಾ ಇದ್ದಾನೆ. ಆ ಪ್ರಕ್ರಿಯೆಯಲ್ಲಿ ಅನೇಕ ಜಾಗಗಳಲ್ಲಿ ಜ್ಞಾನದ ಸ್ಫುರಣೆ ಆಗ್ತಾ ಇತ್ತು, ಆಗ್ತಾ ಇದೆ. ಸೊ ಹಾಗೆ ಸ್ಫುರಿಸಿದಂತಹ ಜ್ಞಾನಕ್ಕೆ ಯಾವುದೇ ರೀತಿಯ ಸೀಮಿತವಾದ ವ್ಯಾಪ್ತಿ ಇಲ್ಲ. ಗ್ರೀಸ್ ಅದೊಂದು ಅದ್ಭುತವಾದಂಥ ಸಿವಿಲೈಸೇಷನ್. ಇವತ್ತಿಗೂ ಕೂಡ ಗ್ರೀಸ್ ದೇಶದ ಸಾವಿರಾರು ವರ್ಷದ ಹಿನ್ನೆಲೆಯನ್ನು ನಾವು ನೋಡಿದಾಗ ಅನೇಕ ಅದ್ಭುತಗಳನ್ನು ಮಾಡಿದಂತಹ ಸಾಧಿಸಿದಂತಹ ಕೀರ್ತಿ ಗ್ರೀಸ್ ದೇಶದ್ದು. ಆ ಗ್ರೀಸ್ ದೇಶದಲ್ಲಿ ಬರೆದಂತಹ ಕವನಗಳು, ಹೋಮರ್ನ ಇಲಿಯಾಡ್, ಒಡಿಸಿ ಇತ್ಯಾದಿಗಳನ್ನ ಬರೀ ಗ್ರೀಸ್ ಅವ್ರು ಮಾತ್ರ ಓದಬೇಕು ಅಂತಲ್ಲ, ಓದ್ತಾರೆ ಅಂತಲೂ ಅಲ್ಲ, ಅದನ್ನು ದೆಹಲಿನಲ್ಲಿ ಕೂತ್ಕೊಂಡು ನಮ್ಮ ಭಾರತ ದೇಶದವರು ಕೂಡ ಓದ್ತಾರಂತೆ. ಯಾಕೆ ಓದಬಾರ್ದು? ಓದಿದಾಗ ಗ್ರೀಸ್ ದೇಶದ ಕವನ ಗ್ರೀಸ್ ದೇಶದವ್ರಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೋ ಅಷ್ಟೇ ಸಂತೋಷ ಭಾರತ ದೇಶದ ಭಾರತೀಯರಿಗೂ ಕೂಡ ಕೊಡಬಲ್ಲದ್ದು. ಆದರೆ ಗ್ರೀಸ್ ದೆಹಲಿಗೆ ಮಾತ್ರನೇ ಸೀಮಿತನಾ ಅಂದರೆ ಅಲ್ಲ, ಕಾಶಿಯಲ್ಲಿ ಅನೇಕ ರೀತಿಯ ಶಾಸ್ತ್ರಗಳು ಉದ್ಭವವಾದವು. ಕಾಶಿ ಅನ್ನುವಂಥದ್ದು ಒಂದು ಸಂಕೇತ. ಈ ಕ್ಷೇತ್ರದಲ್ಲಿ ಯಾವುದೆಲ್ಲ ಜ್ಞಾನ ಭಂಡಾರ ಉತ್ಪತ್ತಿಯಾಯಿತೋ ಅದನ್ನು ಬೇರೊಂದು ದೇಶ ಇಂಗ್ಲೆಂಡ್ ದೇಶದ ಆಕ್ಸ್ಫರ್ಡ್ ಯೂನಿವರ್ಸಿಟೀಸಲ್ಲಿ ಅಧ್ಯಯನ ಮಾಡ್ತಾರೆ. ಯಾಕೆ? ಇಲ್ಲಿ ಸಂದದ್ದು ಅಲ್ಲಿಯೂ ಕೂಡ ಸಲ್ಲುತ್ತೆ. ಇದು ಗ್ರೀಸ್ ದೇಶ, ಇದು ಭಾರತ ದೇಶ ಅನ್ನುವಂಥ ದೇಶ ವಿಭಾಗ. ಇದು ಇವಾಗಿಂದು, ಅದು ಆವಾಗ ಹಳೆಯದು ಭೂತಕಾಲದ್ದು ಅನ್ನುವಂಥ ಕಾಲದ ವಿಭಾಗ. ಅದು ಕೇವಲ ಮನುಷ್ಯರಿಗೆ ಅನ್ವಯವಾಗುವಂಥದ್ದು ಮಾತ್ರ. ನಾವು ಮಾತ್ರ ಅಂದ್ಕೊಳ್ತೀವಿ ಇದು ನನ್ನದು, ಇದು ಇವಾಗಿಂದು, ಇದು ನಿನ್ನದು, ಇದು ಹಳೆಯದು. ಸೊ ಆ ಥರದ ವಿಭಾಗಗಳನ್ನು ನಾವು ಮಾತ್ರ ಮಾಡ್ಕೊಳ್ತಾ ಹೋಗ್ತೀವಿ. ಅದು ಮನದ ರಾಜ್ಯದೊಳಿರದು, ಸೀಮಿತವಾದಂಥ ಇಂದ್ರಿಯ ಗ್ರಾಹ್ಯವಾದಂಥ ಅಂಶಗಳಿಗೆ ಮಾತ್ರ ಆ ಥರದ ವಿಭಾಗಗಳು ಇರುತ್ತವೆ ಹೊರತು ಅನುಭವದ ಮಟ್ಟದಲ್ಲಿ ನೋಡಿದಾಗ ಆ ಥರದ ಸೀಮಿತತೆ ಇರಲ್ಲ. ಅದಕ್ಕೆ ಇವತ್ತೂ ಕೂಡ ನಾವು ನಿತ್ಯ ನಮ್ಮ ರಾಮಾಯಣವನ್ನು ಅನುಭವಿಸ್ತೀವಿ, ಬರೀ ಓದಲ್ಲ ಅನುಭವಿಸ್ತೀವಿ. ಊರೂರುಗಳಲ್ಲಿ ರಾಮನ ದೇವಸ್ಥಾನ ಇರುತ್ತೆ, ಊರೂರುಗಳಲ್ಲಿ ಹನುಮಂತನ ದೇವಸ್ಥಾನ ಇರುತ್ತೆ, ಅದೆಷ್ಟೋ ಜನ ಸೀತಾ ಕಲ್ಯಾಣ ಅಂತ ಮಾಡ್ತಾರೆ, ಅದೆಷ್ಟೋ ಜನ ಶಿವನಿಗೆ ಪಾರ್ವತಿಗೆ ಮದುವೆ ಮಾಡ್ತಾನೇ ಇರ್ತಾರೆ. ಇದೆಲ್ಲ ನಮ್ಮಲ್ಲಿ ಬಂದಿರುವಂಥ ಪರಂಪರೆ, ಯಾವಾಗಲೋ ಆದಂತಹ ಒಂದು ಘಟನೆ ಅಂತ ನಾವೇನು ನಂಬ್ಕೊಂಡಿದ್ದೀವೋ ಅದನ್ನು ಕಾಲದ ಯಾವ ಮಿತಿಯೂ ಇಲ್ಲದಂತೆ, ದೇಶದ ಯಾವ ಸೀಮೆಯೂ ಇಲ್ಲದಂತೆ ಎಲ್ಲ ಕಡೆಯೂ ಎಲ್ಲ ಸಮಯದಲ್ಲೂ ಎಲ್ಲ ವರ್ಗದವರು ಕೂಡ ಆಚರಿಸಿ ಅನುಭವಿಸಿ ಸಂಭ್ರಮಿಸುವಂಥದ್ದನ್ನು ನಾವು ನೋಡ್ತೀವಿ. ಅದು ಕೇವಲ ಒಂದು ಜಾಗದ್ದು ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಇದೇ ರೀತಿಯಲ್ಲೇ. ಸೊ ಯಾವ ಒಂದು ಸತ್ಯ ಪರಮ ಸತ್ಯವಾಗಿ ಏಕಕಾಲಕ್ಕೆ ಎಲ್ಲ ಕಾಲಕ್ಕೂ ಒಂದು ಜಾಗಕ್ಕೆ ಎಲ್ಲ ಜಾಗಗಳಿಗೂ ಅನ್ವಯವಾಗುತ್ತೋ ಅದು ಮನಸ್ಸಿನ ಒಂದು ವಿಚಾರಕ್ಕೆ ಸಂಬಂಧಿಸಿದ್ದು, ಇಂದ್ರಿಯಗಳ ಗ್ರಾಹ್ಯವಾದಂಥ ವಿಚಾರಗಳಿಗೆ ಬಾಹ್ಯವಾದಂಥದ್ದು, ಅದಕ್ಕಿಂತ ಹೆಚ್ಚಿನದು. ಅಂತಹ ಒಂದು ಒಂದು ಸ್ಥಿತಿ ಏನಿದೆ ಅದು ಪರಬ್ರಹ್ಮನ ಸ್ಥಿತಿ. ಪರಬ್ರಹ್ಮನ ಗಣನೆಯಲ್ಲಿ ನೀನು ಬೇರೆ ನಾನು ಬೇರೆ ಅಲ್ಲ, ಈ ದೇಶ ಬೇರೆ ಆ ದೇಶ ಬೇರೆ ಅಲ್ಲ, ಹಳೆಯದು ಹೊಸದು ಮುಂದಿನದು ಭೂತ ವರ್ತಮಾನ ಭವಿಷ್ಯತ್ತುಗಳು ಅಂತ ಅಲ್ಲ, ಅವೆಲ್ಲವೂ ಕೂಡ ಒಂದೇ. ಅನುಭವಗಳನ್ನು ನಾವು ಪಡೆದು ಅದರಲ್ಲಿರುವಂಥ ರಸವನ್ನು ಆಸ್ವಾದನೆ ಮಾಡೋದಕ್ಕೆ ಈ ವಿಭಾಗಗಳಿಂದ ದಾಟಿ ಮೇಲಕ್ಕೆ ಇರಬೇಕು. ಯಾವಾಗ ನಾವು ಈ ವಿಭಾಗಗಳನ್ನು ದಾಟೋದಕ್ಕೆ ಸಾಧ್ಯ ಆಗುತ್ತೋ ಆಗ ನಾವು ಹೊಸ ರಾಜ್ಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನಮ್ಮ ರಾಜ್ಯ ನಮ್ಮ ರಾಷ್ಟ್ರಗಳನ್ನು ದಾಟಿ ಅದು ಪರಬ್ರಹ್ಮನ ರಾಜ್ಯ.

0: ಅಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಅದೇ ಸತ್ಯ, ಎಲ್ಲರಿಗೂ ಅದೇ ಸತ್ವ. ಆ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 49 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಇಂದು ಜೂನ್ ತಿಂಗಳ 19 ತಾರೀಕಿನ ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಮೇಕೆದಾಟು ತಮಿಳುನಾಡು ಜೊತೆ ಚರ್ಚೆಗೆ ಸಿದ್ಧ. ಮಾವು ಬೆಳೆಗಾರರಿಗೆ ನೆರವು ಕಲ್ಪಿಸಿ ಕೇಂದ್ರ ಕೃಷಿ ಸಚಿವರಿಗೆ ಜೋಶಿ ಪತ್ರ. ಹೋಮ್ಸ್ಟೇ ನಿಯಂತ್ರಣಕ್ಕೆ ನೀತಿ ಹೈಕೋರ್ಟ್. ಭತ್ತದ ರಕ್ಷಣೆಗೆ ಟ್ಯಾಂಕರ್ ನೀರು. ಅನಿರ್ದಿಷ್ಟಾವಧಿ ಧರಣಿ ರೈತರ ನಿರ್ಧಾರ. ಬಣ ಸೇರಿ ಒಕ್ಕೂಟ ರಚಿಸಲು ನಿರ್ಧಾರ. ತೋಟದಲ್ಲಿ ಹುಲಿ ಆತಂಕ. ಹಾಡಿಯಲ್ಲಿ SIR ವಿರೋಧ ಜಾತ. ನೇರಳೆ ಹಣ್ಣಿನ ವ್ಯಾಪಾರ ಜೋರು. ರೋಗ ತಡೆ ಬೆಳೆ ಪರಿವರ್ತನೆಗೆ ಸಲಹೆ. AI ಆವಿಷ್ಕಾರ ಬೆಂಗಳೂರಿಗೆ 2ನೇ ಸ್ಥಾನ. ಶಾಂತಿ ಒಪ್ಪಂದ ಭಾರತಕ್ಕೆ ಸಮಾಧಾನ. ಬೆಳ್ಳಿ ದರ 6,660 ಇಳಿಕೆ. ಅಡಿಕೆ ಧಾರಣೆ ಕುಸಿದ ಆತಂಕ. ಚಿನ್ನದ ಆಮದು 70% ಇಳಿಕೆ. 3 crore ಪಡಿತರ ಚೀಟಿ ನೀಡಲು ಅವಕಾಶ ಜೋಶಿ. ಮುಂಗಾರು 41% ಮಳೆ ಕೊರತೆ. ಇಂಗ್ಲೆಂಡ್ ಗೆಲುವಿನಲ್ಲಿ ಮಿಂಚಿದ ಕೇನ್. ಕೊಲಂಬಿಯಾಕ್ಕೆ ಸುಲಭ ಗೆಲುವು. ರೊನಾಲ್ಡೋ ಆಟಕ್ಕೆ ಕಾಂಗೋ ಕಡಿವಾಣ. ಹುಬ್ಬಳ್ಳಿ ಟೈಗ್ರೆಸ್ಗೆ ಅನೀಶ್ವರ್ ನಾಯಕ. ನೇಷನ್ ಕಪ್ ಭಾರತ ತಂಡಕ್ಕೆ ಸತತ 3ನೇ ಜಯ. March 1 IPL ಆಯೋಜನೆ. ಕಿವಿಸ್ಗೆ ಇಂದು ನಿರ್ಣಾಯಕ ಪಂದ್ಯ. ಏಷ್ಯನ್ ಗೇಮ್ ಬಾದ್ರಾಗೆ ಕೋಕ್. ತನಿಷ್ಗೆ ಡಬಲ್ ಚಿನ್ನ ಸಂಭ್ರಮ. ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ಪ್ರಮುಖಾಂಶಗಳ ವಿವರಣೆ. ಮೇಕೆದಾಟು ತಮಿಳುನಾಡು ಜೊತೆ ಚರ್ಚೆಗೆ ಸಿದ್ಧ. ಬೆಂಗಳೂರು ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯದಂತಹ ಯೋಜನೆ. ಈ ಯೋಜನೆಯಿಂದ ಕರ್ನಾಟಕ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಅನುಕೂಲ ಆಗಲಿದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮಾವು ಬೆಳೆಗಾರರಿಗೆ ನೆರವು ಕಲ್ಪಿಸಿ ಕೇಂದ್ರ ಕೃಷಿ ಸಚಿವರಿಗೆ ಜೋಶಿ ಪತ್ರ. ನವದೆಹಲಿ ಕರ್ನಾಟಕದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಳೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಹೋಮ್ಸ್ಟೇ ನಿಯಂತ್ರಣಕ್ಕೆ ನೀತಿ ಹೈಕೋರ್ಟ್. ಬೆಂಗಳೂರು ರಾಜ್ಯದಲ್ಲಿ ಹೋಮ್ಸ್ಟೇಗಳ ಸ್ಥಾಪನೆ ನಿರ್ವಹಣೆ ಹಾಗೂ ಮೇಲ್ವಿಚಾರಣೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸಮಗ್ರ ನೀತಿ ಮತ್ತು ಶಾಸನಬದ್ಧ ಚೌಕಟ್ಟೊಂದನ್ನು ರೂಪಿಸುವ ಬಗ್ಗೆ ಕೂಲಂಕುಷ ಪರಿಶೀಲನೆ ನಡೆಸಿ ಎಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ. ಭತ್ತದ ರಕ್ಷಣೆಗೆ ಟ್ಯಾಂಕರ್ ನೀರು. ಬೆಳಗಾವಿ ಜೂನ್ 3 ವಾರವಾದರೂ ಸಮರ್ಪಕವಾಗಿ ಮಳೆಯಾಗದೆ ಜಮೀನಿನಲ್ಲಿ ನಾಟಿಯಾಗಿ ಸಿದ್ಧಪಡಿಸಿದ ಭತ್ತದ ಸಸಿಗಳು ಒಣಗುತ್ತಿವೆ. ಅವುಗಳನ್ನು ಉಳಿಸಿಕೊಳ್ಳಲು ಬೆಳಗಾವಿ ತಾಲೂಕಿನ ಬಾಚಿ ತುರುಮುರಿಯ ರೈತರು ಟ್ಯಾಂಕರ್ ನೀರಿಗೆ ಮೊರೆ ಹೋಗಿದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ರೈತರ ನಿರ್ಧಾರ. ಅಂಪಾಪುರ ಹೋಬಳಿಯ ಚಿಕ್ಕನಂದಿ ಹಾಗೂ ಅತ್ವಾಳು ಗ್ರಾಮಗಳ 700 acres ಕೃಷಿ ಜಮೀನನ್ನು ಕಾರಣವಿಲ್ಲದೆ ಪಹಣಿಯಲ್ಲಿ ಸರ್ಕಾರಿ ಬೀಳು ಭೂಮಿ ಎಂದು ನಮೂದಿಸಿರುವುದರಿಂದ 100+ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಣ ಸೇರಿಸಿ ಒಕ್ಕೂಟ ರಚಿಸಲು ನಿರ್ಧಾರ. ಸರಗೂರು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ದಲಿತರು ರೈತರ ಮೇಲಿನ ಅನ್ಯಾಯ ಸರಿಪಡಿಸಲು ಕೃತ್ಯ ಎಸಗಿದ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಲು ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಬಣಗಳು ಒಗ್ಗೂಡಿಸಿ ಒಕ್ಕೂಟ ರಚಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತೋಟದಲ್ಲಿ ಹುಲಿ ಆತಂಕ. ಹುಣಸೂರು ಹನಗೂಡು ಹೋಬಳಿಯ ವಡ್ಡಂಬಾಳು ಗ್ರಾಮದ ಚಿನ್ನರಾಜು ಎಂಬರ ತೋಟದಲ್ಲಿ ಗುರುವಾರ ಬೆಳ್ಳಂಬೆಳಗ್ಗೆ ಹುಲಿ ಕಾಣಿಸಿದ್ದು ಕೃಷಿ ಕಾರ್ಮಿಕರು ಆತಂಕಗೊಂಡಿದ್ದಾರೆ. ಹಾಡಿಯಲ್ಲಿ SIR ವಿರೋಧಿ ಜಾಥ. ಹುಣಸೂರು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವೇಳೆ ಆದಿವಾಸಿ ಸಮುದಾಯಕ್ಕೆ ಅನ್ಯಾಯವಾಗುವಂತೆ ಎಚ್ಚರಿಸಲು SIR ವಿರೋಧಿ ಜಾಥ ನೇತಾರ ವಕೀಲ ರವಿರವರು ಹೇಳಿದ್ದಾರೆ.

ಇದ್ದಾರೆ. ನೇರಳೆ ಹಣ್ಣಿನ ವ್ಯಾಪಾರ ಜೋರು. ಅಂಪಾಪುರ ಈ ವರ್ಷ ಮುಂಗಾರು ನಿರೀಕ್ಷಿತ ಮಟ್ಟದಲ್ಲಿ ಲಭಿಸಿದೆ. ರೈತರು ಮಳೆಯ ನಿರೀಕ್ಷೆಯಲ್ಲಿರುವ ನಡುವೆಯೇ ನೇರಳೆ ಹಣ್ಣಿನ ಸೀಸನ್ ಆರಂಭವಾಗಿದೆ. ಮೈಸೂರು ಮಾನಂದವಾಡಿ ಹೆದ್ದಾರಿ ಉದ್ದಕ್ಕೂ ನೇರಳೆ ಹಣ್ಣಿನ ಮಾರಾಟ ಜೋರಾಗಿದೆ. ಅಂಪಾಪುರ ಸಂಪರ್ಕದ ಪ್ರಮುಖ ರಸ್ತೆಗಳು ಹಾಗೂ HD ಕೋಟೆ ಭಾಗದ ರಸ್ತೆ ಬದಿ ನೇರಳೆ ಹಣ್ಣಿನ ರಾಶಿ ಸಾರ್ವಜನಿಕರ ಗಮನ ಸೆಳೆಯುತ್ತಿದ್ದು ಸ್ಥಳೀಯರು ಹಾಗೂ ಪ್ರಯಾಣಿಕರು ಖರೀದಿಸುತ್ತಿದ್ದಾರೆ. ರೋಗ ತಡೆ ಬೆಳೆ ಪರಿವರ್ತನೆಗೆ ಸಲಹೆ. ಬೆಟ್ಟದ ಪುರ ಕ್ಷೇತ್ರದ ಹಲವು ಭಾಗಗಳಲ್ಲಿ ಮುಸುಕಿನ ಜೋಳಕ್ಕೆ ಬೂದು ರೋಗ ಇತರೆ ರೋಗಗಳು ಕಾಣಿಸಿಕೊಳ್ಳುತ್ತಿದ್ದು ಬೆಳೆ ಪರಿವರ್ತನೆ ಅನಿವಾರ್ಯ ಎಂದು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಉಮಾಶಂಕರ್ ಅವರು ಸಲಹೆ ನೀಡಿದರು. AI ಆವಿಷ್ಕಾರ ಬೆಂಗಳೂರಿಗೆ ಎರಡನೇ ಸ್ಥಾನ. ಬೆಂಗಳೂರು ನವೋದ್ಯಮಗಳ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಆವಿಷ್ಕರಿಸುವಲ್ಲಿ ಇಡೀ ಏಷ್ಯಾದಲ್ಲಿ ಬೆಂಗಳೂರು ಎರಡನೇ ಸ್ಥಾನ ಗಳಿಸಿದೆ. ಶಾಂತಿ ಒಪ್ಪಂದ ಭಾರತಕ್ಕೆ ಸಮಾಧಾನ. ನವದೆಹಲಿ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಮೂಡಿರುವುದು ಭಾರತದ ಅರ್ಥವ್ಯವಸ್ಥೆಗೆ ಸಮಾಧಾನ ತಂದಿದೆ. ಇಂಧನ ಆಮದು ವೆಚ್ಚ ಕಡಿಮೆಯಾಗಲಿದೆ. ರೂಪಾಯಿ ಮೇಲಿನ ಒತ್ತಡವು ತಗ್ಗಲಿದೆ ಹಾಗೂ ಭಾರತದ ರಫ್ತುದಾರರು ಮತ್ತು ಉದ್ಯಮಿಗಳಿಗೆ ಪಶ್ಚಿಮ ಏಷ್ಯಾ ಭಾಗಗಳಲ್ಲಿ ಹೊಸದಾಗಿ ಬೇಡಿಕೆಗಳು ಬರಲಿವೆ. ಬೆಳ್ಳಿ ದರ 6,660 ಇಳಿಕೆ. ನವದೆಹಲಿ ಸತತ ಮೂರನೇ ವಹಿವಾಟಿನ ದಿನವಾದ ಗುರುವಾರವು ಇಲ್ಲಿನ ಶನಿವಾರ ಪೇಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಧಾರಣೆ ಇಳಿದಿದೆ. ಅಡಿಕೆ ಧಾರಣೆ ಕುಸಿದ ಆತಂಕ. ಶಿರಸಿ ಕರ್ನಾಟಕದ ಅಡಿಕೆ ತುಂಬಿದ ಲಾರಿಗಳನ್ನು ಮಹಾರಾಷ್ಟ್ರದಲ್ಲಿ ಜಪ್ತಿ ಮಾಡಲಾಗುತ್ತಿದ್ದು ಆರ್ಥಿಕ ನಷ್ಟ ಮತ್ತು ಕಾನೂನು ಪ್ರಕ್ರಿಯೆಗೆ ಹೆದರಿ ವರ್ತಕರು ಅಡಿಕೆ ಸಾಗಣೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಇದರಿಂದ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಅಡಿಕೆ ಧಾರಣೆ ಕುಸಿಯುವ ಆತಂಕ ಬೆಳೆಗಾರರನ್ನ ಕಾಡುತ್ತಿದೆ. ಚಿನ್ನದ ಆಮದು ಶೇಕಡ 70% ಇಳಿಕೆ. ನವದೆಹಲಿ ಆಮದು ಸುಂಕ ಹೆಚ್ಚಳದ ಬಳಿಕ ಚಿನ್ನದ ಆಮದು ಪ್ರಮಾಣವು ಶೇಕಡ 70% ಇಳಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ಅಧಿಕಾರಿಯೊಬ್ಬರು ಗುರುವಾರ ತಿಳಿಸಿದ್ದಾರೆ. ಕೇಂದ್ರವು ಈ ವರ್ಷದ ಮೇ ತಿಂಗಳ 13ರಂದು ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕವನ್ನು ಶೇಕಡ 6-15% ಹೆಚ್ಚಿಸಿದೆ. 3 ಕೋಟಿ ಪಡಿತರ ಚೀಟಿ ನೀಡಲು ಅವಕಾಶ, ಜೋಶಿ. ನವದೆಹಲಿ ರಾಜ್ಯ ಸರ್ಕಾರಗಳು ಒಟ್ಟು 2.21 ಕೋಟಿ ಅನರ್ಹ ಹೆಸರನ್ನ ಪಡಿತರ ಪಟ್ಟಿಯಿಂದ ಅಳಿಸುವ ಕಾರಣದಿಂದಾಗಿ ಇನ್ನು 3 ಕೋಟಿ ಅರ್ಹರಿಗೆ ಪಡಿತರ ಚೀಟಿ ವಿತರಣೆ ಮಾಡಲು ಅವಕಾಶ ಇದೆ ಎಂದು ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಮುಂಗಾರು ಶೇಕಡ 41% ಮಳೆ ಕೊರತೆ. ನವದೆಹಲಿ ಈ ಬಾರಿ ನೈಋತ್ಯ ಮುಂಗಾರು ದಕ್ಷಿಣ ಮಹಾರಾಷ್ಟ್ರದಲ್ಲಿ ಸ್ಥಗಿತಗೊಂಡ ಪರಿಣಾಮ ಮತ್ತು ಎಲ್ ನೀನು ಪ್ರಭಾವದಿಂದ ಜೂನ್ 4-18 ದೇಶಾದ್ಯಂತ ವಾಡಿಕೆಗಿಂತಲೂ ಶೇಕಡ 41% ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಇಂಗ್ಲೆಂಡ್ ಗೆಲುವಿನಲ್ಲಿ ಮಿಂಚಿದ ಕೇನ್. ಅರ್ಲಿಂಗ್ಸ್ಟನ್ ಖ್ಯಾತ ಆಟಗಾರ ಹ್ಯಾರಿ ಕೇನ್ ರವರು ವಿರಾಮಕ್ಕೆ ಮೊದಲು 2 ಗೋಲು ಗಳಿಸಿ ಮಿಂಚಿದರು. ಅವರ ನೇತೃತ್ವದ ಇಂಗ್ಲೆಂಡ್ ತಂಡ ಟೆಕ್ಸಾಸ್ನಲ್ಲಿ ಬುಧವಾರ ನಡೆದ ವಿಶ್ವಕಪ್ ಎಲ್ ಗುಂಪಿನ ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡವನ್ನು 4-2 ಗೋಲುಗಳಿಂದ ಸೋಲಿಸಿ ತನ್ನ ಅಭಿಯಾನವನ್ನು ಅಮೋಘವಾಗಿ ಆರಂಭಿಸಿತು. ಸುಮಾರು 70,000 ಪ್ರೇಕ್ಷಕರ ಎದುರು ನಡೆದ ಪಂದ್ಯದಲ್ಲಿ 2018ರಲ್ಲಿ ರನ್ನರ್ ಆಫ್ ಆದ ಒಂದು ಹಂತದಲ್ಲಿ ಹಿನ್ನಡೆಯಿಂದ ಚೇತರಿಸಿಕೊಂಡಿದ್ದ ವಿರಾಮದ ವೇಳೆಗೆ 2-2 ಸಮಬಲ ಮಾಡಿಕೊಂಡಿತು. ಕೊಲಂಬಿಯಾಕ್ಕೆ ಸುಲಭ ಗೆಲುವು. ಮೆಕ್ಸಿಕೋ ಸಿಟಿ ಕೊಲಂಬಿಯಾ ತಂಡಕ್ಕೆ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಡೆದ ಕೆ ಗುಂಪಿನ ಪಂದ್ಯದಲ್ಲಿ ಬುಧವಾರ ರಾತ್ರಿ ಉಜ್ಬೇಕಿಸ್ತಾನ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಿರುವ ಲೂಯಿಸ್ ರವರು 81,000 ಪ್ರೇಕ್ಷಕರು ಸೇರಿದ ಈ ಪಂದ್ಯದಲ್ಲಿ ಮಿಂಚಿದರು. ಹುಬ್ಬಳ್ಳಿ ಟೈಗರ್ಸ್ಗೆ ಅನೀಶ್ವರ್ ನಾಯಕ. ಬೆಂಗಳೂರು ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯದಲ್ಲಿ ಆಡುವ ಬಹುತೇಕ ತಂಡಗಳು ಅನುಭವಿ ಆಟಗಾರರಿಗೆ ನಾಯಕತ್ವ ನೀಡಿದೆ. ಆದರೆ ಹುಬ್ಬಳ್ಳಿ ಟೈಗರ್ಸ್ ತಂಡವು ಅಚ್ಚರಿಯ ನಿರ್ಧಾರ ಪ್ರಕಟಿಸಿದೆ. 23 ವರ್ಷದ ಅನೀಶ್ವರ್ ಗೌತಮ್ ರವರಿಗೆ ನಾಯಕನಾಗಿ ನೇಮಕ ಮಾಡಿದೆ. ಎಲ್ಲಿಯೇ ಮನ್ವಂತರ್ ಕುಮಾರ್ಗೆ ಉಪನಾಯಕನಾಗಿದ್ದಾರೆ. ನೇಷನ್ ಕಪ್ ಭಾರತ ತಂಡಕ್ಕೆ ಸತತ 3ನೇ ಜಯ. ಪಿಟಿಐ ಗೋಲು ಹಿನ್ನಡೆಯಿಂದ ಚೇತರಿಸಿಕೊಂಡ ಭಾರತ ತಂಡವು FIH ನೇಷನ್ ಕಪ್ ಮಹಿಳಾ ಹಾಕಿ ಟೂರ್ನಿಯ ಲೀಗ್ ಪಂದ್ಯದಲ್ಲಿ ಗುರುವಾರ 2-3 ಉರುಗ್ವೆ ತಂಡವನ್ನು ಸೋಲಿಸಿತು. ಸತತ 3ನೇ ಗೆಲುವಿನಿಂದ ಎ ಗುಂಪಿನಲ್ಲಿ ಅಗ್ರಸ್ಥಾನ ಉಳಿಸಿತು. ದೀಪಿಕಾ 2 ಗೋಲುಗಳನ್ನು ಗಳಿಸಿದರೆ ದೀಪಿಕಾ ಸುರಿಂಗ್ ರವರು 1 ಗೋಲುಗಳನ್ನು ಗಳಿಸಿದರು. ಭಾರತವು ಇದಕ್ಕೆ ಮೊದಲು ತನ್ನ ಗುಂಪಿನಲ್ಲಿ ಅಮೆರಿಕ ಮತ್ತು ಜಪಾನ್ ತಂಡಗಳನ್ನು ಸೋಲಿಸಿತು. ಇವತ್ತಿನ ಶುಭಾಷಿತ. ನಮ್ಮ ಬದುಕು ದೊಡ್ಡದಾಗದೆ ನಮ್ಮ ಸಾಹಿತ್ಯ ಇಂದು ದೊಡ್ಡದಾಗದು. ಶಿವರಾಮ ಕಾರಂತಾರವರು.

ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಇಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 12 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 25 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 65 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೋಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಗೂರು ತಾಲೂಕಿನ ಅಂಜೀಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷತೆ, ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆ ಕುರಿತು ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟಾದಾರಿ ಸ್ವಾಮಿಗಳ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳೋಣ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟದಾರ್ಯ ಸ್ವಾಮಿಗಳು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ.

0: ಸಂಪರ್ಕಿಸುವ ಮೂಲಕ ಮಠದ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕೆಯ ಚಕ್ಷುಷು ನಿಮಿತೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ. ನಾವು ನಂಜನಗೂರು ತಾಲೂಕು ನವಿಲೂರು ಗ್ರಾಮದಲ್ಲಿ ಜನಿಸಿದ್ದು. ಪೂರ್ವಾಶ್ರಮ ನವಿಲೂರಲ್ಲಿದೆ. ಶ್ರೀಮಠಕ್ಕೆ ಬಂದು ಸುಮಾರು 28 ವರ್ಷಗಳ ಕಾಲ ಆಯಿತು. 2014 ಈ ಮಠದ ಪೀಠಾಧಿಪತಿಗಳಾದ ಹರೀಶ್ ಎಂಥ ನಾಮ ಅಂಕಿತ ಇತ್ತು ನಮ್ಮದು. ಈಗ ಪೀಠಾಧಿಪತಿಗಳಾದ ನಂತರ ತೋಂಟದಾರ್ಯ ಸ್ವಾಮಿಗಳನ್ನು ನೂತನ ನಾಮ ಅಂಕಿತದೊಡನೆ ಈ ಮಠದ ಪೀಠಾಧಿಪತ್ಯವನ್ನು ವಹಿಸಿ ಈ ಮಠದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ವಿ. ಅಂದರೆ ಭಗವಂತನ ಪ್ರೇರಣೆ ಅಂತ ಅನ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಮನಸ್ಸಲ್ಲಿ ನಾನು ಸನ್ಯಾಸಿ ಆಗಬೇಕು ಅನ್ನೋ ಆಸೆ ಅಂತೂ ಇರಲಿಲ್ಲ. ಪ್ರಥಮವಾಗಿ ಒಂದು ಘಟನೆ ಹೇಳ್ಬೋದು ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮಲ್ಲಿ ನವಿಲೂರು ಗ್ರಾಮದಲ್ಲಿ ಒಂದು ಈ ಲಿಂಗ ದೀಕ್ಷೆ ಕಾರ್ಯಕ್ರಮ ಅಂತ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಡೀತಾ ಇರ್ಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದೆ. ನನ್ನ ಪಕ್ಕದಲ್ಲಿ ಇದ್ದಂಥ ಇನ್ನೊಬ್ಬ ನಾನು ಅವ ಇಬ್ಬರು ಸ್ನೇಹಿತರೆ. ನಾನು ಆ ಜಿಂಗಮ ದೀಕ್ಷೆ ಆಗಿರಲಿಲ್ಲ. ಆಗ ಆ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಅವ್ರು ಸ್ಪೀಚ್ ಮಾಡ್ಬೇಕಾದ್ರೆ ಇಬ್ಬರನ್ನ ಉದಾಹರಣೆ ಇಟ್ಕೊಂಡು ಆ ಸ್ಪೀಚ್ ಮಾಡಿದ್ರು ಒಬ್ಬರು ಸ್ವಾಮಿಗಳು. ಏನಂತಂದರೆ ನಾನು ಎಲ್ಲೋ ಕುಣ್ಕೊಂಡು ಬೂದಿನೆಲ್ಲ ಉಯ್ಕೊಂಡು ಧೂಳನೆಲ್ಲ ತುಂಬಿಕೊಂಡು ತಲೆನೆಲ್ಲ ಕೆದರ್ಕೊಂಡು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಮುಖ ತೊಳೆದಿರಲಿಲ್ಲ, ಯುವತಿ ಹಚ್ಚಿರಲಿಲ್ಲ. ನನ್ನ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಮನೆಯಿಂದ ನೀಟಾಗಿ ತಲೆ ಬಾಚಿ ಮುಖ ತೊಳೆದು ಯುವತಿ ಹಚ್ಚಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ. ಅಂದರೆ ನಮಗೆ ಗೊತ್ತಿಲ್ಲ, ಅವರು ನಮ್ಮನ್ನು ಇಬ್ಬರನ್ನ ಪ್ರತಿಬಿಂಬಿಸಿ ಆ ಕಾರ್ಯಕ್ರಮದಲ್ಲಿ ನೋಡಿ ಇವನ್ ಮುಖ ನೋಡಿ ಇವನ್ ಮುಖ ನೋಡಿ ಅಂತ ಕಾರ್ಯಕ್ರಮ ಮಾಡಿದ್ರು. ಆ ಒಂದು ಸಂದರ್ಭ ನನಗೆ ನೆನಪು ಅದು. ಆಗಲೂ ಕೂಡ ನನಗೇನು ಅದು ನನಗೇನು ಕಹಿ ಘಟನೆ ಅದು ಅಂತ ಅನಿಸ್ಲಿಲ್ಲ. ಒಂದು ಸಂದರ್ಭ ನಿಮ್ಗೆ ಹೇಳಿ, ಯಾಕೆಂತಂದರೆ ಇವತ್ತು ನಾನು ಭಸ್ಮ ಧರಿಸ್ಬೇಕು ಮತ್ತು ಭಸ್ಮ ಧರಿಸ್ಕೊಳ್ಳಿ ಅಂತ ನಾವು ಬೇರೆ ನಮ್ಮ ಭಕ್ತಾದಿಗಳು ತಿಳಿಸುವಂಥ ಸ್ಥಾನದಲ್ಲಿ ನಾನು ಬಂದಿದ್ದೀನಿ ಅಂತ. ಅವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಭಸ್ಮ ಹಾಕ್ತಾನೆ ಹೋಗಿ ಕೂತಿದ್ದೆ. ಇವತ್ತು ನಾನು ಹಚ್ಕೊಂಡು ಉಳಿದವ್ರಿಗೂ ಹಚ್ಚಿ ಅಂತ ಹೇಳುವಂಥ ಸಂದರ್ಭ ನನಗೆ ಆ ಒಂದು ಸುಸಂದರ್ಭ ಅಂತ ದೊರಕಿದೆ. ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತಂದ ಭಾವನೆ ಇಲ್ಲ, ಆಸೆನೂ ಇರಲಿಲ್ಲ. ಏನೋ ಅನಿವಾರ್ಯ ಹೇಳ್ತಾರಲ್ಲ, ಋಣಾನು ಬಂದ ರೂಪೇನ, ಎಲ್ಲಕ್ಕೂ ಋಣ ಬೇಕು ಅಂತ. ಅದರಂತೆ ನಾವು ನಂಜನಗೂಡು ತಾಲೂಕಲ್ಲಿ ಜನಿಸ್ತೀವಿ, ಮರಳಿಲಿ. ಅಲ್ಲಿಂದ ನನ್ನ 7th ಸ್ಟಡಿ ಅಷ್ಟೇ ಮುಗಿಸಿ ಕಾರಣಾಂತರ ಪೂರ್ವಾಶ್ರಮ ಅಂತಂದರೆ ಈಗ ನಮ್ಮ ತಾಯಿ ನಮ್ಮ ಜನನಾದ ಸಮಯದಲ್ಲಿ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ತಂದೆ ಬೇರೆ ಮದುವೆ ಆದರು. ನಮ್ಮ ತಾತ ಮತ್ತು ನಮ್ಮ ತಾಯಿಯವ್ರ ತಂದೆ ತಾಯಿ ನನ್ನನ್ನು ಸಾಕಿದ್ದು ನವಿಲೂರಲ್ಲಿ. ಆ ನಮ್ಮ ತಾತ ತುಂಬ ಗುರುಭಕ್ತರು. ಯಾರು? ನಮ್ಮ ತಾಯಿಯವ್ರ ತಂದೆ ಗುರುಭಕ್ತರು. ಅಂದರೆ ಗುರುವಿನ ಆಜ್ಞೆಯನ್ನು ಮೀರದೇ ಇರುವಂಥವ್ರು. ಅದು ಏನಾದ್ರು ಒಂದು ಮಾತು ಹೇಳಿದ್ರೆ ಅದನ್ನು ಪಾಲಿಸ್ಬೇಕಾದ್ದು ನಮ್ಮ ಕರ್ತವ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ದೃಢವಾದ ಒಂದು ಇದಿಟ್ಕೊಂಡಿದ್ರು. ಸಂದರ್ಭದಲ್ಲಿ ಮಠದ ಕಾಮಗಾರಿ ಎಲ್ಲ ನಡೀತಾ ಇತ್ತು ನವಿಲೂರಲ್ಲಿ. ಆ ಮೇಲ್ಗಡೆ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಮನೆಗೆ ಒಂದು ಜನ ಕೆಲಸಕ್ಕೆ ಬರಬೇಕು ಉಚಿತವಾಗಿ ಅಂತ ಆ ಸಂದರ್ಭದಲ್ಲಿ ಹೇಳಿದ್ವಿ. ನನಗೊಂದು 5-6 ವರ್ಷ ಆಗ ನಾನು ಹೋಗಿದ್ದೆ ಆಡಕ್ಕ ಅಂತ. ಅನಿವಾರ್ಯ ಅಲ್ಲಿ ಏನೋ ಒಂದು ಕಬ್ಬಿಣ ತಾಗಿ ಬಿದ್ದು ಕೈ ಏಟಾಗಿತ್ತು. ಕೈ ಏಟಾಗಿತ್ತು, ಅದು ಇನ್ನೂ ಗುರುತಿದೆ ಇಲ್ಲಿ. ಒಲೆಗೆ ಓಪನ್ ಆಗಿತ್ತು. ಸ್ವಾಮೀಜಿ ಉಳಿಸ್ಕೊಂಡು ಅಲ್ಲಿ ಅವರೇ ಹಾಸ್ಪಿಟ್ಲಿಗೆ ಕಳಿಸಿ ನನ್ನ ಸ್ಟಿಚ್ ಮಾಡಿಸಿ ಅದನ್ನ ಮಾಡ್ತಾ ಇಸ್ಕೊಂಡು. ನನಗೆ ಮನೆಗೆ ಹೋಗಕ್ಕೆ ಭಯ, ನಮ್ಮ ಸೋದ್ರ ಮಾವನ ಭಯ ಇತ್ತು. ನಾನು ಬೈತಾರೆ ಹೊಡಿತಾರೇನೋ ಭಯ ಇತ್ತು, ನಾನು ಹೋಗಲಿಲ್ಲ. ನಾನೇನು ಮಾಡಿದೆ, ದನನ ಕೊಟ್ಟಿಗೆಯಲ್ಲಿ ಚಿರಂಗಿ ಇರುತ್ತೆ ಅದರೊಳಗಡೆ ಮೇಲೆ ಉಳ್ಳ ಹಾಕೊಂಡು ಮಲಗಿಬಿಟ್ಟಿದೆ. ಮನೆಗೆ ಕಳಿಸ್ಬಿಡ್ತಾರೆ ಮಠದವರು ಅಂದ್ಬಿಟ್ಟು ರಾತ್ರಿ ಎಲ್ಲ, ಇಡೀ ಪೂರ್ತಿ ರಾತ್ರಿ ಅಲ್ಲೇ ಮಲಗಿದೆ. ಆ ಸಂದರ್ಭದಲ್ಲೂ ಕೂಡ ನನಗೇನು ಜಿಂಗಮ ದೀಕ್ಷೆ ಆಗಬೇಕು ಅನ್ನೋ ಆಸೆ ಇಲ್ಲ, ಅನಿವಾರ್ಯ ತಪ್ಪಿಸ್ಕೋಬೇಕಲ್ಲ ಮನೆಯಿಂದ ಏಟು ಈ ಥರ ಇಲ್ಲ. ನನಗೆ ಗಾಯ ಆಗಿ ನೋವುತ್ತಿದ್ರು, ಮನೆಯವ್ರು ಹೊಡಿತಾರನ್ನ ಬಾಯಕ್ಕೆ ಅಲ್ಲಿ ಮಲಗಿಬಿಟ್ಟಿದೆ. ಮಾರ್ನಿಂಗ್ ಬೆಳಗ್ಗೆ ಅವರು 5 ಗಂಟೆಗೆ ಮಠದಲ್ಲಿ ಹೇಳುವಂಥ ಪದ್ಧತಿ, 5 ಗಂಟೆಗೆಲ್ಲ ಪೂಜೆ ಮುಗಿಸಿ 5 ಗಂಟೆಗೆ ದನ ಕರುಗಳು ಹೊರಗಡೆ ಕಳಟ ಹಾಕಿ ಕಸ ಇಡ್ಬೇಕಾದ್ರೆ ನಾನು ಅಲ್ಲಿ ಮಲಗಿದ್ನ. ಅಲ್ಲಿದ್ದವ್ರು ಒಬ್ಬರು ಭಿಕ್ಷದವರಿದ್ದರು, ಅವ್ರ ಹೆಸರು ಮಹಾದೇವ ಸ್ವಾಮಿಗಳು ಅಂತ. ಕಂತೆ ಭಿಕ್ಷೆ ಕಾಯಕ ಮಾಡ್ತಿದ್ರು ನವಿಲೂರು ಮಠದಲ್ಲಿ. ಅವರು ನೋಡ್ಬಿಟ್ಟು ಇದಕ್ಕಪ್ಪ ಇಲ್ಲಿ ಮಲಗಿದೆ ಅಂತ ಅವ್ರು ನನ್ನ ಬೋದು ಒಳಗಡೆ ಕರ್ಕೊಂಡೋಗಿ ಮುಖ ತೊಳಿಸಿ ಟೀ ಕುಡಿಸಿ ಆಗ ಬುದ್ಧಿಯವರ ದೊಡ್ಡ ಬುದ್ಧಿಯವರೊಬ್ಬರಿದ್ದರು ಮಾದಪ್ಪ ಸ್ವಾಮಿಗಳು.

0: ಅಂತ ಪೀಠಾಧಿಪತಿಗಳವರು ಈ ಮಠದ ಉಸ್ತುವಾರಿ ನೋಡ್ಕೊತಿದ್ದು ಮಾದೇವ ಸ್ವಾಮಿಗಳು. ಅವರು ನನ್ನ ಕೂರಿಸಿ ಮಾತಾಡಿಸಿ ಏನಾಯ್ತು ಏನು ಅಂತ ಇದಕ್ಕೆ ಎಲ್ಲೋ ಮಲಗಿದೆ ಅಂತ ನಾನು ಈ ಥರ ನನ್ನಲ್ಲಿ ಇದ್ದಂಥ ಸಂದರ್ಭ ಅವ್ರಿಗೆ ಹೇಳ್ಕೊಂಡೆ. ಅಲ್ಲಿ ಯಾಕೋ ಮಲಗಿದೆ, ಒಳಗೆ ಬಂದು ಮಲಗಿ ಆಯ್ತಲ್ಲ ಅಂತ ದೊಡ್ಡವರು ಹೇಳಿದ್ರು. ನಮ್ಮ ತಾತ ಬೆಳಗ್ಗೆ 5:00 ಪ್ರತಿನಿತ್ಯ ಮಠಕ್ಕೆ ಬರುವಂಥ ಸಂಪ್ರದಾಯ ಇಟ್ಕೊಂಡಿದ್ರು. ಮಠದಲ್ಲಿದ್ದು ಮನೆಯಲ್ಲಿ ಪ್ರತಿನಿತ್ಯ ಶಿವಪೂಜೆ ಮಾಡ್ಕೊಂಡು ಮಠಕ್ಕೆ ಹೋಯ್ತಿದ್ದವರು. ಪ್ರತಿನಿತ್ಯ ನಮ್ಮ ತಾತ ಮಠಕ್ಕೆ ಹೋಗಿದ್ರು. 5:00 ನಾನು ಅಲ್ಲಿದ್ದೆ. ನಾವು ರಾತ್ರಿ ಎಲ್ಲ ಹುಡುಕ್ಬಿಟ್ಟು ಮಲಗ್ಕೊಂಡು ಎಲ್ಲ ಎತ್ತನ ಬತ್ತನ ಅಂತ ಇಲ್ಲೇ ಇದ್ನಪ್ಪ ಅಂತ ಅವ್ರು ಬುದ್ಧರು ನಮಸ್ಕಾರ ಮಾಡಿದ್ಮೇಲೆ ಆಗ ನಮ್ಮ ಬುದ್ಧರು ಅವ್ರಿಗೆ ಹೇಳಿದ್ರು ಒಂದು ಮಾತನ್ನ ಏನಂತೆ ಅಂದ್ರೆ, ಚಿಕ್ಕಣ್ಣ ನೀನು ಶಿವಲಿಂಗಮ್ಮ ಇಬ್ಬರಿದ್ದೀರಿ, ನಿಮ್ಮಿಬ್ಬರು ಕಾಲವಾದ ನಂತರ ನಿನ್ನ ಮಕ್ಕ ಇವನು ನೋಡ್ಕೊಳ್ಳಲ್ಲ, ಕಷ್ಟ ಆಯ್ತದೆ, ಅದರಿಂದ ಇವನು ಮಠಕ್ಕೆ ಬಿಟ್ಬಿಡು, ಮಠದಲ್ಲಿ ಇರಲಿ, ಒಂದು ಆಶ್ರಯ ಆಯ್ತದೆ ಅಂತಂದರು. ಆಗಲೂ ಕೂಡ ನಾನು ಮಠದಲ್ಲಿ ಇರಬೇಕು ಅನ್ನೋ ಮೈಂಡ್ಸೆಟ್ ಏನು ಇರಲಿಲ್ಲ. ಸುಮ್ಮನೆ ಏನೋ ಹೇಳ್ತಾರ ಅಂದ್ಕ ಕೇಳ್ಕೊಂಡಿದ್ದೆ. ನನ್ನ ಬಾಲ್ಯ ತುಂಬ ಬಾಲ್ಯ ಅದು ಆಯಿತು. ಆಗ ಸಂದರ್ಭದಲ್ಲಿ ತಾತ ಮನೆಗೆ ಕರ್ಕೊಂಡು ಹೋದರು. ಮಾವನ್ನ ಬೊಯ್ಯಕ್ಕೆ ಒಡೆಯಕ್ಕೆ ಬತ್ತಿದ್ದ, ನಾನು ಸಮಾಧಾನ ಮಾಡಿ ಬುಡ ಏನಾಯಿತು ಅಂತ. ಆಗ ಮತ್ತೆ ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಇಬ್ಬರು ಸಂಭಾಷಣೆ ಮಾಡ್ಕೊಂಡ್ರು. ಏನಂತ ಗುರುಗಳು ಈ ಥರ ಆಜ್ಞೆ ಮಾಡ್ಯಾರ, ಅವ್ರು ಹೇಳಿದ್ದು ಎಲ್ಲೋ ಒಂದು ಕಡೆ ನಿಜ ಅನ್ನಿಸ್ತದೆ. ನಾವಿಬ್ಬರು ಹೋದರೆ ಇವನು ಅನಾಥ ಆಯ್ತಾನೆ, ತೊಂದರೆ ಆಯ್ತದೆ ಅಂತ ಅಂದರೆ ಸಂದರ್ಭ ಅದು ನೆನೆಸ್ಕೊಳಕ್ಕೆ ತುಂಬ ನೋವಾಯಿ. ಆಗ ನಮ್ಮಮ್ಮ ಇರ್ಬೋದು, ನಮ್ಮ ಅಜ್ಜಿ ತಾಯಿಯವ್ರ ತಾಯಿ, ಆಗಲಿ ಬಿಡಿ ಗುರುಗಳ ಹೇಳೋದು ಮಾತು ತಗೋಬೇಡಿ ಅಂಥೇಳಿ ಶ್ರೀಮಠಕ್ಕೆ ಬಂದು ನಮಸ್ಕಾರ ಮಾಡಿ ನಮ್ಮ ತಾತ ನನ್ನೇ ಕಳಿಸ್ರು. ಅವತ್ತಿನ ದಿನ ನಮ್ಮ ಮನೇಲಿ ಏನು ಪ್ರಸಾದ ಆಗಿತ್ತು, ತಿಂಡಿ ದೋಸೆನ ಏನೋ ಮಾಡಿಬಿಟ್ಟು
1: 1 ರೂಪಾಯಿ ಅವತ್ತು ಹಣ ಕೊಡ್ತಿದ್ವಿ. ಇವತ್ತಿನ 25 ವರ್ಷದ ಹಿಂದಿನ ಮಾತು,
0: ನಮ್ಮ ಮನೇಲಿ ನಾನು ಕಂಡಂಗೆ 1 ರೂಪಾಯಿ 5 ರೂಪಾಯಿ ಅಷ್ಟೇ ಕೊಡ್ತಿದ್ದು ಸ್ವಾಮಿಗಳಿಗೆ. ಕೊಟ್ಬಿಟ್ಟು ತಿಂಡಿ ಕೊಟ್ಟಿದ್ರು, ತಿಂಡಿ ಕೊಟ್ಬಿಟ್ಟು ಕಾಣಕ ಕೊಡ್ಬಿಟ್ಟು ಅಡ್ಬಿದ್ಬಿಟ್ಟು ಬಾ ಅಂತ ಕಳಿಸಿದ್ರು. ಫಸ್ಟ್ ಟೈಮು ನಾನು ಸ್ವಾಮಿಗಳಿಗೆ ಅಡ್ಬಿದ್ದವನು ಅಲ್ಲ, ಮಠಗಳಿಗೆ ಅಡ್ಬಿದ್ದವನು ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದವನು ಅಲ್ಲ. ಅನಿವಾಗ್ರೆ ಇದು ದೈವ ಒಲಿಯು ಅಂತ, ನಾನು ಒಲಿನಿಲ್ಲ, ದೈವ ನನ್ನನ್ನು ಒಲಿಯಿತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಂದರ್ಭ ಮಠಕ್ಕೆ ಹೋಗಿ ಅಡ್ಬಿದ್ದೆ, ತಿಂಡಿ ಕೊಟ್ಟೆ, ಇಲ್ಲೇ ಇದ್ಬಿಡು ನೀನು ಮಠದಲ್ಲಿ ಸೇವೆ ಮಾಡ್ಕೊಂಡು ಒಳ್ಳೇದಾಯ್ತದೆ, ನಿನಗೂ ಯಾರೂ ಇಲ್ಲ ಅಂದ್ರೆ ತಂದೆ ಇದ್ರು, ಅವರು ಬೇರೆ ಊರಲ್ಲಿದ್ದರು, ಅವರೇ ನಮ್ಮನ್ನ ಹೆಚ್ಚು ಗಮನಿಸಿರಲಿಲ್ಲ. ಆಗ ನಾನು ಆವಾಗಲೂ ಏನು ಮನಸ್ಸಿಗೆ ಹಾಕೊಳ್ಳಿಲ್ಲ, ಮನೆಗೆ ಹೋದೆ. ನಮ್ಮಲ್ಲಿ 6 ಜೂನ್ ಒಂದು ಕಾರ್ಯಕ್ರಮ ನಡೀತಿದೆ ಅಲ್ಲಿ, 6 ಜೂನ್ 6 ಮಾರ್ಚಿಂದ 6 ಜೂನ್ ಒಳಗಡೆ ಒಂದು ಫಂಕ್ಷನ್ ಮಾಡೋದು, ಆರಾಧನೆ ಪೂರ್ವಿಕರ ಆರಾಧನೆ ನಡೆಯುತ್ತೆ. ಆ ಒಂದು ಆರಾಧನೆ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಜಿಂಗಮ ದೀಕ್ಷೆಯನ್ನು ಕೊಟ್ಟರು. ಆ ಕಾರ್ಯಕ್ರಮದಲ್ಲಿ ನನಗೆ ಜಿಂಗಮ ದೀಕ್ಷೆ ಕೊಟ್ಟರು. ಜಿಂಗಮ ದೀಕ್ಷೆ ಕೊಟ್ಟಮೇಲೆ ನಾನು ಅಲ್ಲೇ ಮಠದಲ್ಲಿ ಉಳಿಬೇಕಾದ ಸಂದರ್ಭ ಬಂತು. 7ನೇ ತರಗತಿ ಓದ್ತಾ ಇದ್ದೆ, ಓದಿಗೂ ಹೆಚ್ಚು ಓದ್ ಕೊಡಲಿಲ್ಲ, ಕೈ ಬಿಟ್ಟೆ. ಆಮೇಲೆ ಮಠಗಳ ಪರಿಸ್ಥಿತಿ ಹೇಗಿತ್ತು ಅಂದರೆ, ಆವತ್ತಿನ ಪರಿಸ್ಥಿತಿಯಲ್ಲಿ ಓದಿಸ್ಬೇಕು ಅನ್ನೋ ಭಾವನೆಗಳು ಕಡಿಮೆ ಇತ್ತು, ನಮಗೂ ಆಸಕ್ತಿ ಇರಲಿಲ್ಲ. ಮಠದಲ್ಲಿ ಸೇವೆ ಮಾಡ್ಕೊಂಡು ಭಗವಂತ ಅಂತ ಅವನ ಹೆಸರು ಹೇಳ್ಕೊಂಡು ಕಸ ಹೆಸರು ಓಡಿಸ್ಕೊಂಡು ಕಂತೆ ಭಿಕ್ಷ ಕಾಯಕ ಅಂತ ಮಾಡ್ತಾಯಿದ್ವಿ. ಅಂದರೆ ಮನೆ ಮನೆಗೆ ಹೋಗಿ ಅನ್ನ ಸಾಂಬಾರು ಮುದ್ದೆ ಇದನ್ನು ಒಂದು ಜೋಳಿಗೆ ಪಾತ್ರೆ ಇಟ್ಕೊಂಡು ಕಂಬಳಿ ಎಲ್ಲ ಹಾಕ್ಕೊಂಡು ಒಂದು 25-30 ಮನೆ ಬಳಸಿ ಮಠಕ್ಕೆ ಬಂದವ್ರಿಗೆ ಪ್ರಸಾದಕ್ಕೆ ಬಡಿಸೋ ಗಂಟೆ ಹೊಡೆದು ಫಸ್ಟು ಪೂರ್ವಿಕರ ಗದ್ದಿಗೆ ನೈವೇದ್ಯ ಮಾಡಿ ಗಂಟೆ ಹೊಡೆದು ಬಂದವ್ರಿಗೆ ಮುಖ ತೊಳೆದು ಬಂದವ್ರಿಗೆ ಯಾರೇ ಆಗಿರಲಿ ಏನು ಅಂತ ಕೇಳಿದೆ, ಅವನಿಗೆ ಪ್ರಸಾದ ಬಡಿಸಿ ಕಳಿಸೋದಂಥ ಪದ್ಧತಿ ಮಾಡ್ಕೊಂಡು ಒಂದು ವರ್ಷಗಳ ಮಾಡಿದೆ. ಅಂದರೆ ನಾನು ಹುಟ್ಟೂರು, ಬಾಲ್ಯದಿಂದ ಬೆಳೆದಿರೋಂಥ ಜಾಗ ಅಲ್ಲಿ, ನಾನು ಸ್ವಲ್ಪ ಸ್ನೇಹ ಬಳಗ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ. ಅಂದರೆ ನಾನು ಭಿಕ್ಷೆ ಮಾಡೋಕ್ಕೆ ಅಂತೆ ಭಿಕ್ಷೆ ಈ ಕಾಯಕ ಮಾಡೋ ಸಮಯ ಬಿಟ್ಟರೆ ಇನ್ನು ಬೇರೆ ಟೈಮಲ್ಲಿ ಅವ್ರ ಕೈಗೆ ಸಿಗ್ತಿರಲಿಲ್ಲ. ಅಂದರೆ ಗೋಲಿ ಬುಗುರಿ ಇತ್ಯಾದಿ ಆ ಒಂದು ಚಟುವಟಿಕೆಗಳೇನಿದೆ, ನಾನು ತುಂಬ ಆಟಗಳಲ್ಲಿ ಭಾಗವಹಿಸಿ ದಿನ ಬೊಯ್ಯೋದು ಆಡೋದು ಇವೆಲ್ಲ ಇರ್ತಿತ್ತು. ಈಗ ಯಾರೋ ಮಠಕ್ಕೆ ಬರೋಂಥ 3ನೇ ವ್ಯಕ್ತಿ ನಮ್ಮ ಯಾರೋ ನಮ್ಮ ಸಂಬಂಧಿಕರು ಯಾರೋ ಇದ್ದಾಗ ನನ್ನನ್ನು ಬೋಧಿಸೋ ಸಂದರ್ಭದಲ್ಲಿ ಅವನ್ಯಾಕೆ ಬೊಯ್ಬೇಕು ಮಠದಲ್ಲಿ ಇವ್ರು ನನ್ನ ಸಂದರ್ಭ ಮಾತುಕತೆ ಸಂದರ್ಭ ಬಂದಾಗ ಅನಿವಾರ್ಯ ಆ ಮಠನ ನಾನು ಬಿಟ್ಟು ಮನೆಗೆ ಹೋಗ್ಬೇಕಾದ ಸಂದರ್ಭ ಬಂತು. ಆಗ ನಾನು ಮನೆಗೆ ಹೋದಾಗಲೂ ಕೂಡ ನಮ್ಮ ಅಜ್ಜಿ ಅಂದರೆ ನಮ್ಮ ತಾಯಿಯವ್ರ ತಾಯಿ ನಮ್ಮ ತಾತ ಇದ್ದರು, ಅಜ್ಜಿನೂ ಇದ್ದರು, ಪ್ರತಿನಿತ್ಯ 5 ಗಂಟೆಗೆ ಏಳಿಸಿ ಸ್ನಾನ ಶಿವಪೂಜೆ ಮಾಡಿಸ್ತಿದ್ರು. ನನಗೆ ನೀರು ಕೊಡ್ಬೇಕಾದ್ರೆ ಅವರು, ನಾನು ಆ ಚಿಕ್ಕವ ಮೊಮ್ಮಗ ನಮಸ್ಕಾರ ಮಾಡಿ ಬಿಸಿನೀರು ಕೊಡ್ತಿದ್ದೆ, ನನಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನೀರು ಕೊಡ್ತಾಯಿದ್ರು ನನಗೆ ನಮ್ಮ ಅಜ್ಜಿ. ಮುಖ ತೊಡಿ ಸ್ನಾನ ನಾನು ಮಾಡಲ್ಲ ಅಂತಂದ್ರು ಅವರೇ ಹೇಳಿಸಿ ಸ್ನಾನ ಪೂಜೆ ಮಾಡಿಸಿ ನಾನು ಏನು ಭಾಳ ಅವರು ನನ್ನ ಮೊಮ್ಮಗ ಇವ ಅನ್ನೋ ಭಾವನೆ ಇಟ್ಕೊಳ್ದೆ ಇವರೊಬ್ಬರು ಗುರು ಅನ್ನೋ ಭಾವನೆ ಇಟ್ಕೊಂಡು 1.5 ತಿಂಗಳು ಸಾಕಿದ್ರು.
1: ನೀವು ಆದ್ರೆ ಅವ್ರಿಗೂ ನಾವು ಆಗಿದ್ ನಾವು ಏನೋ ಒಂದ್ ಕಡೆ

ಈಗ ಅವ್ರಿಗೇನಾಗತ್ತೆ ಅಂದ್ರೆ ಯಾವ್ದೋ ಒಂದು ಕಾಯಕದಲ್ಲಿ ತೊಡಿಕೊಂಡಾಗ, ಈಗ ಒಬ್ಬ ವ್ಯಕ್ತಿ ಮಾಮಾನ್ಯ ಮನುಷ್ಯನಾದ್ರೆ ಮಾನವನಾಗಿದ್ರೆ ಏನು ಅದು ಒಬ್ಬ ಮನುಷ್ಯನ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಆದಾಗ ಏನಾಗಲ್ಲ, ಅದು ಒಬ್ಬ ಶರಣನಾದಾಗ ಮನೇಲಿ ತಡ್ಕೋಬೇಕಾದ್ರೆ ಅವ್ರು ತುಂಬಾ ಕಷ್ಟ ಆಯ್ತು. ನಾವೇನೋ ಮಾಡ್ತಿರ್ತೀವಿ, ಎಂಜಲ್ ತಿಂತಿರ್ತೀವಿ, ಇನ್ನೇನೋ ಬಟ್ಟೆ ಇರ್ತದೆ, ಮೈಲಿಗೆ ಇರ್ತದೆ, ಇದನ್ನೆಲ್ಲ ಮುಡ್ತಾರೆ, ಅದನ್ನು ಇದಾಯ್ತದೆ, ನಾವು ಇನ್ನೂ ಪಾಪಕ್ಕೆ ಹೋಯ್ತೀನಿ ಅಲ್ಲ ಅನ್ನೋ ಪಾಪ ಪ್ರಜ್ಞೆ ಅವ್ರಿಗೆ ಕಾಡೋದಕ್ಕೆ ಶುರು ಆಯಿತು. ಅದೆಲ್ಲೋ ಒಂದು ಕಡೆ ಅವ್ರ ದುಃಖ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ನನಗೆಲ್ಲೋ ಒಂದು ಕಡೆ ನನ್ನಿಂದ ಇವ್ರಿಗೆ ಈ ಥರ ಎಲ್ಲ ಮನಸ್ಸಿಗೆ ಆಗ್ತಾ ಇದೆ ಅನ್ನೋದು ನನಗೆ ಭಾವನೆ ಬಂತು. ಆಗ ನಾನು ಮನೆಯಿಂದ ತೆರಳು ಸರಿ ಯಾವ್ದಾರು ಒಂದು ಮಠದ ಆಶ್ರಯ ಪಡಿಬೇಕು ಅಂತ. ಆಗ ನಾನು ಬಸವಟ್ಟಿಗೆ ಅಂತ ಆ ಗ್ರಾಮದವ್ರೆ ಬಂದು ಕರ್ಗೂರಲ್ಲಿ ಅಪ್ಪನೇ ತಗೊಂಡು ಸ್ವಾಮೀಜಿ ಮನೆಗೆ ಮುಖಂಡರು ಸಮೇಕ ಅಲ್ಲಿ ಹೋದ್ವಿ. ಅಲ್ಲೋ ಕಾರಣ ನಂತರ ಒಂದು 6 ತಿಂಗಳೇನು ಇರೋಕ್ಕಾಯಿತು, ಹೆಚ್ಚು ದಿನಗಳ ಕಾಲ ಇರೋಕ್ಕಾಗಲಿಲ್ಲ. ಅಲ್ಲಿ ಬಿಟ್ಟು ಬಂದು ಕುರಟಿ ಅಂತಿದೆ, ಅಲ್ಲಿ ಮಠದ ಆರಾಧನೆ ಕಾರ್ಯಕ್ರಮ ನಡೀತಿತ್ತು. ಅಲ್ಲಿಂದ ಇವರು ಏನು ಶ್ರೀಮಠದ ಹಂಚಿಪುರ ಮಠದ ಹಿರಿಯ ಶ್ರೀಗಳೇನವರು ಚನ್ನಬಸವಣ್ಣವರು ಆ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಿರಬೇಕಾದ್ರೆ ಇವರು ಬರ್ತಾರೆ ಅಂತ ನಮ್ಮ ಈ ಮಠದಲ್ಲಿ ಹಿಂದೆ ಕಾಯಕ ಮಾಡ್ತಿದ್ರು ಒಬ್ಬರು ಮಹಾದೇವ ಸ್ವಾಮಿ ಅಂತ, ಅವ್ರನ್ನ ಕುಮಾರ್ಸಿ ಅಂತ ಅಡ್ಡಿಸಿ. ಅವ್ರು ಸ್ವಲ್ಪ ಪರಿಚಯ ಇತ್ತು ಅವಾಗಿಂದ, ಎಲ್ಲೋ ಒಂದು ಕಡೆ ಪರಿಚಯ ಆಗಿದ್ರು ಅವರು ಹೆಚ್ ಗಳಿ ಅಂತ. ಇವರು ಎಲ್ಲೂ ಮಠದಲ್ಲಿ ಇಲ್ಲ ಬುದ್ಧಿ, ಈಗ ಬರ್ತಾರೆ ಇವ್ರು ಕರ್ಕೊಂಡು ಹೋದ್ರ ಅಂತ ಅವರು ನಮ್ಮನ್ನ ಇವ್ರಿಗೆ ಪರಿಚಯ ಮಾಡಿಸ್ಕೊಟ್ರು. ಬಂದ್ಬಿಡಪ್ಪ ಹಂಗಾರೆ ನಿನ್ನ ನಮ್ಮ ಮಠದಲ್ಲಿ ಇರಿಸ್ಕೊಂಡು ನೋಡ್ಕೋತೀನಿ ಅಂತಂದರು. ಹೆಗ್ಗಡದೇವನ ಕೋಟೆ ತಾಲೂಕು ಅದ ಅನ್ನೋದೇ ನನಗೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ. ಹೆಗ್ಗಡದೇವನ ಕೋಟೆಗೆ 1998 ಬಂದೆ, February 28 March 5 ಯುಗಾದಿ ಬಿದ್ದಿತ್ತು ಆವಾಗ. ನಾವಿಲ್ಲಿ ಫೆಬ್ರವರಿಗೆ ಬಂದು March 5 ಕಂತೆ ಭಿಕ್ಷೆ ಪ್ರಾರಂಭ, ಅಲ್ಲಿಂದ ಬಂದು ಕಂತೆ ಭಿಕ್ಷೆ ಪ್ರಾರಂಭ ಮಾಡಿದ್ವಿ. ಕಂತೆ ಭಿಕ್ಷೆ ಪ್ರಾರಂಭ ಆಯಿತು. ಕಂತೆ ಭಿಕ್ಷೆ ಅಂತ ನನಗೆ ಗೊತ್ತಲ್ಲ, ಹೇಳಿದ್ದ ನಾನು ಪ್ರಸಾದ ಎಲ್ಲ ತಂದು ತಿರುದು ಅದೇನು ಉದ್ದೇಶ, ಕಂತೆ ಭಿಕ್ಷೆ ತಿರುದು ತಂದು ಕರೆದಿಕ್ಕು ಅನ್ನೋದು ಅದು ಕಾನ್ಸೆಪ್ಟ್. ಇಲ್ಲಿ ಯಾರೇ ಹಸಿದವ್ರು ಬರಲಿ, ಕೆಲಸದವ್ರು ಬರಲಿ, ವ್ಯಾಪಾರದವ್ರು ಬರಲಿ, ಯಾವುದೇ ಜಾತಿ ಜನಾಂಗ ಯಾವುದೇ ಇರಲಿ, ಬಂದವ್ರಿಗೆ ಅನ್ನ ಕೊಡಬೇಕು ಅನ್ನೋದು. ಈಗ ಒಂದು ಮನೆಯಿಂದ ನಾವು 10 ಕೆಜಿ ಅಕ್ಕಿ ಹಾಕ್ಬೇಕು ಅಂತ ಹಿಂಸೆ, ಆದರೆ 10 ಮನೆ ತಿರುದು ತಂದಾಗ 10 ಕೆಜಿ ಅವ್ರಿಗೂ ಭಾರ ಇರಲ್ಲ. ನಾನು ದಾನ ಮಾಡಿದ್ರು ಅವರು ಮಾಡಿದಾಗ ಆಗುತ್ತೆ. ಈ ಒಂದು ನಮ್ಮ ಪೂರ್ವಿಕರು ಏನು ನಮ್ಮ ಮಠದ ಸ್ಥಾಪನೆ ಮಾಡಿದ್ರಲ್ಲ ಅವರು ಇದನ್ನು ಮಾಡಿದವರು. ಕಂತೆ ಭಿಕ್ಷೆ ಕಾಯಕ ಮಾಡ್ಕೊಂಡು ನಾನು ಕಾಯಕದಲ್ಲಿ ನಿರತನಾದೆ. ಒಂದು 12-13 ಕಾಯಕ ಮಾಡಿದೆ. 2014 ನಾನು ಅಂದರೆ 2009-10 ಏನಾದರೂ ಒಂದು ಜ್ಯೋತಿಷ್ಯ ಕಲಿಬೇಕು, ನಾನು ಹೀಗೆ ಇದ್ರೆ ಆಗಲ್ಲ, ಜನಕ್ಕೇನಾದರೂ ಬೇಕಲ್ಲ ಇವತ್ತಿನ ಇದರಲ್ಲಿ ಅಂದ್ಬಿಟ್ಟು ಒಂದಷ್ಟು ವೇದ ಮಂತ್ರಗಳು ನಮ್ಮ ಸ್ವಾಮೀಜಿಗೆ ಏನು ಬೇಕು ಅದನ್ನು ಕಲಿಬೇಕಾದ ಸಂದರ್ಭ ಮನಸ್ಸಿಗೆ ನಮಗೆ ಮನಸ್ಸು ನಾನು ಇದೇ ಬಂತನೂ ಅಲ್ಲ. ನಾನು ಆ ಸಂದರ್ಭದಲ್ಲಿ ನನಗೆ 7ನೇ ತರಗತಿ ಇದ್ದರೂ ಕೂಡ ಪೇಪರ್ ಓದೋಕೆ ಬರ್ತಿರಲಿಲ್ಲ, ಪೇಪರ್ನು ಕೂಡ ನಾವು ಓದ್ತಿರಲಿಲ್ಲ, ಓದಿನ ಬಗ್ಗೆ ಒಲಿವಿರಲಿಲ್ಲ. ಅದರಿಂದ 2009 ನಾನು ಆಗ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಅಡ್ಮಿಷನ್ ಆದ್ವಿ. ಮೂಲ ದಾಖಲಾತಿ ಸ್ಕೂಲ್ದು ತಗೊಬಂದು ಅಡ್ಮಿಷನ್ ಆದಮೇಲೆ ಅಲ್ಲೇ 4 ಪ್ರವರ ಪ್ರವೀಣ ವಿದ್ವತ್ ಮುಗಿಸ್ಕೊಂಡು ಮತ್ತೆ ಶ್ರೀಮಠಕ್ಕೆ ಬಂದ್ವಿ. ಅದರಲ್ಲೂ ಕಂಟಿನ್ಯೂ ಮಾಡ್ಬೇಕಾಯ್ತೀನಿ ಇತ್ತು ಅಲ್ಲೇ, ಅದು ಕೂಡ ಮತ್ತೆ 3 ವರ್ಷಕ್ಕಾಗಲಿ ಕಾರಣಾಂತರಗಳಿಂದ ಸ್ವಾಮೀಜಿ ಅನಿವಾರ್ಯ ಸಂದರ್ಭದಲ್ಲಿ ನಮ್ಮಲ್ಲಿ ಒಣಭಿಕ್ಷೆ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸಾರಿ ಶ್ರೀಮಠದಲ್ಲಿ, ಯಾವುದೇ ಮಠಗಳಾದರೂ ಅದನ್ನು ನಡೀತವೆ. ಒಣಭಿಕ್ಷಾ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ನಮ್ಮ ಗುರುಗಳು ಸ್ವಲ್ಪ ಅನಾರೋಗ್ಯ ಇತ್ತು ಅವತ್ತು, ಎಲ್ಲೋ ಒಂದು ಕಡೆ ಬಿದ್ದುಬಿಟ್ಟಿದ್ರು. ಆ ಕಾರಣಾಂತರ ನನ್ನ ಕೈಲಾಗಲ್ಲ, ಮರಿ ಕರ್ಕೊಂಬಂದು ಮಾಡಿಸಿಪ್ಪ ಮಠದಲ್ಲಿರೋರನ್ನ ಅಂತೇಳಿ ಗ್ರಾಮದ ಮುಖಂಡರು ಮತ್ತು ಭಕ್ತರಿಗೆ ತಿಳಿಸಿದರು. ಅವರು ಆವತ್ತು ಪ್ರಾರಂಭ ಆಯಿತು. ಮರುದಿನ ಪಂಚಾಯತಿಯೆಲ್ಲ ಸೇರಿ ನಾನಿನ್ನು ಮಾಡೋಕ್ಕಾಗಲ್ಲ, ನನ್ನ ವಯಸ್ಸಾಯಿತು, ಈ ಮಠಕ್ಕೆ ಇವ್ರನ್ನ ಅಧಿಕಾರ ಮಾಡಿಬಿಡೋಣ, ನಿಮ್ಮ ಅಭಿಪ್ರಾಯ ಏನೋ ತಿಳಿಸಿ ಮಾಡಿಬಿಡಪ್ಪ, ಬೇಡ ಅಂತಂದರೆ ಇವ್ರು ಬೇಡ ಅಂದರೆ ನಿಮಗೆ ಬೇಕಾದವ್ರನ್ನ ಕರ್ಕೊಬಂದು ಮಾಡ್ಕೊಳ್ಳಿ, ಆದರೆ ಮಾಡಿ ಒಬ್ಬರು ಉತ್ತರಾಧಿಕಾರಿ ಬೇಕು ಮಠಕ್ಕೆ, ನನ್ನ ಕೈಲಾಗಲ್ಲ ಅಂತ. ಆಗ ನಮ್ಮ ಜನ ಅಂದರೆ ನಾನು 98 ಬಂದಿದ್ರು ಕೂಡ 2010 ಸತ್ಯ ಹೇಳ್ಕೊಳ್ಳೋದ್ರಲ್ಲೇನು ಮುಜುಗರ ಇಲ್ಲ ನನಗೆ. ನನ್ನ ಒಬ್ಬ ಮನುಷ್ಯ ಅಂತಂದಾಗ ಹೇಳಿರುವಂಥದ್ದು ನನ್ನಿಂದ ಬೇರೆಯವ್ರಿಗಂತೂ ನೋವಾಗಿಲ್ಲ, ಕೆಲವೊಂದು ತಪ್ಪು ಅದಿಲ್ಲ ಹೋಗಿರ್ಬೋದು ಅವು ನಮ್ಮ ಜೀವನದಲ್ಲಿ, ಅದನ್ನೆಲ್ಲ ತಿದ್ಕೊಂಡಿದ್ವಿ. ತಪ್ಪಾದಿಲ್ಲಿ ಹೋಗಿದ್ದು ಕೂಡ ನನ್ನ ತಪ್ಪಿಂದ ಬೇರೆಯವ್ರು ನೋವಾಗಿಲ್ಲ, ಮನುಷ್ಯನ ಜೀವನದಲ್ಲಿ ಮಾರ್ಗದರ್ಶನದ ಕೊರತೆ ಇತ್ತು ಏನೋ.

0: ಗೊತ್ತಿಲ್ಲ ಏನೋ ಆಗಿತ್ತು. ಆದರೂ ಕೂಡ ಯಾವುದೋ ಈಗ ಹೇಳ್ತಾರಲ್ಲ ಹಳ್ಳಿ ವಾಡಿಕೆ, ಏನೋ ಕೂಸು ತೊಡೆ ಮೇಲೆ ಕೆಡ್ಸಿದ್ರೆ ತೊಡೆ ತೆಗಿಯೋಕ್ಕಾಗಲ್ಲ, ಒರೆಸ್ಕೋಬೇಕು ಅಂತ. ಹಾಗೆ ನಮ್ಮ ಹಂಚಿಪುರ ಗ್ರಾಮದ ಸದ್ಭಕ್ತರು ನಮ್ಮ ಮನೆಯ ಮಗು ಇದು ಅಂತೇಳಿ ಭಾವಿಸಿ ಈ ಮಠದ ಪೀಠಾಧಿಪತಿಯಾಗಿ ನಮ್ಮನ್ನು ಮಾಡಿದ್ರು. ನಂಗೆ ತುಂಬ ದುಃಖನೂ ಆಯಿತು, ಸಂತೋಷನೂ. ಅಂದರೆ ದುಃಖ ಅಂದರೆ ಅದು ನೋವಿನ ದುಃಖ ಅಲ್ಲ, ಒಂಥರ ಆನಂದ ದುಃಖ. ಏನು ಅಂದರೆ ನನ್ನಲ್ಲಿ ಕೆಲವೊಂದು ಐತಿಕರವಾಗಿ ನಡೆದಿರೋಂಥ ಘಟನೆಗಳಿರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಮರೆತು ನನ್ನ ಈ ಮಠಕ್ಕೆ ಪೀಠಾಧಿಪತಿಗಳು ಮಾಡ್ತಾರೆ ಅಂದಾಗ ನಾನು ಈ ಮಠಕ್ಕೆ ಹೂವನ್ನೆಂದು ತಾಳಲಾರದು ತರದೇ ಇದ್ದರೂ ಕೂಡ ಮುಳ್ಳನ್ನೆಂದು ತಾರನು ಅನ್ನೋ ಒಂದು ಭಾವನೆ. ನನ್ನಿಂದ ಕೆಟ್ಟ ಹೆಸರು ಈ ಮಠಕ್ಕಾಗಲಿ ಈ ಗ್ರಾಮಕ್ಕಾಗಲಿ ಬರಬಾರ್ದು. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಶಕ್ತಿ ಮೀರಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಾಯಕ ಮಾಡಿ ಈ ಮಠದ ಏಳಿಗೆಗೆ ನಾನು ಶ್ರಮಿಸಬೇಕು ಅಂತ ಅವತ್ತೊಂದು ಸಂಕಲ್ಪ ಮಾಡಿದೆ. ಇವ್ರನ್ನೆ ಮಾಡ್ಕೊಳ್ಳೋ ಅಂತ ಅವ್ರು ಅಂದ್ರಲ್ಲ, ಆಗ 2014 March 7 ನಾನು ಪೀಠಾಧಿಪತಿ ಆದೆ ಈ ಮಠಕ್ಕೆ. ನಾನು ಪೀಠಾಧಿಪತಿ ಆದಮೇಲೆ ಗುರುಗಳ ಆಶೀರ್ವಾದ ಭಕ್ತ ಪ್ರೀತಿಯನ್ನು ಸಂಪಾದನೆ ಮಾಡಿದೆ, ಮಠವನ್ನು ಮಾಡಿದ್ದೀನಿ. ಅದೆಲ್ಲ ನಮ್ಮ ಹಂಚಿಪುರ ಗ್ರಾಮದ ಭಕ್ತರ ಸಹಕಾರನೇ. ನಮ್ಮದು ಮತ್ತು ಭಕ್ತರದ್ದು ಇಬ್ಬರದ್ದು ಶ್ರಮ ಇದೆ, ಅವ್ರು ಕೊಟ್ಟಿದ್ದಾರೆ, ಅದನ್ನು ನಾನು ಗ್ರಹಿಸಿ ಮಾಡಿರುವಂಥದ್ದು ಈಗಲೂ ಕೂಡ ಮುಂದೆ ಇದೆ. ಜಮೀನೆಲ್ಲ ತುಂಬ ಇತ್ತು, ಬೇರೆ ಥರ ಎಲ್ಲ ಬಿದ್ದಿತ್ತು, ಅದು ಅದೆಲ್ಲ ನೀರಾವರಿ ಮಾಡಿ ತೆಂಗಿನ ಗಿಡ ಎಲ್ಲ 450 ಗಿಡ ಹಾಕಿ ತೋಟ ಮಾಡಿ ಒಂದು ಹಂತಕ್ಕೆ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಿಲಯಗಳನ್ನ ತೆಗಿಬೇಕು ಅನ್ನೋ ಆಸೆ ಮನೋಭಾವನೆ ಇದೆ ತುಂಬ. ಈ ನವಂಬರು ಅಥವಾ ಜನವರಿ ಫೆಬ್ರವರಿಯಲ್ಲಿ ಭೂಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಭಗವಂತನ ಪ್ರೇರಣೆ, ನೋಡೋಣ ಏನಾಗುತ್ತೆ ಅಂತ. ಭಕ್ತರೆಲ್ಲ ಅದಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿದರು. ಆ ಒಂದು ಇದರಲ್ಲಿ ನಾನು ಸುತ್ತಮುತ್ತಲ ಗ್ರಾಮದ ಭಕ್ತರ ಆಶ್ರಯ ಸಹಕಾರದಿಂದ ಈ ಮಠದ ಏಳಿಗೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ.
1: ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ.
2: ಸರ್, ಈ ಒಂದು ಮಠದ ಉಗಮದ ಹಿನ್ನೆಲೆ ಏನು, ಜೊತೆಗೆ ಈ ಒಂದು ಮಠದ ಪರಂಪರೆ ಎಷ್ಟು ಪುರಾತನವಾದದ್ದು, ಅದರ ಒಂದು ಇತಿಹಾಸದ ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ?
0: 1950 ಈ ಮಠದ ಇತಿಹಾಸ. ಒಂದು 75 ಇತಿಹಾಸ ಇರ್ಬೋದು, ತುಂಬ ಇತಿಹಾಸ ಏನಲ್ಲ. ಆದರೆ ಹಿಂದೆ ಇಲ್ಲಿ ಮಠ ಇರಲಿಲ್ಲ. ನಮ್ಮ ಮೂಲ ಮಠ ಬಂದು ಸಿದ್ಧಮಲ್ಲಿಕಾರ್ಜುನ ಸಿದ್ಧಮಲ್ಲೇಶ್ವರ ಅಂತ ಮಠದ ನೇಮ್ ಇದೆಯಲ್ಲ, ಇದು ಮೂಲ ಮಠ ಬಂದು ಗುಂಡ್ಲುಪೇಟೆ ತಾಲೂಕು ಸೋಮಳಿಯಲ್ಲಿ ಮೂಲ ಮಠ ಇದೆ. ಅವರು ಷಡ್ಸ್ಥಳ ಲಿಂಗೈಕ್ಯ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ, ಈಗಿರೋರು ಸಿದ್ಧಮಲ್ಲಿ ಸ್ವಾಮಿಗಳು, ಹಿಂದೆ ಇದ್ದವರು ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು, ಅವರು ಪವಾಡ ಪುರುಷರು ಕೂಡ ಆಗಿದ್ದರು. ಹಿಂದೆ ನಮಗೆ ಹಳ್ಳಿಗಳಲ್ಲಿ ಕಾಲ್ರ ಮತ್ತು ಪ್ಲೇಗ್ ಅನ್ನೋದು ಇರುತ್ತಿತ್ತು, ಆವಾಗೇನು ಮೆಡಿಷನ್ ಇರಲಿಲ್ಲ. ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು ಅಂದರೆ ಅವು ಹಿನ್ನೆಲೆಯನ್ನು ತಗೊಂಡು ಹೋಗ್ತೀವಿ ಅಂತಂದರೆ, ನಾವು ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು ದೇವನೂರು ಮಠದಲ್ಲಿ, ದೇವನೂರು ನಮ್ಗೆ ಇನ್ನೂ ಒಂದು ಮೂಲ, ನಂಜನಗೂಡು ತಾಲೂಕು ದೇವನೂರು ಶ್ರೀ ಗುರುಮಲ್ಲೇಶ್ವರ ಮಠದಲ್ಲಿ ಕಾಯಕ ಮಾಡ್ಕೊಂಡಿದ್ದವರು. ಅಲ್ಲಿದ್ದಂಥ ಭಿಕ್ಷುಕರುಗಳು ಅವರನ್ನು ಸಿದ್ಧಮಲ್ಲೇಶ್ವರ ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿದ್ರು. ನಾನು ವಿದ್ಯಾವಂತನಲ್ಲ, ನಾನು ಏನೂ ಅಲ್ಲ, ಹೆಂಗೆ ಮಠ ನಡೆಸೋದು ಅಂತ ಅವರು ಪ್ರಶ್ನೆ ಮಾಡಿದಾಗ ಅವ್ರನ್ನ, ಏನಿಲ್ಲ ಕಣೋವೆ, ಎಲ್ಲಿ ಕಾಲರ ಪ್ಲೇಗ್ ಇರುತ್ತೆ ಅಲ್ಲಿ ಕರ್ಕೊಂಡು ನೀನು ಉತ್ಸವ ಮಾಡಿದ್ರೆ ಅದೆಲ್ಲ ಹೋಯ್ತದೆ, ನೀನೇ ಅಭಿವೃದ್ಧಿ ಆಯ್ತಿದೆ ಹೋಗು ಅಂತ ಅವ್ರು ಒಂದು ಆಜ್ಞೆ ಮಾಡಿದರು ಅನ್ನೋದೊಂದು ವಾಡಿಕೆ ಇದೆ. ಅದರಂತೆ ದೇವನೂರು ಮಠದಿಂದ ಅವ್ರನ್ನ ಸೋಮಳಿ ಮಠಕ್ಕೆ ಪೀಠಾಧಿಪತಿಗಳು ಮಾಡಿದರು. ಆ ಪೀಠಾಧಿಪತಿಗಳು ಪ್ರಥಮವಾಗಿ ಸೋಮಳಿಗೆ ಬಂದಾಗ, ಅಂದರೆ ಇಲ್ಲಿ ಕಾಲರ ಪ್ಲೇಗ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಇದ್ದಂಥ ಭಕ್ತರು ಜನಾಂಗ ಸೋಮಳ್ಳಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ನಾವು ಉತ್ಸವ ಮಾಡಿದ್ರೆ ನಮ್ಮಲ್ಲಿರುವಂಥ ರೋಗ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರಲ್ಲಿ ಅದು ಮೂಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳ ಭಿನ್ನ ಕೊಟ್ಟು ಒಂದು ದಿನ ಶ್ರೀ ಗ್ರಾಮಕ್ಕೆ ಕರೆಸಿ ತುಂಬ ಅದ್ಧೂರಿಯಾಗಿ, ಅವತ್ತಿನ ದಿನ ಈ ಥರ ಸೇಮೇನ ಈ ಥರ ಏನಿಲ್ಲ, ನ್ಯಾಚುರಲ್ಲ, ಹಳ್ಳಿಯ ಸೊಗಡು ಬಾಳೆ ಕಂದು ಮಾವಿನ ಸೊಪ್ಪು ಹಸಿ ಚಪ್ರ ಇದೆಲ್ಲ ಹಾಕಿ ಊರಿಂದ ಆಚೆ ಎಷ್ಟು 1/2 ಕಿಲೋಮೀಟರಿಂದ ಅವರು ಎತ್ನಗಡಿಲಿ ಬರ್ತಾಯಿದ್ದು, ಅಲ್ಲಿಂದ ಸ್ವಾಗತ ಮಾಡ್ಕೊಂಡು ಕಳಸ ಕಂಬ ಸತ್ತಿಗೆ ಇದೆಲ್ಲ ಹಾಕೊಂಡು ಕರ್ಕೊಂಡು ಬಂದು ಅವ್ರನ್ನ ಪಲ್ಲಕ್ಕಿ ಕಟ್ಟಿ ಉತ್ಸವ ಮಾಡಿದಾಗ ಆ ಕಾಲರ ಪ್ಲೇಗು ಅಂತ ತಟ್ಟ ಮೇಲೆ ಇದ್ರಂಥ ಜನ ಇಲ್ಲಿ ಜಮೀನುಗಳಲ್ಲಿ, ಅವರೆಲ್ಲ ಉತ್ಸವ ಮಾಡ್ಕೊಂಡು ಹೋದ್ಮೇಲೆ ಆ ಕಾಲರ ಪ್ಲೇಗ್ ಎಲ್ಲ ಕಡಿಮೆ ಆಗಿ ಮತ್ತೆ ಅವರು ಗ್ರಾಮಕ್ಕೆ ವಾಸವಾಗಿ ಬಂದು ಏನೋ ಒಂದು ನಿಟ್ಟುಸಿರ್ಬಿಟ್ಟು, ಅಂದರೆ ಶಾಂತವಾಗಿ ಗ್ರಾಮದ ವಾತಾವರಣನೇ ಬದಲಾದಾಗ ನಾವು ಸಿದ್ಧಮಲ್ಲೇಶ್ವರರ ಒಂದು ಕೃಪಾಶೀರ್ವಾದದಿಂದ ನಮ್ಮ ಗ್ರಾಮ ಭಾಳ

0: ಆರೋಗ್ಯದಿಂದ ತುಂಬ ಚೆನ್ನಾಗಿ ಮುಂದುವರಿತೇವೆ. ನಾವು ಅವ್ರ ಹತ್ರ ಹೋಗಿ ಅವ್ರದ್ದೊಂದು ಶಾಖಾ ಮಠ ನಾವು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಗ್ರಾಮಗಳಲ್ಲಿ ಎಲ್ಲ ಭಕ್ತಾದಿಗಳು ಕೂತ್ಕೊಂಡು ಮಾತಾಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ರ ಹೋದ್ರಂತೆ, ನಮಗೊಂದು ಮಠ ಮಾಡಿಕೊಡಿ. ಆಗ ಅವರು ಆಯಿತು ಬಿಡ ಮಾಡೋಣ ಅಂತೇಳಿ ಭಕ್ತರ ಒಪ್ಪಿಗೆಗೆ ಅವರು ಮನಿದು ಬಂದು ಶ್ರೀ ಗ್ರಾಮದಲ್ಲಿ ಮಾತಾಡಿ ಇಲ್ಲಿ ಯಾರನ್ನು ಮಾಡ್ಬೋದು ಮಠಾಧಿಪತಿ ಆ ಸಂದರ್ಭದಲ್ಲಿ ಒಂದು ಮಠ ನೇಮಿಸಿ ಮಠ ಅಂತ ಮಾಡಬೇಕು ಅಂದ್ರೆ ಮಠ ಅಂತ ಮಾಡಬೇಕು ಅಂದ್ರೆ ಅವತ್ತಿತ್ತು ಏನು ಅಂತ ಅಂದ್ರೆ ಕಾಡಿತ್ತು, ಇವತ್ತೇನು ಬೇಕು ಅದನ್ನು ಅವತ್ತೇ ತತ್ತಿದ್ದು ಜನ, ಮರ ಮಂಡಿ ಏನು ಬೇಕು ಅವತ್ತೇ ತಂದಿದ್ರು, ಮಠನೂ ಮಾಡಿದ್ರು. ಮಠ ಮಾಡಿದ್ಮೇಲೆ ಈಗ ಅದಕ್ಕೆ ದೀಪ ಹಚ್ಚಿ ಬಂದವ್ರಿಗೆ ಒಬ್ರಿಗೆ ನೀರೋ ಟೀ ಕಾಫಿ ಊಟನ ಕೊಡೋ ಅಂಥವ್ರು ಒಬ್ರು ಆಗ್ಬೇಕು, ಯಾರು ನೇಮಿಸ್ಬೇಕು ಅನ್ನೋ ಸಂದರ್ಭ ಬಂದಾಗ ಯಾರೋ ಅವರು ಪೂರ್ವದವ್ರು ನಮಗೆ ಗೊತ್ತಿಲ್ಲ, ಒಬ್ಬರು ನೇಮ್ ಗೊತ್ತಿಲ್ಲ ಅಷ್ಟೇ. ಅವರು ಕರ್ಕೊಂಬಂದಿರಿಸಿದ್ರು ಕಂತೆ ಭಿಕ್ಷದ ಕಾಯಕದ ಮಠ ಮಾಡಿ. ಆಮೇಲೆ ಇಲ್ಲಿ ನಮ್ಮೂರಲ್ಲೇ ಚಂದ್ರಶೇಖರಯ್ಯ ಅಂತ ಈಗ ಆನಂದ್ ಮತ್ತು ಎಚ್ ಸಿ ಗುರುಸ್ವಾಮಿ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷರ ಅವ್ರ ತಂದೆಯವರು ಕಂತೆ ಭಿಕ್ಷದ ಕಾಯಕ ಮಾಡ್ಕೊಂಡು ಇದ್ರಂತಿದ್ದೆ. ಅವರಾದ ನಂತರ ಸರ್ ಇನ್ನೊಬ್ಬರು ವಿಶ್ವಯ್ಯನವರು ಅಂತಿದ್ರು, ಅವರು ಕೂಡ ಕೆಲವು ವರ್ಷಗಳಷ್ಟೇ, ಒಂದು 5 ವರ್ಷ 3 ವರ್ಷ ಈ ಥರ. ಅವ್ರು ಕಾಯಕ ಮಾಡಿ ಮುಗಿದಂತ ಕಾಗೆಮರಳಿ ಅಂತ ಅದು ಯಳಂದೂರು ತಾಲೂಕದು, ಅಲ್ಲಿಯವರೊಬ್ಬರು ರಾಜಶೇಖರ ಸ್ವಾಮಿಗಳು ಅಂತ ಈ ಮಠಕ್ಕೆ ಕರ್ಕೊಬಂದು ಅವರೇ ಅಲ್ಲಿ ಇಲ್ಲಿ ಮಾಡ್ಕೊಬಂದು ಇಲ್ಲಿಗೆ ಬಂದು ನೆಲೆಗೊಂಡಿದ್ರು. ಅವರು ಬಂದು ದಿನನಿತ್ಯ ನಿತ್ಯ ದಾಸೋಹ ಅಂದರೆ ಕಂತೆ ಭಿಕ್ಷದ ಕಾಯಕ ಮಾಡಿ ಬಂದಂಥವ್ರಿಗೆ ಪ್ರಸಾದ ವಿನಿಯೋಗ ಮಾಡ್ಕೊಂಡಿದ್ರು. ಆಗ ಅವರು ಇದೇ ಥರ ಇದ್ರೆ ಮಠ ಮುಂದುವರಿಯೋಕ್ಕಾಗಲ್ಲ, ಇದನ್ನೇನಾದ್ರು ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಶ್ರೀ ಸಿದ್ಧಮಲ್ಲೇಶ್ವರ ಪಟ್ಟದ ಮಠದ ಏಳಿಗೆಗಾಗಿ ಉಂಡಿ ಮಾದಣ್ಣ ಅಂತ ಅವರು 9 ಎಕರೆ 2 ಗುಂಟೆ ಜಮೀನ ಈ ಶ್ರೀಮಠಕ್ಕೆ ದಾನವಾಗಿ ಬರ್ಕೊಟ್ಟಿರ್ತಾರೆ. ಮತ್ತು ಅಂಚಿಪುರ ಕೆಂಗಣಪ್ಪ ಅಂತ ಅವರು ಕೂಡ 1 ಎಕರೆ 20 ಗುಂಟೆ ಅವರು ಮಠದ ಏಳಿಗೆಗಾಗಿ ಅಭಿವೃದ್ಧಿಗೆ ಮಠಕ್ಕೆ ಉಚಿತವಾಗಿ ದಾನವನ್ನು ಮೂಲತಃ ಇಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಅಂಚಿಪುರದಲ್ಲಿ ಮಠ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಹೆಗ್ಗಡದೇವನಕೋಟೆಯಲ್ಲಿ ಸುಮಾರು ಒಂದು ಬೀಚನಹಳ್ಳಿ ಮತ್ತು ಬೀರಂಬಳ್ಳಿ ಜಕ್ಕಳ್ಳಿ ದಡದಳ್ಳಿ ಇವೆಲ್ಲ ಕೆಲವೊಂದು ಒಂದು 5 ರಿಂದ 6 ಮಠಗಳನ್ನ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳ ಹಸ್ತದಿಂದ ಪ್ರಾರಂಭ ಮಾಡಲಾಗಿತ್ತು. ಅದನ್ನು ಮುಂದುವರಿಸ್ಕೊಂಡು ಅದು ಆ ಸಂದರ್ಭದಲ್ಲಿ ಕೋರ್ಟು ಪಂಚಾಯತಿಗಳೆಲ್ಲ ಇರ್ತವೆ, ಅದನ್ನೆಲ್ಲ ಬಗೆಹರಿಸಿಕೊಂಡು ಒಬ್ಬರು ಪೀಠಾಧಿಪತಿ ಮಾಡಬೇಕು ಅಂತೇಳಿ ಈ ಮಠ ಪ್ರಾರಂಭ ಸ್ವಲ್ಪ ಒಂದು 5 ಅಂಕ ನೀಟ್ಟು ಹಿಂದೆ ಮುಂದೆ ವಸಾರ ಮಾಡಿ ಮಠವನ್ನು ಸ್ಥಾಪನೆ ಮಾಡಿ ಆ ಮಠದ ಉದ್ಘಾಟನೆಗೆ ಚನ್ನಬಸ್ವಾಮಿಗಳನ್ನ ಪುಟ್ಟಸ್ವಾಮಿ ಅಂತ ಇವ್ರ ಹೆಸರು, ಇವರು ನಂಜನಗೂಡು ತಾಲೂಕು ಕುರಟಿಯವರು, ದೇವನೂರು ಮಠದಲ್ಲಿ ವಿದ್ಯಾಭ್ಯಾಸ ಮತ್ತು ಗುರುಗಳ ಶಿಷ್ಯರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಅಲ್ಲಿಂದ ಸೋಮಳಿ ಮಠಕ್ಕೆ ಹೋಗಿದ್ದರು, ಸೋಮಳಿ ಸ್ವಾಮೀಜಿ ಕರ್ಕಬಂದಿಲು ಪೀಠಾಧ್ಯಕ್ಷರು ಮಾಡಿ ಮತ್ತೆ ಮಠವನ್ನು ಪಟ್ಟದ ಮಠವನ್ನಾಗಿ ಸ್ಥಾಪನೆ ಮಾಡಿದ್ರು 1980 ಇವರು ಪೀಠಾಧಿಪತಿ ಆದ್ದು. ಆಮೇಲೆ ಹೀಗೆ ಅವರು ಯದುರ್ಮ ಅವರ ಕಾರ್ಯನ ಆ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗ ತುಂಬ ಪ್ರಬಲ ಏನಲ್ಲ. ಆಮೇಲೆ ಹೆಗ್ಗಡದೇವನಕೋಟೆ ಅಂತಂದರೆ ಇವಾಗ ಹಿಂದುಳಿದ ತಾಲೂಕು ಅಂತಂದರೆ ಅವಾಗ ಇನ್ನೂ ತುಂಬ ಹಿಂದೆ ಇತ್ತು ಆರ್ಥಿಕವಾಗಿ, ಯಾವುದೇ ರೀತಿಯಾದ ಅನುಕೂಲಗಳು ಇರಲಿಲ್ಲ, ಸ್ಕೂಲು ಕಾಲೇಜು ಮಾಡ್ಬೋದಾಯ್ತು ಏನು ಬೇಕಾದ್ರೂ ಅನುಕೂಲಗಳು ಸ್ವಲ್ಪ ಕೊರತೆ ಇತ್ತು, ಕಾಡು ಯಾವುದು ಕೂಡ ಅಷ್ಟೊಂದು ಸರಾಗುವಾಗ ಆಯ್ತಾ ಇರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರು ಉಳ್ಳೆಮಾಳ ಮತ್ತು ಬಿಡುಗಲು ಸರಗೂರಲ್ಲಿ ಕಾನ್ವೆಂಟ್ ತೆಗೆದಿದ್ರು ಯಾರು ಪೂಜ್ಯರು ಚನ್ನಬಸ್ವಾಮಿಗಳು, ಸ್ಕೂಲೆಲ್ಲ ನಡೆಸ್ಬೇಕು ಅಂತೇಳಿ. ಆಮೇಲೆ ಎಸ್ ಎಲ್ ಸಿ 9th 10th ಇವ್ರಿಗೆಲ್ಲ ಈಗೆಲ್ಲ ಕಾಡು ಮೊದಲು ರಸ್ತೆ ಇಲ್ಲ, ಮದಿ ತುಳ್ಕೊಂಡು ಮಂಡಿ ಉದ್ದ ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಾಗಿದ್ದ ಸಂದರ್ಭ ಇತ್ತು. ಇಲ್ಲಿಂದ ಮುತ್ತಿಗೆ ಉಂಡಿವರೆಗೂ ಚೆನ್ನಗುಂಡಿ ಬಾಡಿಗೆ ಮಟ್ಕೇರಿಯವರೆಲ್ಲ ಕಾಟ್ವಾಡು, ಆಗ ಒಂದು ಉಚಿತ ವಿದ್ಯಾರ್ಥಿ ನಿಲಯನ್ನು ಸರ್ವೂರಲ್ಲಿ ಅಂದರೆ ಬಾಡಿಗೆ ಮನೆ ತಗೊಂಡು ಬೇರೆ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಉಚಿತ ವಿದ್ಯಾರ್ಥಿ ನಿಲಯನ ನಡೆಸಿ ಒಂದಷ್ಟು ವರ್ಷಗಳ ಕಾಲ ಅದನ್ನು ನಿರ್ವಹಿಸಿದ್ರು. ಅನಿವಾರ್ಯ ಏನೋ ಕಷ್ಟ ಆಯಿತು ಅನಿಸುತ್ತೆ, ಅದು ಅಲ್ಲೇ ಮುಟ್ಟಕ್ಕಾಯಿತು. ಮತ್ತು ಅದು ಈಗಲೂ ಇದೆ ಬಿಲ್ಡಿಂಗು, ಆಮೇಲೆ ಮತ್ತೆ ಇವ್ರು ಖಾಲಿ ಜಾಗ ತಗೊಂಡು ಒಬ್ಬರು ದಾನಿಗಳ ಸೈಟ್ ಕೊಟ್ಟು ಬಿಲ್ಡಿಂಗ್ ಕಟ್ಟವ್ರೆ ಸರ್ವರ್ಲ್ಲಿ, ಈಗಲೂ ಇದೆ ವಿದ್ಯಾರ್ಥಿ ನಿಲಯ ಅಂತ ITI ಕಾಲೇಜು ಕೂಡ ಓಪನ್ ಆಗಿತ್ತು, ಅದನ್ನು ಕೂಡ ಏನೂ ಮಾಡೋಕ್ಕಾಗಲಿಲ್ಲ ಆ ಸಂದರ್ಭದಲ್ಲಿ ಏನೇನು ತೊಂದರೆ ಆಗಿ. ಅದಾದ ನಂತರ 2014 ನಮ್ಮನ್ನು ಪೀಠಾಧಿಪತಿಗಳನ್ನಾಗಿ ಮಾಡಿದ್ರು. ಇನ್ನು ನಾವು ಅಂದರೆ ಇಲ್ಲಿ ಮೊದಲನೇ ಗುರುಗಳು ಇವರು ಚನ್ನಬಸ್ವಾಮಿಗಳು, ಎರಡನೇವರು ನಾವು, ಹಿಂದೆ ಇದ್ದವರು ಭಿಕ್ಷದವರು ಅಂತ ಕಂತೆ ಭಿಕ್ಷೆ ಮಾಡ್ತಿದ್ದವರು, ಪೀಠಾಧಿಪತಿಗಳೇನಲ್ಲ ಅವರು. ಅವ್ರೇನು ಮಾಡಿದರು ಆ ದಾರಿಯಲ್ಲಿ ಅವ್ರು ತೋರಿಸ್ಕೊಟ್ಟಂಥ ಹಾದಿಯಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಒಂದಷ್ಟು ಸೇವೆ ಮಠಕ್ಕಾಗಿ ಸೇವೆ ಮಾಡಿಕೊಂಡು ಹೋಗ್ತಾಯಿದ್ವಿ.
1: ಸರ್, ಮಠಗಳು ಒಂದು ಅಕ್ಷರಕ್ಕಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಮತ್ತು ಜ್ಞಾನದಾಸೋಹ

0: ಮಟ್ಟಕ್ಕೆ ಹೆಸರಾಗಿರ್ತವೆ. ತಮ್ಮ ಮಠವು ಈ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ.
1: ಹೌದು, ಮಠಗಳು ಅನ್ನಾಕ್ಷರ ದಾಸೋಹಕ್ಕೆ ತುಂಬ ಹೆಸರಾದ್ದು. ನಾವು ನಮ್ಮ ಮಠದಲ್ಲಿ ಏನು ಅಂತಂದರೆ ದಾಸೋಹಕ್ಕೆ ತುಂಬ ಒತ್ತು ಕೊಟ್ಟಿದ್ದೀವಿ. ಅಂದರೆ ಹಸಿವು ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತ ವಿಜಯಂ ಅಂತಂತ ಹೇಳ್ತಾರೆ. ಅಂದರೆ ವಿದ್ಯೆಗೆ ಭಾಳ ಮಹತ್ವವಿದೆ. ಒಬ್ಬ ವ್ಯಕ್ತಿಗೆ ಒಂದು ತುತ್ತು ಅನ್ನ ಕೊಟ್ಟು ಅವನು ವಿದ್ಯೆ ಅರ್ಹತೆ ಅಂತ ಮಾಡಿದ್ರೆ ಅವನ ಅನ್ನವನ್ನು ಅವನು ಉಡಿಸ್ಕೊಳ್ಳುವಂಥ ಸಂದರ್ಭನೂ ಕೂಡ ಆಗುತ್ತೆ. ಈಗ ನೋಡಿ, ಅನ್ನ ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಕಸಿತದೆ, ಆದರೆ ವಿದ್ಯೆ ಅವನು ಎಲ್ಲಿ ಬೇಕಾದರೂ ಹೋಗಿ ಅನ್ನ ಹುಟ್ಟಿಸ್ಕೋಬೋದು.
2: ಆ ಸಂದರ್ಭದಲ್ಲಿ ಅನಿವಾರ್ಯ ಆಗಲಿಲ್ಲ. ನಮ್ಮ ಮಠದಲ್ಲಿ ನಿರಂತರವಾಗಿ ಅನ್ನದಾಸೋಹವನ್ನು
1: ಅದನ್ನು ಕೂಡ ನಾವು ಹಿರಿಯ ಪೂಜ್ಯರಿಂದ ಕಲ್ತಿದ್ದು. ಯಾಕೆ ಅಂತಂದರೆ ಅದೊಂದು ಘಟನೆ ಇದೆ, ಅದನ್ನು ಕೂಡ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಾಲ್ಯ ಅವಾಗೇನು ನಾವು ತುಂಬ ಇದಾಗಿರಲಿಲ್ಲ. ಒಂದು 12 ಗಂಟೆ 1 ಗಂಟೆ ರಾತ್ರಿ ನಾನು ಮಲಗಿದ್ದೆ. ನಮ್ಮ ಪರಮ ಪೂಜ್ಯ ಚನ್ನಬಸ್ವಾಮಿಗಳು ಮಲಗಿದ್ರು ಕೂಡ. ಆಗ ಇದಿರಲಿಲ್ಲ, ಈ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ, ಹಂಚಿನ ಮನೆ ಇತ್ತು. ಒಂದಿಟ್ಟು ಮತ್ತು ಹೊಸರು 2 ಇತ್ತು. ನಾನು ಹೊಸರಲ್ಲಿ ಮಲಗಿದ್ದೆ, ಅವ್ರು ಒಂದಿಟ್ಟು ಹೊರಗಡೆ ಮಲಗಿದ್ದೆ. ಆಗ ಒಬ್ಬ ಅವ್ರಿಗೆ ಇದಾಗಿತ್ತೇನೋ, ಮೈಂಡ್ ಅಪ್ಸೆಟ್ ಆಗಿತ್ತು, ಮಾನಸಿಕವಾಗಿ ಅಸ್ವಸ್ಥರಾಗಿರೋರು. ಅವರು ಬಸ್ ಸ್ಟ್ಯಾಂಡಲ್ಲೆಲ್ಲೋ ಮಲಗಿದ್ರು. ಸ್ನಾನ ಏನು ಆ ಥರ ಏನು ಮಾಡಿರಲಿಲ್ಲ. ಯಾವ ಜನಾಂಗ ಅಂತೇನಿಲ್ಲ, ಜಾತಿ ಇಲ್ಲ, ಗೊತ್ತಿಲ್ಲ. ಅವ್ರು ರಾತ್ರಿ 12:30 1 ಗಂಟೆ ಗೊತ್ತಿಲ್ಲ ಪಾಪ, ಅವ್ನಿಗೆ ಹಸಿವಾಗಿರ್ಬೋದು. ಅವನಿಗೇನು ಮಠ ಅಂತ ಅನ್ನಿಸ್ತೋ ಇಲ್ಲ ಮನೆ ಅಂತ ಅನ್ನಿಸ್ತೋ ಬಂದು ಮಠಕ್ಕೆ ಬಾಕಲ್ ಬಿಟ್ಟದ. ನನಗೆ ಎಚ್ಚರ ಇತ್ತು, ಆಗ ಎಚ್ಚರ ಇದ್ದರೂ ನಾನು ಹೇಳಲಿಲ್ಲ. ಆಗ ನಾನು ಅವತ್ತು ಇನ್ನೂ ಯಾರೋ ಇದ್ದರೂ ನನಗೆ ನೆನಪಿಲ್ಲ, ನಾನು ಹೇಳಲಿಲ್ಲ. ನಮ್ಮ ಬುದ್ಧಿಯವರೇ ದೊಡ್ಡವರು ಎದ್ದು ಬಾಕಲ್ ತೆಗೆದ್ರು. ಆಗ ಅಲ್ಲಿ ನೋಡಿದಾಗ ಮಾನಸಿಕ ಅಸ್ವಸ್ಥೆ ಒಗೊಂಡಿದ್ದಂಥ ವ್ಯಕ್ತಿ ಆಚೆ ಇದ್ದದು. ಅವ ಏನಪ್ಪ ಇಷ್ಟೊತ್ತಲ್ಲಿ ಬಂದಿದೆ ಇದಕ್ಕ ಅಂತ ಅವ್ರು ಕೇಳಿದಾಗ ಒಟ್ಟ ಸಿದ್ಧದ ಅನ್ನ ಬೇಕು ಅಂತ ಅವನು ಕೇಳ್ದ. 12 ಗಂಟೆ ಆಗಿತ್ತು ಆ ಸಮಯ, ಅನ್ನ ಇರಲಿಲ್ಲ ಮಠದಲ್ಲಿ, ಅನ್ನ ಖಾಲಿಯಾಗಿತ್ತು, ಸಾಂಬಾರಿತ್ತು. ಆಗ ಬುದ್ಧರು ಅವರೇ ಹೋಗಿ ಅಡುಗೆ ಮನೆಗೆ ಸ್ವತಃ ಪಾತ್ರೆ ಎಲ್ಲ ನೋಡಿ ಆಮೇಲೆ ಬಂದರು. ಯಾಕೆ ಅಂತಂದ್ರೆ ಅನ್ನ ಇರಲಿಲ್ಲ ಅಲ್ಲಿ. ಆಮೇಲೆ ಬಂದು ನನ್ನ ಎಡಿಸ್ತರು. ಅಂದರೆ ನಾನು ಎಚ್ಚರವಾಗಿದ್ದೆ, ಅವ್ರು ಬಾಕಲು ತೆಗೆದಾಗ ಅವ್ರು ಅಡುಗೆ ಮನೆ ಅಂದರೆ ಅನ್ನ ಇದ್ದಿದ್ರೆ ಅವ್ರು ನನ್ನ ಹೇಳಿಸ್ತಿರ್ಲಿಲ್ಲ, ಅನ್ನ ಅವರೇ ಕೊಟ್ಟಿರೋರು ಅನಿಸುತ್ತೆ. ನಾನು ಹೇಳಿಸಿ ಪಾಪ ಒಟ್ಟಷ್ಟು ಬಿಡ್ದ ಅನಿಸುತ್ತೆ. ಪಾಪ ಬಂದು ಇಷ್ಟೊತ್ತಿನ ರಾತ್ರಿ ಅನ್ನ ಕೇಳ್ತಾನೆ, ಮಾಡಿಕೊಟ್ಬಿಡೆ ಒಂಚೂರು ಅಂತ ಹೇಳಿದ್ರು. ನನಗೆ ಅದು ಆವತ್ತಿನ ದಿನ ಏನಿಸ್ತೀನಿ, ಬುದ್ಧಿಯವ್ರಿಗೇನು ಮಾಡೋ ಕೆಲಸ ಇಲ್ಲ, ನಮ್ಮನ್ನೆಲ್ಲ ಸಾಕು ಮಾಡ್ತಾರೆ ಅನ್ಕೊಂಡು ಬೈಕನ್ನು ಮಾಡಿ ಕೊಟ್ಟಿದ್ದೀನಿ. ಕೊಟ್ಟಿರೋ ಸತ್ಯ. ಅದು ಎಷ್ಟೋ ನಾನು ಪೀಠಾಧಿಪತಿಗಳಾದಮೇಲೆ ಅದನ್ನು ಎಷ್ಟೋ ಸರಿ ನೆನೆಸ್ಕೊಂಡಿರ್ತೀನಿ. ಅನ್ನ ಹಾಕೋದು ಅಂತಂದರೆ ಹಸಿವಿಲ್ಲದೆ ಇರೋನ್ರಿಗೆ ಅನ್ನ ಹಾಕಿದ್ರೆ ಆಗೋಲ್ಲ, ಹಸಿವಿರೋನ್ಗೆ ಅನ್ನ ಹಾಕಿದ್ರೆ ಅದು ಭಗವಂತನಿಗೆ ತಲುಪುತ್ತೆ. ನಾವು ಯಾರೋ ಗೊತ್ತಿರೋ ವ್ಯಕ್ತಿಗೆ ಅನ್ನ ಹಾಕೋದಲ್ಲ, ಇಲ್ಲ ಯಾರೋ ಏನೋ ಕೊಡ್ತಾರೆ ನಮ್ಗೆ ಆ ವ್ಯಕ್ತಿ ಅಂತ ಅನ್ನ ಹಾಕೋದಲ್ಲ. ಅವನಿಂದ ಏನು ಬಯಸ್ತೀವಿ ಅನ್ನ ಹಾಕೋದಲ್ಲ, ಅದು ನಿಜವಾದ ದಾಸೋಹ ಅನ್ನೋ ಭಾವನೆ ಇಟ್ಕೊಂಡು ಅವರು ಮಾಡಿರೋವಂಥ ಕಾರ್ಯಗಳನ್ನ ನಾವು ನೆನಪು ಮಾಡ್ಕೊಂಡು ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ.
0: ಸರ್, ಇಲ್ಲಿ ದಿನನಿತ್ಯ ನಡೆಯುವಂತಹ ಒಂದು ಪೂಜಾ ಕೈಂಕರ್ಯಗಳಾಗಿರ್ಬೋದು ಹಾಗೂ ವಿಶೇಷವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಮಠದ ಸಂಪ್ರದಾಯಗಳಾಗಿರ್ಬೋದು, ಜೊತೆಗೆ ಶಿವರಾತ್ರಿ ಅಥವಾ ಕಾರ್ತಿಕ ಮಾಸದ ಸಂದರ್ಭಗಳಲ್ಲಿ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಪುನಸ್ಕಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ.
1: ಅಂದರೆ ಸರ್, ಇಲ್ಲಿ ನಾವು ಮಾರ್ಚಲ್ಲಿ ಮಾಘಮಾಸ ಕೃಷ್ಣ ಪಕ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಆರಾಧನೆ ಮಾಡುವಂಥ ವಾರ್ಷಿಕ ಆರಾಧನೆ ಮಾಡುವಂಥ ಕಾರ್ಯಕ್ರಮ ಇದೆ. ಪ್ರತಿನಿತ್ಯ ಬೆಳಗ್ಗಿನ ಜಾವ 5 ಗಂಟೆಗೆ ನಾವು ಎದ್ದು ಇಷ್ಟಲಿಂಗ ಪೂಜೆಯನ್ನು ಮುಗಿಸಿರ್ತೀವಿ. ಅಂದರೆ ಇಲ್ಲಿ ಯಾರು 3-4 ತಲೆಮಾರು ಆಗಿ 150-200 ಶತಮಾನಗಳು ಕಳೆದಿದ್ರೆ ಒಂದಷ್ಟು ಜನ ಹಿರಿಯರ ಗದ್ದಿಗೆ ಇವೆಲ್ಲ ಇರೋದು ರುದ್ರಾಭಿಷೇಕ ಪೂಜೆಗಳೆಲ್ಲ ಇರುತ್ತಿದ್ದು
2: ಅದೇನಿಲ್ಲ, ನಾವೇನಿದ್ದೀವಿ ಈಗ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ.
1: ಪ್ರತಿ ಮಾಘಮಾಸ ಕೃಷ್ಣ ಪಕ್ಷದಲ್ಲಿ ಮಠದ ಕಾರ್ಯಕ್ರಮ ಕೈಗೊಳ್ತೀವಿ. ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ, ಕೆಲವು ಸಂದರ್ಭ ದಾಸೋಹವನ್ನು ಮಾಡ್ತೀವಿ, ಕೆಲವು ಸಂದರ್ಭ ದೀಪ ಹಚ್ಚಿ ಪೂಜೆಯನ್ನು ಮುಗಿಸ್ಕೊಡ್ತೀವಿ. ಧನುರ್ಮಾಸದಲ್ಲಿ ಪ್ರತಿನಿತ್ಯ 3 ಗಂಟೆಗೆ ಎದ್ದು ಇಷ್ಟಲಿಂಗ ಪೂಜೆ ಮಾಡಿ ಪ್ರತಿನಿತ್ಯ ಗ್ರಾಮದ ಸದ್ಭಕ್ತರೆಲ್ಲ ಕೂಡ ಬರ್ತಾರೆ, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು, ಎಲ್ಲ ಅವ್ರವ್ರ ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಎಲ್ಲ ಬರ್ತಾರೆ ಮಠಕ್ಕೆ. ನಮಸ್ಕಾರ ಮಾಡಿ ಮಠದಲ್ಲಿ ಪ್ರತಿನಿತ್ಯ ಅವರೇ ದಾಸೋಹಕ್ಕೂ ಕೂಡ ಅವರೇ, ಇವತ್ತು ಒಬ್ಬರು ನಾಳೆ ಒಬ್ಬರು ಅಂತ ಅವರೇ ವಹಿಸ್ಕೊಂಡು ಪ್ರತಿನಿತ್ಯ ದಾಸೋಹಕ್ಕೆ ಏನು ಬೇಕು ಅಂತಂದು ಹಾಕ್ತಾರೆ. ನಾವು ಮಾಡಿ ಅದನ್ನು ಪ್ರಸಾದನ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
0: ಸರ್, ಇಂದಿನ ಒಂದು ಆಧುನಿಕ ಯುಗದಲ್ಲಿ ಯುವ ಪೀಳಿಗೆಗೆ ಆಧ್ಯಾತ್ಮಿಕ ಸಂಸ್ಕಾರ ನೀಡಲು ಮಠವು ಯಾವ ರೀತಿಯ ಒಂದು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಇದೆ ಅದರ ಬಗ್ಗೆ ತಿಳಿಸೋದಾದರೆ?
1: ಸರ್, ಇದು ತುಂಬ ಮುಖ್ಯವಾದಂಥ ವಿಚಾರ. ನಾವು ಯುವ ಪೀಳಿಗೆಗೆ ಎಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು, ದುಡಿಬೇಕು, ಕಾಯಕ ಮಾಡಬೇಕು, ಮತ್ತು ನಮ್ಮಲ್ಲಿ ಏನಾದರೂ ಒಂದು ನಾನು ಮನಸ್ಸಲ್ಲಿ

0: ಸಂಕಲ್ಪ ಮಾಡಿದ್ದೀನಿ, ನಮ್ಮ ಯುವ ಪೀಳಿಗೆ, ನಮ್ಮ ಗ್ರಾಮ ಅಂತಲ್ಲ, ಜಾತಿ ಧರ್ಮ ಅಂತಲ್ಲ, ಯುವ ಪೀಳಿಗೆಗೆ ಆಗುವಂಥ ಈಗ ವಿದ್ಯೆ, ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಹಳ್ಳಿಲೇ ಉಳಿದ್ಬಿಟ್ಟವ್ರೆ. ಏನಾದ್ರು ಒಂದು ಟ್ರೈನಿಂಗ್ ಸೆಂಟರ್ ತೆಗಿಬೇಕು ಅನ್ನೋ ಆಸೆ ಇದೆ. ಈಗ ಏನಾಗಿದೆ ಅಂತಂದರೆ, ಈಗ ಒಬ್ಬನ ಪ್ಲಮ್ಮಿಂಗ್ ಕೆಲಸ ಆಗ್ಬೋದು, ಆ ವೃತ್ತಿ ಅದೇನು ಕಡಿಮೆ ವೃತ್ತಿ ಅಲ್ಲ. ಅವ್ನು ನಿತ್ಯ ಶ್ರದ್ಧಾ ನಿಷ್ಠೆಯಿಂದ ಅವ್ನು ಕೆಲಸ ಮಾಡೋ, ಒಂದು ತಿಂಗಳಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡುವಂಥ ಸಂದರ್ಭ ಇದೆ. ಒಂದು ವೈರಿಂಗ್ ಕೆಲಸ ಆಗಿರ್ಬೋದು, ಒಂದು ನಲ್ಲಿ ಅದು ಪ್ಲಮ್ಮಿಂಗ್ ಆಯಿತು, ವೈರಿಂಗು, ಮತ್ತು ಇನ್ನು ಈಗ ಪಿ ಸಿ ಸಣ್ಣ ಪುಟ್ಟ ಉದ್ಯೋಗಗಳು ಹೋಗುವಂಥ ಅವಕಾಶಗಳು, ಕಂಪ್ಯೂಟರ್ ಸೆಂಟರು, ಈ ಥರ ಎಲ್ಲ ಮುಂದೆ ಯುವಕರಿಗೆ ಅದನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಭಾವನೆ ಇದೆ. ಅದನ್ನು ಮಾಡ್ತೀನಿ. ಆಧ್ಯಾತ್ಮಿಕ ಸಂಸ್ಕಾರದ ಬಗ್ಗೆ ಖಂಡಿತ ಕೂಡ ಈ ಆಗಸ್ಟಿಂದ ನಾನು ಸಂಕಲ್ಪ ಮಾಡಿಬಿಟ್ಟಿದ್ದೀನಿ. ಶ್ರಾವಣ ಮಾಸದಲ್ಲಿ ಶನಿವಾರ ದಿನ ಪ್ರತಿ ಶನಿವಾರ ಪ್ರವಚನ ಕಾರ್ಯಕ್ರಮ ಮಾಡಬೇಕು. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ತುಂಬ ಭಾಳ ಮುಖ್ಯವಾದದ್ದು. ಯುವಕರು ನೋಡ್ತಿದ್ದಾಗೆ ಎಲ್ಲ ಸಂಸ್ಕಾರ ಒಂದು ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗುವಂಥದ್ದು ಹೆಚ್ಚು ಕಾಣ್ತಾ ಇದೆ ನಮಗೆ. ಅದರಿಂದ ಅವ್ರಿಗೆ ಮತ್ತೆ ನಾವು ನಮ್ಮ ಧರ್ಮದಲ್ಲಿ ನಾವು ಇದು ಮಾಡಬಾರ್ದು, ಇದನ್ನು ಮಾಡಬೇಕು ಅನ್ನೋ ಮನದಟ್ಟು ಅವ್ರನ್ನ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಏನಾದರೂ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅನ್ನೋದು ನಿರ್ಧಾರ ಇದೆ ನಮಗೆ. ಶ್ರಾವಣ ಮಾಸದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಸ್ತೀನಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಮತ್ತು ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ನೀವು ನೀಡಲು ಬಯಸುವಂತಹ ಸಂದೇಶ ಏನು, ಅದರ ಬಗ್ಗೆ ತಿಳಿಸೋದಾದರೆ?
0: ನಾನು ಕಂಡಂಗೆ ಹೆಗ್ಗಡದೇನಕೋಟೆ ಮತ್ತು ಸರ್ವೂರು ತಾಲೂಕಿನಲ್ಲಿರುವಂಥವರೆಲ್ಲ ರೈತಾಪಿ ಜೀವನದವರು, ಎಲ್ಲ ವೃತ್ತಿಯಲ್ಲಿ ವ್ಯವಸಾಯ ವೃತ್ತಿ ಜಾಸ್ತಿ. ಭಗವಂತ ಅವರಿಗೆಲ್ಲ ಒಳ್ಳೆಯ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಅವ್ರ ನಿರೀಕ್ಷೆಗಂತೆ ಆಗಲಿ. ನಾವು ಏನು ಭಾವಿಸಿದ್ದೀವಿ ಅಂತಂದರೆ, ಕೃಷಿ ಮಾಡುವವನ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವವನ ಜನ್ಮವೇ ಪಾವನ ಅಂತ. ಅಂದರೆ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಕೃಷಿ ಮಾಡುವಂಥವ್ರು ಜಾಸ್ತಿ, ಅವ್ರ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಅವರಲ್ಲ ನಾನು ಪಾವನ ಆದೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಭಗವಂತನ ಕೃಪಾಶೀರ್ವಾದ ಅವರೆಲ್ಲರ ಮೇಲೂ ಇರಲಿ, ಅವರೆಲ್ಲ ಸಮೃದ್ಧಿಯಾಗಿ ಚೆನ್ನಾಗಿ ಸಂತೋಷವಾಗಿ ಆರೋಗ್ಯವಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋದು ನನ್ನ ಒಂದು ಆಶಯ. ಶುಭವಾಗಲಿ.
1: ಸರ್, ಈ ಒಂದು ಮಠದ ದಿವ್ಯ ಸನ್ನಿಧಿಯ ಇತಿಹಾಸವನ್ನು ಹಾಗೂ ಮಠದ ಶ್ರೇಷ್ಠ ಪರಂಪರೆಯನ್ನು ಇಷ್ಟು ಅರ್ಥಪೂರ್ಣವಾಗಿ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ನಮಸ್ಕಾರ. ಶ್ರೀಮಠದಲ್ಲಿ ಈಗ ಮುಂದಿನ ನಮ್ಮ ಸಮಾಜದ ಏಳಿಗೆಗಾಗಿ ಒಂದು ಯುವಕರ ಒಂದು ಪ್ರೇರೇಪಣೆಗೆ, ಅಂದರೆ ಯುವಕರ ಒಂದು ಮುಂದಿನ ಭವಿಷ್ಯಕ್ಕಾಗಿ ಮಠದಲ್ಲಿ ಈ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳು, ಕೆಲವೊಂದು ಟ್ರೈನಿಂಗ್ ಸೆಂಟ್ರ್ಗಳು, ಮತ್ತು ಎಜುಕೇಷನ್ ಟ್ರಸ್ಟ್ ಮಾಡಿ ವಿದ್ಯಾರ್ಥಿ ವಿದ್ಯಾನಿಲಯವನ್ನು ತೆರೆದು ಒಂದು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಆಶಯ. ಹಾಗೆ ಎಲ್ಲ ಸದ್ಭಕ್ತರು ಕೂಡ ಸನ್ಮಾರ್ಗದಲ್ಲಿ ಸತ್ಯಶುದ್ಧ ಕಾಯಕದಿಂದ ಕಾರ್ಯಸೊಪ್ಪಾದರೂ ಕೂಡ ಕಾಯಕದಿಂದ ಬದ್ದದ್ದು ಕಾರ್ಯಸೊಪ್ಪಾದರೂ ಕೂಡ ಪಂಚಾಮೃತಕ್ಕೆ ಸಲ್ಲುವುದಯ ಅಂತ. ಎಲ್ಲ ಕಾಯಕ ಮಾಡಿ ಪ್ರಸಾದ ಮಾಡೋದು ತುಂಬ ಉತ್ತಮವಾದದ್ದು, ಕಾಯಕ ಕೈಲಾಶ ಅಂತ ಬಸವಣ್ಣವರು ಹೇಳಿದ್ದಾರೆ. ಪಾಲಿಸಿ ಒಳ್ಳೆಯ ಸನ್ಮಾರ್ಗ ಒಳ್ಳೆಯ ಸತ್ಯ ಶುದ್ಧ ನಡೆಯಲಿ ಎಲ್ಲ ನಡಿಬೇಕು ಅಂತ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನನ್ನ ಶಕ್ತಿ ಮೀರಿ ನನ್ನಿಂದ ಏನಾಗ್ಬೋದು ಈ ಸಮಾಜಕ್ಕೆ ಅದನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ.
1: ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಅಥವಾ ಮತ್ತೊಂದು ಮಠದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕೇಳುಗರ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಅಂಚಿಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷತೆ, ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟಾದಾರಿ ಸ್ವಾಮಿಗಳ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ.

0: ದಿನಾಂಕ 19/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರೊಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೋಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿಜ್ಞಾನವು ಬೌದ್ಧಿಕ ಮತ್ತು ಪ್ರಾಯೋಗಿಕ ಚಟುವಟಿಕೆಯಾಗಿದ್ದು ವೀಕ್ಷಣೆ ಮತ್ತು ಪ್ರಯೋಗದ ಮೂಲಕ ಭೌತಿಕ ಹಾಗೂ ನೈಸರ್ಗಿಕ ಪ್ರಪಂಚದ ರಚನೆ ಮತ್ತು ನಡವಳಿಕೆಯ ವ್ಯವಸ್ಥಿತ ಅಧ್ಯಯನವಾಗಿದೆ. ಸೈನ್ಸ್ ಅಂದರೆ ವ್ಯವಸ್ಥಿತ ಅಂದರೆ ಸಮಗ್ರ, ತನಿಖೆ, ಪರಿಶೋಧನೆ, ನೈಸರ್ಗಿಕ ಕಾರಣಗಳು ಎಂದರ್ಥ. 1610 ಸುಮಾರಿಗೆ ಕೆಲವು ಖಗೋಳ ಸಂಶೋಧನೆಗಳನ್ನು ಮಾಡಿ ಗೆಲಿಲಿಯೋ ಅವರನ್ನು ವಿಶ್ವವಿಜ್ಞಾನ ಸಮುದಾಯವು ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸುತ್ತದೆ. 476 CE ಜನಿಸಿದ ಭಾರತೀಯ ವಿದ್ವಾಂಸ ಆರ್ಯಭಟರು ಸೂರ್ಯ ಕೇಂದ್ರದಲ್ಲಿ ನಿಲ್ಲಿಸಿದ್ದಾನೆ, ಸೌರ್ಯೂಹದ ಎಲ್ಲ ಗ್ರಹಗಳು ಅದರ ಸುತ್ತ ಸುತ್ತುತ್ತವೆ ಎಂಬ ಸೂರ್ಯ ಕೇಂದ್ರಿತ ಸಿದ್ಧಾಂತ ಸೇರಿದಂತೆ ಅನೇಕ ಖಗೋಳ ಸಂಶೋಧನೆಗಳನ್ನು ಮಾಡತೊಡಗಿದರು. ಆದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳ ಮೇಲಿನ ಪಾಶ್ಚಿಮಾತ್ಯ ಪ್ರಭಾವ ಪ್ರಾಬಲ್ಯದಿಂದ ಆರ್ಯಭಟರಿಗೆ ಯಾವುದೇ ಹೆಸರು ಗೌರವ ದೊರಕಲಿಲ್ಲ. 1928 February 28 ಭಾರತೀಯ ಭೌತಶಾಸ್ತ್ರ ಸಿ.ವಿ. ರಾಮನ್ ರವರು ಮಾಡಿದ ರಾಮನ್ ಪರಿಣಾಮ ಎಂಬ ಆವಿಷ್ಕಾರವನ್ನು ಗುರುತಿಸಲು ಪ್ರತಿ ವರ್ಷ February 28 ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಅವರ ಸಂಶೋಧನೆಗಾಗಿ ಅವರಿಗೆ 1930 ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗಾದರೆ ಈ ರಾಮನ್ ನಿಯಮದ ಎಫೆಕ್ಟನ್ನು ನೋಡುವುದಾದರೆ, ರಾಮನ್ ಎಫೆಕ್ಟ್ ಎಂದರೆ ಧೂಳು ಮುಕ್ತ ಮಾಧ್ಯಮದ ಮೂಲಕ ಬೆಳಕು ಹಾದು ಹೋದಾಗ ಬೆಳಕಿನ ಒಂದು ಭಾಗವು ಹೊರಬರುತ್ತಿರುವ ಬೆಳಕಿಗಿಂತ ಭಿನ್ನವಾದ ಬಣ್ಣದೊಂದಿಗೆ ಹೊರಹೊಮ್ಮುತ್ತದೆ. ವೈಜ್ಞಾನಿಕ ಪರಿಭಾಷೆಯಲ್ಲಿ ಅದು ಧೂಳು ಮುಕ್ತ ಮಾಧ್ಯಮದ ಮೂಲಕ ಬೆಳಕು ಹಾದು ಹೋದಾಗ ಬೆಳಕಿನ ಕಣಗಳು ಮಾಧ್ಯಮದ ಅಣುಗಳಿಂದ ಚದರಿ ಹೋಗಿ ಬೆಳಕಿನ ಒಂದು ಸಣ್ಣ ಭಾಗವು ಬೇರೆ ತರಂಗಾಂತರದೊಂದಿಗೆ ಹೊರಹೊಮ್ಮುತ್ತದೆ. 1928 ಅವರು ಕಂಡುಹಿಡಿದ ಈ ಆವಿಷ್ಕಾರಕ್ಕೆ ರಾಮನ್ ಎಫೆಕ್ಟ್ ಎಂದು ಹೆಸರು ಇಡಲಾಯಿತು. ಇದಕ್ಕೆ ಬೇಕಾದ ಪ್ರಯೋಗಗಳ ಸರಣಿಯನ್ನು ಕಲ್ಕತ್ತಾದ ಪ್ರಯೋಗಾಲಯದಲ್ಲಿ ನಡೆಸಲಾಯಿತು. ಆ ಸಮಯದಲ್ಲಿ ರಾಮನ್ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಬೌದ್ಧ ಮಂಡಳಿ ಪೀಠದ ಅಧ್ಯಕ್ಷರಾಗಿದ್ದರು. ರಾಮನ್ ರವರಿಗೆ ಈ ಆವಿಷ್ಕಾರದ ಕಲ್ಪನೆ ಮೂಡಿದ ಪ್ರಚೋದಕ ಕ್ಷಣ ಕುತೂಹಲಕಾರಿಯಾಗಿದೆ. 1921 ಜುಲೈನಲ್ಲಿ ರಾಮನ್ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರತಿನಿಧಿಯಾಗಿ ವಿಶ್ವವಿದ್ಯಾನಿಲಯದ ಕಾಂಗ್ರೆಸ್ನಲ್ಲಿ ಭಾಗವಹಿಸಲು ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಪ್ರಯಾಣಿಸುತ್ತಿದ್ದರು. ಇಂಗ್ಲೆಂಡ್ನಿಂದ ಹಿಂತಿರುಗುವಾಗ ಅಡಗಿನ ವೀಕ್ಷಕ ಕಟ್ಟೆಯ ಮೇಲೆ ನಿಂತಿರುವಾಗ ಸಮುದ್ರ ಮತ್ತು ಆಕಾಶವು ಅವರ ಕಲ್ಪನೆಯನ್ನು ಸೆಳೆಯಿತು. ಮೆಡಿಟೇರಿಯನ್ ಸಮುದ್ರದ ಮತ್ತು ಆಕಾರದ ನೀಲಿ ಬಣ್ಣವು ರುದ್ರ ರಮಣೀಯವಾಗಿತ್ತು. ಸಮುದ್ರದ ನೀಲಿ ಬಣ್ಣಕ್ಕೆ ಆಕಾಶದ ನೀಲಿ ಬಣ್ಣದ ಪ್ರತಿಬಿಂಬ

ಕಾರಣವೆಂದು ಭಾವಿಸಲಾದ ಸಿದ್ಧಾಂತವನ್ನ ಅವರು ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡರು. ಕೆಲವು ಹೊಸ ಉತ್ತರಗಳು ಮಿನುಗದವು. ನೀರಿನ ಮೂಲಕ ಬೆಳಕು ಹಾದು ಹೋಗುವಾಗ ನೀರಿನ ಅಣುಗಳಿಂದ ಉಂಟಾಗುವ ವಿವರ್ತನೆಯ ಪರಿಣಾಮದಿಂದಾಗಿ ಸಮುದ್ರವು ನೀಲಿಯಾಗಿ ಕಾಣುತ್ತದೆ ಎಂಬ ಹೊಸ ವಿಚಾರ ಅವರಲ್ಲಿ ಉದ್ಭವಿಸಿತು. ಸರಿಸುಮಾರಿಗೆ 26 ಬಾಂಬೆಗೆ ಬಂದಿಳಿದ ತಕ್ಷಣ ಅವರು ನೇಚರ್ ಮ್ಯಾನೇ

0: ಬದಲಾವಣೆಯಾಗುತ್ತದೆ ಎಂದು ಸಿವಿಆರ್ ಊಹಿಸಲು ಕಾರಣವಾಯಿತು. ರಾಮನ್ರವರ ಸಿದ್ಧಾಂತವನ್ನು ದೃಢೀಕರಿಸುವ ದ್ರವಗಳ ಮೇಲಿನ ಅಂತಿಮ ಪ್ರಯೋಗವನ್ನು February 8, 1928 ನಡೆಸಲಾಯಿತು. ಇದರ ಒಂದು ವಾರದೊಳಗೆ ರಾಮನ್ ನೇಚರ್ ಮ್ಯಾಗಝಿನ್ಗೆ ಒಂದು ಟಿಪ್ಪಣಿಯನ್ನು ಸಹ ಕಳಿಸಲಾಯಿತು. ಅವರ ಸಂಶೋಧನೆಗಳನ್ನು March 1928 ಬೆಂಗಳೂರಿನಲ್ಲಿ ವೈಜ್ಞಾನಿಕ ಸಮುದಾಯಕ್ಕೆ ಪ್ರಸ್ತುತಪಡಿಸಲಾಯಿತು ಮತ್ತು ಆವಿಷ್ಕಾರವನ್ನು ರಾಮನ್ ನಿಯಮ ಎಂದು ಹೆಸರಿಸಲಾಯಿತು. ರಾಮನ್ ಆವಿಷ್ಕಾರಕ್ಕಾಗಿ ರಾಮನ್ 1930 ನೊಬೆಲ್ ವಿಜ್ಞಾನ ಪ್ರಶಸ್ತಿಯನ್ನು ಪಡೆದರು. ರಾಮನ್ ಈ ಪ್ರಶಸ್ತಿಯ ಮೊದಲ ಭಾರತೀಯ ಪುರಸ್ಕೃತರಾದರು. ಅವರು December 10 ವೈಯಕ್ತಿಕವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಲು ಸ್ಟಾಕ್ ಹೋಮ್ಗೆ ತೆರಳಿದರು. ಆ ಸಂಜೆ ಔತಣ ಕೂಟದಲ್ಲಿ ರಾಮನ್ ರವರ ಭಾಷಣವು ವಾಕ್ಚಾತುರ್ಯದ ಒಂದು ಮೇರುಕೃತಿಯಾಗಿತ್ತು. ಅದು ಪ್ರಚಂಡ ಚಪ್ಪಾಳಿಗಳನ್ನು ಪಡೆಯಿತು. ಆಗ ಅಲ್ಲಿದ್ದ ಬ್ರಿಟಿಷ್ ರಾಯಭಾರಿಗೆ ಭಾರತೀಯನೊಬ್ಬ ಪ್ರಶಸ್ತಿ ಪುರಸ್ಕೃತನಾಗಿರುವುದು ಸಹಿಸಲಾರದ ವಿಷಯವಾಗಿತ್ತು. ಅವರ ಭಾಷಣ ಕೇಳಲು ಯಾವ ಉತ್ಸಾಹವನ್ನ ತೋರಲಿಲ್ಲ. ಕೇಳುಗುರ ಕೇಳದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳಿದ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಕುರಿತು ಕಾರ್ಯಕ್ರಮವನ್ನು ಕೇಳಿದರೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299211.
1: ಧನ್ಯವಾದಗಳು.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ತಾಯಂದಿರ ಆರೋಗ್ಯಕ್ಕಾಗಿ ಮೀಡಿದ ಮಾತೃ ಹೃದಯಿ ರಾಣಿ ನೀಫುಲ್ಲರ್ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಿದೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಾಯಂದಿರ ಆರೋಗ್ಯಕ್ಕಾಗಿ ಮಿಡಿದ ಮಾತೃ ಹೃದಯಿ ರಾಣಿ ನಿಲೂಫರ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಆಕೆಯ ಹೆಸರು ನಿಲೂಫರ್ ಹೊಟ್ಟಮನ್ ರಾಜಕುಮಾರಿ. ರಾಜಕೀಯ ಒಪ್ಪಂದದ ಭಾಗವಾಗಿ 1931 ಹೈದರಾಬಾದ್ನ ನಿಜಾಮನ ಎರಡನೇ ಮಗನಾದ ಮುಜಾಜಮ್ ಜಾ ಅವರನ್ನು ವಿವಾಹವಾಗಿ ಭಾರತಕ್ಕೆ ಬಂದರು. ಅರಮನೆಯ ವೈಭವ, ಪತಿಯ ಅಪಾರ ಪ್ರೀತಿ ಎಲ್ಲವೂ ಇತ್ತಾದರೂ ಸಾಂಪ್ರದಾಯಿಕ ಸಮಾಜ ಅವರಿಂದ ಒಂದು ವಾರಸುದಾರನನ್ನು ಬಯಸುತ್ತಿತ್ತು. ಆದರೆ ದುರದೃಷ್ಟವಶಾತ್ ತಾನು ಎಂದಿಗೂ ತಾಯಿಯಾಗಲಾರದೆ ಎಂಬ ಕಟು ಸತ್ಯ ತಿಳಿದಾಗ ನಿಲೂಫರ್ ಅಕ್ಷರಶಃ ಮುರಿದು ಬಿದ್ದರು. ಆದರೆ ಕಮಲದ ಹೂವು ಕೆಸರಿನಲ್ಲಿದ್ದರೂ ಮೇಲಕ್ಕೆದ್ದು ಸೌಂದರ್ಯ ಪಸರಿಸುವಂತೆ ನಿಲೂಫರ್ ಕಣ್ಣೀರನ್ನು ಒರೆಸಿಕೊಂಡು ಸಮಾಜಮುಖಿ ಕೆಲಸಗಳ ಕಡೆಗೆ ತನ್ನ ಹಿಡಿ ಬದುಕನ್ನು ಮುಡುಪಾಗಿಟ್ಟರು. ಅರಮನೆಯ 4 ಗೋಡೆಗಳ ಮಧ್ಯೆ ಐಷಾರಾಮಿ ಜೀವನ ನಡೆಸುವ ಬದಲು ನಿಲೂಫರ್ ಹೈದರಾಬಾದ್ನ ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸಲು ಶುರು ಮಾಡಿದರು. ಒಂದು ದಿನ ಆಕೆಯ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರ್ತಿ ಹೆರಿಗೆಯ ಸಮಯದಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯ ಸಿಗದೆ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಳು. ಹುಟ್ಟಿದ ಮಗು ಬದುಕುಳಿಯಲಿಲ್ಲ. ಈ ಘಟನೆ ನಿಲೂಫರ್ ಅವರ ಹೃದಯವನ್ನು ಹಿಂಡಿ ಹಾಕಿತು. ತನಗೆ ಮಗುವಾಗಲಿಲ್ಲ ಎಂಬ ನೋವಿಗಿಂತ ಬಡತನ ಮತ್ತು ಸೂಕ್ತ ಆಸ್ಪತ್ರೆಗಳಿಲ್ಲದೆ ನೂರಾರು ತಾಯಂದಿರು ಹಾಗೂ ಶಿಶುಗಳು ಮರಣ ಹೊಂದುತ್ತಿರುವುದನ್ನು ಆಕೆಯನ್ನು ಹೆಚ್ಚು ಕಾಡಿತು. ಅಂದೇ ಆಕೆ ಒಂದು ಪಣವನ್ನು ತೊಟ್ಟರು. ಈ ಸಾಮ್ರಾಜ್ಯದಲ್ಲಿ ಯಾವೊಬ್ಬ ತಾಯಿಯೂ ಹೆರಿಗೆಯ ನೋವಿನಿಂದ ಸಾಯಬಾರದು. ತನ್ನ ನೋವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ ರಾಜಕುಮಾರಿ ಹೈದರಾಬಾದ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕ ಹಾಗೂ ಅತ್ಯಾಧುನಿಕ ಆಸ್ಪತ್ರೆಯನ್ನು ನಿರ್ಮಿಸಲು ನಿರ್ಧರಿಸಿದರು. ಅದಕ್ಕಾಗಿ ತಮ್ಮ ವೈಯಕ್ತಿಕ ಒಡವೆಗಳು, ಹಣ ಮತ್ತು ರಾಯಲ್ ಪ್ರಭಾವವನ್ನು ಬಳಸಿದರು. 1949 ಆಕೆಯ ಕನಸಿನ ಕೂಸಾದ ನಿಲೂಫರ್ ಹಾಸ್ಪಿಟಲ್ ಫಾರ್ ವುಮೆನ್ ಅಂಡ್

ಚಿಲ್ಡ್ರನ್ ತಲೆ ಎತ್ತಿತು. ನಿಲೋಫರ್ ಕೇವಲ ಹಣ ನೀಡಿ ಸುಮ್ಮನಾಗಲಿಲ್ಲ. ಸ್ವತಃ ತಾನೇ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸುತ್ತಿದ್ದರು. ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಚಿಕಿತ್ಸೆ, ಉನ್ನತ ಗುಣಮಟ್ಟದ ಹೆರಿಗೆ ಸೌಲಭ್ಯ ಸಿಗುವಂತೆ ನೋಡಿಕೊಂಡರು. ನನಗೆ ಸ್ವಂತ ಮಗುವಿಲ್ಲದಿರಬಹುದು, ಆದರೆ ನನ್ನ ಆಸ್ಪತ್ರೆಯಲ್ಲಿ ಜನ್ಮ ತಳೆಯುವ ಪ್ರತಿಯೊಂದು ಮಗುವು ನನ್ನದು ಎಂದು ಆಕೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ನಿಲೋಫರ್ ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತವಾಗಲಿಲ್ಲ. ಆಕೆ ಭಾರತದ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಸಾಮಾಜಿಕ ಬದಲಾವಣೆಯ ಮುಂಚೂಣಿಯಲ್ಲಿದ್ದರು. ಮಹಿಳಾ ಹಕ್ಕುಗಳು ಮತ್ತು ನಾಗರಿಕ ಹಕ್ಕುಗಳ ಪರವಾಗಿ ಧ್ವನಿ ಎತ್ತಲು ಆಕೆ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾದರು. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವ ಕುರಿತು ಕಳಕಳಿಯ ಪತ್ರಗಳನ್ನು ಬರೆದರು. ಅಂದಿನ ಕಾಲದಲ್ಲಿ ಮುಸ್ಲಿಂ ಮಹಿಳೆಯರು ಪರದೆಯ ಹಿಂದೆ ಇರಬೇಕೆಂಬ ನಿಯಮವಿತ್ತು, ಆದರೆ ನಿಲೋಫರ್ ಅದನ್ನು ಮುರಿದು ಹೊರಬಂದರು. ಮುಸುಕು ಧರಿಸದೆ ಸಾರ್ವಜನಿಕವಾಗಿ ಓಡಾಡಿದ ಮೊದಲ ರಾಯಲ್ ಮಹಿಳೆ ಆಕೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಅವರು ಸ್ವಾವಲಂಬಿಗಳಾಗಬೇಕು ಎಂದು ಆಕೆ ನಿರಂತರವಾಗಿ ಶ್ರಮಿಸಿದರು. ವಾರಸುದಾರನಿಲ್ಲ ಎಂಬ ಕಾರಣಕ್ಕೆ ಪತಿ 1948 ಎರಡನೇ ಮದುವೆಯಾದಾಗ ನಿಲೋಫರ್ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ. ಆಕೆ ಭಾರತವನ್ನು ತೊರೆದು ಯುರೋಪ್ಗೆ ಮರಳಿದರು. ತಾವು ಹೈದರಾಬಾದ್ನಲ್ಲಿ ಬಿತ್ತಿದ ಸೇವೆಯ ಬೀಜವನ್ನು ಮರೆಯಲಿಲ್ಲ. ಫ್ರಾನ್ಸ್ ಮತ್ತು ಅಮೆರಿಕದಲ್ಲಿದ್ದಾಗಲೂ ಅವರು ಅಂತಾರಾಷ್ಟ್ರೀಯ ಚಾರಿಟಿ ಸಂಸ್ಥೆಗಳೊಂದಿಗೆ ಸೇರಿ ಹಿಂದುಳಿದ ಮಹಿಳೆಯರ ಕಲ್ಯಾಣಕ್ಕಾಗಿ ನಿಧಿ ಸಂಗ್ರಹಿಸಿದರು. 1989 ನಿಲೋಫರ್ ಪ್ಯಾರಿಸ್ನಲ್ಲಿ ನಿಧನರಾದರು. ಕೆಲವೊಮ್ಮೆ ಸಮಾಜದಲ್ಲಿ ನಾವು ಅಂದುಕೊಂಡದನ್ನು ಮಾಡಲು ಹಣಕ್ಕಿಂತ ಇಚ್ಛಾಶಕ್ತಿ ಬಹಳ ಮುಖ್ಯವಾಗುತ್ತದೆ. ಮಾಡುವ ಪ್ರತಿ ಕೆಲಸಕ್ಕೂ ನೂರಾರು ಅಡಚಣೆಗಳು ಇದ್ದದ್ದೇ, ಆದರೆ ಅದರ ಆಚೆ ಗಟ್ಟಿಯಾಗಿ ಅಂದುಕೊಂಡದನ್ನು ಮಾಡುವ ಛಲ ಬೆಳೆಸಿಕೊಂಡಾಗ ಹೊಳಿತಿನ ದಾರಿಗಳು ಒಂದಲ್ಲ ನೂರಾಗುತ್ತವೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ತಾಯಂದಿರ ಆರೋಗ್ಯಕ್ಕಾಗಿ ಮಿಡಿದ ಮಾತೃ ಹೃದಯಿ ರಾಣಿ ನಿಲೋಫರ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸಾರಕೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಓದು ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಪ್ರತಿ ವರ್ಷ ಜೂನ್ 19 ರಾಷ್ಟ್ರೀಯ ಓದು ದಿನವನ್ನ ಆಚರಿಸಲಾಗುತ್ತದೆ. ಭಾರತದ ಗ್ರಂಥಾಲಯ ಚಳುವಳಿಯ ಪಿತಾಮಹರೆಂದು ಕರೆಯಲ್ಪಡುವ ಪಿಎನ್ ಪಣಿಕರ್ ರವರ ಸ್ಮರಣಾರ್ಥ ಈ ದಿನವನ್ನ ಆಚರಿಸಲಾಗುತ್ತದೆ. ಓದು ಬೆಳೆಯಿರಿ ಎಂಬ ಸಂದೇಶವನ್ನ ಜನರಿಗೆ ತಲುಪಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಪುಸ್ತಕಗಳು ಜ್ಞಾನ ಭಂಡಾರ. ನಾವು ಪುಸ್ತಕಗಳನ್ನ ಓದುವುದರಿಂದ ಎಲ್ಲ ಹೊಸ ವಿಷಯಗಳನ್ನ ಕಲಿಯಬಹುದು, ನಮ್ಮ ಜ್ಞಾನವನ್ನ ಹೆಚ್ಚಿಸಬಹುದು ಮತ್ತು ಉತ್ತಮ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಬಹುದು. ಓದು ಕೇವಲ ಪರೀಕ್ಷೆ ಇಲ್ಲ, ಅಂಕ ಗಳಿಸಲು ಮಾತ್ರವಲ್ಲ, ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹ ಅಗತ್ಯವಾಗಿದೆ. ಆದ್ದರಿಂದ ಓದುವ ಅಭ್ಯಾಸದಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಭಾಷಾ ಕೌಶಲ್ಯ ಹೆಚ್ಚಾಗುತ್ತದೆ, ಚಿಂತನಾ ಶಕ್ತಿ ಬೆಳೆಯುತ್ತದೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ, ಸೃಜನಶೀಲತೆ ಹೆಚ್ಚುತ್ತದೆ. ಹಾಗಾದರೆ ಈ ಪುಸ್ತಕಗಳ ಮಹತ್ವವನ್ನು ನೋಡುವುದಾದರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗಿದೆ. ಆದರೆ ಪುಸ್ತಕಗಳ ಸ್ಥಾನಮಾನವನ್ನು ಯಾವುದು ತುಂಬಲು ಸಾಧ್ಯವಿಲ್ಲ. ಪುಸ್ತಕಗಳು ನಮ್ಮನ್ನ ಉತ್ತಮ ಚಿಂತನೆಗಳತ್ತ ಕೊಂಡೊಯ್ಯುತ್ತವೆ. ಮಹಾನ್ ವ್ಯಕ್ತಿಗಳ

ಜೀವನ ಚರಿತ್ರೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ. ಒಂದು ಉತ್ತಮ ಪುಸ್ತಕ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಆದ್ದರಿಂದ ಪ್ರತಿಯೊಬ್ಬರು ಪ್ರತಿದಿನ ಕನಿಷ್ಠ 30 ನಿಮಿಷಗಳಾದರೂ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಕ್ಕಳಲ್ಲಿ ಓದುವ ಅಭ್ಯಾಸ ಬೆಳೆಸುವುದು ಹೇಗೆ ಎಂದರೆ, ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಬೇಕು. ಮನೆಯಲ್ಲಿ ಸಣ್ಣ ಗ್ರಂಥಾಲಯ ನಿರ್ಮಿಸಬೇಕು. ಮಕ್ಕಳಿಗೆ ಕಥೆ ಪುಸ್ತಕಗಳನ್ನು ನೀಡಬೇಕು ಮತ್ತು ಓದಿಸಬೇಕು. ಪ್ರತಿದಿನ ಓದಲು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಗ್ರಂಥಾಲಯಗಳಿಗೆ ಕರೆದುಕೊಂಡು ಹೋಗಬೇಕು. ಓದಿದ ವಿಷಯದ ಬಗ್ಗೆ ಚರ್ಚಿಸಬೇಕು. ಹಾಗಾದರೆ ನೆನಪಿನಲ್ಲಿ ಉಳಿಯುತ್ತದೆ. ಗ್ರಂಥಾಲಯಗಳು ಸಮುದಾಯದ ಜ್ಞಾನದ ಮಂದಿರಗಳಾಗಿವೆ. ಇಲ್ಲಿ ವಿವಿಧ ವಿಷಯಗಳ ಸಾವಿರಾರು ಪುಸ್ತಕಗಳು ಲಭ್ಯವಿರುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗ್ರಂಥಾಲಯಗಳ ಬಳಕೆಯನ್ನು ಹೆಚ್ಚಿಸಬೇಕು. ಯುವಜನರು ಮತ್ತು ವಿದ್ಯಾರ್ಥಿಗಳು ಗ್ರಂಥಾಲಯಗಳ ಸದಸ್ಯರಾಗಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಮಹಾನ್ ವ್ಯಕ್ತಿಗಳ ಓದುವಿಕೆಯ ಬಗ್ಗೆ ಅಭಿಪ್ರಾಯಗಳನ್ನು ಹೆಚ್ಚಿಸುವಲ್ಲಿ ಗ್ರಂಥಾಲಯಗಳ ಪಾತ್ರ ಅಗಾಧವಾದುದು. ಪುಸ್ತಕಗಳು ಜಗತ್ತಿನತ್ತ ತೆರೆದ ಕಿಟಕಿಗಳಾಗಿವೆ. ಇಂದು ಓದುತ್ತಿರುವ ಮಗು ನಾಳೆ ನಾಯಕನಾಗಬಹುದು. ಪುಸ್ತಕಗಳು ಮನುಷ್ಯನ ಅತ್ಯುತ್ತಮ ಸ್ನೇಹಿತರು. ಈ ಮಾತುಗಳು ಓದುವಿಕೆಯ ಮಹತ್ವವನ್ನು ನಮಗೆ ಸಾರಿ ತಿಳಿಸುತ್ತದೆ. ರಾಷ್ಟ್ರೀಯ ಓದುವ ದಿನದ ಸಂದೇಶವನ್ನು ನೋಡುವುದಾದರೆ, ಪ್ರಿಯ ಶ್ರೋತೃಗಳೇ, ಓದುವುದು ಕೇವಲ ಒಂದು ಹವ್ಯಾಸವಲ್ಲ, ಅದು ಜೀವನವನ್ನು ರೂಪಿಸುವ ಸಾಧನವಾಗಿದೆ. ನಾವು ಓದುವ ಮೂಲಕ ಜ್ಞಾನವನ್ನು ಸಂಪಾದಿಸುತ್ತೇವೆ, ಉತ್ತಮ ಚಿಂತನೆಗಳನ್ನು ಬೆಳೆಸುತ್ತೇವೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತೇವೆ. ಇಂದು ರಾಷ್ಟ್ರೀಯ ಓದುವ ದಿನದಂದು ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ನಾನು ಪ್ರತಿದಿನ ಪುಸ್ತಕಗಳನ್ನು ಓದುತ್ತೇನೆ, ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರಲ್ಲಿಯೂ ಓದುವ ಅಭ್ಯಾಸವನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡೋಣ. ಪ್ರಿಯ ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು, ರಾಷ್ಟ್ರೀಯ ಓದು ದಿನದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸಿ ಮತ್ತು ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23ನೇ ಕಂತಿನ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 446,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದ್ದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರೆಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ದ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ

0: ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960 ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ಧ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನ ಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ಧಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1 ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100 ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು, ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು, ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು, ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸಪ್ ಸಂವಹನಗಳನ್ನು 9178279702 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು NTA ಸ್ಪಷ್ಟಪಡಿಸಿದೆ. ಅದೇ ರೀತಿ NTAಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. June 21 ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ SMS, ಇಮೇಲ್ ಅಥವಾ ವಾಟ್ಸಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. May 3 ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು NTA ಹೇಳಿದೆ. ಭಾರತದ LNG ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ LNGಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ LNG ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು LNG ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32 ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50 ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀಗಿ ಹ್ಯೂಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೊ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ

ಮಹಿಳಾ ಅಂಡರ್ 19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100 ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುವರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಓದು ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಜೂನ್ 19 ರಾಷ್ಟ್ರೀಯ ಓದು ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಗ್ರಂಥಾಲಯ ಚಳುವಳಿಯ ಪಿತಾಮಹರೆಂದು ಕರೆಯಲ್ಪಡುವ ಪಿಎನ್ ಪಣಿಕರ್ ರವರ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ಓದು ಬೆಳೆಯಿರಿ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಪುಸ್ತಕಗಳು ಜ್ಞಾನ ಭಂಡಾರ. ನಾವು ಪುಸ್ತಕಗಳನ್ನು ಓದುವುದರಿಂದ ಎಲ್ಲ ಹೊಸ ವಿಷಯಗಳನ್ನು ಕಲಿಯಬಹುದು, ನಮ್ಮ ಜ್ಞಾನವನ್ನು ಹೆಚ್ಚಿಸಬಹುದು ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬಹುದು. ಓದು ಕೇವಲ ಪರೀಕ್ಷೆಯಿಲ್ಲ, ಅಂಕ ಗಳಿಸಲು ಮಾತ್ರವಲ್ಲ, ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹ ಅಗತ್ಯವಾಗಿದೆ. ಆದ್ದರಿಂದ ಓದುವ ಅಭ್ಯಾಸದಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಭಾಷಾ ಕೌಶಲ್ಯ ಹೆಚ್ಚಾಗುತ್ತದೆ, ಚಿಂತನಾ ಶಕ್ತಿ ಬೆಳೆಯುತ್ತದೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ, ಸೃಜನಶೀಲತೆ ಹೆಚ್ಚುತ್ತದೆ. ಹಾಗಾದರೆ ಈ ಪುಸ್ತಕಗಳ ಮಹತ್ವವನ್ನು ನೋಡುವುದಾದರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗಿದೆ. ಆದರೆ ಪುಸ್ತಕಗಳ ಸ್ಥಾನಮಾನವನ್ನು ಯಾವುದು ತುಂಬಲು ಸಾಧ್ಯವಿಲ್ಲ. ಪುಸ್ತಕಗಳು ನಮ್ಮನ್ನು ಉತ್ತಮ ಚಿಂತನೆಗಳತ್ತ ಕೊಂಡೊಯ್ಯುತ್ತವೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ. ಒಂದು ಉತ್ತಮ ಪುಸ್ತಕ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿದಿನ ಕನಿಷ್ಠ 30 ನಿಮಿಷಗಳಾದರೂ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಕ್ಕಳಲ್ಲಿ ಓದುವ ಅಭ್ಯಾಸ ಬೆಳೆಸುವುದು ಹೇಗೆ ಎಂದರೆ, ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಬೇಕು. ಮನೆಯಲ್ಲಿ ಸಣ್ಣ ಗ್ರಂಥಾಲಯ ನಿರ್ಮಿಸಬೇಕು. ಮಕ್ಕಳಿಗೆ ಕಥೆ ಪುಸ್ತಕಗಳನ್ನು ನೀಡಬೇಕು ಮತ್ತು ಓದಿಸಬೇಕು. ಪ್ರತಿದಿನ ಓದಲು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಗ್ರಂಥಾಲಯಗಳಿಗೆ ಕರೆದುಕೊಂಡು ಹೋಗಬೇಕು. ಓದಿದ ವಿಷಯದ ಬಗ್ಗೆ ಚರ್ಚಿಸಬೇಕು. ಹಾಗಾದರೆ ನೆನಪಿನಲ್ಲಿ ಉಳಿಯುತ್ತದೆ. ಗ್ರಂಥಾಲಯಗಳು ಸಮುದಾಯದ ಜ್ಞಾನದ ಮಂದಿರಗಳಾಗಿವೆ. ಇಲ್ಲಿ ವಿವಿಧ ವಿಷಯಗಳ ಸಾವಿರಾರು ಪುಸ್ತಕಗಳು ಲಭ್ಯವಿರುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗ್ರಂಥಾಲಯಗಳ ಬಳಕೆಯನ್ನು ಹೆಚ್ಚಿಸಬೇಕು. ಯುವಜನರು ಮತ್ತು ವಿದ್ಯಾರ್ಥಿಗಳು ಗ್ರಂಥಾಲಯಗಳ ಸದಸ್ಯರಾಗಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಮಹಾನ್ ವ್ಯಕ್ತಿಗಳ ಓದುವಿಕೆಯ ಬಗ್ಗೆ ಅಭಿಪ್ರಾಯಗಳನ್ನು ಹೆಚ್ಚಿಸುವಲ್ಲಿ ಗ್ರಂಥಾಲಯಗಳ ಪಾತ್ರ ಅಗಾಧವಾದುದು. ಪುಸ್ತಕಗಳು ಜಗತ್ತಿನತ್ತ ತೆರೆದ ಕಿಟಕಿಗಳಾಗಿವೆ. ಇಂದು ಓದುತ್ತಿರುವ ಮಗು ನಾಳೆ ನಾಯಕನಾಗಬಹುದು. ಪುಸ್ತಕಗಳು ಮನುಷ್ಯನ ಅತ್ಯುತ್ತಮ ಸ್ನೇಹಿತರು.

ಮಾತುಗಳು ಓದುವಿಕೆಯ ಮಹತ್ವವನ್ನು ನಮಗೆ ಸಾರಿ ತಿಳಿಸುತ್ತದೆ. ರಾಷ್ಟ್ರೀಯ ಓದು ದಿನದ ಸಂದೇಶವನ್ನು ನೋಡುವುದಾದರೆ, ಪ್ರಿಯ ಶ್ರೋತೃಗಳೇ, ಓದುವುದು ಕೇವಲ ಒಂದು ಹವ್ಯಾಸವಲ್ಲ, ಅದು ಜೀವನವನ್ನು ರೂಪಿಸುವ ಸಾಧನವಾಗಿದೆ. ನಾವು ಓದುವ ಮೂಲಕ ಜ್ಞಾನವನ್ನು ಸಂಪಾದಿಸುತ್ತೇವೆ, ಉತ್ತಮ ಚಿಂತನೆಗಳನ್ನು ಬೆಳೆಸುತ್ತೇವೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತೇವೆ. ಇಂದು ರಾಷ್ಟ್ರೀಯ ಓದು ದಿನದಂದು ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ನಾನು ಪ್ರತಿದಿನ ಪುಸ್ತಕಗಳನ್ನು ಓದುತ್ತೇನೆ, ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರಲ್ಲಿಯೂ ಓದುವ ಅಭ್ಯಾಸವನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡೋಣ. ಪ್ರಿಯ ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು, ರಾಷ್ಟ್ರೀಯ ಓದು ದಿನದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸಿ ಮತ್ತು ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ದುರ್ಯೋಧನನ ಪತನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪಾಂಡವರು ದುರ್ಯೋಧನ ಆ ನೀರಿನಲ್ಲಿ ಬಚ್ಚಿಟ್ಕೊಂಡಿರೋದನ್ನ ತಿಳಿದು ಬಂದು ಅವನನ್ನು ಕೆರಳಿಸಿ ಬೇರೆ ಬೇರೆಯ ಮೂದಲಿಕೆಯ ಮಾತುಗಳಿಂದ ಅವನ ಕೋಪದಿಂದ ಹೊರಗೆ ಬರೋ ಹಾಗೆ ಮಾಡಿಬಿಟ್ರು. ಅವರಿಗೆ ಅವನು ಹೊರಗೆ ಬರೋದು ಮುಖ್ಯ ಆಗಿತ್ತು. ಆಮೇಲೆ ಯುದ್ಧ ದುರ್ಯೋಧನನು ಸರಿಯೇ ಭಾರಿ ಕೋಪದಿಂದ ಗದೆಯನ್ನು ಎತ್ಕೊಂಡು ಒಳ್ಳೆ ಸಿಡಿಲು ಥರ ಹೊರಗಡೆ ಬಂದ್ಬಿಡ್ತಾನೆ. ಅವನು ಪೂರ್ಣ ವಿಶ್ರಾಂತಿ ಪಡೆದಿದ್ದರೆ ಯಾವ ರೀತಿ ದೇಹಶಕ್ತಿ ಅದರಿಂದ ಹೆಚ್ಚಾಗ್ತಿತ್ತೋ ಅವನು ಇನ್ನೂ ಚೆನ್ನಾಗಿ ಯುದ್ಧ ಮಾಡೋಕ್ಕಾಗ್ತಿತ್ತೋ ಗೊತ್ತಿಲ್ಲ. ಅಂತೂ ಹೊರಗಂತೂ ಬಂದ. ಬಂದ ಮೇಲೆ ಧರ್ಮರಾಜ ಒಂದು ಸಹಜವಾದ ಮೂರ್ಖತನದಿಂದ ಬಹಳ ಬೇಡದೇ ಇರುವಂತಹ ಉದಾರ ಬುದ್ಧಿಯನ್ನು ತೋರಿಸಿ, ಯಾರು ಶತ್ರುವಿನ ವಿಷಯದಲ್ಲಿ ಹಾಗೆ ಉದಾರ ಬುದ್ಧಿಯನ್ನು ತೋರಿಸುವಂತ ಅಗತ್ಯ ಇರೋಲ್ಲ. ಬೇರೆ ರೀತಿಯ ಔದಾರ್ಯ ಬೇರೆ, ಧರ್ಮರಾಜ ಮಾಡೋದೇ ಹಾಗೆ. ಜಯದ್ರಥ ದ್ರೌಪದಿನೇ ಎತ್ಕೊಂಡು ಹೋದ, ತಕ್ಷಣ ಇವ್ರು ಹೋಗಿ ಹಿಡ್ಕೊಂಡು ಬರೋಕೆ ಹೋದರು. ಹೋದಾಗ ಹೇಳ್ತಾನೆ, ಎಚ್ಚರಿಕೆ ಕೊಡ್ತಾನೆ, ಏನೇ ಆಗಲಿ ನಮ್ಮ ಭಾವ ಅವನು, ತಂಗಿ ದುಶ್ಯಲನ ಮದುವೆ ಆದವನು, ಅವನಿಗೆ ಅಪಾಯ ಮಾಡಬೇಡಿ ಅಂತ ಹೇಳಿಟ್ಟ. ಅವ್ರು ಸರಿ ಅಂದ್ಕೊಂಡು ಹಾಗೆ ಕರ್ಕೊಂಬಂದ್ರು. ಆದರೆ ಅವನಲ್ಲಿ ಆ ಕಹಿ ದ್ವೇಷ ಉಳಿದ್ಬಿಡ್ತು. ಭೀಮ ಬೇರೆ ಅವನ ತಲೆ ಬೋಳಿಸಿ ಕಳಿಸ್ಬಿಡ್ತಾನೆ, ಆ ಅವಮಾನ ಉಳಿದ್ಬಿಡ್ತು. ಕೊನೆಗೆ ಅಭಿಮನ್ಯುವನ್ನ ಸಾವಿಗೆ ಕಾರಣ ಆಗೋದು ಅದೇನೆ. ಈ ಥರದ್ದೆಲ್ಲ ಕೆಲವು ದಡ್ಡತನವನ್ನು ಧರ್ಮರಾಜ ಮಾಡ್ತಾನೆ. ಅಲ್ಲಿ ತಪ್ಪಲ್ಲ ಆ ಸಂದರ್ಭದಲ್ಲಿ ಜಯದ್ರಥನ ಸಾಯಿಸಬೇಡಿ ಅಂತ ಹೇಳೋದು ಮಾನವೀಯ ದೃಷ್ಟಿಯಿಂದ ತಪ್ಪಲ್ಲ. ಈಗ ಯುದ್ಧ ಪೂರ್ಣ ಯುದ್ಧ ಮುಗಿದು ಬಿಟ್ಟಿದೆ, ಯುದ್ಧ ಮುಗಿತಾ ಬಂದಿದೆ, ಶತ್ರುವನ್ನು ಸಾಯಿಸ್ಬೇಕು. ಆವಾಗ ನೀನು ಯಾರ ಜೊತೆ ಬೇಕಾದ್ರೂ ಯುದ್ಧ ಮಾಡು ಅಂದ್ಬಿಟ್ಟು ಒಂದು ಬ್ಲ್ಯಾಂಕ್ ಚೆಕ್ ಕೊಡ್ತಾನ. ಪುಣ್ಯ ಇವರದ್ದು ದುರ್ಯೋಧನ ಭೀಮನನ್ನೇ ಆಯ್ಕೆ ಮಾಡಿಕೊಂಡ, ಯಾಕೆಂದ್ರೆ ಅವನಿಗೆ ಭೀಮನ ಮೇಲೆ ಇರುವಂತಹ ಆ ದ್ವೇಷ ಅಂಥದ್ದು ಎಳೆ ವಯಸ್ಸಿಂದ ಬೆಳೆಸ್ಕೊಂಡು ಬಂದಂತಹ ದ್ವೇಷ. ಹಾಗಾಗಿ ಗೆಲ್ಲೋ ಆಸೆಗೂ ಅವನು ಬೇರೆಯವ್ರನ್ನ ಕೇಳೋಲ್ಲ, ಭೀಮನ ಮೇಲೆ ಯುದ್ಧ ನಂದು ಅಂತಾನೆ. ದುರ್ಯೋಧನ ಒಬ್ಬ ದೊಡ್ಡ ಯೋಧ ಅನ್ನೋದನ್ನು ನಾವು ತೆಗೆದುಹಾಕುವ ಹಾಗಿಲ್ಲ, ಅವನು ಯೋಧ. ಇಬ್ಬರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಸಿದ್ಧ ಆಗ್ತಿದ್ದಂಗೆ ಬಲರಾಮ ಅಲ್ಲಿ ಬರ್ತಾರೆ. ಬಲರಾಮ ಎರಡು ಕಡೆ ಪಕ್ಷಕ್ಕೂ ಸೇರಿರಲಿಲ್ಲ. ಹಿಂದೇನೆ ಅವನು ಈ ಯುದ್ಧ ನಡೆಯುತ್ತೆ ಎಂದಾಗ್ಲೇನೆ ಇಬ್ಬರ ಮಧ್ಯೆ ಅವನು ಹೇಳ್ತಾನೆ ಕೃಷ್ಣನಿಗೆ, ನೋಡಪ್ಪ ಇಬ್ಬರು ನಮಗೆ ಒಂದೇನೆ ಅಂತ. ಒಬ್ಬರ ಪಕ್ಷವನ್ನು ವಹಿಸೋದು ತಪ್ಪಾಗುತ್ತೆ, ಅದಕ್ಕೆ ನಾನು ಇಬ್ಬರ ಪಕ್ಷನ ವಹಿಸಲ್ಲ ಅಂದ್ಬಿಟ್ಟು ತೀರ್ಥಯಾತ್ರೆ ಹೊರಟೆ ಹೋಗ್ಬಿಡ್ತಾನು. ಆ ನಿಲುವು ಸರಿಯೋ ತಪ್ಪೋ ಅನ್ನೋದು ಪ್ರಶ್ನೆ ಬೇರೆ, ಒಂದು ತಟಸ್ಥವಾದ ನಿಲುವನ್ನು ತಗೊಂಡು ಹೋಗ್ಬಿಡ್ತಾನೆ. ಇನ್ನೊಬ್ಬ ರುಕ್ಮಿ ಅಂತ, ರುಕ್ಮಿಣಿಯ ಕೃಷ್ಣನ ಪತ್ನಿ ರುಕ್ಮಿಣಿಯ ಅಣ್ಣ, ಅವನು ಏನೋ ತಲಹರಟೆ ಮಾಡಿ ನಿಮಗೆ ಸಹಾಯ ಮಾಡ್ತೀನಿ ನಿಮ್ಗೆ ಸಹಾಯ ಮಾಡ್ತೀನಿ ಹೋಗ್ತಾನೆ, ಇಬ್ಬರು ಬೇಡ ಅಂತಾರೆ. ಅವನೊಬ್ಬ ಯುದ್ಧದಿಂದ ಹೊರಗಡೆ ಉಳ್ದ ಅಂತ.

ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡ ಬಲರಾಮ ಸರಿಯಾಗಿ ಈ ಸಮಯಕ್ಕೆ ಬಂದ್ಬಿಟ್ಟಿದ್ದಾನೆ. ಅವನಿಗೆ ಓ ಯುದ್ಧ ಕಡೆಯ ಹಂತಕ್ಕೆ ಬಂದಿದೆಯಂತೆ, ಭೀಮ ದುರ್ಯೋಧನರ ಯುದ್ಧ ನಡೆಯುತ್ತಂತೆ ಅಂತ. ಇಬ್ಬರು ಶಿಷ್ಯಂದರು, ಇವ್ರು ಕುಸ್ತಿ ಮಾಡೋದನ್ನ ಇವ್ರು ಗದಾ ಯುದ್ಧ ಮಾಡೋದನ್ನ ನೋಡಬೇಕು ಅಂತ ಆಸೆ ಅವನಿಗೆ. ಈ ಕುಸ್ತಿಪಟುಗಳಾಗಿದ್ದವರಿಗೆ ಅಥವಾ ಕ್ರೀಡಾ ಚತುರರಾದವರಿಗೆ ಇಂತಹ ಪ್ರದರ್ಶನ ಯಾರಾದರೂ ಮಾಡಿದ ನೋಡೋಕೆ ಆಸಕ್ತಿ ಇರುತ್ತೆ. ಸಾಮಾನ್ಯ ಜನರಿಗೆ ಅಯ್ಯೋ ರಕ್ತಪಾತ ಆಗುತ್ತಲ್ಲ ಹೊಡೆದಾಡ್ಕೋತಾರಲ್ಲ ಅಂತ ಹೆದರೂ ಅಲ್ಲ, ಅವ್ರಿಗೆ ಇಷ್ಟ, ಅದು ಭಾರಿ ಸಂತೋಷ ಪಡ್ತಾರೆ. ಯಾಕಂದ್ರೆ ಕುಸ್ತಿಲಿ ಇರೋದೆ ಹೊಡೆಯೋದು ಹೊಡೆಸ್ಕೊಳ್ಳೋದು ಇದ್ದಿದ್ದೆ ಅಂತ. ಅದೇ ರೀತಿ ಬಲರಾಮನಿಗೆ ಆ ಇಬ್ಬರ ಯುದ್ಧವನ್ನು ನೋಡಬೇಕು ಅಂತ ಆಸೆ, ಅದಕ್ಕೆ ಬಂದ್ಬಿಡ್ತಾನೆ. ಅವನು ಬಂದು ನೋಡ್ತಾನೆ, ದುರ್ಯೋಧನ ಇದ್ದಾನೆ, ಪಾಪ ತೀರ ಕುಗ್ಗು ಹೋಗಿದ್ದಾನೆ, ಮೈಮೇಲೆ ಗಾಯ. ಎಲ್ಲರೂ ನಮಸ್ಕಾರ ಮಾಡಿ ಸ್ವಾಗತಿಸಿ ಎಲ್ಲ ಮಾಡ್ತಾರೆ. ಬಲರಾಮ ಅಂದರೆ ಎಲ್ಲರಿಗೂ ಭಯ ಬೇರೆ, ಒಂದು ಕೋಪಿಷ್ಠ ಶೀಘ್ರ ಕೋಪಿಯವನು, ಇನ್ನೊಂದು ಮಹಾಶಕ್ತಿವಂತ. ಕೋಪ ಬಂತು ಅಂದರೆ ಯಾರು ಅಂತಲೇ ನೋಡೋಲ್ಲ, ಅವನು ಹೊಡೆಗೆ ಹೊಡೆಗೆ ಬಂದೇ ಬಿಡ್ತಾನೆ, ಅದು ಅವನ ಸ್ವಭಾವ. ಹಾಗಾಗಿ ಅವನಿಗೆ ಸ್ವಾಗತ ಎಲ್ಲ ಮಾಡಿದ್ದಾಯಿತು. ದುರ್ಯೋಧನನು ನಮಸ್ಕಾರ ಮಾಡ್ತಾನೆ, ಕಣ್ಣೀರು ತುಂಬಿಕೊಂಡು ಅವ್ರು ನಮಸ್ಕಾರ ಮಾಡ್ತಾನೆ. ಅಂದರೆ ಗುರುಗಳೇ ನನ್ನ ಸ್ಥಿತಿ ನೋಡಿ ಅನ್ನೋ ಹಾಗೆ. ಇವನಿಗೆ ಭಾಳ ದುಃಖ ಆಗುತ್ತೆ, ಇವನಿಗೆ ಸ್ವಲ್ಪ ದುರ್ಯೋಧನ ಪಕ್ಷಪಾತಿನೂ ಹೌದವನು, ಯಾವಾಗ್ಲೂ ಕೌರವ್ರ ಪಕ್ಷವಾಗಿ ಮಾತಾಡೋದು ಅವನ ಕ್ರಮ, ಕೃಷ್ಣ ಪಾಂಡವರ ಪಕ್ಷವಾಗಿ ಮಾತಾಡೋದು ಅದು. ಅವನು ಕರಗ ಹೋಗ್ಬಿಡ್ತಾನೆ. ಪಾಂಡವರ ಹತ್ರ ಒಂದಿಷ್ಟು ಸೈನ್ಯ ಇದೆ, ಹೆಚ್ಚಿಲ್ಲ ಆದರೂ ಒಂದು ಸ್ವಲ್ಪ ಇದೆ. ದುರ್ಯೋಧನ ಒಬ್ಬನೇ ಇದ್ದಾನೆ, ಅಶ್ವತ್ಥಮ ಅಶ್ವತ್ಥಮ ಅವರು ಆ ಕಡೆ ಎಲ್ಲೋ ಇದ್ದಾರೆ, ಏನು ಎದುರುಗಡೆ ಕಾಣಲ್ಲ, ಒಬ್ಬನೇ ಉಳಿದಿರೋದು ನೋಡಿ ಅಯ್ಯೋ ಏನು ಅನಾಥಂತರ ಆಗ್ಬಿಟ್ಟಿದಾನಲ್ಲ ಅಂತ ಅವನು ಬಹಳ ಕರಗ್ಬಿಡ್ತಾನ. ಅವನು ಇದರ ಮಧ್ಯೆಯೇ ಉಳಿದವ್ರು ಹೇಳ್ತಾರೆ, ಶಿಶುಯೋಹ ಕೌಶಲಂ ಯುದ್ಧೇ ಪಶ್ಯರಾಮ ಇತಿ ಅಬ್ರುವನ್. ಅಲ್ಲಿ ಉಳಿದ ಜನರೆಲ್ಲ ಹೇಳ್ಬಿಟ್ರಂತೆ, ನಿಮ್ಮ ಇಬ್ಬರ ಶಿಷ್ಯರ ಕೌಶಲವನ್ನು ನೋಡೋ ಬಲರಾಮ ಅಂತ ಹೇಳ್ತಾ ಇರ್ತೀನಿ. ಇಂತಹ ಆಸೆ ಆದರೂ ದುರ್ಯೋಧನ ಪರಿಸ್ಥಿತಿಯನ್ನು ನೋಡಿ ಮನಸ್ಸು ಕರಗಿ ಕೃಷ್ಣನ ಮೇಲೆ ಕೋಪ ಬಂದ್ಬಿಡುತ್ತೆ. ಆಹಾ ವ್ಯಂಗ್ಯ ಮಾಡ್ತಾನೆ, ಕೃಷ್ಣ ಪಾಂಡವರ ಪಕ್ಷಪಾತಿ ನೀನು, ಮಮ ಪ್ರಾಣಾಹಿ ಪಾಂಡವಾಹ ನಿನಗೆ, ಅಂತ ಮಾತು ಉಳಿಸ್ಕೊಂಡ್ಬಿಟ್ಟಿಯಲ್ಲಪ್ಪ ಕಡೆಗೂನು, ಎಲ್ಲ ಮೋಸ ಗೀಸ ಎಲ್ಲ ಮಾಡಿ ಅಂತ ಏನು ಕೇಳಿದಾನೋ ಸುದ್ದಿನ ಅದ್ರ ಮೇಲೆ ಹೇಳ್ದ. ಅದು ಕೃಷ್ಣ ಯಾಕೆ ನಮ್ಮನ್ನು ಹೇಳ್ತೀರಾ, ನೀವೇ ಕೇಳಿ ನೋಡಿ, ಪಾಂಡವರು ಧರ್ಮದಿಂದ ಗೆದ್ದಿದಾರೋ ಅಧರ್ಮದಿಂದ ಗೆದ್ದಿದಾರೋ ಅಂತ ಯೋಚನೆ ಮಾಡಿ ನೋಡಿ ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಬಲರಾಮ ಒಂದು ವಿಷಯವನ್ನು ಮರೀತಾನೆ, ಇಲ್ಲಿ ನೀವು ಅಧರ್ಮ ಮಾಡಿದ್ರಿ, ಹೇಳಿದ್ದೀನಿ ಭೀಷ್ಮನ ಕೊಂದ್ರಂತೆ, ದ್ರೋಣನ ಹಂಗೆ ಕೊಂದ್ರಂತೆ, ಇವ್ರು ಹಿಂಗೆ ಕೊಂದ್ರಂತೆ, ಇದೆಲ್ಲ ಒಂದಿಷ್ಟು ಹೇಳ್ತಾನೆ. ಆದರೆ ಅವನು ಮರೆಯೋದೇನು ಅಂದರೆ, ಈ 18 ದಿವಸದಲ್ಲಿ ಇವರು ಮಾಡಿರಬಹುದಾದ ಯುದ್ಧ ತಂತ್ರಗಳನ್ನು ನೋಡ್ತಾನೆ ಹೊರತು, ಅದಕ್ಕಿಂತ ಹಿಂದೆ 30-40 ವರ್ಷ ದುರ್ಯೋಧನ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಮೋಸವನ್ನು ಅನ್ಯಾಯವನ್ನು ಕೊಲ್ಸೋ ಪ್ರಯತ್ನ ಪಡೋದು, ದ್ರೌಪದಿಗೆ ಮಾಡುವಂಥ ಅವಮಾನಗಳು ಅನಗತ್ಯವಾದದ್ದಲ್ಲ. ಅದರ ಬಗ್ಗೆ ಒಂದು ಧರ್ಮವೋ ಅಧರ್ಮವೋ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇದು ಬಲರಾಮನಲ್ಲಿರುವಂಥ ಒಂದು ಮುಖ್ಯ ದೌರ್ಬಲ್ಯ. ಆಯಿತು, ಕೃಷ್ಣ ಈಗ ಮಾತಾಡಿದ ತಕ್ಷಣ ಅವನು ಹೇಳ್ತಾನೆ, ಆಯಿತು ಇವರಿಬ್ಬರು ಈಗ ದ್ವಂದ್ವ ಯುದ್ಧ ಮಾಡಲಿ, ನಾವು ನೋಡ್ತೀವಿ ಅದೇನು ಯುದ್ಧ ಮಾಡ್ತಾರೆ, ಅನ್ಯಾಯವಾಗಿ ಮಾಡ್ತಾರೆ ಅನ್ಯಾಯವಾಗಿ ಮಾಡೋದು ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟ. ಸರಿ, ಸೈನ್ಯದವರೆಲ್ಲ ಹಿಂದಕ್ಕೆ ಸರಿದು ಜಾಗ ಮಾಡಿಕೊಟ್ರು, ಎಲ್ಲ ಆಯಿತು, ಶುರು ಆಗುತ್ತೆ ಯುದ್ಧ. ಭೀಮ ದುರ್ಯೋಧನರು ಸಿದ್ಧವಾಗಿ ಬಂದ್ಬಿಡ್ತಾರೆ. ಇಬ್ಬರೂ ಕಾಳಗಕ್ಕೆ ಮೊದಲು ಪರಸ್ಪರ ಬೈದಾಡ್ಕೋತಾರೆ, ನಾವು ನೋಡಿದ್ದೀವಿ ಎಲ್ಲರೂ ಹಾಗೆ ಮಾಡಿರೋದು, ನೀನು ಹಿಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಹಾಗೆ ಹೀಗೆ. ಭೀಮ ತನ್ನ ಯೋಗ್ಯತೆಯನ್ನು ತನ್ನ ಶಕ್ತಿಯನ್ನು ಹೇಳ್ಕೊತಾನೆ. ಅದಕ್ಕೆ ಅವನು ದುರ್ಯೋಧನ ಉತ್ತರ ಕೊಡ್ತಾನೆ, ಕಿಂ ಕಥಿತೇನ ಬೌಧ, ಕಥಿತ ಅಂತಂದರೆ ಜಂಬ ಕೊಚ್ಕೊಳ್ಳೋದು, ಏನು ಜಂಬ ಕೊಚ್ಕೊಂಡು ಏನೋ ಪ್ರಯೋಜನ, ಬಹಳ ಜಂಬ ಕೊಟ್ಕೊಂಡ್ರೆ ಆಗುತ್ತೇನೋ, ಯುದ್ಧ ಸ್ವಾಧ್ಯಮಯ ಸಹ, ಈ ಯುದ್ಧ ಮಾಡು ಇವತ್ತು ನನ್ನ ಜೊತೆ, ಯುದ್ಧ ಮಾಡು ಬಾಯಲ್ಲಿ ಮಾತಲ್ಲ ಗದೆ ಹಿಡ್ಕೊಂಡು ಮಾಡು. ಅದ್ಯತೇಹಂ ವಿನೇಷ್ಯಾಮಿ ಯುದ್ಧ ಶ್ರದ್ಧಾಂ ವೃಕೋದರ, ನಿನ್ನ ಯುದ್ಧದ ಮೇಲಿರೋ ಪ್ರೀತಿ ಏನಿದೆ ಯುದ್ಧ ಅಂದ್ರೆ ಉತ್ಸಾಹ ಪಡ್ತೀನಿ, ಅದನ್ನೇ ನಾಶ ಮಾಡಿಬಿಡ್ತೀನಿ ಇವತ್ತು. ಕಿನ್ನ ಪಶ್ಯಸಿ ಮಾಂ ಪಾಪ ಯುಗದಾ ಯುದ್ಧಿ ವ್ಯವಸ್ಥಿತಂ, ಇವತ್ತು ಪಾಪಿ ನೋಡೋ ಗದಾ ಯುದ್ಧಕ್ಕೆ ಹೆಂಗೆ ಸಿದ್ಧನಾಗಿದ್ದೀನಿ ನಾಡು ನೋಡೋ ಇವತ್ತು ಅಂತಂದ. ನಿಜ, ಅವನು 13-15 ವರ್ಷದಿಂದ ಮಾಡಿರೋದು ಅದೊಂದೇ ಕೆಲಸ, ಬೇಕಾದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾನೆ. ಅವನು ಸೈನ್ಯದ ಸಿದ್ಧತೆ ಅಷ್ಟೇ ಅಲ್ಲ, ಭೀಮನ ಶಕ್ತಿ ಅಂಥದ್ದು, ಭೀಮ ಹೇಗೆ ಅಂತ ಯೋಚನೆ ಮಾಡಿ ಭೀಮನನ್ನು ಹೇಗೆ ಸೋಲಿಸಬೇಕು ಅದೇ ಗುರಿ, ಮುಂದೆ ಭೀಮನನ್ನು ಹೇಗೆ ಸೋಲಿಸಬೇಕು ಅದೇ ಗುರಿ. ನಮ್ಮ ಭಾರತ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚು ಕೂಡ ಒಳ್ಳೆ ಯುದ್ಧ ಇರೋಂಗಿರೋದು ಮುಂಚೆ ಅಲ್ಲ,

ಹೈಗಲಾಟೆ ಭಾರಿ ಇದು, ಜನರೆಲ್ಲ ಆತಂಕ, ಮಹಾ ಕಾತುರದಿಂದ ಕಾಯ್ತಾ ಇರೋರು, ಒಂಥರ ರಾಜಕೀಯ ಬಣ್ಣ ಬಂದ್ಬಿಡೋದು ಅದಕ್ಕೆ. ಆ ಕಾಲದಲ್ಲಿ ಹಾಗಿತ್ತು, ಈಗೇನು ಅಷ್ಟೊಂದು ಕಾಣಿಸ್ತಿಲ್ಲ. ಇವರಿಬ್ರದ್ದು ಹಾಗೆ, ಅದಕ್ಕೆ ಅವನು ಒಂದು ಭೀಮನ ಒಂದು ಕಬ್ಬಿಣದ ಪ್ರತಿಮೆ ಮಾಡಿಸ್ಕೊಂಡಿರ್ತಾನೆ, ರೋಬೋ ಥರ ಅದು, ಅದು ಸ್ಪ್ರಿಂಗ್ ಮಾಡುತ್ತದು, ಗದೆಯನ್ನು ಹಿಂಗೆ ಹೊಡಿತಾ ಇರುತ್ತದು ವಾಪಸ್ಸು, ಅದರ ಜೊತೆ ಹೊಡೆದಾಡೋದು. ಅದು ಯುದ್ಧ ಮಾಡೋಕ್ಕೆ ಸ್ಫೂರ್ತಿ ಬರಬೇಕು, ಯುದ್ಧ ಮಾಡೋದಕ್ಕೊಂದು ಕೆಚ್ಚು ಬರಬೇಕು ಅನ್ನೋಕ್ಕೋಸ್ಕರ ಅದನ್ನು ಭೀಮನ್ ಥರ ಮಾಡಿಸಿಟ್ಟಿರ್ತಾನೆ, ನೋಡಿ ತನಕ ಒಬ್ಬ ಬರಬೇಕು. ಹೀಗೆ ಆ ಥರ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಹೇಳ್ತಾನೆ, ನಾನು ಗದಾಯುದ್ಧೇ ವ್ಯವಸ್ಥಿತಂ, ನಾನು ಸಿದ್ಧನಾಗಿ ಎಲ್ಲ ರೀತಿಯಿಂದ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ನೋಡು ಅಂತ. ಸರಿ, ಇಬ್ಬರು ಶುರು ಮಾಡಿದರು ಒಳ್ಳೆಯ ನಡಿಗೆಯ ಸೊಗಸಿನಿಂದ ಸುತ್ತುತ್ತಾ. ಅದೆಲ್ಲ ಯುದ್ಧದ ಬೇರೆ ಬೇರೆ, ದ್ವಂದ್ವ ಯುದ್ಧದ ಬೇರೆ ಬೇರೆ ರೀತಿಗಳು, ಒಂದು ನಡಿಗೆಯಿಂದ ಸುತ್ತುತ್ತಾ ಆಮೇಲೆ ಪರಸ್ಪರ ಹೊಡ್ಕೊಳ್ಳೋದು. ಒಮ್ಮೆ ದುರ್ಯೋಧನ ಹೊಡಿತಾನೆ, ಒಮ್ಮೆ ಭೀಮ ಹೊಡಿತಾನೆ, ಹೀಗೆ ಹೊಡೆಯೋದು, ಹೊಡೆಸ್ಕೊಳ್ಳೋದು, ಹೊಡೆತವನ್ನು ತಪ್ಪಿಸ್ಕೊಳ್ಳೋದು, ಆಮೇಲೆ ಶತ್ರುವಿನ ಮುಂದಿನ ನಡಿಯನ್ನು ಊಹಿಸಿ ಸಿದ್ಧನಾಗುವುದು. ಬಹಳ ಇದರಲ್ಲಿ ಶಕ್ತಿನೂ ಇದೆ, ಚುರುಕೂ ಇದೆ, ಬುದ್ಧಿವಂತಿಕೆಯೂ ಇದೆ, ಎಲ್ಲೂ ಬೇಕು, ಶಕ್ತಿನೂ ಬೇಕು, ಜೋರ ಹೊಡಿಬೇಕಲ್ಲ, ಆದರೆ ಬುದ್ಧಿವಂತಿಕೆ ಬೇಕು, ಜಾಣ್ಮೆ ಬೇಕು, ಮುಂದೇನು ಮಾಡ್ತಾನೆ ಅಂತೆಲ್ಲ ಊಹಿಸ್ಕೊಂಡು ಮಾಡಬೇಕು, ಜಾಣ್ಮೆನೂ ಬೇಕು, ಕೌಶಲಾನೂ ಬೇಕು. ಹಾಗೇನೆ ಪಟ್ಟುಗಳ ಥರ ಇವು, ಗದೆಯನ್ನು ತೀರಿಸೋ ಕ್ರಮ, ತಪ್ಪಿಸ್ಕೊಳ್ಳೋ ಕ್ರಮ, ಜಾರ್ಕೊಳ್ಳೋ ಕ್ರಮ, ಈ ಥರ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಆಮೇಲೆ ನೂಕೋದೇನು, ಹಿಮ್ಮೆಟ್ಟೋದೇನು, ಇನ್ನೊಬ್ಬನ ಹಿಮ್ಮೆಟ್ಟಿಸ್ಕೊಳ್ಳೋದು, ಹೀಗೆ ಪರಸ್ಪರ ಮಾಡ್ಕೊಂಡು ಹೋದರು. ಆ ಗದೆಗಳ ಖಣಿಲ್ ಖಣಿಲ್ ಖಣಿಲ್ ಅಂತ ಶಬ್ದವಂತೆ ಇಬ್ಬರು ಸಮ ಪರಾಕ್ರಮಿಗಳಾಗಿ ಹೋರಾಡ್ತಾ ಇದ್ದಾರೆ. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋಕೆ ಆಗೋದಿಲ್ಲ. ಇಬ್ಬರ ಶರೀರದ ಮೇಲೂ ಗಾಯಗಳಾಗ್ತಾ ಇವೆ, ಯೋಚನೆ ಮಾಡೋದಿಲ್ಲ, ಗಾಯಕ್ಕೆ ಹೆದರೋದಿಲ್ಲ, ಹಂಗೆ ಯುದ್ಧ ಮಾಡೋದು. ಆ ಥರ ಇಷ್ಟು 18 ದಿವಸದಿಂದ ಹೊಡೆತ ತಿಂದಾಗಿದೆ ಬೇಕಾದಷ್ಟು ಇಬ್ರು, ಆದ್ರೂ ಹಾಗೆ. ಅದ್ರ ಜೊತೆಯಲ್ಲಿ ಒಗ್ಗರಣೆ ಇದ್ದಂಗೆ ಗೇಲಿ ಮಾಡ್ಕೊಳ್ಳೋ ಮಾತುಗಳು ಬೇರೆ, ಅವಹೇಳನದ ಮಾತುಗಳು, ನೀನ್ ನೋಡು ಅನ್ ನೋಡು ಅಂದ್ಕೊಂಡು ಬೈಯೋದು, ಹಾ ಹೂ ಅನ್ನೋದು. ಈ ಥರ ನಾವು ಬೇರೆ ಬೇರೆ ರೀತಿಯ ಕುಸ್ತಿಗಳನ್ನು ನೋಡ್ತೇವೆ, ಕುಂಫು ಕರಾಟೆ ಅಂದ್ಕೊಂಡು ಅಲ್ಲೆಲ್ಲ ಸ್ಫೂರ್ತಿ ಬರೋದಕ್ಕೆ ಬಾಯಲ್ಲಿ ಕಿರ್ಚೋದು ಒಂದಿರುತ್ತೆ, ಹೂ ಹೂ ಅಂತ. ಆ ಥರದ್ದಿದು ಇದು ಅದೇ ತಾನೇ, ಇದಿನ್ನೂ ದೊಡ್ಡದು. ಅಲ್ಲಾದ್ರೆ ಬರೀ ಕುಸ್ತಿ, ಅಲ್ಲೇನು ಪ್ರಾಣ ಹೋಗೋಲ್ಲ, ಇಲ್ಲಿ ಪ್ರಾಣ ತೆಗೆಯೋದಕ್ಕೇನೆ ಮಾಡ್ತಿರೋದು, ಇಲ್ಲ ಸಾಯ್ಬೇಕು ಇಲ್ಲ ಸಾಯಿಸ್ಬೇಕು, ಎರಡರಲ್ಲಿ ಒಂದೇನೇ ಇರೋದೀಗ. ಆಯ್ತು, ಹೀಗೆ ಮಾಡ್ತಾ ಇದ್ರೆ ದೇಹ ಎಲ್ಲ ಬೆವರ್ತಾ ಇದೆಯಂತೆ, ಹಂಗೆ ಓಡಾಟ ಅಂದ್ರೆ ಬೆವರದೇ ಇರುತ್ತಾ, ಗಾಯ ಆಗ್ತಾ ಇದೆ, ಇಬ್ಬರ ದೇಹಕ್ಕೂ ಗಾಯ, ಇಬ್ಬರದ ಶರೀರವೂ ಕುಗ್ಗಿದೆ, ಆ ಹೊಡೆತಗಳಿಂದ ಕುಗ್ತಾ ಇದೆ, ಆದರೂ ಸೆಣಸಾಟ ಸಾಕ್ತಾ ಹೋಗುತ್ತೆ ಮುಂದಕ್ಕೆ. ಆದರೆ ಮಾಡ್ತಾ ಮಾಡ್ತಾ ಮಾಡ್ತಾ ಇಬ್ರಿಗೂ ಆಯಾಸ ಆಗೋಕ್ ಶುರು ಆಗುತ್ತೆ ತುಂಬ, ಅಂದ್ರೆ ದೇಹ ದುರ್ಬಲವಾಗುತ್ತೆ, ವಿವೇಕ ಕಡಿಮೆ ಆಗುತ್ತೆ. ಆ ಗದೆಯ ಹೊಡೆತದ ಜೋರು ಮೊದಲು ಇದ್ದಷ್ಟು ಜೋರು ಈಗಿಲ್ಲ. ಒಮ್ಮೆ ದುರ್ಯೋಧನ ಭೀಮನ ಸೊಂಟದ ಮೇಲೆ ಜೋರಾಗಿ ಅಪ್ಪಳಿಸ್ಬಿಡ್ತಾನೆ, ಭೀಮ ತಲ್ಲನೆ ಸುರಿಬಿಡ್ತಾನೆ, ಅಲ್ಲಿ ಮುಗಿಲಿಲ್ಲ, ಚೇತರಿಸ್ಕೋತಾನೆ, ಮತ್ತೆ ದುರ್ಯೋಧನ ಗದೆಯಿಂದ ಹೊಡಿತಾನೆ ಅವನು. ಆಮೇಲೆ ಇವನು ರಕ್ತ ಚಿಮ್ಬಿಡುತ್ತೆ, ಆದರೆ ದುರ್ಯೋಧನನು ಅದನ್ನ ಲೆಕ್ಕಿಸೋದಿಲ್ಲ. ಹೀಗೆ ಇಬ್ರು ಪಟುಗಳು ಮಹಾಪರಿಣಿತರು, ಮಧ್ಯೆ ನಿಲ್ಲಿಸಿ ವಿಶ್ರಾಂತಿಗಾಗಿ ಸ್ವಲ್ಪ ದೂರ ಹೋದರು. ಈ ಕವಿ ಕುಮಾರವಾಸ ಅದು ಎಲ್ಲದನ್ನು ನೋಡಿಟ್ಕೊಂಡಿದ್ನೋ, ನಾವು ಈಗ ಅತ್ಯಂತ ಆಧುನಿಕ ಕುಸ್ತಿಗಳಲ್ಲಿ ನೋಡ್ತೀವಿ ಅದನ್ನ, ಒಂದು ವಿಶ್ರಾಂತಿಯ ಒಂದು ನಿಮಿಷೋ ಎರಡು ನಿಮಿಷೋ ಕೊಟ್ಟ ತಕ್ಷಣ ಅಲ್ಲಿಗೆ ಹೋಗ್ತಾರೆ, ಆ ಹಲ್ಲಿಂದೆಲ್ಲ ಕಳಚಿಡ್ತಾರೆ, ಆಮೇಲೆ ಪೆಟ್ಟೆಲ್ಲ ಆಗಿರೋ ಜಾಗ ಒರೆಸ್ತಾರೆ, ಮುಲಾಮ್ ಗಿಲಾಮ್ ಹಾಕ್ತಾರೆ, ಅವ್ರಿಗೆ ಇನ್ನೇನೋ ಆ ಟೈಮಲ್ಲಿ ಏನಾದ್ರು ಕುಡಿಯೋದಕ್ಕೋ ಏನಾದ್ರು ಕೊಡೋದೋ ಏನೋ ಇರುತ್ತೋ ಏನೋ, ಆ ಥರ ಏನೋ ಮಾಡಿ ಸ್ವಲ್ಪ 5 ನಿಮಿಷ ವಿಶ್ರಾಂತಿ ಕೊಡ್ತಾರೆ. ಅದನ್ನೇ ವಿವರಿಸಿದಾನೆ ಇವನು, ಇವನು ಅಲ್ಲಿಯ ಕುಸ್ತಿಗಳನ್ನು ಯಾವುದೋ ನೋಡಿದ್ದಿರ್ಬೋದು ಹೆಂಗಾಗ್ತಿತ್ತು ಅಂತ. ಹಾಗೆ ವಿಶ್ರಾಂತಿಗಾಗಿ ಸ್ವಲ್ಪ ದೂರ ಹೋದ್ರಂತೆ, ತಕ್ಷಣ ಅಲ್ಲಿ ಯಾರಾದರೂ ಇರ್ತಾರೆ, ರಕ್ತ ಪ್ರವಾಹವನ್ನು ಮೈ ಮೇಲೆ ಬರ್ತಿ ರಕ್ತವನ್ನೆಲ್ಲ ತೊಳೆದು ಒರೆಸಿ ಅದಕ್ಕೆ ಶ್ರೀಗಂಧದ ಲೇಪವನ್ನು ಹಚ್ಚಿದ್ರಂತೆ. ಆಮೇಲೆ ಶಕ್ತಿಗೆ ಒಂದು ಮೈಯಲ್ಲಿ ಚೈತನ್ಯ ಬರಬೇಕಲ್ಲ, ಕರ್ಪೂರ ಎಲ್ಲ ಹಾಕಿರುವಂಥ ವೀಳ್ಯ ಕೊಡ್ತಾರೆ, ಇದು ಎಲ್ಲ ಯುದ್ಧದಲ್ಲಿ ಇದ್ದಿದ್ದೆ. ಅದನ್ನು ತಿಂದ್ಕೊಂಡ್ರು, ಅದನ್ನ ಜಗದು ಆಯಾಸ ಎಲ್ಲ ಕಡಿಮೆ ಮಾಡಿಕೊಂಡು ಈಗ ಗದೆಯನ್ನು ತೂಗುತ್ತಾ ಮತ್ತೆ ಸಿದ್ಧರಾದರು. ಎಷ್ಟು ಸಹಜವಾಗಿದೆ ಅಂತಂದರೆ ಅತ್ಯಂತ ಆಧುನಿಕವಾಗಿ ನಡೆಯುವಂಥದ್ದಾಗುತ್ತೆ. ಆದರೆ ಮತ್ತೆ ಮದಿಸಿದ ಆನೆಗಳಂತೆ ಯುದ್ಧಕ್ಕೆ ಶುರು ಮಾಡಿದ್ರಂತೆ, ಸರ್ಪಗಳಂತೆ ಬುಸ್ಕುಡ್ತಾ ಇದ್ದಾರೆ, ಆ ಕೋಪ ಸಿಡಿಲಿನಂತೆ ಎರಗುತ್ತಾ ಇದ್ದಾರಂತೆ ಒಬ್ಬರ ಮೇಲೊಬ್ಬರು. ರೋಷವನ್ನು ಕೋಪವನ್ನು ತೋರಿಸ್ಕೊಂಡು ಪೆಟ್ ಮಾಡ್ಕೋತಾ ಇದ್ದಾರೆ, ಪೆಟ್ ಮಾಡ್ತಿದ್ದಾರೆ, ಮಾಡಿಸ್ಕೋತಾ ಇದ್ದಾರೆ. ಆ ಬೊಬ್ಬೆ, ಆ ಕಟೀಲ್ ಶಬ್ದ, ಅದು ಇಡೀ ಭೂಮಿನೇ ನಡುಕಿಸ್ತಾ ಇತ್ತಂತೆ. ಅಲ್ಲಿ ಗುರುವಾದ ಬಲರಾಮ ನೋಡ್ತಾ ಇದ್ದಾನೆ, ಅವರೆಲ್ಲ ಹೇಳ್ತಿದಾರ ಅಬ್ರುವನ್, ಉಳಿದವರೆಲ್ಲ ಹೇಳಿದ್ರಂತೆ, ರಾಮ ಪಶ್ಯ ಶಿಷ್ಯಯೋಹೋ

ನಿನ್ನ ಶಿಷ್ಯಂದರ ಕೌಶಲವನ್ನ ಪಶ್ಯ ನೋಡು ಅಂತಿದ್ದಾರೆ. ಅದಕ್ಕೆ ಸರಿಯಾಗಿ ಇವನು ನೋಡ್ತೀನಿ, ನೋಡ್ಬಿಟ್ಟು ಅವನೇ ಇವರ ಗದಾ ಪ್ರಾವೀಣ್ಯಕ್ಕೆ ಬೆರಗಾಕುದ್ನಂತವನು. ಶು ನಾನೇ ಹೇಳ್ಕೊಡದೆ ಇರೋ, ನನ್ನ ಸಿಲೆಬಸ್ ಅಲ್ಲೇ ಇಲ್ದೆ ಇರೋದೆಲ್ಲ ಮಾಡ್ತಾರಲ್ಲ ಇವರು, ನನ್ನ ಎಷ್ಟು ಚೆನ್ನಾಗಿ ಇವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ. ಕೃಷ್ಣನು ತಲೆ ತೂಗಿದ್ನಂತೆ, ಎಲ್ಲರೂ ಸಾಧು ಸಾಧು ಭಲೆ ಭಲೆ ಭಲೆ ಅಂತಿದ್ದಾರೆ. ಒಮ್ಮೆ ದುರ್ಯೋಧನ ಭೀಮನ ಹತ್ರ ಬಂದು ಎಡಭುಜಕ್ಕೆ ಹೊಡೆದ, ಹಾರಿ ಅವನ ಶಿರಸ್ತ್ರಾಣಕ್ಕೆ ಜೋರ ಹೊಡೆದ್ಬಿಟ್ಟ, ಅಂದ್ರೆ ತಲೆಯ ಮೇಲಿನ ಕವಚಕ್ಕೆ ಹೊಡೆದ್ಬಿಟ್ಟ. ಭೀಮನ ಬಾಯಿಯಿಂದ ರಕ್ತ ಚಿಮ್ಮಿಬಿಡ್ತು. ಆ ಕ್ಷಣ ಕಣ್ಣಿನಲ್ಲಿ ಅವನ ಚೈತನ್ಯ ಆ ಶಕ್ತಿ ಉಡಿದ್ಬಿಡ್ತು, ಕೈಯಿಂದ ಗದೆ ಜಾರಿಬಿಡ್ತು. ಅವರೆಲ್ಲ ಅವನ ಕಡೆ ಅಯ್ಯೋ ಏನಾಯ್ತು ಭೀಮನಿಗೆ ಅನ್ನೋ ಅಷ್ಟೊತ್ತಿಗೆ ಎತ್ತಿದ್ಬಿಟ್ಟ, ಚೇತರಿಸ್ಕೊಂಬಿಟ್ಟ ಎದ್ದ. ಹೊಡೆತ ಒಂದ್ಸಲ ಬಿದ್ದ್ಮೇಲೆ ಭಯ ಹೆಚ್ಚಾಗ್ಲಿಲ್ಲ, ಭಯ ಹೋಯ್ತಂತೆ. ಇನ್ನು ಇನ್ನೇನಾಗುತ್ತೆ, ಇಷ್ಟೇ ತಾನೆ ಹೊಡೆತ, ಮರ್ತೀನಿ ಅಂತ. ದೂರದಲ್ಲಿ ಬಿದ್ದಿದ್ದ ಗದೆಯನ್ನು ಎತ್ಕೊಂಡ, ಆರೋಗಿತ್ತು ಗದೆ, ರಕ್ತವನ್ನ ಧೋತ್ರದ ತುದಿಯಿಂದ ಅಲ್ಲೇ ಒಂದು ಕ್ಷಣ ಹಿಂಗೆ ಒರೆಸ್ಕೊಂಬಿಟ್ಟ. ನೆಲ ಅದರುವಂತೆ ದುರ್ಯೋಧನ ಮೇಲೆ ಹಾರ್ಬಿಟ್ಟ, ಕಿಡಿಗಳು ಹಾರ್ಬಿಡ್ಬೇಕು ಗದೆಯಿಂದ, ಹಾಗೆ ದುರ್ಯೋಧನ ತಲೆಗೆ ಹೊಡೆದ. ಈಗ ಅವನ ಅವಕಾಶ, ವಜ್ರಾಯುಧದಿಂದ ಹೊಡೆತ ಬಿದ್ದ ಹಾಗೆ ಆಗ್ಬಿಟ್ಟು ಅವನ ಶಿರಸ್ತ್ರಾಣನ ಹೆಲ್ಮೆಟ್ಟು ಹಾರು ಬಿದ್ದ್ಬಿಡ್ತು ಹೋಯ್ತ ಕಡೆ. ಇವನು ಬ್ರಾಹ್ಮಣವೇ ಗಂಟ್ಲಿಗೆ ಬಂದ್ಬಿಡ್ತು, ಉಸಿರು ನಿಂತು ಹೋಗೋ ಅವನ ಕ್ರಮ ತಪ್ಪೋಯ್ತು ಉಸಿರಿಂದ. ನೋಡಿದ್ರೆ ಪರಲೋಕಕ್ಕೆ ಹೊರಟೆ ಬಿಟ್ಟ ಅನಿಸ್ಬಿಡ್ತು, ಹೋ ಮುಗೀತು ಅವನ ಕತೆ ಅಂತ. ಗದೆ ಹಾರು ಹೋಯ್ತು, ಕಣ್ಣಿನ ಗುಡ್ಡೆ ಮೇಲೆ ಸಿಕ್ಕೊಂಡ್ಬಿಡ್ತು, ಆ ಸುರಿದ ರಕ್ತ ಮುಖವನ್ನೆಲ್ಲ ಮುಚ್ಚಿಬಿಡ್ತಿದೆ, ಉಸಿರೇ ನಿಂತಂಗಾಗೋಯ್ತು, ಹಾ ಇಂದ್ರಿಯಗಳೆಲ್ಲ ನಿಷ್ಕ್ರಿಯ ಆಗೋಯ್ತು. ಆದ್ರೆ ಅವನು ಕೆಲವೇ ಕ್ಷಣದಲ್ಲಿ ಮತ್ತೆ ಕಣ್ಣು ತೆಗೆದ, ಬೆರಗಾಗುವಂತಹ ವೇಗದಲ್ಲಿ ಚೇತರಿಸ್ಕೊಂಡಂತೆ ತಕ್ಷಣ ಟಕ್ ಅಂತ ಎದ್ದಿದ್ದಾಯ್ತು, ತಗೊಂಡಿದ್ದಾಯ್ತು ಗದೇನ, ಭೀಮನೆಗೆ ಬಾರೋ, ಇದಕ್ಕೆ ಸಿದ್ಧನಾಗೋ ಅಂತ. ಸಿದ್ಧನಾಗೋ ಯುದ್ಧಕ್ಕೆ ಭೀಮಾ ಅಂತಂದ. ಅವನು ಸಿದ್ಧ, ಈಗ ಸಿದ್ಧ ಆಗ್ಬೇಕ ಅಯ್ಯ ಹೋಗ, ನಾವು ನಮ್ಮ ಭೂಮಿಯ ಭಾಗವನ್ನ ಕೊಡು ಅಂತ ನಾವು ಕೇಳಕ್ ಬಂದಾಗ ನೀನಿಲ್ಲ ಸಂಧಿ ಬೇಡ ಅಂದ್ಯಲ್ಲ, ಆವತ್ತೇ ನನ್ನ ಕದೆ ಸಿದ್ಧವಾಗಿದೆ, ನಿನ್ನ ಕಿರು ತೊಡೆಗೆ ಹೊಡೆಯೋದಕ್ಕೆ ಆವತ್ತೇ ಸಿದ್ಧವಾಗಿದೆ, ಏನೇನು ಹೊಸದಾಗಿ ಸಿದ್ಧನಾಗ್ಬೇಕಾಗಿಲ್ಲ ಅಂತ. ಈಗ ನೋಡು ಏನ್ ಮಾಡ್ತೀನಿ ಅಂತ ತನ್ನ ದೇಹವನ್ನ ವಿಶಿಷ್ಟ ಚಲನೆಯಿಂದ ಮಾಡಿ ಗದಿಯನ್ನ ತೂಗಿ, ಅಂದ್ರೆ ಯಾವುದೋ ಒಂದು ಕ್ರಮದಲ್ಲಿ ಓಡಾಟ ಅದು, ಆರ್ಭಟಿಸಿ ಹೊಡೆದ. ಅದಕ್ಕವನು ಏ ಸೊಕ್ಕ ಮಾಡಬೇಡ ಕಣೋ ಭೀಮ, ನಿನ್ನ ಗದೆ ನೋಡು ದೊಡ್ಡದೋ, ನಿನ್ನ ಗದೆ ದೊಡ್ಡದೋ, ನಿನ್ನ ಕೂಗಾಟ ದೊಡ್ಡದೋ, ಬರೀ ಕೂಗುಬಿಟ್ರೆ ಗದೆಯನ್ನ ಆಗೋದಿಲ್ಲ ಅಂದ್ಬಿಟ್ಟು ಗದೆಯಿಂದ ಹೊಡೆದ. ಹೀಗೆ ವಿವಿಧ ವರಸೆಗಳಿಂದ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಮತ್ತೆ ಅದೇ ಕ್ರಮ, ಆಯಾಸ, ಸುಸ್ತು, ಬಿದ್ರು, ಕೂತ್ರು, ವಿಶ್ರಾಂತಿ, ವೀಳೆದೆಲೆ, ಅಡಿಕೆ ಎಲ್ಲ ತಿಂದಿದ್ದಾಯ್ತು, ಮತ್ತೆ ಶುರು. ಈ ತರ ಚುರುಕಾಗಿ ಓಡಾಡ್ತಾ ದುರ್ಯೋಧನ ಹೊಡೆದ್ರೆ ಭೀಮ ತಪ್ಪಿಸ್ಕೋತಾನೆ, ಭೀಮ ಹೊಡೆಯೋಕೆ ಹೋದ್ರೆ ಅವನು ತಪ್ಪಿಸ್ಕೋತಾನೆ. ಅವನಿಗೆ ಒಂದ್ಸಲ ಅವನ ಪ್ರಜ್ಞೆ ತಪ್ಪತ್ತೆ, ಒಂದ್ಸಲ ಇವನ ಪ್ರಜ್ಞೆ ತಪ್ಪತ್ತೆ, ಈ ತರದ್ದೆಲ್ಲ ಇದೆ. ಒಂದು ಸಲ ಬಹಳ ಜೋರ ಹೊಡೆದ್ಬಿಟ್ಟ ಇವ್ ಭೀಮನಿಗೆ, ಭೀಮ ತತ್ತರಿಸಿ ಬೀಳೋಕಾಗ್ಬಿಟ್ಟ, ಪಾಂಡವರಿಗೆ ತಲೆ ತಗ್ಸೋ ಹಾಗಾಗೋಯ್ತು, ಏನಾಗೋಯ್ತು ಅಂತ. ನಾನು ನೋಡ್ತೀವಲ್ಲ ಎಲ್ಲ ಈ 2020 ಮ್ಯಾಚು ಏನೇನೋ ಮ್ಯಾಚ್ಗಳೆಲ್ಲ ನಡೆಯುತ್ತೆ, ಇವರು ಒಂದು ಸಿಕ್ಸರ್ ಹೊಡೆದ್ರೆ ಓ ಅಂತ ಅವರುಗಳು ಕುಣಿತಾ ಇರ್ತಾರೆ, ಆ ಕೆಂಪು ಡ್ರೆಸ್ನವರು ಬಟ್ಟೆಯವರು ಅವ್ರ ಕಡೆಯವರು. ಆಮೇಲೆ ಯಾವ ಅಕಸ್ಮಾತ್ ಇವನು ವಿಕೆಟ್ ಬಿದ್ದುಬಿಟ್ರೆ ಇವರು ಇನ್ನೊಂದು ನೀಲಿ ಬಟ್ಟೆಯವರು ಕುಣಿತಾ ಇರ್ತಾರೆ, ಇದು ಅಂತ ಆ ಕಡೆ ತಲೆ ತಗ್ಸ್ಕೊಂಡಿರ್ತಾರೆ, ಇದು ಸಹಜವಾದದ್ದೇನೆ. ಆ ರೀತಿಯಲ್ಲಿ ಇವನು ಅವನಿಗೆ ಹೊಡೆದ್ರೆ, ಅವನು ಇವನಿಗೆ ಹೊಡೆದ್ರೆ, ಈ ತರ ಆಗ್ತಾ ಇದೆ. ಆಮೇಲೆ ಈ ಸಲ ಜೋರಾಗಿ ಹೊಡೆದಾಗ ಭೀಮ ತೂಗಾಡಿ ಬಿದ್ದುಬಿಟ್ಟ, ರಕ್ತ ಹರಿಯೋಕೆ ಶುರು ಆಯ್ತು. ಎಲ್ಲರೂ ಭೀಮ ಸತ್ತೇ ಹೋದ ಅಂತ ಅಳೋಕ್ಷ ಮಾಡಿದ್ರು. ಒಂದೇ ಕ್ಷಣ ಮೈಮರೆತಿದ್ದ ಭೀಮ ಎಚ್ಚಾಗೋಯ್ತು, ಎದ್ ನಿಂತ. ನೋಡಿ ಸ್ವಾರಸ್ಯವನ್ನ, ಶತ್ರುವಿನ ಕೈ ಚಳಕವನ್ನು ಹೊಗಳುತ್ತಾ ಅವನನ್ನು ಹೊಗಳುತ್ತಾಯೋ, ಎಷ್ಟು ಚೆನ್ನಾಗಿ ಹೊಡೆದ್ಯೋ ನೀನು ಅಂತ ತಡವರ್ಸಿ ತಡವರ್ಸಿ ಕೈಗೆತ್ಕೊಂಡ ಗದೇನ. ಈಗ ಹೇಳ್ತಾನೆ, ಕೌರವ ರಕ್ಷಿಸ್ಕೊಳ್ಳೋ, ಈ ಸಲ ನಿನ್ನ ರಕ್ಷಣೆಗೆ ಈಶ್ವರ ಬರಬೇಕು, ಮಾಡೋ ಪ್ರಾರ್ಥನೆ ಅಂದ್ಬಿಟ್ಟು ಹೊಡೆದ್ರೆ ಅವನ ಗದೆ ಪಕ್ಕಕ್ಕೆ ಹಾರತು, ಕೆಳಕ್ಕೆ ಬಿದ್ದ, ಮುಖವೆಲ್ಲ ಧೂಳು ಮೆತ್ಕೊಂಡ್ಬಿಡ್ತು. ಈಗ ಎಲ್ಲರೂ ಭೀಮನನ್ನು ಓ ಜೈ ಭೀಮ ಅನ್ನೋಕ್ಷ ಮಾಡಿದ್ರು. ಹೀಗೆ ಪರಸ್ಪರ ನಡೀತಾನೆ ಇರುತ್ತೆ. ಅಷ್ಟರಲ್ಲೇ ದುರ್ಯೋಧನ ಸಾವರಿಸ್ಕೊಂಡು ರಕ್ತವನ್ನು ಒರೆಸ್ಕೊಂಡು ಓರೆ ಗಂಡಲ್ಲಿ ನೋಡ್ತಾ ಏನ್ ಮಾಡ್ತೀಯಾದೆ ಅಂತ, ಏ ಸೊಕ್ಕ ಮಾಡಬೇಡ, ಇದು ಅಕಸ್ಮಾತಾಗಿ ಆಗಿರೋದಷ್ಟೇನೆ, ಈಗ ನಾನು ಹೊಡಿತೀನಿ ನೋಡು, ಎಲ್ಲಿ ನಿನ್ನ ಅಣ್ಣ ತಮ್ಮದ್ರು ಕರಿ ಎಲ್ಲಾರನ್ನು ನೋಡೋಣ, ಬಾ ಏನಾಗುತ್ತೆ ನೋಡೋಣ. ನಿನ್ನ ಶಕ್ತಿ ನಿನ್ನ ತೋಳಲ್ಲಿದೆಯೋ ಬಾಯಲ್ಲಿದೆಯೋ,
ಬ್ರಾಹ್ಮಣನೋ ನೀನು ಕ್ಷತ್ರಿಯನೋ ತೋರಿಸು ಅಂತಂದ್ರೆ ಬ್ರಾಹ್ಮಣ

ಅಂದ್ರೆ ಬರೀ ಮಾತಿನಲ್ಲಿ ಹೇಳ್ತಾನೆ ಅಂತ, ಕ್ಷತ್ರಿಯ ಅಂದ್ರೆ ಕೈಯಲ್ಲಿ ತೋರಿಸ್ತಾನೆ ಅಂತ. ಅದಕ್ಕೆ ನಿಂದು ಬಾಯಲ್ಲೋ ಶಕ್ತಿ ಬಾಹುವಿನಲ್ಲಿಯೋ ಅಂತ ಹೇಳಿ ಹೊಡೆದ ಅವನಿಗೆ. ಭೀಮನ ಹೊಡೆತದಿಂದ ತಪ್ಪಿಸ್ಕೊಂಡು ಮತ್ತೆ ಅವನ ಭುಜ ತಲೆಗೆ ಹೊಡಿತಾನೆ. ಈ ದುರ್ಯೋಧನನ ಹೊಡೆತಕ್ಕೆ ಇವನ ಶಿರಸ್ತ್ರಾನ, ಭೀಮನ ಶಿರಸ್ತ್ರಾನ ನುಜ್ಜುಗುಜ್ಜಾಗಿ ಹೋಗುತ್ತೆ, ಕಾಂತಿ ಹೊರಟೋಯ್ತು. ಕಣ್ಣಿನಲ್ಲಿ ಒಂದು ಕ್ಷಣ ಭಯ ಬಂದ್ಬಿಡ್ತು ಅಂದ್ರೆ ತಾನು ಸತ್ಯ ಅನ್ನೋ ಹಂಗೆ. ಒಂದು ಕ್ಷಣಕ್ಕೆ ದುರ್ಯೋಧನನ ಯುದ್ಧ ಸಫಲ ಆಯ್ತು ಅನ್ಸ್ಬಿಡ್ತು, ಹಾಗೆ ಹೋಯ್ತು ಅನ್ಸ್ಬಿಡ್ತು. ಮೇಲಿಂದ ಪುಷ್ಪ ವೃಷ್ಟಿ ಆಗ್ತಾ ಇದೆಯಂತೆ. ಮೇಲಿನವರು ಕೆಲವರಿಗೆ ಭೀಮನ ಪಕ್ಷಪಾತಿಗಳಾದವರು, ಪಾಂಡವ ಪಕ್ಷದವರಿಗೆ ಕಳವಳವೂ ಆಯ್ತು. ಅಲ್ಲಿ ದುರ್ಯೋಧನ ಹೇಳಿದಂತೆ, ನೆಲಕ್ಕೆ ಬಿದ್ದವನನ್ನು ನಾನು ಹೊಡೆಯೋದಿಲ್ಲ, ಮತ್ತೆ ನಾನು ಹೊಡೆಯೋದು, ಅವನು ಜ್ಞಾನ ತಪ್ಪದಂಗೆ ಬಿದ್ದ್ಬಿಟ್ಟಿದ್ದಾನೆ, ಇವನೇನು ಮತ್ತೆ ಹೊಡೆಯೋಕೆ ಹೋಗಲ್ಲ. ಅರ್ಜುನ, ನಾನು ಬೇರೆಯವ್ರನ್ನ ಹೊಡೆಯೋಲ್ಲ. ಅರ್ಜುನ ಮಾಡೋ, ತಗೋ ನಿನ್ನ ಬಿಲ್ಲನ್ನ ಬಾ, ಈಗ ನಿನ್ನ ಭೀಮನ ಕತೆ ಮುಗೀತೋ, ಈಗ ನೀನ್ ಬಾ. ನಕಲು ಸಹದೇವರೇ, ಸಾತ್ಯಕಿ ಹಿಡ್ಕೊಳ್ರಿ ಬಿಲ್ಲನ್ನ, ಬನ್ನಿ ಅಂತ ಗದೆಯನ್ನು ತೂಗು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅರ್ಜುನ ಬಿಲ್ಲನ್ನ ಝಯಂಕರಿಸಿದಂತೆ ಸಿದ್ಧನೇ ಆಗ್ಬಿಟ್ಟ. ನಕುಲ ಇವರೆಲ್ಲ ಕತ್ತಿಯೆಲ್ಲ ತಕ್ಕೊಂಡ್ರು, ಪಾಂಡವರ ಮಕ್ಕಳು ಉಪ ಪಾಂಡವರು ಕುದಿಯೋಕ್ ಶುರು ಮಾಡಿದ್ರು. ಪಾಪ ಕೃಷ್ಣನಿಗೆ ಸ್ವಲ್ಪ ದುಃಖ ಆಯ್ತು, ಅಯ್ಯೋ ಇವನಿಗೆ ಏಟ್ ಬಿತ್ತು, ಭೀಮನಿಗೆ ಜೋರಾಗಿ ಏಟಾಯ್ತು ಏನು ಅಂತ. ಅಂಥ ಕೃಷ್ಣನಂಥ ಕೃಷ್ಣನು ಒಂದು ಕ್ಷಣ ಚಿಂತೆಯಲ್ಲಿ ತೊಡ್ಕೊಳ್ತಾನೆ, ಅಂದರೆ ಚಿಂತಾಮಗ್ನ ಆಗ್ತಾನೆ, ಅಯ್ಯೋ ಏನಾಯ್ತು ಅಂತ. ಅವನು ದುಗುಡ ಆಗಿದೆ ಮನಸ್ಸಿಗೆ, ಆ ದುಗುಡದಿಂದ ಬಲರಾಮನ ಕಡೆ ಕೃಷ್ಣ ನೋಡ್ತಾನೆ. ಸಾಮಾನ್ಯವಾಗಿ ಅವನು ಕೃಷ್ಣ ಯಾವ ಸಂದರ್ಭದಲ್ಲೂ ತನ್ನ ಮನಸ್ಸಿನ ನಿಗ್ರಹವನ್ನು ನಿಯಂತ್ರಣವನ್ನು ಹತೋಟಿಯನ್ನು ಕಳ್ಕೊಳ್ಳೋನಲ್ಲ, ಯಾವ ಪರಿಸ್ಥಿತಿಯಲ್ಲೂ ಹೆದರವನಲ್ಲ ಕೃಷ್ಣ. ಆದರೆ ಒಂದೊಂದು ಸಲ ಹಂಗಾಗುತ್ತೆ, ಯಾಕೆ ಬಿದ್ದೇ ಬಿಟ್ಟಿದ್ದಾನಲ್ಲ ಅಂತ. ಅದಕ್ಕೆ ಬಲರಾಮ ಕಡೆ ನೋಡ್ತಾನೆ. ಬಲರಾಮನಿಗೆ ಈ ಬಲ ಬಂದಂಗೆ ಆಗೋಯ್ತು, ಭೀಮ ಬಿದ್ದಿದ ಅಂದರೆ ಯುದ್ಧ ಕಣ್ರಯ್ಯ, ಇದು ಯುದ್ಧ, ಏನು ಹೇಳಿದ್ದೀರಿ, ಇವನು ಸೋತ್ರೆ ನೀನೇ ರಾಜ ಅಂತ ಹೇಳಿದ್ದೀರಾ, ಇಲ್ಲ ಮೊದಲು ಆಡದ ಹಾಗೆ ನಡ್ಕೊಳ್ಳಿ, ಮೊದಲು ಯುದ್ಧದಲ್ಲಿ ಮುಗೀತು, ಅಲ್ಲೇನು ಕರುಣೆ, ಅಯ್ಯೋ ಪಾಪ ಅವೆಲ್ಲ ಏನಿಲ್ಲ, ಹ್ಞೂ ಮಾಡು ಅಂತ. ಆದರೆ ಒಂದಿದೆ, ಸೋಲೋದು ಗೆಲ್ಲೋದು ಎಲ್ಲ ನಿಜ, ಆದರೆ ಸಾಯಬೇಕು ವ್ಯಕ್ತಿ, ಸಾಯೋ ತನಕ ಅಲ್ಲಿ ಸೋತ ಅಂತೇನು ಆಗೋದಿಲ್ಲ. ಆಗ ಅರ್ಜುನ ಏನು ಮಾಡ್ತಾನೆ, ಆತಂಕ ಆಯ್ತು ಅವನಿಗೆ, ಏನಾಗಿದೆ ಅಂತ ಹತ್ರ ಹೋಗಿ ಭೀಮನ ಹತ್ರ ಬಗ್ಗೆ ನೋಡ್ತಾನೆ. ನೋಡಿದ್ರೆ ಉಸಿರಾಡ್ತಾ ಇದೆ. ತಕ್ಷಣ ಕೃಷ್ಣನು ಬಂದು ಹೇಳ್ತಾನೆ, ಭೀಮ ಬದುಕಿದಾನೆ ಕೃಷ್ಣ, ಸುಸ್ತಾಗಿದ್ದಾನೆ ಅಷ್ಟೇನೆ, ಇನ್ನೇನು ಆಗಿಲ್ಲ ಅಂದ್ಬಿಟ್ಟು ಪ್ರಾರ್ಥಿಸ್ಕೊತಾನೆ. ಈ ಹಿಂದಿನ ಹೊಡೆತದಲ್ಲಿ ದುರ್ಯೋಧನ ಒಂದು ಕೆಲಸ ಮಾಡ್ತಾನೆ, ಅದು ಗದಾಯುದ್ಧದ ನಿಯಮವನ್ನು ಮೀರಿದ್ದದು. ಮೂರು ನಾಲ್ಕು ಸಲ ಭೀಮನಿಗೆ ಹೊಟ್ಟೆಯ ಹತ್ರ ಹೊಕ್ಕಳಿಗೆ ಗುದ್ದುತ್ತಾನೆ ಗದೆಯಿಂದ, ನಾಭಿ ಪ್ರದೇಶ ಅಂತ ಹೆಸರು. ಅದಕ್ಕೆ ಹೊಡಿಬಾರ್ದು, ಅದರ ಹಿಂದಿನ ಸಲ ಈಗ ಅವನು ಜ್ಞಾನ ತಪ್ಪ ಬಿದ್ದಿನ ಅಲ್ಲ ಭೀಮ, ಅದಕ್ಕೆ ಕಾರಣ ಅವನು ಹೊಟ್ಟೆ ಹೊಡೆದಿರ್ತಾನೆ ಅವನು ನಾಭಿ ಪ್ರದೇಶಕ್ಕೆ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ನೋಡಿದೆಯಲ್ಲ ನೀನೇನೆ, ದುರ್ಯೋಧನ ಭೀಮನ ನಾಭಿ ಪ್ರದೇಶಕ್ಕೆ ಹಲವು ಸಾರಿ ತಿವಿದ, ಕಾಣಲಿಲ್ವೆ ಅದನ್ನ, ಹಾಗಿದ್ದಾಗ ಭೀಮನು ಅದೇ ತರ ಮಾಡಬಹುದು ಅಂತಾಯ್ತು. ಹಾಗಾದ್ರೆ ಭೀಮನಿಗೆ ಹೇಳು, ದುರ್ಯೋಧನ ಗೆಲ್ಲುವ ಉಪಾಯ ಏನು ಅಂತ ಹೇಳು. ಈ ಯುದ್ಧ ಆರಂಭ ಆಗೋಕೆ ಮುಂಚೆ ಧರ್ಮರಾಜ ನಾವೇನ್ ಮಾಡೋಣ, ಈಗ ದುರ್ಯೋಧನ ಬಚ್ಚಿಟ್ಕೊಂಡಿದ್ದಾನಂತಲ್ಲ ಅಂತೆಲ್ಲ ಹೇಳ್ದ, ಈ ನೀನೇನಂದೆ, ಮುಳ್ಳಿನಿಂದ ಮುಳ್ಳನ್ನ ತೆಗಿಬೇಕು, ಮಾಯಾವಿಗಳಿಂದ ಮಾಯೆಯಿಂದಲೇ ಗೆಲ್ಲಬೇಕು ಅಂತ ನೀನೇ ಹೇಳಿದ್ದು ಅವಾಗ. ನೀನು ಅದೇ ತರ ನಿನ್ನ ಮಾವನಾದ ಕಂಸನನ್ನ ಇನ್ನೊಬ್ಬನನ್ನ ಬೇಕಾದಷ್ಟು ರಾಕ್ಷಸನ ಆ ಮಾಯಾವಿಗಳಿಗೆ ಸರಿಯಾಗಿ ಮಾಯೆಯಿಂದಲೇ ಮಾಡಿದೀಯ, ಮಾಯೆಗೆ ಮಾಯೆಯೇ ಉಪಾಯ. ಈಗ ದುರ್ಯೋಧನ ಭೀಮನ ನಾಭಿ ಪ್ರದೇಶಕ್ಕೆ ಹೊಡೆದ ಮೇಲೆ ಈಗ ಭೀಮನು ಕೂಡ ಅವನನ್ನ ಹೊಡಿಬಹುದು ಅಂತಾಯ್ತು. ಹಾಗಾಗಿ ಮಾಯೆಗೆ ಮಾಯೆ, ತಪ್ಪಿಗೆ ತಪ್ಪು, ಅವನು ಮಾಡಿರೋ ತಪ್ಪು ಪ್ರದೇಶಕ್ಕೆ ಹೊಡೆದ್ರೆ ನಾನು ತಪ್ಪು ಪ್ರದೇಶಕ್ಕೆ ಹೊಡಿಬಹುದು, ನೀವು ಮೊದಲೇ ಅದನ್ನ ಹೇಳಿದೀಯ, ಈ ಹೇಳು ಏನ್ ಮಾಡಬೇಕು ಅಂತ. ಈಗ ಅವನು ಹೇಳ್ತಾನೆ, ಸಾಮಾನ್ಯ ಕೃಷ್ಣ ಉಳಿದವ್ರಿಗೆ ಹೇಳೋದು, ಈ ಸಲ ಮಾತ್ರ ಅರ್ಜುನೇ ಕೃಷ್ಣ ಹೇಳ್ತಿದ್ದಾನೆ. ಈಗ ಭೀಮ ಎದ್ದಾಗ ಅವನಿಗೆ ಅವನು ಸಭಾ ಮಧ್ಯದಲ್ಲಿ ಮಾಡಿದಂತಹ ಆ ಪ್ರತಿಜ್ಞೆಯನ್ನು ಜ್ಞಾಪಿಸಿ. ಏನು ಪ್ರತಿಜ್ಞೆ ಮಾಡಿದ್ದ, ಯಾವ ಸಭಾ ಮಧ್ಯೆ? ದ್ರೌಪದಿಯನ್ನು ಕರ್ಕೊಂಬಂದು ಅವಳ ಆ ಸೀರೆಯನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟು ಇನ್ನು ಯಾರೂ ಮಾಡದೇ ಇರುವಂಥ ಅವಮಾನ, ಪಾಂಡವ್ರಿಗೆ ಬೇಕಾಷ್ಟು ಅವಮಾನ ಮಾಡ್ಬೋದಿತ್ತು, ಜೂಜ್ ಆಡಿದ್ರು ಅಂತ, ಆಡಿದವನು ಧರ್ಮರಾಜ ಒಬ್ಬನೇ, ಆದರೂ ಪರವಾಗಿಲ್ಲ ಅವರು ಜೊತೆಯಲ್ಲಿ ಇದ್ರು ಅಂತ ಏನೋ ಅವಮಾನ ಮಾಡಿದ್ರು ಅಂತ,
ಏನೂ ಸಂಬಂಧನೇ ಇಲ್ಲದೆ ಇರೋ ದ್ರೌಪದಿನ ಹೇಳ್ಕೊಂಡ್ ಬಂದ್ಬಿಟ್ರು. ಅವಳೆಲ್ಲ ಪಾಪ ತನ್ಪಾಡ್ತಾನ ಅಂತಃಪುರದಲ್ಲಿ ಕೂತಿದ್ದವಳು.

ಅವಳನ್ನ ಅದು ಹಂಗೆ ದರ ದರ ನೆಲದ ಮೇಲೆ ಬಿದ್ದವಳನ್ನ ಕೂದ್ ಹಿಡ್ಕೊಂಡು ಹೇಳ್ಕೊಂಡ್ ಬಂದ್ಬಿಟ್ನಲ್ಲ ದುಶಾಸನ, ಇಲ್ಲಿ ಬಂದ್ಮೇಲೆ ಅವಳ ಸೆಳೆಯ ಅವಳ ಸೀರೆನ ಅಂತ ನಾವು ಸೆಳೆಯಕ್ಕೆ ಶುರು ಮಾಡ್ಬಿಟ್ಟ. ಆವಾಗ ದುರ್ಯೋಧನ ಒಂದು ಅತ್ಯಂತ ಭಯಂಕರವಾದ ಅಂದ್ರೆ ಅಸಹ್ಯವಾದ ಒಂದು ಕೆಲಸವನ್ನ ಮಾಡ್ತಾನೆ. ತನ್ನ ಧೋತರವನ್ನ ಪಂಚೆಯನ್ನ ಚೂರು ಸರಿಸಿ ತನ್ನ ತೊಡೆಯನ್ನ ತೋರಿಸ್ತಾನೆ, ಅಂದ್ರೆ ಇಲ್ಲಿ ಬಂದು ಕೂತ್ಕೋ ಅಂತ

0: ಕೊಡೆ
1: ಕೊಡೆ
0: ಅಂತ ಸಂಸ್ಕೃತದಲ್ಲಿ ಅರ್ಥ. ಕನ್ನಡದ ಊರು ಬೇರೆ, ಸಂಸ್ಕೃತದ್ದು. ಊರು ಭಂಗ, ಅದನ್ನ ಮುರಿಯೋದು. ಆ ಪ್ರತಿಜ್ಞೆ ಒಂದು ಗ್ಯಾಪ್ಸ್ ಬಿಡಿ ಸಾಕು ಅಂತ ಅರ್ಜುನ ಕೃಷ್ಣನ ಹೇಳ್ತಾನೆ. ಅವನು ಗ್ಯಾಪ್ಸ್ ಬಿಡಿ, ಮುಂದಿನ ಅವನು ಮಾಡ್ತಾನೆ ಅಂತ. ಆವಾಗ ಕೃಷ್ಣ ವಾಯುವಿನ ಸ್ಮರಣೆ ಮಾಡ್ತಾನೆ. ಯಾಕೆಂತಂದ್ರೆ ಭೀಮ ಏನೇ ಆಗಲಿ ಅದು ವಾಯುವಿನ ಮಗ. ವಾಯು ಅಂದ್ರೆ ಏನು? ಪ್ರಾಣವೇ. ನಾವು ಪ್ರಾಣವಾಯು ಅಂತಲೇ ಅಂತೀವಿ. ಆ ಪ್ರಾಣವಾಯು ಬಂದ್ರೆ ಭೀಮನಿಗೆ ಮತ್ತೆ ಪ್ರಾಣ ಬರುತ್ತೆ. ಅಂದ್ರೆ ಪ್ರಾಣ ಹೋಗಿಲ್ಲ, ಅದು ಶಕ್ತಿ ಕಡಿಮೆ ಆಗಿದೆ, ಅದು ಬರುತ್ತೆ ಅನ್ನೋ ಅರ್ಥದಲ್ಲಿ. ನಾವು ಆಧುನಿಕ ಚಲನಚಿತ್ರಗಳಲ್ಲಿ ಅದನ್ನು ನೋಡ್ತೀವಿ. ಇಂಥದ್ದನ್ನ ನೂರಾರು ಚಲನಚಿತ್ರಗಳಾಗಿವೆ. ನಾಯಕನಾದವನಿಗೆ ಭಾರಿ ಹೊಡೆದು ಬಿಡ್ತಾರೆ, ಎಲ್ಲ ಮಾಡ್ತಾರೆ, ಅವನು ಬಿದ್ದೇ ಬಿಡ್ತಾನೆ, ಅವನ ಜ್ಞಾನನೇ ತಪ್ಪು ಹೋಗಿರುತ್ತೆ, ಏನು ಗೊತ್ತಾಗಲ್ಲೋ, ಅವನು ಸತ್ತೇ ಹೋದ ಅನ್ನೋ ಹಾಗೆ ನಾಯಕಿನ ಎಳ್ಕೊಂಡು ಹೋಗೋದು, ಏನು ಮಾಡೋದು, ಅವಳು ಕೂಕ್ಕೊಳ್ಳೋದು ಅಥವಾ ಅವ್ರ ತಾಯಿನೋ ಯಾರೋ ಜೋರಾಗಿ ಕೂಕ್ಕೊಳ್ಳೋದು, ಎಲ್ಲ ಆದಾಗ ಅವನಿಗೆ ನಿಧಾನವಾಗಿ ಎಚ್ಚರಿಕೆ ಆಗುತ್ತೆ, ಮತ್ತೆ ಬೆರಳೆಲ್ಲ ನಡುಗೋಕೆ ಶುರುವಾಗಿ ಆಮೇಲೆ ಪೂರ್ಣ ಶಕ್ತಿಯಿಂದ ಎದ್ದು ನಿಂತು ಮೈನೆಲ್ಲ ಗಟ್ಟಿ ಮಾಡಿಕೊಂಡು ಆಮೇಲೆ ಎಲ್ಲ ದುಷ್ಟರನ್ನು ಒಟ್ಟಿಗೆ ಹೊಡೆದು ಹಾಕೋದು ಪದ್ಧತಿ. ಇದು ಒಂದಲ್ಲ ಒಂದು ನೂರಾರು ಸಿನಿಮಾಗಳಲ್ಲಿ, ಚಲನಚಿತ್ರಗಳು ಇಂಥದ್ದನ್ನು ತೋರಿಸಿದ್ದಾರೆ. ನಮಗೂ ಗೊತ್ತಿರುತ್ತೆ ನಾಯಕ ಏನು ಸತ್ತಿಲ್ಲ, ಬರ್ತಾನೆ ಮತ್ತೆ ಅಂತ. ಅದೇ ಥರ ಇದು ನೋಡಿ, ಅದೇ ಥರದ್ದು ಇದರಲ್ಲಿದೆ. ಅಷ್ಟು ವರ್ಷದ 500 ವರ್ಷದ ಹಿಂದೆ ಇವನು ಬರೆದಿದ್ದಾನದನ್ನು. ಕೃಷ್ಣ ವಾಯುವಿನ ಸ್ಮರಣೆ ಮಾಡಿದ್ದಂದ್ರೆ ಕೃಷ್ಣನ ಗೊತ್ತು ಯಾವ ಕ್ಷಣದಲ್ಲಿ ಯಾವುದು ಬೇಕು, ಯಾವ ಸಂದರ್ಭಕ್ಕೆ ಯಾವುದು ಬೇಕು ಅಂತ. ಆ ವಾಯು, ವಾಯುದೇವ ಭೀಮನ ಅಂಗಾಂಗಗಳಲ್ಲೆಲ್ಲ ಸಂಚರಿಸಿದಂದ್ರೆ ಅವನ ದೇಹದೊಳಗೆಲ್ಲ ಎಲ್ಲ ಕಡೆ ಓಡಾಡ್ಬಿಟ್ಟ ಅವನು. ಹಾಗೆ ಪ್ರಾಣವಾಯು ಎಲ್ಲ ಕಡೆ ಸಂಚರಿಸಿದಾಗ ಭೀಮನ ತ್ರಾಣ ಶಕ್ತಿ ಇಮ್ಮಡಿಯಾಗೋಯ್ತು. ಕುತ್ತಿಗೆ ಓರೆಯಾಗಿ ಹೋಗಿತ್ತು, ಏನಾಯ್ತು ಅಂದ್ಕೊಂಡಿದ್ರು. ಆ ಓರೆಯಾಗಿದ್ದ ಕುತ್ತಿಗೆ ಮತ್ತೆ ಸಹಜ ಸ್ಥಿತಿಗೆ ನೇರವಾಯ್ತಂತೆ, ಸಹಜ ಸ್ಥಿತಿಗೆ ಬಂತು. ಎದ್ದ ಈಗ ಹೆಚ್ಚಿನ ಶಕ್ತಿ ಬಂದ್ಬಿಡುತ್ತೆ. ಗದೆಯನ್ನ ಕೈಗೆ ತಗೊಂಡ, ಆ ರಣಕೌಶಲವನ್ನು ಮತ್ತೆ ಪಡೆದ, ತನ್ನ ಮೊದಲಿನ ಕೌಶಲವನ್ನು, ದೇಹವನ್ನು ಸುಸ್ಥಿತಿಗೆ ತಂದುಕೊಂಡ. ಅಂದರೆ ಒಂದು ವ್ಯಾಯಾಮ ಮಾಡಿಯೋ ಅಥವಾ ಮೈನೆಲ್ಲ ಮುರಿದೋ ಸರಿ ಮಾಡಿಕೊಂಡ, ಧೂಳನ್ನು ಕೊಡಕೊಂಡ, ಕರ್ಪೂರದ ಕವಳವನ್ನ ಬಾಯಲ್ಲಿಟ್ಕೊಂಡ. ಇದೊಂದು ಯಾವುದು ಮರೆಯೋಲ್ಲ, ಇದು ಒಂಥರ ಶಕ್ತಿ ಕೊಡೋ, ಚೈತನ್ಯ ಕೊಡುವಂಥದ್ದು. ತೊಡೆಯನ್ನು ತಟ್ಟಿಕೊಂಡು ಕೂಗ್ತಾ ಇದ್ದ ಅಂತೆ ಕೃಷ್ಣ. ಹೇಳ್ತಾ ಇಲ್ಲ, ಬರೀ ಓ ನೋಡೋ ನೋಡೋ ಅಂತ ತೊಡೆ ತಟ್ಟೆ ಅಂದರೆ ತೊಡೆ ಹೊಡಿ ಅಂತ. ಅವನನ್ನು ಒಂದೇ ದೃಷ್ಟಿಯಿಂದ ಭೀಮ ನೋಡ್ತಾ ಇದ್ದಾನೆ. ಈಗ ದುರ್ಯೋಧನನ ತೊಡೆಗೆ ಗುರಿ ಇಟ್ಟ. ಅಲ್ಲಿ ಸಂಜೆಯ ಹೇಳ್ತಾ ಇದ್ದಾನೆ ಕಥೆಯನ್ನ ಧೃತರಾಷ್ಟ್ರನಿಗೆ. ಪಾಂಡುವಿನ ಮಕ್ಕಳು ಯುದ್ಧ ನಿಯಮವನ್ನು ತಪ್ಪೋದಿಲ್ಲ ಅನ್ನೋ ನಂಬಿಕೆಯಿಂದ ಅವನು ತನ್ನ ತೊಡೆಯನ್ನು ನೋಡ್ತಿದ್ರು. ನಿನ್ನ ಮಗ ತೊಡೆಗಳನ್ನು ತಪ್ಪಿಸದೆ ಮುಂದಕ್ಕೆ ಬಂದ. ತೊಡೆ ಹೊಡಿಬಾರದು ಗದಾಯುದ್ಧದಲ್ಲಿ ಅಂತ ಒಂದು ನಿಯಮ. ಆದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಅವನು ಕುಮಾರಸ ಸ್ಪಷ್ಟವಾಗಿ ಹೇಳಿದ್ರು, ದುರ್ಯೋಧನ ನೆಗೆದು ಬಿಡ್ತಾನೆ ಮೇಲಕ್ಕೆ, ಮೇಲಕ್ಕೆ ಹಾರ್ದಾಗ ಭೀಮ ಹೊಡಿತಾನೆ ಅವನು. ಅವನು ಎದೆಗೆ ಏನು ಹೊಡೆಯೋದು, ಆದರೆ ಅವನು ನೆಗೆದಿದ್ರೂ ತೊಡೆಗೆ ಬಿತ್ತು ಅಂತ ಬರುತ್ತೆ. ಈಗ ನಿನ್ನ ಮಗ ತೊಡೆಯನ್ನು ತಪ್ಪಿಸದೆ ಮುಂದಕ್ಕೆ ಬಂದ. ಅವನು ಭೀಮನಿಗೆ ಹೇಳ್ತಾನೆ, ನೀನು ಯೋಗಾಭ್ಯಾಸಿ ಭೀಮ, ಉಸಿರು ಬಂತೇನೋ, ನಿನ್ನ ಸಹನೆ ನಿನ್ನ ಸಹನಾ ಶಕ್ತಿ ದೊಡ್ಡದು ಅಂತ ಮೆಚ್ಕೊಂಡು ಬಂದು ಇವರು ರಭಸ್ಯದಿಂದ ಹೊಡೆದು ದುರ್ಯೋಧನ ಆಕಾಶಕ್ಕೆ ನೆಗೆದು ಬಿಡ್ತಾನೆ. ಅಂದ್ರೆ ಮಾಡೋದಿದ್ದಿಲ್ಲ, ಜಂಪ್ ಮಾಡೋದು ಅಂತ ಮೇಲೆ ನೆಗೆದ. ಕೆಳಗೆ ಬರ್ತಿರಬೇಕಾದ್ರೆ ಭೀಮ ಅವನ ತೊಡೆಗಳಿಗೆ ಹೊಡೆದು ಬಿಡ್ತಾನೆ. ಅಂದ್ರೆ ಎದೆಗೆ ಹೊಡೆಯೋಕೆ ಹೋಗಿದ್ದ ಅವನು, ಅದು ತೊಡೆಗೆ, ಅವನು ಹಾರಿದ್ದರೆ ತೊಡೆಗೆ ಬೀಳುತ್ತೆ ಅಂತ. ಗದೆ ಹಾರು ಹೋಗ್ಬಿಡುತ್ತೆ, ಅವನ ತೊಡೆ ಮುರಿದು, ಎರಡು ತೊಡೆ ಮುರಿದು ಅವನ ಎಲೆ ತಪ್ಪ ಬಿದ್ದ. ತಪ್ಪಂತ ಅವನು ಕೌರವರಾಯ ಬಿದ್ದ. ಹಾರಗಳು ತುಂಡಾಗೋದು, ಕಿವಿ ಆಭರಣ ಪುಡಿಯಾಗೋದು, ರಕ್ತ ಪ್ರವಾಹದಂತೆ ಹರಿದು ಮಡಿಗೊಟ್ಟಾ ಹೋಗ್ಬಿಡ್ತು. ವೀರ ಭೀಮ ಅಂತ ಪಾಂಡವರ ಕಡೆಯವ್ರು ಹುಡುಕ ಕೂಗಾಡಿದ್ರು. ಸಂಜಯ ಹೇಳ್ತಾನೆ, ನಿನ್ನ ಮಗ ಬಿದ್ದ ಧೃತರಾಷ್ಟ್ರ, ಸಂಧಾನದ ಸಮಯದಲ್ಲಿ ಸಂಧಿ ಬೇಡ ಅಂತ ಹಠ ಮಾಡಿದ್ದಕ್ಕೆ, ಯುದ್ಧ ಬೇಕು ಅಂದಿದ್ದಕ್ಕೆ ಫಲ ಸಿಕ್ತು, ಅಲ್ಲಿಗೆ ಮುಗೀತು. ಆದರೆ ಧೃತರಾಷ್ಟ್ರ ಭೀಮ ಅಲ್ಲಿಗೆ ಬಿಡಲಿಲ್ಲ, ಅಷ್ಟಕ್ಕೆ ಬಿಡಲಿಲ್ಲ. ಅವನ ಒರಟತನ ಏನು ಅದನ್ನು ನಾನು ಹೇಳ್ತೀನಿ ನೋಡು ಕೇಳು ಅಂತ ಅಂದ.

ಕೇಳುಗರೆ, ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ದುರ್ಯೋಧನನ ಪತನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು

0: ಎಲ್ಲರಿಗೂ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ ಬಿತ್ತರಗೊಂಡಿತು. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ,
1: ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭೇಟಿ ಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200 ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30 ಜುಲೈ 29 ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ

0: ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು L&T ಅನುಷ್ಠಾನಗೊಳಿಸುತ್ತಿದ್ದು ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ L&T ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. L&T ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು ಶೇಕಡ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ HS ಅರುಣ್ ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ

0: ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
3: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
4: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ADW ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD Kote ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆಯ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ನ ಕೊಟ್ಟಿದ್ದೀವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028ವರೆಗೂ ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
3: ಓಕೆ ಸರ್, ಒಂದು ಕರೆ ಇದೆ.

0: ಹಲೋ,
1: ಹಾ ನಮಸ್ಕಾರ ಸರ್.
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
0: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್ ನಮಸ್ಕಾರ, ನಾನು ಏನ್ ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮೆನ್ ಗಳು ಸರಿಯಾಗಿ ನೀರು ಸರ್ ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬರ್ತಾರೆ. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರ್ ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಟರ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್, ಎರಡನೇದು, ಹಲೋ ಸರ್,
0: ಹೇಳಿ ಹೇಳಿ.
1: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರುತ್ತೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
0: ಭೀಮಟ್ಗೆರೆ ಪಂಚಾಯತಿ ಗಂದೆ,
1: ಗ್ರಾಮ ಪಂಚಾಯತಿ ಸರ್, ಭೀಮಟ್ಗೆರೆ ಗ್ರಾಮ ಪಂಚಾಯತಿ.
0: ಓಕೆ,
1: ಅದನ್ನ ಎರಡು ಗ್ರಾಮ ಪಂಚಾಯತಿ ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ, ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
0: ಹಾ ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
1: ಸರ್, ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್, ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಟ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ. ಅದಕ್ಕೆ ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡ್ ಮೂರು ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ಮ್ಯಾನ್ ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ ಅಂದ್ಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ಮ್ಯಾನ್ ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ, ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾರು ಸಮಸ್ಯೆ ಇದ್ರೆ ಹೇಳಿ, ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದಂತಲ್ಲಿ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಕೆಯಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬಾ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ EO ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕೋದಾಗ ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಪ್ಪ ಅಂದ್ರೆ ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಇವಾಗ ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ಮ್ಯಾನ್ ಎಣ್ಣ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದು.
0: ಖಂಡಿತ, ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ, ಯಾರು ವಾಟರ್ಮ್ಯಾನ್?
1: ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಏನಂದ್ರೆ

0: ಮಲ್ಟಿಕಲ್ ಆಗಿ ಸೇರ್ತು ಒಂದು ಹೆಸರು ಸೇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕರ್ಷಣ ಆಗ್ತದೆ ಸರ್. ಹೆಂಗಂದ್ರೆ ಸರ್ ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವ್ವ ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು ಆತರ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊಂಡ್ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
0: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, ಹತ್ತು ಎಪ್ಪತ್ತೇಳು ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳ ಮೂರನೇ ಗುರುವಾರ, ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆ ಇರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು ಹತ್ತು ಎಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳಿರ್ತೀವಿ ಇವರು ಸಮಸ್ಯೆ ಅಲ್ಲೇ ಬಗೆ ಇರುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
1: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದ್ರೆ ನೀರು, ಇದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
1: ಈಗ ಒಂದು ಕುಡಿಯೋ ನೀರದ್ದು ಹೇಳ್ಬೇಕಾದ್ರೆ, ನಾವು ಕುಡಿಯೋ ನೀರು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
2: ಇದ್ದಾರೆ. ಹಲೋ ಹಲೋ
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
3: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ಹೂವಿನಕೊಳದಿಂದ, ಮುಳುಗಡೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
2: ಹೂವಿನಕೊಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮ್ಮ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆಲ್ಲ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
2: ಹಲೋ, ಹಾ ಹಾ ಹೇಳಿ ಹೇಳಿ ಹೇಳಿ.
3: ಸರ್ ಕೇಳಿಸ್ತಾ ಇಲ್ವಾ?
2: ಕೇಳಿಸ್ತಾ ಹೇಳಿ. ಹಾ
3: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಪಿಡಿಒಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಒ ಪಿಡಿಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ.
4: ಹ್ಮ್ ಹ್ಮ್.

0: ಏನ್ ತೊಂದ್ರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರಿ, ಒಂದ್ಸತಿದ್ರಿ, ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
1: ಹೌದು, ಈಗ ನಾನು ಈಗ ಪಿ ಡಿ ಓ ಮತ್ತೆ ಇವ ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳೋದು ಸರ್? ನಿಮ್ ಮೇಲಧಿಕಾರಿಗಳಿಗೆ
1: ಕೇಳ್ಬೋದು, ಅವರು ಮಾಡ್ತೀನಿ ಅಂತ. ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯ ನೀರು ತತ್ಕ್ಷಣ ಆಗ್ಬೇಕಂತದ್ದು. ಅದಕ್ಕೆ
0: ಕುಡಿಯ ನೀರು
1: ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
1: ಹೇಳಿ.
0: ಇಎಂಐದು ಮನೆದು ಎಲ್ಲಾ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ ಸಿ ಎಸ್ ಕಡೆಯಿಂದ ಯಾವುದೇ ರೀತಿಯ ಸುಮ್ಮ ಆಗಿಲ್ಲ ಅಂತಾರ. ಸಮಸ್ಯೆಗಳು
1: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದಾ?
0: ಹೌದು ಸರ್, 24-25 ಆಗಿರೋದು.
1: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
1: ಓಕೆ, 30,000. ನಿಮ್ದು ಹಳೆ ಇದು
0: ಗೋಡೆ, 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ ಜಿ ಪಿ ಎಸ್ ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
1: ಅದೇ ಅದೇ,
0: ಸಮಸ್ಯೆ
1: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದ್ರೆ ಇಲ್ಲ. ಪಿ ಎಂ ಐ ಇದು ಏನು
0: ಸರ್, ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಯಾರು ಸರ್?
1: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ. ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ ಜಿ ಪಿ ಎಸ್ ಸಹ ಆಗಿದೆ. ಎರಡೆರಡು ಸರಿ ಜಿ ಪಿ ಎಸ್ ಮಾಡಿ. ಹೌದು ಹೌದು, ಜಿ ಪಿ ಎಸ್ ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ.
0: ದಯಮಾಡಿ ಕುಡಿಯ ನೀರು ವ್ಯವಸ್ಥೆ ಬೇಗ ಮಾಡ್ಸಕ್ಕೆ.
1: ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಸರ್, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
1: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
1: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾಲ್ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ, ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2ನೇ ತಾರೀಕು ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನು ನಾವು ಬೈಪರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4

0: ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಪರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರಬಹುದು, ಸ್ವಂತ ಸಂಪನ್ಮೂಲ ಇರಬಹುದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಶನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿಗೆ ಪಂಚಾಯಿತಿ.
1: ಹಾಂ ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಬಿಸ್ಕಿ ಅಂತ ಇತ್ತು ಸರ್. ಆ ಚಿಕ್ಕಬಿಸ್ಕಿ ಅಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಅದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದೆ ಅಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರ ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡ್ ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡ್ ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎ ಬಿ ಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9:00-9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್ ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿಎಂ ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರಾ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು

0: ಇಲಾಖೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ್ ಇದು ನೋಡೋದು, ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು ಮೂರ್ನಾಲ್ಕು ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವ್ರು ಮೂರು ಪಿ ಡಬ್ಲ್ಯೂ ಡಿ ಇರ್ಬೋದು, ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ ಎರಡನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ ಓ ಪಿ ಅಂದರೆ, ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು, ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರಿಗೆ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ, ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ಐ ಟಿ ಡಿ ಪಿ ಟೆಸ್ಟ್ಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ಪಿಶಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇಲ್ಲೇನ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲಿ ಎಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
1: ಓಕೆ ಸರ್.
2: ಸರಿ, ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೊಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡ್ದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ, 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ, ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು ಇ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು ಆರ್ ಎಸ್ ಕೆಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ.

0: ಅವರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ. ಯೋಜನೆಗಳ ಬಗ್ಗೆ ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ
1: ಸರ್. ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಚ್ಚೂರ ಹಾಡಿ ಮಾತಾಡ್ತಾರೆ.
1: ಹಾ ಮಲ್ಲೇಶ್ ಅವ್ರ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ. ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರ ಒಂದು ಕಾಲ್ದಾರಿ ತೀರಾ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ. ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ, ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕಲ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡ್ಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ ಸರ್.
0: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿಗೆ ಬಂದರೆ ಪಿ ಡಬ್ಲ್ಯೂ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ದಾಗ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರು ಹಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
0: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ಮ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರ ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತೆ ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಎಚ್ ಡಿ ಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನ ಆಡಿಟ್ ಮಾಡ ನಂತರ, ಅದು ಅಪ್ರೂವಲ್ ಆದ ನಂತರ. ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
2: ಓಕೆ
1: ಧನ್ಯವಾದಗಳು ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕೆ.
2: ಸರ್ ಇನ್ನೊಂದು, ಹಲೋ,
1: ಹಾ ಹೇಳಿ ಹೇಳಿ.
2: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರು ಹಾಡಿ ಬಂದಿರೋಂತ ಲೈನ್, ಅದ್ರಲ್ಲಿ

0: ಹಲೋ,
1: ಹೇಳಿ ಹೇಳಿ, ಕೇಳಿಸ್ತಾ ಇದೆ.
0: ಅದರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುತ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ, ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದೆ ಅಲ್ಲಿ, ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತರಿಸ್ಕೊಟ್ರೆ ಸರ್ ಅಷ್ಟೇ.
1: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಓರ್ಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ. ಓಕೆ, ಧನ್ಯವಾದಗಳು ಮೇಲೆ ಕರೆ ಮಾಡಿದೆ. ಸರಿ, ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಿದ್ರು, ಜೊತೆಗೆ ರೈತರಿಗೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾರೆ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
2: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂವು ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವ್ರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳು ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ,
3: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹೇಳಿ ತಮ್ಮ ಹೆಸರು.
3: ಗೌರಿ.
1: ಗೌರಿ, ಗೌರಿ ಅಮ್ಮ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ಸರ್, ನಮ್ಗೆ ಸರ್ವ ಆಗಿದೆ ಸರ್, ಆದ್ರೆ ನೀ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೂ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ,

0: ಬೀದಿ ಲೈಟ್ ಇಲ್ಲ.
1: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಸಾಸ್ ಆಗಿರೋದು. ಮತ್ತೆ ನಮ್ಗೆ ಯಾರಾವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಹಕ್ಕು ಪತ್ರ ಇಲ್ಲ, ಮನೆ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ ಒಂದ್ ಕುಂಟೆ ಅಷ್ಟೇ ಕೊಟ್ಟರದ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದು ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು ಒಂದ್ ಐದಾರು ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ. ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟಾರ್ಪೈ ಮನೆನೆ.
2: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿರಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರಿಂದ ಸಪ್ರೇಟಾಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ ಪಿ ಎಮ್ ಎ ವೈ ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
1: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರು ನಾಲ್ಕು ಪಂಗಡಿ ಇರ್ತದೆ ಅಲ್ವಾ, ಯರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
2: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
2: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಕೊಟ್ರೆ ಸೊ ಖಂಡಿತ ಅದನ್ನ ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
1: ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನು ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
2: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
2: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಓಕೆ, ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನು ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನು ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ.

0: ಗೋಳೂರಾಡಿಗೆ ಭೇಟಿ ನೀಡಿ ಏನು ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಸುಮ್ಮನೆ ಸರ್, ಅವ್ರ ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಏನಂತ ತಿಳ್ಕೊಟ್ಟಿದ್ದಾರೆ ಸರ್? ಯಾವ್ದು ಇಲ್ಲ, ಎಲ್ಲ ಅರ್ಧ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತಾರೆ, ಅದ್ರ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ, ಇವಾಗ ಅವ್ರ ಮನೆ ಜೇಕೆ ಅವ್ರಿಗೆ ಮನೆ ಪಾಸ್ ಆಗಿದೆ ಸರ್, ಅವ್ರಿಗೆ ನಮ್ಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ, ಕಟ್ಟಿ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
0: ನೋಡೋಣ ಇದನ್ನ, ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆಗಳು ಫಸ್ಟ್ ನೋಡಿ ಸರ್.
0: ಆಯ್ತು ಆಯ್ತು ಆಯ್ತು ಗೌರಮ್ಮ.
1: ಅಲ್ಲಿಯೇ ಮೀಟ್ ಮಾಡ್ಕೊಂಡು ಅಲ್ಲಿಯೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
0: ಇಲ್ಲ, ತಾಲೂಕ್ ಮಟ್ಟದ ಅಧಿಕಾರಿಗಳನ್ನ ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳಿಸಕ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
0: ಇಲ್ಲ, ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶು, ನಿಮ್ದು ಹಕ್ಕುಪತ್ರದ ಏನು ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ
1: ಸರ್. ಆಡಿಗಳು ಒಂಚೂರು ಎಲ್ಲಾರು ಬಂದ್ರೆ
2: ಬರ್ತಾರಮ್ಮ. ಈಗ ಅದನ್ನ ಸರ್
1: ಆಡಿಗಳು ನೋಡ್ಬೇಕಲ್ಲ. ನೋಡಿ, ಎಲ್ಲ ರೈತರ ಹತ್ರ ಬೀಜಲಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು. ಆದ್ರೆ ನಮ್ಗೆ ಮಾತ್ರ ಆಸ್ಪತ್ರೆ ಬೇಕು, ಮನೆಗಳು ಕೊಡಕಾದ್ರೆ ಆಸ್ಪತ್ರೆ ಬೇಕು. ಆದ್ರೆ ಒಂದು ಬೀಜಲಾಯ್ತು ನಮ್ಗೆ ಕೊಟ್ರ ಆಯ್ತಿತ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ, ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ. ಆದ್ರೆ ಬೀಜಲಾಯ್ತು ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ, ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತಲು ನಾವು
0: ನೋಡಿ.
1: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ, ನಮ್ಮ ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್? ಅದಕ್ಕೆ ಹೇಳಲ್ ನಮ್ದ ಸಹಾಯಕ್ಕೂ ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
0: ಇಲ್ಲ, ಈಗ
1: ನಮ್ಗೆ ಗೊತ್ತಿಲ್ಲ ಸರ್.
0: ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯಕ್ಕೂ ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯಕ್ಕೂ ಪತ್ರ, ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಇದು ಅರಡಿ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು
0: 3 ತಿಂಗಳಲ್ಲಿ
1: 13ನೇ ತಾರೀಕಿಗೆ ನಾವು.
0: ಓಕೆ, ಗುಡ್. ಆಯ್ತು ಆಯ್ತು ಸರ್.
2: ಗೌರಮ್ಮವ್ರೆ, ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿಗೆ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು, ಓಕೆ ಓಕೆ, ಧನ್ಯವಾದಗಳು ಗೌರಮ್ಮವ್ರೆ, ಕರೆ ಮಾಡಿ.
1: ನಾವು ಸಾಯ ಸತ್ರ ಸಾಯವ್ ನಾವು, ಆದ್ರೆ ನಮ್ಮ ಅಕ್ಕ ಬದುಕಲಿ ಮುಂದಾಯ ನಿಮ್ದ ಧರ್ಮ.
2: ಆಯ್ತು, ಓಕೆ, ಧನ್ಯವಾದಗಳು ಗೌರಮ್ಮ, ಕರೆ ಮಾಡಿದ್ದೆ. ಸರಿಗೆ, ತಾವು ಮಾತನಾಡ್ತಾ ಇದ್ರಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದು ಏನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರ್ಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿ ಸಿ ಸಖಿ ಅಂತ ನಾವು ಮೂರ್ನಾಲ್ಕು ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್

0: ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನೋ ಸೌಲಭ್ಯ ನಾವು ಇದೆ, ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ ಎರಡಾಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನು ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ಡೆಲ್ಲಿ ಮತ್ತು ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
2: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ಗೆ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮಳು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮಳು ಕಡಿಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ
0: ಆಯ್ತು ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದ್ದೀರಾ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ, ನಿರ್ವಹಣೆ ಅನ್ನೋದು ಸಮುದಾಯ ಮತ್ತೆ ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅವ್ರಿಗೆ ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್

0: ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೂಡ ಕೇಳ್ತೀನಿ. ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮ್ಮರವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಹೇಗೆ ಸರ್?
1: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂತಿದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ, ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು?
2: ನಮ್ಮ ಹೆಸರು ಮಂಜುಳಾ ಸರ್.
0: ಹಾಂ ಮಂಜುಳಾ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನ್ ಪ್ರಶ್ನೆ ಅಂತ. ಹೇಳಿ ಹೇಳಿ, ಏನ್ ಸಮಸ್ಯೆ?
2: ಏನ್ ಸಮಸ್ಯೆ? ಶೌಚಾಲಯ
0: ಮತ್ತು ನೀರಿನ ಸಮಸ್ಯೆನ?
2: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗ ಇಲ್ಲ, ಇವಾಗೆಲ್ಲ ಮನೆಯಲ್ಲಿ ಬಂದ ಮೇಲೆ ಇಲ್ಲ.
0: ಓಕೆ, ಶೌಚಾಲಯ ಸಮಸ್ಯೆ ಇದೆ.
2: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದೆ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳಾ ಅವರೇ.
1: ಈಗ ಮಂಜುಳಾ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮ್ಗೆ ಸ್ವಂತ ಜಾಗ ಇಲ್ಲ ಅಂದ್ರೆ ಅವರು GPS ಮಾಡೋದಕ್ಕೆ ಮತ್ತೆ ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವ್ದಾದ್ರು ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನ್ ಹೇಳ್ತೀವಿ, ಅಲ್ಲಿ ಒಂದು 3 feet ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದ್ರೆ ಖಂಡಿತ ನಮ್ಮ PDOಗಳು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೆ ಮನೆ ಒಳಗಡೆ ಕಟ್ಸ್ಕೋಬಹುದು, ಶೌಚಾಲಯ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದ್ರೆ ಖಂಡಿತ ನಮ್ಮವರು ಅಲ್ಲೇನೆ ಕಟ್ಸ್ಕೊಳಕ್ಕೆ GPS ಮಾಡಿ ನಿಮ್ಗೆ ಏನು ಸಹಾಯಧನ ಇದೆ, SC ST ಆದ್ರೆ 20,000, ಜನರಲ್ ಅವರಾದ್ರೆ 12,000 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂತ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
0: ಓಕೆ, ಧನ್ಯವಾದಗಳು ಮಂಜುಳಾ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
1: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವ್ದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರೇನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ

0: ಸಣ್ಣ ಉದ್ಯಮ ಮಾಡ್ತೀವಿ ಅಂದ್ರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಸಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
2: ರಾಜು ಅಂತ ಹೇಳಿ, ಸರ್ಗೂರಿಂದ.
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವ್ದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಅದ್ರ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ. ಒಂದು ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗ್ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ, ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
0: ಇಲ್ಲ, ಈಗ ತಾವ್ ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗ್ಲಿ, ತಾಲೂಕ್ ಪಂಚಾಯತಿ ಆಗ್ಲಿ, ಜಿಲ್ಲಾ ಪಂಚಾಯತಿ ಆಗ್ಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದಿರು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು. ಯಾಕಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
2: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
2: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
1: ಧನ್ಯವಾದಗಳು ರಾಜನೇ, ಕರೆ ಮಾಡಿದ್ದು.
2: ಓಕೆ, ಥ್ಯಾಂಕ್ ಯು.
1: ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳು

0: ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಜಾರಿಗೊಳಿಸತಕ್ಕಂತ ನಿಟ್ಟಿನಲ್ಲಿ ಏನಾದ್ರೂ ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕಂದ್ರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ, ಮತ್ತೆ ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
1: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬೀದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಾಲ. ಸೊ ಜಾನ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
0: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು?
2: ಸುನಂದ ಸರ್.
0: ಹಾ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
0: ರೋಡ್ ಸಮಸ್ಯೆ? ಹಾ ಆಮೇಲೆ ಮನೆಗಳು. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
1: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
0: ಓಕೆ, ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೌದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತ ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕರೆಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.

0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 48 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ

0: ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಮಣಿಮಂತ್ರ ತಂತ್ರ
4: ಸಿದ್ಧಿಗಳ ಸಾಕ್ಷ್ಯಗಳೇಕೆ
3: ಮನಗಾಣಿಸಲು ನಿನಗೆ
4: ದೈವದದ್ಭುತವ
3: ಮನುಜರೊಳಗಾಗ
4: ತೋರ್ಪ ಮಹನೀಯ ಗುಣ
3: ಅನುವಾದ ಬೊಮ್ಮನದು ಮಂಕುತಿಮ್ಮ.
2: ಅನುಭವಗಳು ಎಷ್ಟೋ ಸರ್ತಿ ನಮಗೆ ಮೆಷರ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವು ಮತ್ತೆ ಮತ್ತೆ ಮಾತಾಡ್ತಾ ಬರ್ತಿದ್ದೀವಿ. ಆದರೂ ಕೂಡ ನಮಗೆ ಇದನ್ನ ಪ್ರೂವ್ ಮಾಡಿ ತೋರಿಸು ಅನ್ನೋಂಥದ್ದು ಒಂದು ಚಟ. ಏನಾದರೂ ಒಂದು ಅದ್ಭುತವಾದಂಥ ಅಂಶ ಇದೆ ಅಂತ ಯಾರೋ ಹೇಳಿದರೆ ಎಲ್ಲಿ ಪ್ರೂವ್ ಮಾಡಿ ತೋರಿಸು ನೋಡೋಣ ಅಂತಂತೀವಿ. ಪುರಾವೆ ಏನದಕ್ಕೆ ಅಂತ ಹೇಳ್ತೀವಿ. ಸಾಕ್ಷಿ ಏನು, ಅದೇನು ಗೊತ್ತು ಅಂತ. ಸೊ ನಮ್ಮಲ್ಲಿ ಈ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಪವಾಡಗಳನ್ನು ಮಾಡುವಂಥ ವ್ಯಕ್ತಿಗಳು ಆಗಾಗ ಓಡಾಡ್ತಾ ಇರ್ತಾರೆ.
5: ಆ ಪವಾಡಗಳ ಹಿಂದೆ ಅನೇಕ ವೈಜ್ಞಾನಿಕ ಸಿದ್ಧಾಂತಗಳಿರುತ್ತೆ. ಆ ಪವಾಡಗಳು ಹೆಚ್ಚಿನ ಸರ್ತಿ ಡೊಂಗಿ ಪವಾಡಗಳು ಅನ್ನೋದು ಕೂಡ ಎಷ್ಟೋ ಸರ್ತಿ ಸಾಬೀತಾಗಿರುವಂಥ ಅಂಶ.
2: ಅದು ಏನು, ಯಾಕೆ ಆ ಥರ ಪವಾಡ ಪುರುಷರನ್ನು ಜನ ನಂಬ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಹೇಳಿದ್ರಪ್ಪ, ಇಲ್ಲಿ ನೀರಿದೆ, ಆ ನೀರು ತಿಳಿಯಾದಂಥ ನೀರು, ನಾನು ಮಂತ್ರ ಹಾಕ್ತೀನಿ, ಆ ಮಂತ್ರ ಹಾಕಿದ ತಕ್ಷಣ ನೋಡಿ ಅದು ಕಪ್ಪಾಗ್ಬಿಡುತ್ತೆ, ಏನೋ ಒಂದು ಹೇಳಿದ್ರು. ಯಾವುದೋ ಒಂದು ರಾಸಾಯನಿಕ ರಿಯಾಕ್ಷನ್, ಒಂದು ವಸ್ತುವನ್ನು ಅದರೊಳಗಡೆಗೆ ಸೇರಿಸಿದ್ದು, ಏನೋ ಚಮತ್ಕಾರವನ್ನು ಮಾಡಿ ಆ ನೀರನ್ನು ಕಪ್ಪು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಅವರು. ತಕ್ಷಣ ಜನರಿಗೆ ಅಬ್ಬಾ ಇಂಥ ಒಂದು ಪವಾಡ ಮಾಡಿಬಿಟ್ರಪ್ಪ, ಇವರಲ್ಲಿ ಏನೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋಂಥ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಥರದ್ದು ಸಾಕಷ್ಟು ಕಥೆಗಳನ್ನು ದುರದೃಷ್ಟವಶಾತ್ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದು ಮನುಷ್ಯರಲ್ಲಿರೋಂಥ ಒಂದು ವೀಕ್ನೆಸ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಒಂದು ಉದಾಹರಣೆ. ಯಾಕೆ ಮನುಷ್ಯರು ಯಾವಾಗಲೂ ಈ ಥರ ಸಾಕ್ಷಿಗಳ ಹಿಂದೆ ಹೋಗ್ತಾರಂತೆ. ಮಣಿ ಮಂತ್ರ ತಂತ್ರ ಸಿದ್ಧಿಗಳನ್ನು ತೋರಿಸು ನೋಡೋಣ ಅಂತ ಹೇಳೋಂಥ ಒಂದು ವೀಕ್ನೆಸ್ ಮನುಷ್ಯರಲ್ಲಿದೆ. ಯಾಕೆ ಆ ವೀಕ್ನೆಸ್ ಇರೋದ್ರಿಂದಲೇ ಈ ಸಿದ್ಧಿಗಳನ್ನು ತೋರಿಸೋಂಥ ಪವಾಡಗಳನ್ನು ತೋರಿಸೋಂಥ ವ್ಯಕ್ತಿಗಳನ್ನು ದೇವರ ಸ್ಥಾನಕ್ಕೆ ಏರಿಸೋವಂಥದ್ದು. ಸೊ ಅವರೇನು ಅನ್ಕೋತಾರೆ, ದೇವರು ಇವನಿಗೇನೋ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ, ದೈವದತ್ತವಾದಂಥ ಒಂದು ವಿಶೇಷ ಪವಾಡ ಶಕ್ತಿ ಅವರಲ್ಲಿದೆ, ಅದಕ್ಕೋಸ್ಕರ ಇವರು ದೊಡ್ಡವರು ಅಲ್ವಾ. ಸೊ ಹಾಗೆ ನಮ್ಮಲ್ಲಿ ದೈವದ ಶಕ್ತಿಯನ್ನು ನೋಡೋದಕ್ಕೆ, ದೈವದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಣ್ಣಿಗೆ ಕಾಣುವ ಯಾವುದೋ ಒಂದು ವ್ಯತ್ಯಾಸ, ಬದಲಾವಣೆ, ಒಂದು ಚಿಹ್ನೆ, ಒಂದು ಕುರುಹನ್ನು ನಾವು ಹುಡುಕ್ತಾ ಇರ್ತೀವಿ. ಆ ಕುರುಹು ಕಂಡ್ರೆ ಓಹ್ ಇವರಲ್ಲಿ ದೈವಶಕ್ತಿ ಇದೆಯಪ್ಪ ಅಂತ ಹೇಳ್ತೀವಿ. ಡಿವಿಜಿಯವರು ಹೇಳ್ತಾರೆ, ಆ ಥರದ ಕುರುಹು ನಿನಗೆ ಯಾಕಪ್ಪ ಬೇಕು, ಅದು ಬೇಡ. ಯಾಕೆ, ಇಂದ್ರಿಯಗಳ ಸೀಮಿತತೆಯನ್ನು ನಾವು ಪದೇ ಪದೇ ಅರ್ಥ ಮಾಡ್ಕೊಂಡಿದ್ದೀವಿ. ಕಣ್ಣಿಗೆ ಕಂಡರೂ ಕೂಡ ಕಾಣದ್ದನ್ನು ತೋರಿಸ್ತಾ ಇರುವಂಥ ಕಣ್ಣುಗಳಿವು ಅಂತ ನಾವು ನೋಡಿದ್ದೀವಿ. ಎದುರುಗಡೆ ಇದ್ದರೂ ಅದನ್ನು ತೋರಿಸೋ ಶಕ್ತಿ ಇಲ್ಲದೇ ಇರುವಂತಹ ಕಣ್ಣುಗಳು ಇವು ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಇಂದ್ರಿಯ ಜನ್ಯವಾದಂಥದ್ದನ್ನು ನೀವು ನಂಬೋದನ್ನು ಕಡಿಮೆ ಮಾಡು, ಅನುಭವವನ್ನು ನೀನು ಹೆಚ್ಚು ಗಮನ ಕೊಡು ಅನುಭವದ ಕಡೆ ಅಂತ. ಸೊ ಹಾಗಾದರೆ ಆ ಅನುಭವ ನಮಗೆ ದೈವದ ಮಹಾತ್ಮೆಯನ್ನು ಹೇಗೆ ತೋರಿಸುತ್ತೆ? ಡಿವಿಜಿಯವರು ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ.

ತೋರ್ಪ ಮಹನೀಯ ಗುಣ, ಮಹನೀಯ ಮಹತ್ತದನ್ನ ಈಯುವ ಗುಣ, ದೊಡ್ಡದನ್ನ ಕೊಡುವಂತಹ ಗುಣ. ನಮ್ಮಲ್ಲಿ ಎಷ್ಟೋ ದಾನಿಗಳ ಬಗ್ಗೆ ನಾವು ಕೇಳ್ತೀವಿ, ಅವರು ಅದೆಷ್ಟೋ ಲಕ್ಷ ರೂಪಾಯಿ ಯಾವುದಕ್ಕೋ ಕೊಟ್ಬಿಟ್ರಂತೆ, ಯಾರೋ ಶಾಲೆ ಕಟ್ಟಡಕ್ಕೆ ಅದೆಷ್ಟೋ ಕೋಟಿ ರೂಪಾಯಿ ಕೊಟ್ರಂತೆ. ಸೊ ಈ ಥರದನ್ನೆಲ್ಲ ಕೇಳ್ತೀವಿ. ಅಲ್ಲಿ ಯಾರೋ ಪ್ರಪಂಚದಲ್ಲಿ ಅಮೇರಿಕಾದಲ್ಲಿ ಯಾರೋ ಒಬ್ಬ ದೊಡ್ಡ ದಾನಿ ಇನ್ಯಾವುದಕ್ಕೋ ಕೋಟ್ಯಾಂತರ ಡಾಲರ್ ಕೊಟ್ಟನಂತೆ, ಇದೆಲ್ಲ ಕೇಳ್ತೀವಿ. ಅವ್ರ ಹತ್ರ ದುಡ್ಡು ಜಾಸ್ತಿ ದುಡ್ಡಿದೆ ಅದಕ್ಕೆ ಕೊಡ್ತಾರೆ, ಅದರಲ್ಲೇನು ನಾವೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಳೋವಂಥದ್ದು ಸಾಧಾರಣವಾಗಿ ಎಲ್ಲರ ಮನಸ್ಸಿನಲ್ಲೂ ಬರುವಂಥದ್ದು. ಆದರೆ ಅನೇಕ ಸರ್ತಿ ನನಗೆ ವೈಯಕ್ತಿಕವಾಗಿಯೂ ಕೂಡ ಆಗಿರೋಂಥ ಅನುಭವಗಳು ಡಿ ವಿ ಜಿಯವರ ಈ ಮಾತು ಎಷ್ಟು ಸತ್ಯ ಅನ್ನೋದನ್ನು ನನಗೆ ತೋರಿಸ್ಕೊಟ್ಟಿವೆ. ನಮ್ಮ ಆಸ್ಪತ್ರೆಯಲ್ಲಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿಯೇ ಅದೆಷ್ಟೋ ಅನುಭವಗಳು, ತಮಗೆ ಅನೇಕ ಕಷ್ಟಗಳು ಬಂದು ಒದಗಿದ್ರೂ ಕೂಡ ಇನ್ನೊಬ್ಬರ ಸಹಾಯಕ್ಕಾಗಿ ಧಾವಿಸುವಂಥ ಜನ ಅದೆಷ್ಟು ಜನರನ್ನು ನಾವು ನೋಡಿದ್ದೀವಿ. ನಮ್ಮ ಪ್ಯಾಲಿಯೇಟಿವ್ ಕೇರ್ ಪ್ರೋಗ್ರಾಮ್ನ ಒಂದು ಉದಾಹರಣೆ ಕೊಡೋದಾದರೆ, ಕ್ಯಾನ್ಸರಿಂದ ನರಳ್ತಾ ಇರುವಂಥ ಪೇಷೆಂಟು, ನಾವು ಕಷ್ಟಪಟ್ಟು ಏನೋ ಔಷಧಿಗಳನ್ನು ಅವ್ರಿಗೆ ತೊಗೊಂಡೋಗಿ ಕೊಟ್ಟಿರ್ತೀವಿ, ದುಃಖದಲ್ಲಿರ್ತಾರೆ ಕಷ್ಟದಲ್ಲಿರ್ತಾರೆ ಅಂಥೇಳಿ ನಾವು ಸಹಾಯ ಮಾಡೋಕ್ಕೆ ಹೋಗಿರ್ತೀವಿ, ಸಹಾಯವನ್ನು ಪಡ್ಕೊಳ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ ಚಿಕಿತ್ಸೆಯನ್ನು ಅವರು ಮನೆಯವರು ಕೂಡ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ನಮಗೆ ಅನೇಕ ಹೃದಯಂಗಮವಾದಂಥ ಅನುಭವಗಳಾಗಿವೆ. ಚಿಕಿತ್ಸೆ ಫಲಿಸದೆ ದುರದೃಷ್ಟವಶಾತ್ ಪೇಷಂಟ್ ತೀರೋಗ್ತಾರೆ, ಅದು ಬಹಳ ಕಷ್ಟಕರವಾದಂಥ ಸನ್ನಿವೇಶ. ನಮ್ಮ ಸ್ವಂತ ಮಗ ತೀರೋದ ಅಂತ ಅನ್ಕೊಳ್ಳೋಣ. ಆ ಕುಟುಂಬದಲ್ಲಿ ಮಗನಿಗೆ ಕ್ಯಾನ್ಸರ್ ಬಂದಿದೆ, ತಂದೆ ತಾಯಿ ಎಲ್ಲರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಫಲಿಸ್ಲಿಲ್ಲ, ಮಗು ತೀರೋಯ್ತು. ದುಃಖದ ಸಂದರ್ಭ, ಚಿಕಿತ್ಸೆ ಫಲಿಸ್ಲಿಲ್ಲ ಅಂಥೇಳಿ ಬೇಸರನೂ ಆಗ್ಬೋದು, ಕೋಪನೂ ಬರಬಹುದು, ಅದೆಲ್ಲವೂ ಜಸ್ಟಿಫೈಡ್, ಅದಾಗ್ಬೋದಪ್ಪ ಅಂತ ಅನ್ಸೋಂಥ ಸಂದರ್ಭಗಳು. ಆದರೆ ನಮ್ಮಲ್ಲಿ ಕೆಲವರು ಇರ್ತಾರೆ, ಅವರು ಇದುವರೆಗೂ ನಾವೆಲ್ಲ ಏನು ಕೊಟ್ಟಿದ್ವೋ ಆ ಔಷಧಿಗಳು, ಅವ್ರು ಏನೇನು ಔಷಧಿಗಳು ದುಡ್ಡು ಕೊಟ್ಟು ಖರ್ಚು ಮಾಡಿ ಕೊಂಡ್ಕೊಂಡು ಬಂದಿದ್ರೋ ಅದೆಲ್ಲ ಔಷಧಿಗಳು, ಪೇಷಂಟ್ಗಾಗಿ ತೊಗೊಂಡು ಬಂದಿದ್ದಂಥ ಏನೋ ಮಂಚ ಇರ್ಬೋದು, ಹಾಸಿಗೆ ಇರ್ಬೋದು, ಮತ್ತೊಂದಿರ್ಬೋದು, ಅದೆಲ್ಲವನ್ನು ಕೂಡ ಆಸ್ಪತ್ರೆ, ನಮ್ಮ ಆಸ್ಪತ್ರೆಗೆ ತೊಗೊಂಬಂದು ಎಲ್ಲವನ್ನು ನಮಗೆ ಕೊಟ್ಬಿಟ್ಟು ಇದೇ ರೀತಿಯ ಇನ್ನೊಬ್ಬ ಪೇಷಂಟ್ಗೆ ಉಪಯೋಗ ಆಗಲಿ, ಇದನ್ನು ಉಪಯೋಗಿಸಿ ಅಂತ ಕೊಡುವಂಥ ಒಂದು ಔದಾರ್ಯ ಇದೆಯಲ್ಲ, ಅದು ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸುವಂಥದ್ದು. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಲ್ಲ, ಇನ್ಫ್ಯಾಕ್ಟ್ ನಾಳೆಯ ಊಟಕ್ಕೂ ಕೂಡ ಅವ್ರಿಗೆ ಆಹಾರಕ್ಕೆ ದುಡ್ಡಿದೆಯಾ ಅಂತ ಕೇಳೋವಂಥ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಆದರೆ ಅವರಲ್ಲಿರೋಂಥ ಮಹತ್ತನ್ನು ಈಯುವ ಗುಣ, ದೊಡ್ಡದನ್ನು ಕೊಡುವ ಗುಣ ಇದೆಯಲ್ಲ, ಅದು ದೈವದ ಒಂದು ಸಾಕ್ಷಾತ್ಕಾರ. ಅದಕ್ಕಿಂತ ಇನ್ನೇನು ಹೆಚ್ಚು ಬೇಕಪ್ಪ ನಿನಗೆ ಅಂತ ಕೇಳ್ತಾರೆ ಡಿ ವಿ ಜಿಯವರು. ಈ ಮಹನೀಯ ಗುಣ ಜನರಲ್ಲಿ ಎಲ್ಲಿವರೆಗೂ ನಿಮಗೆ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ನೀವು ದೇವರನ್ನು ನೋಡ್ತಾ ಇದ್ದೀರಿ ಅಂತ. ಅದು ಬ್ರಹ್ಮನ ಅನುವಾದ, ನಮಗೆ ಕಣ್ಣು ಕಾಣಿಸದೇ ಇರುವಂಥ ಭಾಷೆಯಲ್ಲಿ ಇದುವರೆಗೂ ಬ್ರಹ್ಮ ಇದ್ದ, ಈ ಮೂಲಕ ನಮ್ಮ ಭಾಷೆಗೆ ಅನುವಾದವಾಗಿದೆ ಬ್ರಹ್ಮ. ನಮಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ, ಕಣ್ಣಿಗೆ ಕಾಣದ ಬುದ್ಧಿಗೆ ಮೀರಿದ ಭಾಷೆಯಲ್ಲಿದ್ದ. ಆದರೆ ಈ ರೀತಿಯ ಮಹನೀಯ ಗುಣವನ್ನು ತೋರಿಸುವಂಥ ಮನುಷ್ಯರ ಮೂಲಕ ನಮಗೆ ಗೊತ್ತಾಗೋ ರೀತಿಯಲ್ಲಿ ಅನುವಾದವಾಗಿದ್ದಾನೆ, ಭಾಷಾಂತರಗೊಂಡಿದ್ದಾನೆ. ಅದನ್ನು ನೀನು ನೋಡೋದೇ ಆದರೆ, ಅವರ ಮನಸ್ಸಿನ ಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೊಳ್ಳೋದೇ ಆದರೆ, ಆ ಅನುಭವವನ್ನು ನೀನು ಮತ್ತೆ ಮತ್ತೆ ಮೆಲುಕು ಹಾಕೋದೇ ಆದರೆ, ನೀನು ಬ್ರಹ್ಮನನ್ನೇ ಮೆಲುಕು ಹಾಕಿದಂತೆ. ಸೊ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನಿತ್ಯ ಜೀವನದಲ್ಲಿ ನೋಡಬಹುದು. ತಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಅನೇಕ ಕನಸುಗಳನ್ನು ಧಾರೆ ಎರೆದು ಕೊಟ್ಟಿರೋಂಥ, ತಮ್ಮ ಸುಖವನ್ನು ಮೀರಿ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರುವಂಥ ಎಷ್ಟೋ ತಂದೆ ತಾಯಿರನ್ನು ನಾವು ನೋಡಿದ್ದೀವಿ. ಅಂಗವಿಕಲ ಮಗುವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ತನ್ನೆಲ್ಲ ಸುಖವನ್ನು ಬದಿಗೊತ್ತಿ ಮಗುವಿನ ಪಕ್ಕನೇ ಮೂರೊತ್ತು ಕೂತ್ಕೊಂಡು ಕಣ್ಣು ಮುಚ್ಚದೇ ನೋಡ್ಕೊಳ್ತಾ ಇರುವಂಥ ಅದೆಷ್ಟೋ ತಂದೆ ತಾಯಿಯರನ್ನು, ಅಜ್ಜಿ ತಾತಂದರನ್ನು ನಾವು ನೋಡಿದ್ದೀವಿ. ಅವೆಲ್ಲವೂ ಕೂಡ ಭಗವಂತನ ಸಾಕ್ಷಾತ್ಕಾರ, ಅವೆಲ್ಲವೂ ಕೂಡ ಮಹನೀಯ ಗುಣದ ಮೂಲಕ ನಮಗೆ ಪರಬ್ರಹ್ಮನ

0: ಪರಿಚಯಿಸ್ತಾ ಇರುವಂಥ ಸಂದರ್ಭಗಳು. ಆ ಸಂದರ್ಭಗಳು ಇರೋವರೆಗೂ ಭಗವಂತನಲ್ಲಿ ನಾವು ನಂಬಿಕೆ ಇಡಬಹುದು. ಬೇರೆ ಯಾರೋ ಪವಾಡ ಪುರುಷ ಬಂದು ಏನನ್ನೋ ಮಾಡಿಬಿಟ್ಟು ಇಲ್ಲದನ್ನು ತೋರಿಸಿ ಇರೋದನ್ನು ಮರೆಸಿ ಮಾಡುವಂಥ ಮಾಯಾ ಮಂತ್ರಗಳಿಗೆ ನಾವು ಬಲಿಯಾಗುವಂಥ ಅವಶ್ಯಕತೆನೇ ಇಲ್ಲ. ನಿತ್ಯ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಆ ಮಹನೀಯ ಗುಣವನ್ನು ನಾವೂ ಕೂಡ ತೋರಿಸೋ ರೀತಿಯಿಲ್ಲಾದರೆ ಬ್ರಹ್ಮ ನಮ್ಮ ಮೂಲಕವೂ ಕೂಡ ಪ್ರಕಟವಾಗ್ತಾ ಇರ್ತಾನೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 48 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅವನೇ ಮಾತನಾಡಿಸಬಹುದಿತ್ತಲ್ಲ, ಚಿಕ್ಕವನಾಗಿ ಅವನಿಗೆ ಅಷ್ಟು ಕೋಪ. ಜಂಬ ಇರಬೇಕಾದರೆ ನನಗೆಷ್ಟು ಇರಬೇಡ. ಆತ್ಮೀಯ, ಒಡನಾಡಿ, ಗೆಳೆಯ, ಸಂಬಂಧಿಯಾಗಿದ್ದವನು ಇದ್ದಕ್ಕಿದ್ದಂತೆ ಮೌನವಾಗಿ ದೂರ ಉಳಿದಾಗ ಮನದಲ್ಲಿ ಮೂಡಿ ನಿಂತ ಪ್ರಶ್ನೆಗಳು ಮನುಷ್ಯನ ಆಳ್ತನದಲ್ಲಿ ಒದಗಿರುವ ಸಣ್ಣತನದ ಪರಿಚಯವನ್ನು ಮಾಡಿಕೊಟ್ಟಿತು. ಮಾನವ ಜೀವನವು ಅನೇಕ ಅನುಭವಗಳು, ಸಂಬಂಧಗಳು, ಮೌಲ್ಯಗಳು ಮತ್ತು ಸಾಧನೆಗಳ ಸಂಕಲನವಾಗಿದೆ. ಈ ಎಲ್ಲವನ್ನು ಗಳಿಸಿಕೊಳ್ಳಲು ಅಪಾರವಾದ ಶ್ರಮ, ಸಮಯ, ತಾಳ್ಮೆ ಮತ್ತು ಸಮರ್ಪಣೆ ಅಗತ್ಯವಾಗಿರುತ್ತದೆ. ಆದರೆ ಅವುಗಳನ್ನು ಕಳೆದುಕೊಳ್ಳಲು ಕೆಲವೊಮ್ಮೆ ಒಂದು ಕ್ಷಣದ ಅಜಾಗರೂಕತೆ, ಒಂದು ತಪ್ಪು ನಿರ್ಧಾರ ಅಥವಾ ಒಂದು ದುರ್ಬುದ್ಧಿಯೇ ಸಾಕಾಗುತ್ತದೆ. ಆದ್ದರಿಂದಲೇ ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂಬ ಮಾತು ಜೀವನದ ಶಾಶ್ವತ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವಾಸ, ಗೌರವ, ಸ್ನೇಹ, ಪ್ರೀತಿ, ಜ್ಞಾನ, ಆರೋಗ್ಯ, ಸಂಪತ್ತು ಹಾಗೂ ಉತ್ತಮ ವ್ಯಕ್ತಿತ್ವ, ಇವುಗಳನ್ನು ಗಳಿಸಿಕೊಳ್ಳುವುದು ಸುಲಭ ಸಾಧ್ಯವಲ್ಲ. ನಿರಂತರ ಪರಿಶ್ರಮ, ಉತ್ತಮ ನಡವಳಿಕೆ ಮತ್ತು ಸತತ ಪ್ರಯತ್ನಗಳ ಮೂಲಕವೇ ಇವುಗಳನ್ನು ಸಂಪಾದಿಸಬಹುದು. ಆದರೆ ಒಮ್ಮೆ ಗಳಿಸಿದ ಈ ಅಮೂಲ್ಯ ಸಂಪತ್ತನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳದಿದ್ದರೆ ಅದು ಕ್ಷಣಾರ್ಧದಲ್ಲೇ ಕೈತಪ್ಪಿ ಹೋಗಬಹುದು. ವರ್ಷಗಳ ಕಾಲ ಕಟ್ಟಿದ ವಿಶ್ವಾಸವನ್ನು ಒಂದು ಸುಳ್ಳು ಮಾತು ಹಾಳು ಮಾಡಬಹುದು. ದೀರ್ಘಕಾಲದ ಸ್ನೇಹವನ್ನು ಒಂದು ತಪ್ಪು ಅರ್ಥೈಸುವಿಕೆ ಮುರಿಯಬಹುದು. ಕಷ್ಟಪಟ್ಟು ಸಂಪಾದಿಸಿದ ಆರೋಗ್ಯವನ್ನು ಕೆಲವು ಕೆಟ್ಟ ಅಭ್ಯಾಸಗಳು ಹಾನಿಗೊಳಿಸಬಹುದು. ಹೀಗಾಗಿ ಜೀವನದಲ್ಲಿ ಏನನ್ನಾದರೂ ಗಳಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ಮತ್ತು ಕಾಪಾಡಿಕೊಳ್ಳುವುದು ಇನ್ನು ಹೆಚ್ಚಿನ ಜವಾಬ್ದಾರಿಯ ಕೆಲಸವಾಗಿದೆ. ನಾವು ಗಳಿಸಿದ ಮೌಲ್ಯಗಳು, ಸಂಬಂಧಗಳು ಮತ್ತು ಸಾಧನೆಗಳ ಮಹತ್ವವನ್ನು ಅರಿತು ಅವುಗಳನ್ನು ಸಂರಕ್ಷಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂಬ ಸಾಲು ವ್ಯಕ್ತಿಯ ಬದುಕಿಗೆ ಅಮೂಲ್ಯವಾದ ಜೀವನ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ಏನು ಬೇಕಾದರೂ ಪಡೆಯಲು ಸಾಧ್ಯವಿದೆ, ಆದರೆ ಅದಕ್ಕೆ ಅಗಾಧವಾದ ಪರಿಶ್ರಮ, ಸಮಯ, ಸತತ ಪ್ರಯತ್ನ ಬೇಕಾಗಿರುತ್ತದೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿಕೊಳ್ಳಬಹುದು, ಆದರೆ ಸಾಧಿಸಿದ್ದನ್ನು ಉಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಹೇಳುವುದು ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂದು. ಸಂಬಂಧ, ಪ್ರೀತಿ, ಅಧಿಕಾರ, ಹಣ, ಪದವಿ, ಶಿಕ್ಷಣ, ನಡವಳಿಕೆ, ಸಂಸ್ಥೆ, ಹೀಗೆ ಯಾವುದನ್ನಾಗಲಿ ಗಳಿಸಿಕೊಳ್ಳುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಗಾಜು ಕನ್ನಡಿಯಂತೆ ಸಂಬಂಧವು ಬಹಳ ನಾಜೂಕು.

ತಪ್ಪಿತಪ್ಪಿ ಕೊಂಚ ಎಚ್ಚರ ತಪ್ಪಿದರು. ಸಂಬಂಧದಲ್ಲಿ ಬಿರುಕು ಬಿಡುವುದಂತೂ ನಿಶ್ಚಿತ. ಹಾಗಾಗಿ ಸಂಬಂಧವನ್ನು ಗಳಿಸಿಕೊಳ್ಳುವಾಗ ಅಥವಾ ಸಂಬಂಧವನ್ನು ಗಟ್ಟಿಗೊಳಿಸುವಾಗ ಪಡುವ ಪಾಡಂತೂ ಅನುಭವಿಸಿದವರಿಗೆ ಗೊತ್ತು. ಸಂಬಂಧ ಯಾವುದೇ ಆಗಿರಲಿ, ಅದನ್ನು ಭದ್ರಪಡಿಸಿಕೊಳ್ಳುವಾಗ, ನಂಬಿಕೆ ಬೆಳೆಸಿಕೊಂಡು ಮತ್ತಷ್ಟು ಸುರಕ್ಷಿತ ಪಡಿಸಿಕೊಳ್ಳುವಾಗ ಕಷ್ಟಪಡಬೇಕಾಗುತ್ತದೆ. ಅದಕ್ಕಾಗಿ ಸತತವಾಗಿ ಪರೀಕ್ಷೆಗೆ ಒಳಪಡುವ ಸಂದರ್ಭವೇ ಏರ್ಪಡುತ್ತದೆ. ಅದೇ ಸಂಬಂಧ ಎಷ್ಟೇ ಗಟ್ಟಿಯಾಗಿದ್ದರೂ ಕೆಲವೊಮ್ಮೆ ಅದನ್ನು ಮಾತಿನ ಬರದಲ್ಲಿಯೋ, ಕ್ಷಣಿಕ ಕೋಪದ ಉದ್ವೇಗದಲ್ಲಿಯೋ ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಮಾರ್ಪಟ್ಟು ಕಳೆದುಕೊಳ್ಳುವ ಅನಿವಾರ್ಯತೆಗೆ ಜಾರುತ್ತೇವೆ. ಸಂಬಂಧವನ್ನು ಗಳಿಸಿಕೊಳ್ಳಬೇಕಾದಾಗ ಪಡುವಷ್ಟು ಕಷ್ಟ ಅದನ್ನು ಕಳೆದುಕೊಳ್ಳಬೇಕಾದಾಗ ಇರುವುದಿಲ್ಲ. ಏಕೆಂದರೆ ಬೆಟ್ಟ, ಪರ್ವತ, ಮೆಟ್ಟಿಲು ಯಾವುದನ್ನೇ ಆಗಲಿ ಹತ್ತುವುದು ಕಷ್ಟ, ಇಳಿಯುವುದು ಸುಲಭವಲ್ಲವೇ? ಹಾಗಾಗಿ ಸಂಬಂಧದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ನುಸುಳಿದರೂ ಅದು ಕುಟುಂಬದಲ್ಲಾಗಬಹುದು, ಗೆಳೆಯರಲ್ಲಾಗಬಹುದು, ಸಹೋದ್ಯೋಗಿಗಳಲ್ಲಾಗಬಹುದು, ಯಾವುದೇ ಸಂಬಂಧವಾದರೂ ಬೃಹತ್ತಾದ ಹಡಗನ್ನು ಒಂದು ಸಣ್ಣ ರಂಧ್ರ ಮುಳುಗಿಸುವಂತೆ ಸಂಬಂಧಗಳಲ್ಲಿ ಮೂಡುವ ಬಿರುಕು ಅತ್ಯಂತ ಅಪಾಯಕಾರಿ. ಹಾಗಾಗದಂತೆ ಎಚ್ಚರಿಕೆ ವಹಿಸಿ ಸಂಬಂಧಗಳ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದು, ಬಿಡುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ನಂಬಿಕೆ ಇದು ಕೂಡ. ಇದನ್ನು ಗಳಿಸಿಕೊಳ್ಳಲು ಹರಸಾಹಸ ಪಡಬೇಕು. ಆದರೆ ಕಳೆದುಕೊಳ್ಳಲು ಸಣ್ಣ ತಪ್ಪು ಸಾಕಾಗಬಹುದು. ನಂಬಿಕೆ ಗಳಿಸಿಕೊಳ್ಳಲು ಕಾಲಮಿತಿಯೇ ಇರುವುದಿಲ್ಲ. ದಿನ, ವಾರ, ವರ್ಷಗಳೇ ಕಳೆದರೂ ನಂಬಿಕೆಯ ಮರ ಕೆಲವೊಮ್ಮೆ ಗಟ್ಟಿಯಾಗಿ ಬೇರೂರುವುದೇ ಇಲ್ಲ. ಒಂದು ಸಣ್ಣ ಮನಸ್ತಾಪ ಬಂದರೆ ಸಾಕು, ಅಥವಾ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹರಡಿದರೆ ಸಾಕು, ಅದು ಎಂತಹ ಎಮ್ಮರವಾದರೂ ಬುಡ ಸಮೇತ ದರೆಗುರುಳಿಸುವಂತೆ ಮಾಡುತ್ತದೆ. ಪ್ರಸ್ತುತ ದಿನಗಳಲ್ಲಿ ನಂಬಿಕೆ ಗಳಿಸಿಕೊಳ್ಳುವುದು ಗಗನ ಕುಸುಮವೇ ಆಗಿದೆ. ಯಾಂತ್ರೀಕರಣದ ಬದುಕಿನಿಂದಾಗಿ ಯಾರ ಮೇಲೆ ಯಾರಿಗೂ ನಂಬಿಕೆ ಉಳಿದಿರಲಾರದಂತಹ ವಿಷಮ ಪರಿಸ್ಥಿತಿ ಬಂದೊದಗಿದೆ. ಮೊದಲೆಲ್ಲ ಬರೀ ಮಾತಲ್ಲಿ ಹೇಳಿದರು, ಅದಕ್ಕೆ ಮಹತ್ವವಿರುತ್ತಿತ್ತು. ಅವರ ಮಾತು ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆಂಬ ಭರವಸೆ ಇರುತ್ತಿತ್ತು. ಆದರೆ ಈಗ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಚಾಪ ಕಾಗದ ಮಾಡಿಸಿದರೂ ತುಂಬಾ ಸುಲಭವಾಗಿ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಬಹುದಾಗಿದೆ. ನನಗೆ ಈ ಮಾತನ್ನು ಹೇಳುವಾಗ ಹಿಂದೊಮ್ಮೆ ಕೇಳಿದ ಕಥೆಯೊಂದು ನೆನಪಿಗೆ ಬರುತ್ತಿದೆ. ರಾಜನೊಬ್ಬ ಕುದುರೆ ಸವಾರಿ ಮಾಡುತ್ತಾ ಬರುತ್ತಿದ್ದನಂತೆ. ಅವನಿಗೆ ಮಾರ್ಗ ಮಧ್ಯೆ ಜನರಿಲ್ಲದ ಪ್ರದೇಶದಲ್ಲಿ ನಡೆಯಲಾಗದೆ ಕುಂಟುತ್ತ, ನೆರಳುತ್ತ, ಆಯಾಸದಿಂದ ಪ್ರಯಾಣ ಮಾಡುತ್ತಿದ್ದ ಮನುಷ್ಯನೊಬ್ಬನನ್ನು ನೋಡಿದನು. ತಕ್ಷಣವೇ ರಾಜ ಕುದುರೆಯಿಂದ ಕೆಳಗಿಳಿದು ಆ ಪ್ರಯಾಣಿಕನ ಸಮಸ್ಯೆಯನ್ನು ವಿಚಾರಿಸಿದ. ಪ್ರಯಾಣಿಕ ನಡೆಯಲು ಸಾಧ್ಯವಾಗದಿರುವ ತನ್ನ ಅಸಹಾಯಕತೆಯನ್ನು ರಾಜನಿಗೆ ಹೇಳಿದನು. ಆಗ ರಾಜ, ಚಿಂತಿಸದಿರು, ನನ್ನ ಕುದುರೆ ಮೇಲೆ ಕುಳಿತುಕೋ, ನಾನು ನಿನ್ನ ಸ್ಥಳಕ್ಕೆ ಕರೆದೊಯ್ಯುವೆನೆಂದು ಆಶ್ವಾಸನೆ ಇತ್ತು. ತನ್ನ ಕುದುರೆಯ ಮೇಲೆ ಕೂರಿಸಿದನಂತೆ. ತಕ್ಷಣವೇ ಆ ಪ್ರಯಾಣಿಕ ಜೋರಾಗಿ ಕುದುರೆ ಸವಾರಿ ಮಾಡುತ್ತಾ, ನಾನೊಬ್ಬ ಕಳ್ಳನೆಂದು, ರಾಜನಿಂದ ಕುದುರೆಯ ಕದಿಯಲು ಮೋಸ ಮಾಡಿದ್ದನೆಂದು ಗಹಗಹಿಸಿ ನಗುತ್ತಾನೆ. ಆಗ ರಾಜ ಈ ರೀತಿ ಕೂಗಿ ಆ ಕಳ್ಳನಿಗೆ ಹೇಳುತ್ತಾನೆ, ಯಾರಿಗೂ ಅಸಹಾಯಕನಂತೆ ನಟನೆ ಮಾಡಿ ಕುದುರೆ ಕದ್ದನೆಂದು ಹೇಳಬೇಡ. ಪ್ರಯಾಣಿಕ ಸೋಗಿನಲ್ಲಿದ್ದ ಕಳ್ಳನಿಗೆ ರಾಜನ ಮಾತು ವಿಚಿತ್ರವೆನಿಸಿ ಮರಳಿ ಬಂದು, ರಾಜ ಏಕೆ ಈ ರೀತಿ ಹೇಳಿದ್ದೀರಾ, ಕಾರಣವೇನೆಂದು ಕೇಳಿದಾಗ, ರಾಜ ನೋಡು, ನೀನು ಅಸಹಾಯಕನಂತೆ ನಟನೆ ಮಾಡಿ ಕುದುರೆ ಕದ್ದ ಕಥೆ ಹೇಳಿದರೆ ಅದು ಒಬ್ಬರಿಂದ ಒಬ್ಬರಿಗೆ ತಲುಪಿ ನಿಜವಾಗಿ ಅಸಹಾಯಕರಾದವರಿಗೆ ಸಹಾಯ ಮಾಡಲು ಯಾರ ಮುಂದೆ ಬಾರದ ಸಂದರ್ಭ ಬರಬಹುದು. ಹಾಗಾಗಿ ಯಾರಿಗೂ ಹೇಳಬೇಡ ಎಂದು ಹೇಳಿದನಂತೆ. ರಾಜನ ಈ ಮನುಷ್ಯತ್ವದ ನುಡಿಗೆ ಮನಸೋತ ಕಳ್ಳ ಕುದುರೆಯನ್ನು ಅವನಿಗೆ ಮರಳಿ ಕೊಟ್ಟು ಹೋದನಂತೆ. ಈ ಕಥೆಯಲ್ಲಿ ಸತ್ಯ ಅಥವಾ ಸುಳ್ಳನ್ನು ಹುಡುಕುವ ಮುನ್ನ ನಂಬಿಕೆ ಎನ್ನುವುದು ಏಕೆ ಮುಖ್ಯವಾಗುತ್ತದೆ ಎಂಬ ಅಂಶವನ್ನು ಗಮನಿಸಿದರೆ ನಂಬಿಕೆಗಿರುವ ಮಹತ್ವದ ಅರಿವಾಗುತ್ತದೆ. ಹಣವನ್ನು ಗಳಿಸುವುದು ಬಹಳ ಕಷ್ಟ. ಅದು ನೇರವಾಗಿ ಮಾರ್ಗದಲ್ಲಿ ಯಾರಿಗೂ ಮೋಸ ಮಾಡದಂತೆ, ಆತ್ಮಸಾಕ್ಷಿ ಒಪ್ಪುವಂತೆ ಸಂಪಾದಿಸುವುದಂತೂ ಇಂದಿನ ಕಾಲದಲ್ಲಿ ಸಾಹಸವೇ ಸರಿ. ಮನುಷ್ಯನ

ಹಣಕ್ಕಿಂತ ಹಣಕ್ಕೆ ಕೊಡುವ ಮರ್ಯಾದೆ ಗೌರವಗಳನ್ನು ಗಮನಿಸಿದರೆ ಅದಕ್ಕಿರುವ ಮೌಲ್ಯದ ಅರಿವಾಗುತ್ತದೆ. ಅಂತಹ ಹಣವನ್ನು ಗಳಿಸಿಕೊಳ್ಳುವುದಕ್ಕೆ ಪಡುವ ಪಾಡು ಹೇಳತೀರದು. ನಮ್ಮಂತಹ ಮಧ್ಯಮ ವರ್ಗದವರಿಗಂತೂ ಹಣವನ್ನು ಉಳಿಸುವುದಕ್ಕಿಂತ ಅದನ್ನು ಗಳಿಸಿಕೊಳ್ಳುವುದೇ ದೊಡ್ಡ ತಾಪತ್ರಯ. ಆದರೆ ಅದೇ ಹಣವನ್ನು ತುಂಬ ಸುಲಭವಾಗಿ ಬೇಗ ಬಿಟ್ಟಿಯಾಗಿ ಮನಸ್ಸಿಗೆ ಬಂದಂತೆ ಧಾರಾಳವಾಗಿ ವ್ಯರ್ಥವಾಗಿ ಕಳೆಯಬಹುದು. ಆದರೆ ಕಳೆದಂತೆ ಸುಲಭವಾಗಿ ಸಂಪಾದಿಸಲಾಗದು. ಅಧಿಕಾರದ ಬಗ್ಗೆ ಹೇಳುವುದೇ ಬೇಡವೆನಿಸುತ್ತದೆ. ಹೇಗಾದರೂ ಸರಿ ಒಬ್ಬರ ಮೇಲೆ ಮತ್ತೊಬ್ಬರು ಆಕ್ರಮಣ ಮಾಡಿಯಾದರೂ ಇಲ್ಲಸಲ್ಲದ ಆರೋಪ ಅಪವಾದಗಳನ್ನು ಹೊರಿಸಿಯಾದರೂ ಸರಿ ವಾಮ ಮಾರ್ಗವನ್ನೇ ಅನುಸರಿಸಿಯಾದರೂ ಸರಿ ಅಧಿಕಾರ ಪಡೆಯುತ್ತಾರೆ. ಲಕ್ಷ ಕೋಟಿ ಎಂಬುದಕ್ಕೆ ಬೆಲೆ ಇಲ್ಲದಂತೆ ನೀರಿನಂತೆ ಹಣ ಚೆಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ರಾಜಕಾರಣಿಗಳನ್ನು ಒಳಗೊಂಡಂತೆ ಒಳಗೊಳಗೆ ಕತ್ತಿ ಮಸೆಯುವ ನಾಯಕರನ್ನು ಕಾಣಬಹುದು. ಅಧಿಕಾರವನ್ನು ಪದವಿಯನ್ನು ಪಡೆಯಲು ನಡೆಸುವ ಕಸರತ್ತುಗಳು ಸಾಹಸಗಳನ್ನು ಪ್ರಸ್ತುತ ರಾಜಕೀಯವನ್ನು ಗಮನಿಸಿದರೆ ಕಣ್ಣೆದುರಿಗೆ ಜೀವಂತ ಸಾಕ್ಷಿಯ ದರ್ಶನವಾಗುತ್ತದೆ. ಹಾಗೆಯೇ ಅಂತಹ ಅಧಿಕಾರ ಪದವಿಗಳನ್ನು ಅತಿ ಸುಲಭವಾಗಿ ಕಳೆದುಕೊಳ್ಳುವುದನ್ನು ಕಾಣಬಹುದು. ಪಡೆಯುವಾಗ ಪಡುವ ಸಾಹಸವನ್ನು ಕಳೆದುಕೊಳ್ಳುವಾಗ ಮಾಡಬೇಕಿಲ್ಲ. ಸ್ವಲ್ಪ ಮೈ ಮರೆತರೆ, ಕಾಲು ಜಾರಿದರೆ, ಮಾತಿನಲ್ಲಿ ಎಡವಿದರೆ, ಇಂದ್ರಿಯ ನಿಗ್ರಹದ ಸಂಯಮ ಕಳೆದುಕೊಂಡರೆ ಸಾಕು. ಅತಿ ಸುಲಭವಾಗಿ ಅಧಿಕಾರ ಪದವಿಗಳು ಏಳ ಹೆಸರಿಲ್ಲದಂತೆ ಕಣ್ಮರೆಯಾಗುತ್ತವೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಿನ ಎಸಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜು ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಬರವಸಿಯ ಬೆಳಕು. ಕೇಳುಗರೇ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೃಶ್ಯದೋಷ ವ್ಯಕ್ತಿಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ಈರಾಜು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆ ಬಗ್ಗೆ ಅವರಿಂದಲೇ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
4: ಮೇಡಮ್, ನನ್ನ ಹೆಸರು ಈರಾಜು, ಎಚ್ಡಿ ಕೋಟ ತಾಲೂಕು ಹಿರೇಹಳ್ಳಿ ಕಾಲೋನಿಗೆ.
3: ಸರ್, ನಿಮಗೆ ವಯಸ್ಸು ಎಷ್ಟು ಸರ್?
4: 41 ಮೇಡಮ್.
3: 41 ವರ್ಷ. ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯ್ತು ಸರ್?
4: ನನಗೆ 10 ವರ್ಷ ಆಯ್ತು ಅವಾಗಿಂದ ಸ್ಟಾರ್ಟ್ ಆಗಿದೆ. ನಮಗೆ ಸ್ಟಾರ್ಟಿಂಗ್ ನೈಟ್ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿತ್ತು, ಆಮೇಲೆ ಕಣ್ಣು ಆಪರೇಷನ್ ಮಾಡಿಸಿದಾಗ ಸಂಪೂರ್ಣ ಕಣ್ಣು ಕಾಣಿಸ್ತು.
3: ಅಂದ್ರೆ ನಿಮಗೆ ಅದರ 10 ವರ್ಷ ಇದ್ದಾಗಲೂ ಕೂಡ ಈ ಸಮಸ್ಯೆ ಕಂಡು ಬಂತು ಅಂತ ಹೇಳ್ತಾ ಇದ್ರಿ?
4: ಹೌದು ಮೇಡಮ್.
3: ಮೊದಲಿಗೆ ಎಲ್ಲಾರು ಚಿಕಿತ್ಸೆ ಕೊಡಿಸಿದ್ರ ಸರ್ ನೀವು?
4: ಇಲ್ಲೇ ನಮ್ಮೂರಲ್ಲೇ ಔಷಧಿ ಕೊಡಿಸಿದ್ರು ಮೇಡಮ್. ಕೈ ಔಷಧಿ, ಹಳ್ಳಿ ಕಡೆ ಕೈ ಔಷಧಿ ಅಂತ ಕೊಡ್ತಾರಲ್ಲ ಮೇಡಮ್, ನಾಟಿ ಔಷಧಿ, ಅದು ಕೊಡಿಸಿದೆ ಮೇಡಮ್.
3: ಅದು ಕೊಡಿಸಿದ್ರ?
4: ಹೌದು ಮೇಡಮ್.
3: ಹಾಸ್ಪಿಟಲ್ಗೆ ಎಂತ ಚಿಕಿತ್ಸೆಗೆ ಹೋಗಿದ್ದೆ ಮೇಡಮ್?
4: ಒಂದು 2 ವರ್ಷದ ನಂತರ ಹೋದೆ.

0: ದರ್ಶಕರು ಸಂಖ್ಯೆ ಅವಾಗ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಆಪರೇಷನ್ ಮಾಡಿಸ್ತೇವೆ ಅವಾಗ ಸಂಪೂರ್ಣ ಕಾಣಿಸ್ತಾ ಇತ್ತು.
1: ಸರ್, ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು ಸರ್? ಯಾಕಂದ್ರೆ ವಿಶೇಷವಾಗಿ ವಾತಾವರಣ ಒಂದು ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು?
0: ನಮಗೆ ಪೂರ್ತಿ ಕಾಣಿಸಿದಾಗ ತುಂಬಾ ತೊಂದರೆ ಆಯ್ತು ಮೇಡಮ್. 4-5 ವರ್ಷ ಇಲ್ಲೇ ಮನೆಯಲ್ಲೇ ತುಂಬಾ ಹಿಂಸೆ ಆಗಿತ್ತು. ವಾಕಿಂಗ್ ಮಾಡೋಕ್ಕೆಲ್ಲ ಮೈಸೂರಲ್ಲಿ ಬ್ಯಾಂಡ್ ಸ್ಕೂಲ್ ಅಲ್ಲಿ ಸೇರಿಸಿದ್ರು. ಮತ್ತೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಕೂಡ ಚಲನವಲನ ತರಬೇತಿ ಕೊಟ್ಟಿದ್ರು. ಅದರಿಂದ ಸ್ವಲ್ಪ ಅನುಕೂಲ ಆಯ್ತು.
1: ಮನೇಲಿ ಯಾರ್ಯಾರು ಇದ್ದೀರಿ ಸರ್?
0: ಮನೇಲಿ ತಂದೆ ತಾಯಿ ಅಣ್ಣ ಅಣ್ಣನ ಮಕ್ಕಳು
1: ಅಂದ್ರೆ ಎಲ್ಲ ಒಟ್ಟಿಗೆ ನಿಮ್ಮ ಬೆಂಬಲವಾಗಿದ್ದಾರೆ. ಏನ್ ಶಿಕ್ಷಣವನ್ನು ಪಡೆದಿದ್ದೀರಿ ಸರ್?
0: ನಾನು ದ್ವಿತೀಯ ಪಿಯುಸಿ.
1: ದ್ವಿತೀಯ ಪಿಯುಸಿ ಹೇಗಿತ್ತು ಸರ್ ನಿಮ್ಮ ಒಂದು ಶಿಕ್ಷಣ ವ್ಯವಸ್ಥೆ? ಎಲ್ಲಿ ಪಡ್ಕೊಂಡ್ರಿ ನೀವು?
0: ನಾನು ಮೈಸೂರು ಬ್ಯಾಂಡ್ ಸ್ಕೂಲ್ ಮತ್ತೆ ಹಾಲಳ್ಳಿ SNS ಕಾಲೇಜು ಮತ್ತೆ ಬನ್ಮಯ ಕಾಲೇಜು
1: ಶಿಕ್ಷಣ ಪಡ್ಕೊಂಡ್ರಿ. ಹೇಗಿದೆ ಸರ್ ಜೀವನ?
0: ಜೀವನ ಇವಾಗ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಯಾವುದೇ ಉದ್ಯೋಗ ಇಲ್ವಲ್ಲ ಮೇಡಮ್, ಸುಮ್ಮನೆ ಮನೆಯಲ್ಲೇ ಇರ್ಬೇಕಲ್ಲ. ನಾವು ಒಂದ್ ಎರಡು ಉದ್ಯೋಗ ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ. ಮತ್ತೆ ಮನೇಲಿ
1: ಸಂಸ್ಥೆ ಹೇಗ್ ಪರಿಚಯ?
0: ಸಂಸ್ಥೆ ಮೇಡಮ್, ಸಂಸ್ಥೆಯರು ನಮ್ಮ ಮನೆಗೆ ಬಂದಿರು ಮೇಡಮ್ ಒಂದ್ಸರಿ, ಒಂದ 15 ವರ್ಷ ಆಗಿರ್ಬೋದು. ಅವಾಗಿಂದ ಪರಿಚಯ ಇದೆ
1: ಮೇಡಮ್.
0: ಒಂದು 7 ವರ್ಷದಿಂದ ಜಾಸ್ತಿ ಟ್ರೈನಿಂಗ್ ಗಳು ಹೋಯ್ತಾರಲ್ಲ ಮೇಡಮ್, 7 ವರ್ಷ ಇಂಟ್ರೆಸ್ಟ್ ಇದೆ.
1: ಈಗಲೂ ಕೆಲಸವನ್ನ ತರಬೇತಿ ಏನಾದ್ರು ಮಾಡ್ಕೋತಾ ಇದೀರಾ ನೀವು ನಿಮ್ಮ ಬದುಕಿಗೆ?
0: ಮಾಡಿದೀನಿ ಮೇಡಮ್. ಇಲ್ಲೇ ಒಂದ 4-5 ತಿಂಗಳಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ಟ್ರೈನಿಂಗ್ ಕೊಡೋರು ಮೈಸೂರಲ್ಲಿ. ಸಂಸ್ಥೆ ವಿವೇಕಾನಂದ ಸಂಸ್ಥೆ ಎರಡು ಕಡೆ ಇದ್ದೀನಿ.
1: ಅಲ್ಲಿಗೆ ಹೋಗ್ತಾ ಇದ್ರಿ?
0: ಹೋಗಿ ಮುಗಿಸ್ಕೊ ಬಂದಿದೆ ಟ್ರೈನಿಂಗ್.
1: ಸರ್, ಈಗ ಒಂದು ಅಂಧ ವ್ಯಕ್ತಿ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆಗಳನ್ನ ಎದುರಿಸಿದ್ರೆ ತುಂಬಾ?
0: ಹೌದು ಮೇಡಮ್. ಈಗ ನಾವು ಬಸ್ ಅಲ್ಲಿ ಓಡಾಡಬೇಕಾದ್ರೆ ಬೈತಾರೆ, ನಮ್ಗೆ ಸರಿ ಗೊತ್ತಾಗಿ ಸೀಟ್ ಹೊಡಿಬೇಕು ಅದು ತೊಂದ್ರೆ. ಮತ್ತೆ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಮೈಸೂರಲ್ಲೆಲ್ಲ ಹೋದಾಗ, ಅದು ಸ್ವಲ್ಪ ಸಮಸ್ಯೆ ಇರುತ್ತೆ. ಮತ್ತೆ ಉದ್ಯೋಗ ಹುಡುಕೋದನ್ನ ಅವರು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ.
1: ಸಾಮಾಜಿಕವಾಗಿ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತದೆ, ಹಾಗೆ ಕೌಟುಂಬಿಕವಾಗಿ ಏನಾದ್ರು ಸಮಸ್ಯೆಗಳು ಎದುರಾದ್ವಾ ಸರ್ ನಿಮ್ಮ
0: ಬದುಕಿನಲ್ಲಿ? ಸಮಸ್ಯೆ
1: ಹೇಗ್ ನೋಡ್ಕೋತಾರೆ ನಿಮ್ಮ ಮನೆಯವರು?
0: ಚೆನ್ನಾಗಿ ನೋಡ್ಕೋತಾರೆ.
1: ಹೆಚ್ಚಿನ ಚಿಕಿತ್ಸೆಗೆ ನೀವು ಪ್ರಯತ್ನ ಮಾಡಿದ್ರೆ ಸರ್?
0: ಮಾಡಿದ್ರು. ಬೆಂಗಳೂರಿಗೆ ಹೋಗಿ ಆಪರೇಷನ್ ಮಾಡಿಸಿದ್ರು ಮೇಡಮ್. ಮಿಂಟು ಆಸ್ಪತ್ರೆ ಮತ್ತೆ ನಾರಾಯಣ ನೇತ್ರಲ್ಲ ಇದೆಯಲ್ಲ. ತುಂಬಾ ಕಷ್ಟ ಇತ್ತು ಮೇಡಮ್. ಅವಾಗ ಹಣಕಾಸು ಎಲ್ಲ ತೊಂದರೆ ಇತ್ತಲ್ಲ, ತುಂಬಾ ಸಾಲ ಮೇಲೆ ಮಾಡಿಸ್ತು ಅವರು ಕಾಣಿಸ್ತಾ ಇದೆ.
1: ಅಂದ್ರೆ ಈ 10 ವರ್ಷದಿಂದ ಈ ಸಮಸ್ಯೆ ಶುರುವಾಯಿತು ಅಂತ ಹೇಳಿದ್ರಿ. ಯಾವ ವರ್ಷಕ್ಕೆ ನೀವು ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಕೊಂಡ್ರಿ?
0: ನಾನು 97ರಲ್ಲಿ ಮೇಡಮ್.
1: ಅಂದ್ರೆ ಎಷ್ಟು ವರ್ಷಗಳಾದ್ಮೇಲೆ?
0: 2 ವರ್ಷ ಆದ್ಮೇಲೆ.
1: 2 ಅಂದ್ರೆ 12 ವರ್ಷಕ್ಕೆಲ್ಲ ನೀವು ಮಾಡಿಸ್ಕೊಂಡ್ರಿ?
0: ಹೌದು ಮೇಡಮ್.
1: ಕಂಪ್ಲೀಟ್ಲಿ ಕಣ್ಣು ಕಾಣಿಸ್ತಿರ್ಲಿಲ್ವಾ ಸರ್ ಹೇಗೆ ಆ ಒಂದು ಪರಿಸ್ಥಿತಿ?
0: ಹೌದು ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ನೈಟ್ ಕಾಣಿಸ್ತಿರ್ಲಿಲ್ಲ, ಆನಂತರ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಕಣ್ಣು ಆಪರೇಷನ್ ಮಾಡಿದ್ರೆ ಸಂಪೂರ್ಣ ಕಾಣಿಸ್ತಿಲ್ಲ ಮೇಡಮ್.
1: ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಕಾರಣ ಸರ್ ಅಥವಾ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್?
0: ಅವರು ಹೋಟೆಲ್ ನರ ವೀಕ್ ಆಗಿದೆ ಅಂತ ಹೇಳಿದ್ರು. ಕಂಡ್ರು ಬರ್ಬೋದು ಕಣ್ಣಿಲ್ಲ, ಬರ್ದೇ ಇರ್ಬೋದು, ಆಪರೇಷನ್ ಮಾಡೋದು ಮಾಡ್ತೀವಿ ಅಂತ ಹೇಳಿದ್ರು.
1: ಸರ್, ನಿಮ್ಮ ಕೆಲಸಗಳನ್ನ ನೀವು ಹೇಗೆ ನಿಭಾಯಿಸ್ಕೋತೀರಿ?
0: ನಮ್ಮ ಕೆಲಸ ನಾನೇ ಮಾಡ್ಕೋತೀನಿ ಮೇಡಮ್. ಡೈಲಿ ದಿನಕ್ಕೆ ಮಾಮೂಲಿ ಬೆಳಿಗ್ಗೆ 1-2 ಗಂಟೆ ಹೇಳ್ತೀವಿ, ಮತ್ತೆ ಯೋಗ ಮಾಡ್ತೀವಿ. ಆಮೇಲೆ ಏನಾದ್ರು ಕೇಳದಿದ್ರೆ ಫೋನಲ್ಲಿ ಕೇಳ್ತೀವಿ, ಯಾವ್ದಾದ್ರೆ ಎಕ್ಸಾಮ್ಗೆ ಏನಾದ್ರು ಮುಂದೆ ಎಕ್ಸಾಮ್ ಬರ್ಬೋದು ಅಂತ ಏನಾದ್ರು ಕೇಳ್ತಾ ಇರ್ತೀನಿ ಮೇಡಮ್.
1: ಅಂದ್ರೆ ಈಗಲೂ ಶೈಕ್ಷಣಿಕವಾಗಿ ಸ್ವಲ್ಪ ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಕೆಲವನ್ನ ಕೂಡ ನೀವು ಕೇಳಿ ಅಭ್ಯಾಸವನ್ನ ಮಾಡಿಸ್ಕೋತಾ
0: ಇದ್ದೀರಾ?
1: ಈಗಲೂ ಓದ್ತಾ ಇದ್ದೀರಾ ಸರ್ ನೀವು? ಏನ್ ಓದ್ತಾ ಇದ್ದೀರಿ ಸರ್? ನೀವು ಈಗಲೂ ಎಜುಕೇಶನ್ ಮಾಡ್ತಾ ಇದ್ದೀರಾ?
0: ಇಲ್ಲ ಮೇಡಮ್, ಮಾಮೂಲಿ ಇಲ್ಲಿ ಫೋನಲ್ಲಿ ಕೇಳ್ಕೊತಾ ಇರ್ತೀನಿ ಅಷ್ಟು. ಮುಂದೆ ಏನಾದ್ರು ಎಕ್ಸಾಮ್ ಬರ್ಬೋದೇನೋ ಅಂತ. ಅದು ಬೇರೆ
1: ಏನು ಓದ್ತಾ ಇಲ್ಲ?
0: ಇಲ್ಲ ಮೇಡಮ್.
1: ಸರ್, ನೀವು ಬ್ರೈಲ್ ಲಿಪಿ ಏನಾದ್ರು ಬಳಸ್ತೀರಾ?
0: ಹೌದು ಮೇಡಮ್, ಬ್ರೈಲ್ ಓದಿದ್ದೀನಿ.
1: ಯಾವ ತರ ಸರ್?
0: ಬ್ರೈಲ್ ಕಲ್ತಿದ್ದೀನಿ ನಾನು.
1: ಎಲ್ಲಿ?
0: ಮೈಸೂರು ಬ್ರಾಂಚ್ ಅಲ್ಲಿ.
1: ಅಂದ್ರೆ ಬರೆಯೋದಕ್ಕೆ ಓದೋದಕ್ಕೆ ಎಲ್ಲ?
0: ಹೌದು ಮೇಡಮ್, ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ.
1: ಸರ್, ನೀವು ಒಂದು ಅಂಧವಿಶ್ವಾಸಿಯಾಗಿ ಒಂದು ಬ್ಲೈಂಡ್ ಸ್ಕೂಲ್ ಅಲ್ಲಿ ಎಜುಕೇಶನ್ ಮಾಡಿದ್ರ, ಅಲ್ಲಿನ ವಾತಾವರಣ ಹೇಗಿತ್ತು ಸರ್, ಅದನ್ನ ಹಂಚಿಕೊಳ್ಳೋದಾದ್ರೆ?
0: ಅಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್, ಎಲ್ಲ ನಮ್ಮ ಸರ್ಗಳು ಸಹಾಯ ಮಾಡ್ತಿದ್ರು, ಮತ್ತೆ ನಮ್ಮ ಫ್ರೆಂಡ್ಗಳು ಅಷ್ಟೇ, ಎಲ್ಲ ಸರ್ಗಳು ಸಹಾಯ
1: ಮಾಡ್ತಿದ್ರು.
0: ಸ್ಟಾರ್ಟಿಂಗ್ ಬೈಕ್ ಬರೆದಾಗ ಅವರೆಲ್ಲ, ನಾನು 3ನೇ ಕ್ಲಾಸ್ ಸೇರಿದ್ವಿ ಮೇಡಮ್ ಅಲ್ಲಿ, ನಮ್ಮ ಫ್ರೆಂಡ್ಗಳ ಎಲ್ಲ ಹೇಳ್ಕೊಟ್ರು ಮೇಡಮ್ ಚೆನ್ನಾಗಿ.
1: ಯಾವ ತರ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು ಅಂದ್ರೆ ಯಾವ ತರ ಹೇಳ್ಕೊಡ್ತಿದ್ರು? ನೀವ್ ಯಾವ ತರ ಕೇಳಿ ಕಲಿಯೋದಲ್ವಾ, ಯಾವ ತರ ಇತ್ತು ವ್ಯವಸ್ಥೆ?
0: ಕೇಳಿ ಮತ್ತೆ ಕೈಯಲ್ಲಿ ಮುಟ್ಟಿ ಕಲಿಯೋದಂತ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಗೋಲಿ ಪ್ರೆಸ್ ಅಂತ ಇತ್ತು, ಅದರಲ್ಲಿ ಹೇಳ್ಕೊಡ್ತಾ ಇದ್ರು.

0: ರೈಲು. ಆನಂತರ ಬೋರ್ಡು ಸ್ಲೇಟ್ ಬರುತ್ತೆ ಮೇಡಮ್, ಆ ಥರದಲ್ಲಿ ಹೇಳ್ಕೊಟ್ರು ಮೇಡಮ್.
1: ಕಷ್ಟ ಅನಿಸ್ತಿತ್ತು?
0: ಕಷ್ಟ ಅನಿಸ್ತು ಅನ್ನೋ ಸ್ಟಾರ್ಟಿಂಗ್, ಆಮೇಲೆ ಕಲಿತ ಕಲಿತ ಈಸಿ ಅನಿಸ್ತು.
1: ಈಗಲೂ ಕೂಡ ನೀವು ಕೆಲವೊಂದ ಅಂದ್ರೆ ಬ್ರೈನ್ ಲಿಪಿನ ಬಳಸಿ ಈಗಲೂ ಕೂಡ ಓದೋದು ಅಭ್ಯಾಸ ಆಗ್ತಾ ಇದೆ?
0: ಹೌದೌದು.
1: ಈಗ ಸಂಸ್ಥೆ ಪರಿಚಯ ಆಗಿ ಸಾಕಷ್ಟು ವರ್ಷಗಳಾಯಿತು ಅಂತ ಹೇಳಿದ್ರಿ, ಏನೇನೆಲ್ಲ ತರಬೇತಿಯನ್ನ ಪಡ್ಕೊಂಡಿದ್ದೀರ ಸಂಸ್ಥೆ ಪರವಾಗಿ?
0: ಸಂಸ್ಥೆ ಪರವಾಗಿ ಚಲನವಲನ ತರಬೇತಿ ಮತ್ತೆ ಸ್ವಂತ ಉದ್ಯೋಗ ತರಬೇತಿ.
1: ಚಲನವಲನ ತರಬೇತಿ ಯಾವ ತರ ಇತ್ತು ಸರ್, ಅಲ್ಲಿ ಯಾವ ತರ ಹೇಳ್ಕೊಟ್ರು ನಿಮಗೆ?
0: ರಮೇಶ್ ಸರ್ ಮತ್ತೆ ಬೋರಪ್ಪ ಸರ್ ಇನ್ನು ಕೆಲವರು ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್.
1: ಯಾವ ತರ ಇರ್ತದೆ?
0: ತುಂಬಾ ಚೆನ್ನಾಗಿತ್ತು ಮೇಡಮ್, ಮೊದಲೆಲ್ಲ ಓಡಾಡ ಕಷ್ಟ ಆಯ್ತಿತ್ತು, ಅವರು ಕರೆಕ್ಟ್ ಆಗಿ ನಿಯಮಬದ್ಧವಾಗಿ ಹೇಳ್ಕೊಟ್ರು ಯಾವ ತರ ನಾವು ವಾಕ್ ಮಾಡ್ಬೋದು ಅಂತ.
1: ಸ್ವಂತ ಉದ್ಯೋಗ ತರಬೇತಿ ಅಂದ್ರೇನು ಸರ್?
0: ನಮ್ಮ ಸ್ವಂತ ಉದ್ಯೋಗ ತರಬೇತಿ ನಾವು ಸ್ವಂತ ಏನಾರು ಹಸು ಸಾಕಣೆ ಮಾಡ್ಬೋದು ಅಥವಾ ಏನಾರು ಮೇಕೆ ಸಾಕಣೆ ಮಾಡ್ಬೋದು, ಅದಕ್ಕೆ ಯಾವ ತರ ಲೋನ್ ಅನ್ನ ಪಡೆದು ನಾವು ಮಾಡ್ಬೋದು ಅಂತ ತರಬೇತಿ ಕೊಟ್ಟಿದೆ ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ ಸರ್ ಅದು?
0: ಇಲ್ಲ ಮೇಡಮ್, ಟ್ರೈ ಮಾಡಿದ್ರು ಲೋನ್ ತಗೊಳಕ್ಕೆ ಆಗ್ಲಿಲ್ಲ ಮೇಡಮ್.
1: ಸರಿ, ಈ ನಿಟ್ಟಿನಲ್ಲಿ ಸಂಸ್ಥೆ ಕಡೆಯಿಂದ ಏನಾದ್ರು ಸಲಕರಣೆಗಳು ಅಥವಾ ಸಾಧನಗಳನ್ನ ಇಸ್ಕೊಂಡಿರೋದು ಉಂಟಾ?
0: ಹೌದು ಮೇಡಮ್, ಸಂಸ್ಥೆಯಿಂದ ನಮ್ಗೆ ಚಲನವಲನ ತರಬೇತಿ ಆದ್ಮೇಲೆ ನಮ್ಗೆ ಕೇನ್ ಕೊಟ್ಟವ್ರೆ ಮೇಡಮ್, ಕೇನ್ ಮತ್ತೆ ನಮ್ಮ ಬರೆಯಂತ ಇಂಟರ್ ಪಾಯಿಂಟ್ ಮತ್ತೆ ಅದಕ್ಕೆ ಸ್ಟೈಲಸ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟಾರೆ ಮೇಡಮ್.
1: ಅಂದ್ರೆ ಸಾಧನ ಸಲಕರಣೆಗಳು ಕೂಡ ಸಿಕ್ಕಿ ನಿಮ್ಮ ಒಂದು ಒಂದು ಚಲನವಲನಕ್ಕಾಗಿರ್ಬೋದು ಬದುಕಿಗೆ ಆಗಿರ್ಬೋದು ಆಸರೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು.
0: ಹೌದು ಮೇಡಮ್.
1: ಸರ್, ಈಗ ಆನ್ ಬೋರ್ಡ್ ಏನಾದ್ರು ಯೂಸ್ ಮಾಡ್ತಾ ಇದ್ರ ನೀವು?
0: ಹೌದು ಮೇಡಮ್, ಅಂದ್ರೆ ನಾವು ಸಿಟಿ ಕಡೆ ಹೋದಾಗ ಯೂಸ್ ಮಾಡ್ತೀವಿ, ಅಂದ್ರೆ ಇವಾಗ ಹಳ್ಳಿಲ ಇದೆ ಅಲ್ಲ ಮೇಡಮ್.
1: ಹೇಗ ಅನ್ಸುತ್ತೆ ಸರ್ ಆನ್ ಬೋರ್ಡ್ ಯೂಸ್ ಮಾಡೋದದು?
0: ಅದು ಪರವಾಗಿಲ್ಲ ಮೇಡಮ್, ಮೊದಲು ಕೇಳಬೇಕಾಗಿತ್ತು ಯಾರು ಬಸ್ ಎಲ್ಲಿದೆ ಅಂತ, ಇವಾಗ ಆನ್ ಬೋರ್ಡ್ ಇಂದ ಗೊತ್ತಾಗುತ್ತೆ ಮೇಡಮ್.
1: ಅದ್ರ ಉಪಯೋಗವನ್ನ ನೀವು ಹೇಳೋದಾದ್ರೆ?
0: ಉಪಯೋಗ ಪರವಾಗಿಲ್ಲ ಮೇಡಮ್, ನಮ್ಮಂತವ್ರಿಗೆ ಅನುಕೂಲ ಆಗುತ್ತೆ.
1: ಮೊದ್ಲು ಯಾವ ತರ ಇತ್ತು ಪರಿಸ್ಥಿತಿ?
0: ಮೊದ್ಲು ಯಾರು ಕೇಳಬೇಕಾಗಿತ್ತು ಮೇಡಮ್, ಇವಾಗ ನಾವೇ ಒಂದು ಕೇಳದೇನೆ ಹೋಗ್ಬೋದು ಮೇಡಮ್.
1: ಸರ್, ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆಯಾ ನಿಮಗೆ?
0: ಸರ್ಕಾರದಿಂದ ಮಾಮೂಲಿ 1400 ಬರ್ತಾ ಇದೆ ಮೇಡಮ್, ಅದು ಬಿಟ್ಟು ಬೇರೆ ಏನೋ ಬರ್ತಾ ಇದೆ.
1: ಅಂದ್ರೆ ಸರ್ಕಾರದಿಂದ ಒಂದು ಪಿಂಚಣಿ ವ್ಯವಸ್ಥೆ ಕೊಟ್ಟು ಇನ್ ಯಾವ್ದೇ ಕೂಡ ಬರ್ತಾರೆ. ಸರ್, UDID ಕಾರ್ಡ್ ಎಲ್ಲ ಹೇಗೆ ಯಾವ ರೀತಿ ಮಾಡಿಸ್ಕೊಂಡ್ರಿ?
0: UDID ಕಾರ್ಡ್ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಮಾಡಿಸ್ಕೊಟ್ರು ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ?
0: ಹೌದು ಮೇಡಮ್, ಈ ಸಂಸ್ಥೆ ನಮಗೆ ತುಂಬಾ 4000 ಟ್ರೈನಿಂಗ್ ಕೊಟ್ಟಿದೆ ಮತ್ತೆ ಉತ್ತಮವಾಗಿ ಎಲ್ಲ ಅಲ್ಲಿ ಸಿಬ್ಬಂದಿಗಳು ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತಿರ್ ಮೇಡಮ್. ಎಷ್ಟೇ ಸರ್ ತಪ್ಪು ಮಾಡಿದ್ರೆ ಏನು ಬೈದೇನೆ ನಾನು ಚೆನ್ನಾಗಿ ಹೇಳ್ಕೊಡ್ತಿರ್ ಮೇಡಮ್. ನಮ್ಮ ರಮೇಶ್ ಸರ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿರ್ ಮೇಡಮ್.
1: ಹೀಗೆ ಸಾಕ್ತಾ ಇದೆ ಸರ್ ಜೀವನ, ಒಂದು ಅಂಧವಿಶ್ವಾಸಿ ಅಂತಂದ್ರೆ ಸಾಕಷ್ಟು ನೀವೇ ಅವಲಂಬಿತರಾಗಿರೋದು ತುಂಬಾ ಕಷ್ಟದ ಸಂಗತಿ. ಈ ರೀತಿಯಲ್ಲಿ ಹೇಗೆ ಸಾಕ್ತಾ ಇದೆ ನಿಮ್ಮ ಲೈಫ್?
0: ಒಂದು ಸ್ವಲ್ಪ ಮೊದಲು ಭಯ ಆಯ್ತಿತ್ತು ಮೇಡಮ್ ಎಲ್ಲ ವಾಕ್ ಮಾಡಕ್ಕೆ ಎಲ್ಲರೂ ಓಡೋದಕ್ಕೆ, ಇವಾಗ ಎಲ್ಲಿಗೋದ್ರು ಹೋಗ್ಬೋದು ಅಂತ ಸ್ವಲ್ಪ ತರಬೇತಿ ಪಡ್ಕೊಂಡ್ಮೇಲೆ ಪರವಾಗಿಲ್ಲ ಮೇಡಮ್.
1: ಮನೇಲೂ ಕೂಡ ಆತರ ಗೈಡ್ ಮಾಡ್ತಿದ್ರ ನಿಮ್ಮನ್ನ?
0: ಇಲ್ಲಿ ಮನೇಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್. ಹೌದು ಮೇಡಮ್, ಸಪೋರ್ಟ್ ಮಾಡ್ತಾರೆ ಮೇಡಮ್. ಮುಂದೆ ಏನಾರು ಇಲ್ಲ ಎಲ್ಲರೂ ವಸ್ತುಗಳು ಇರ್ತವೆ ಹೇಳ್ತಾರೆ, ಮುಂಚೆ ಇಂಥ ವಸ್ತು ಇದೆ ಬರಬೇಡ ಅಂತ ಆತರ ಮೇಡಮ್.
1: ಸರ್, ನಿಮ್ಗೇನಾದ್ರೂ ಹವ್ಯಾಸಗಳಿದೆಯಾ ಈಗ ಕೆಲವೊಂದು ಸಂಗೀತದ ಮೇಲೆ ಆಗಿರ್ಬೋದು ಡ್ರಾಯಿಂಗ್ ಮೇಲೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಒಂದು ಗುರಿ ಏನಾಗಿರ್ಬೋದು ಸರ್?
0: ನಾನು ಯಾವುದೇ ಉದ್ಯೋಗ ಸಿಕ್ಕಿ ಮಾಡ್ಬೇಕು ಅಂತ ಟ್ರೈ ಮಾಡ್ತೀನಿ.
1: ಅಂದ್ರೆ ಜೀವನ ಸಾಗಿಸಲು ಒಂದು ಉತ್ತಮ ಉದ್ಯೋಗ ದೊರಕಿದ್ರೆ ನಿಮ್ಗೆ ಸೂಕ್ತ ಅಂತ ಹೇಳ್ತಾ ಇದ್ರೆ, ಸಂಸ್ಥೆ ಏನಾದ್ರೂ ಈ ತರ ಉದ್ಯೋಗಗಳು ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೀವಿ ಸಂಸ್ಥೆ ಕಡೆಯಿಂದ?
0: ಸಂಸ್ಥೆ ಕಡೆಯಲ್ಲಿ
1: ಒಟ್ಟಾರೆ ಸಂಸ್ಥೆ ಒಂದು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸ್ತಿರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ಖುಷಿ ಆಗ್ತದೆ ಮೇಡಮ್. ಅಂದ್ರೆ ಮೊದಲು ಇವು ವಾಕ್ ಮಾಡಕ್ಕೆ ತುಂಬಾ ಭಯ ಆಗ್ತದೆ, ಇವಾಗೆಲ್ಲ ಸ್ವತಂತ್ರ ಹೋಗ್ಬೋದು ಇಡೀ ಕರ್ನಾಟಕ ಸುತ್ತಾಡ್ಬೋದು ಆ ತರ.
1: ಹೌದು, ಅಂದ್ರೆ ಸಾಕಷ್ಟು ಧೈರ್ಯವನ್ನ ತುಂಬಿದೆ ಅಂತಂದ್ರೆ ತಪ್ಪಾಗಲ್ಲ. ಮೊದ್ಲು ಇದೇ ತರ ಇತ್ತ ಪರಿಸ್ಥಿತಿ? ಅಂದ್ರೆ ನೀವು ಚಲನವಲನ ಟ್ರೈನಿಂಗ್ ತರಬೇತಿ ಯಾವ ತರ
0: ಅಂದ್ರೆ ಸ್ವಲ್ಪ ನಮ್ಗೆ ಯಾವ ತರ ಓಡಾಡ್ತಿದ್ದ ಅಂದ್ರೆ ಇದೇ ತರ ಓಡಾಡ್ಕೊಂತ ಇವ್ರು ಈ ರೀತಿಯಲ್ಲಿ ಹೇಳ್ಕೊಡೋ ಟೆಕ್ನಿಕ್ಸ್ ಅದಕ್ಕೆ ಬೇರೆ ತರಬೇತಿ ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ರು ನಾವು. ಅದಕ್ಕೆ ನಿಯಮಬದ್ಧವಾಗಿ ಹೇಳ್ಕೊಟ್ರು ಮನೆ ಈ ತರ ಇದೇ ತರ ವಾಕ್ ಮಾಡ್ಬೇಕು, ಇದೇ ತರ ನಮ್ಗೆ ಏನ್ ಯೂಸ್ ಮಾಡ್ಬೇಕು ಆತರ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾವ ತರ, ಬಸ್ ಹತ್ತಿರ ಯಾವ ತರ, ಬಸ್ ಇಳಿಬೇಕಾದ್ರೆ ಯಾವ ತರ ಆತರ.

0: ಸರಿ, ಈಗಲೂ ಅದೇ ತರ ಸಾಮಾಜಿಕ ಸಮಸ್ಯೆ ಎದುರಾಗ್ತಿದ್ಯಾ, ಅಥವಾ ಅದನ್ನ ನೀವು ಪಕ್ಕಕ್ಕಿಟ್ಟು ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಡೆದು ಅದನ್ನ ಜಯಿಸ್ಕೋ ಬರ್ತಾ ಇದೀರ?
1: ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್.
0: ಸರಿ, ನೀವೇ ಹೇಳಿದ್ರಿ ಸಾಕಷ್ಟು ರೀತಿಯ ಎಡರು ತೊಡರುಗಳು ಬರ್ತವೆ, ಅವಕ್ಕೆ ನಾವು ತಲೆ ಕೊಡದೆ ಮುನ್ನುಗ್ಬೇಕು ಅಂತ ಹೇಳ್ತೀವಿ. ಹಾಗೆ ಇನ್ನಷ್ಟು ವಿಶೇಷ ಜನರಿಗೆ ನೀವೇನ್ ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀರಾ?
1: ಕೆಲವ್ರ ಮನೇಲಿ ಕೆಲವರ ತಂದೆ ತಾಯಿ ವಿದ್ಯಾಭ್ಯಾಸ ಮಾಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ಮೇಡಮ್. ಅವ್ರನ್ನು ಕೂಡ ಸಮಾಜದಲ್ಲಿ ಅವರು ಒಬ್ರು, ಅವರು ಕೂಡ ಬೆಳಿಬೇಕು ಅನ್ನೋ ಅರ್ಥ ತರಬೇತಿ ಕೊಡಿಸ್ಬೇಕು ಮೇಡಮ್. ಅದು ಎಲ್ಲ ರೀತಿ ಶಿಕ್ಷಣ ಆಗಲಿ ಬೇರೆ.
0: ಹೌದು, ಅಂದ್ರೆ ಅವ್ರನ್ನ ನಾಲ್ಕು ಕೂಡ ಸೀಮಿತ ಮಾಡ್ತೇನೆ, ಅವ್ರಿಗೂ ಒಂದು ಹೊರ ಜಗತ್ತನ್ನ ಪರಿಚಯ ಮಾಡಿ ಶಿಕ್ಷಿತರನ್ನಾಗಿ ಮಾಡಿ ಅವ್ರಿಗೂ ಒಂದು ಸುಂದರ ಬದುಕನ್ನ ರೂಪಿಸ್ಕೊಡ್ಬೇಕು ಅನ್ನೋದು ನಿಮ್ಮೊಂದು ಆಶಯ ಇದೆ. ತುಂಬಾ ಖುಷಿ ಆಯ್ತು ಸರ್. ಸರ್, ಹಾಗೇನೆ ವಿಶೇಷ ಚೇತನರು ಅಂತಂದ್ರೆ ಕೆಲವರು ಕಡೆಗಣಿಸ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಸರ್ ನೀವು?
1: ಮೇಡಮ್, ಕೆಲವ್ರು ಶಿಕ್ಷಣ ಇರೋರು ಅವ್ರಿಗೆ ಹೇಳ್ಬೇಕು ಮೇಡಮ್, ಈ ತರ ಅವ್ರಿಗೂ ಗೊತ್ತಾಗಲ್ಲ, ಹಳ್ಳಿ ಜನ ಅಲ್ವಾ, ಅವ್ರು ಬ್ಲೈಂಡ್ ಆದ್ಮೇಲೆ ಎಲ್ಗೂ ಓಡಬಹುದು ಅಂತ ಅವ್ರು ಇರುತ್ತೆ. ಹೆಣ್ಣು ಕಣ್ಣಿಗೆ ಸುಮ್ ಕೂದಬೇಕು ಎತ್ತ ಓಡಬಹುದು ಅಂತ. ಅವ್ರು ಎಲ್ಲರೂ ಬಿದ್ದಾಗ್ಬಿಟ್ರೆ ಏನಾಯ್ತು ಬೈತಾ ಇರ್ತಾರೆ, ಕಣ್ಣು ಕಣ್ಣು ಕಾಣ್ತದ ಯಾಕೆ ಓಡಾಡ್ತಾನೆ ಅಂತ. ಕೆಲವರು ತಿಳಿದವ್ರು ಅವ್ರಿಗೆ ಹೇಳ್ಬೇಕು ಮೇಡಮ್.
0: ಅಂದ್ರೆ ಸಾರ್ವಜನಿಕರಿಗೆ ಒಂದು ಜಾಗೃತನಾಗಿ ಮಾಡಿದ್ರೆ ಆ ನಿಟ್ಟಿನಲ್ಲಿ ಅಂದ್ರಿಗೂ ಕೂಡ ಒಂದು ಸಹಾಯ ಆಗುತ್ತೆ ಅಂತ. ಸರ್, ಏನಾದ್ರು ಸೌಲಭ್ಯವನ್ನ ಪಡ್ಕೋತಾ ಇದ್ದೀರಾ ಅಂದ್ರೆ ಸಾಮಾಜಿಕವಾಗಿರ್ಬೋದು, ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ ಸರ್?
1: ಸೌಲಭ್ಯ ಬರ್ತಾ
0: ಪಡ್ಕೊಂಡಿಲ್ಲ. ಪರೀಕ್ಷೆ ಎಲ್ಲ ಬರೆದಾಗ ಯಾವ ತರ ಇತ್ತು ಸರ್ ಒಂದು, ಈಗ ನೀವು ಟೋಟಲಿ 10 ವರ್ಷದಿಂದ ಈಗ 41 ವರ್ಷ ಅಂತ ಹೇಳಿದ್ರಿ, ಸತತ 30 ವರ್ಷದಿಂದ ಒಂದು ಅಂಧವಿಶ್ವಾಸಿಯಾಗಿ ನೀವು ಬದುಕ್ತಾ ಇದ್ರಿ, ಈ ನಿಟ್ಟಿನಲ್ಲಿ ನೀವು ಪರೀಕ್ಷೆ ಎಲ್ಲ ಯಾವ ತರ ಎದುರಿಸ್ಕೋತಿದ್ರಿ, ನೀವು ಹೇಗ್ ಓದ್ಕೋತಿದ್ರಿ, ಹೇಗ್ ಬರದ್ರಿ ಅದನ್ನ?
1: ನಮ್ಮ ಬೈಲೇ ಇರ್ತಾನ ಅದ್ರಿಂದ ಓದ್ತಿದ್ರು, ಒಂದ್ರಿಂದ 9 ಕ್ಲಾಸ್ ವರೆಗೆ ನಾವೇ ಬರೀಬೇಕು ಮೇಡಮ್ ಎಕ್ಸಾಮ್. 10th ಅಲ್ಲೆಲ್ಲ ನಮ್ ಸಹಾಯಕರು ಇರ್ತಾರೆ ಮೇಡಮ್.
0: ಯಾವ ತರ ನಿಮ್ ಕಷ್ಟ ಆಗ್ತಿತ್ತು ಸರ್ ಅದು ಬೇರೆಯವ್ರನ್ನ ನೀವು ನೇಮಿಸ್ಕೊಂಡು ಹೋಗ್ಬೇಕಾದ್ರೆ, ಅದು ಎಕ್ಸಾಮ್ ಬರೀಲ್ಲ ಬರೀಬೇಕಾದ್ರೆ ಹೇಗ ಅನ್ಸ್ತಿತ್ತು ಆ ಒಂದು ಸಂದರ್ಭ?
1: ಕಷ್ಟ ಆಗ್ತಿತ್ತು, ಆದ್ರೆ ಬೇರೆ ಬೇರೆ ಕಾಲೇಜಲ್ಲಿ ಕೇಳಿದಾಗ ಅವರು ಸಹಾಯ ಮಾಡ್ತಿದ್ರು.
0: ಅಂದ್ರೆ ನಿಮ್ಮ ವಯಸ್ಸಿನವರೇ ಆಗಿರ್ಬೇಕಾ ಅಥವಾ?
1: ಇಲ್ಲ ಇಲ್ಲ ಮೇಡಮ್, ನಮ್ಗಿಂತ ಕಡಿಮೆ ಓದಿರ್ಬೇಕು. ಈಗ ನಾ 2nd PUC ಅವ್ರ PUC ಅಥವಾ SLC ಓದಬೇಕಾಗ್ತದೆ.
0: ಅಂದ್ರೆ ಕಡಿಮೆ ಓದಿನ ಅವ್ರನ್ನ ಒಂದು ಸಹಾಯವನ್ನ ಪಡ್ಕೊಂಡು ನೀವು ಒಂದು ಎಕ್ಸಾಮ್ ಅನ್ನ ಬರೀತಾ ಇದ್ರಿ. ಆ ಒಂದು ರಿಸಲ್ಟ್ ಎಲ್ಲ ಹೇಗ್ ಬಂದಾಗ ನಿಮ್ಗೆ ಖುಷಿ ಅನಿಸ್ತು? ಒಂದು ಲೈಫ್ ನಲ್ಲಿ ಒಂದು ನಿಮ್ಮ ಒಂದು ಬದುಕಿನಲ್ಲಿ ಒಂದು ಸಾಧನೆ ಅಂತಂದ್ರೆ ತಪ್ಪಾಗ್ಲಾದು, ಈ ನಿಟ್ಟಿನಲ್ಲಿ ಆ ಒಂದು ವಿಷಯವನ್ನ ನೀವ್ ಯಾವ ತರ ಸ್ವೀಕರಿಸಿದ್ರಿ ಸರ್?
1: ತುಂಬಾ ಖುಷಿ ಆಗ್ತದೆ.
0: ಇದನ್ನ ಇಟ್ಕೊಂಡು ನಿಮ್ಮ ಉತ್ತಮ ಉದ್ಯೋಗ ಪಡಿಬೇಕು ಅಂತ ಆಸೆ ಇದೆಯಾ ನಿಮ್ಗೆ? ಸರ್, ಹಾಗೆ ಕೊನೆಯದಾಗಿ ಒಂದು 30 ವರ್ಷದಿಂದ ನೀವು ವಿಶೇಷ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ವಾಸವನ್ನ ಮಾಡ್ತಾ ಇದ್ರಿ, ಈ ನಿಟ್ಟಿನಲ್ಲಿ ಆ ಒಂದು ಜರ್ನಿ ಹೇಗಿತ್ತು ಸರ್? ಯಾಕಂತಂದ್ರೆ 10 ವರ್ಷ ಕಣ್ಣು ಕಾಣಿಸ್ತಿತ್ತು, ಅದಾದ್ಮೇಲೆ ಕಂಪ್ಲೀಟ್ ನಿಮ್ಗೆ ಕಣ್ಣು ಕಾಣಿಸ್ತಿಲ್ಲ, ಹೇಗ್ ಹೊಂದ್ಕೊಂಡ್ರಿ ನೀವು ಪರಿಸ್ಥಿತಿಗೆ?
1: ಅಲ್ಲಿ ಸ್ಟಾರ್ಟಿಂಗ್ 4-5 ವರ್ಷ ಎಲ್ಲಿಗೆ ಹೋದ್ರು ಒಬ್ರನ್ನ ಕರ್ಕೋಬೇಕಾಗ್ತದೆ, ಮತ್ತೆ ಅವ್ರು ಸೇರೈ ಸಂದರ್ಭ ಸಿಗ್ತಾ ಇರ್ಲಿಲ್ಲ, ಕರೆಕ್ಟ್ ಆಗಿ ತುಂಬಾ ಕಷ್ಟ ಅನ್ಸಿತ್ತು. ಮತ್ತೆ ಇಲ್ಲಿಂದ ಮೈಸೂರು ಬ್ಲೈಂಡ್ ಸ್ಕೂಲ್ ಸೇರಿದಾಗ ಅವಾಗ ನಂಗೆ ಅಲ್ಲೂ ಇರೋ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಆಮೇಲೆ ಹಂಗ ಒಂದ್ಸರಿ ಬಂದೇ ಬಿಟ್ಟಿದೆ ಮೇಡಮ್ ಊರಿಗೆ, ಮತ್ತೆ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಹೋಗಿ ಆತರ ಎಲ್ಲ ಕಷ್ಟ ಆಯ್ತು.
0: ಒಟ್ಟಾರೆ ಒಂದು ವಿಶೇಷ ಚೇತನರಿಗೆ ಏನ್ ಸಂದೇಶವನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು
1: ಸುಮ್ಮನೆ ಮನೇಲಿ ಕೂರ್ಬಾರ್ದು, ಏನಾದ್ರು ಒಂದು ಯಾವ್ದೇ ಯಾರಾಗ್ಲಿ ಉದ್ಯೋಗ ಸಂತ ಹೋದಾಗಲಿ ಬೇರೆ ಯಾವ್ದಾದ್ರು ಯಾವ್ದಾರು ಮಾಡ್ಬೇಕು ಆಗ್ತಾರೆ ಮೇಡಮ್. ತೊಂದರೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಈಗ ನಮಗೂ ತೊಂದರೆ ಇಲ್ವಾ, ನಾವು ಏನಾದ್ರು ಪ್ರಯತ್ನ ಮಾಡ್ತಾ ಇದೀವಿ
0: ಅಂದ್ರೆ ಸತತ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗದೇ ಇರಲ್ಲ, ಆದ್ರಿಂದ ಸತತ ಪ್ರಯತ್ನವೇ ಜೀವನ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಸಂದೇಶವನ್ನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.

0: ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಅಂಧವಿಶ್ವಾಸಿಯ ಯೇಸು ಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ಈರಾಜೂರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬುಕ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.

ಪ್ರಕೃತಿ ಸೌಂದರ್ಯವನ್ನು ಮೀರಿಸುವ ಸುಂದರ ವಸ್ತು ಪ್ರಪಂಚದಲ್ಲಿ ಬೇರೊಂದಿಲ್ಲ. ಈ ಸೌಂದರ್ಯಕ್ಕೆ ಪ್ರಮುಖ ಕಾರಣ ವಿವಿಧ ಗಾತ್ರದ ವಿವಿಧ ಇಂಚರದ ನಯನ ಮನೋಹರ ಪಕ್ಷಿಗಳು. ಆದ್ದರಿಂದ ಪಕ್ಷಿಗಳು ಅರಣ್ಯಗಳ ಆಭರಣ ಎಂದು ಕರೆಯುವುದು ಉಂಟು. ಪ್ರಪಂಚದಲ್ಲಿ ಸುಮಾರು 9,000 to 10,000 ಪಕ್ಷಿ ಪ್ರಭೇದಗಳಿವೆ. ಅವುಗಳ ಪೈಕಿ ಹಲವಾರು ಪ್ರಭೇದಗಳು ಕಾಲಿನ ವಶವಾಗಿವೆ. ಆವಾಸ ನಾಶ ಹಾಗೂ ಮಾನವನ ಕೆಲವು ಕೃತ್ಯಗಳಿಂದ ಇನ್ನೂ ಹಲವು ಹಾದಿಯಲ್ಲಿವೆ. ನಮ್ಮ ಧಾರ್ಮಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಪಕ್ಷಿಗಳ ಗಾತ್ರ ಹೆಣೆದುಕೊಂಡಿದೆ. ಗರುಡನಿಲ್ಲದ ವಿಷ್ಣು, ನವಿಲಿಲ್ಲದ ಷಣ್ಮುಖ, ಐರಾವತವಿಲ್ಲದ ಇಂದ್ರ ಬಹುಶಃ ಅಸಹಾಯಕರು. ರಾಮಾಯಣದ ಜಟಾಯು, ನಳ ಚರಿತ್ರೆಯ ಹಂಸ ನಮಗೆ ಗೊತ್ತಿರುವ ವಿಷಯ. ಹಾಗಾದರೆ ವಿವಿಧ ಉದ್ದೇಶಗಳಿಗೆ ಮಾರ್ಪಾಟಾದ ಪಕ್ಷಿಗಳ ಕಾಲುಗಳ ಉದ್ದೇಶಗಳನ್ನು ನೋಡುವುದಾದರೆ ಚೂಪಾದ ನಖಗಳು ಅಂದರೆ ಮರದ ಮೇಲೆ ಕೂರುವ ಪಕ್ಷಿಗಳ ಕಾಲುಗಳಲ್ಲಿಯ ಬೆರಳಿನ ನಖಗಳು ಬಹಳ ಚೂಪಾಗಿದ್ದು ರೆಂಬೆ ಕೊಂಬೆಗಳನ್ನು ಹಿಡಿದುಕೊಳ್ಳಲು ಹಾಗೂ ತಾವು ಹಿಡಿದ ಬೇಟೆ ತಪ್ಪಿಸಿಕೊಳ್ಳದಂತೆ ಹಿಡಿದುಕೊಳ್ಳಲು ಸಹಕಾರಿಯಾಗಿರುತ್ತದೆ. ಯಾವಾಗಲೂ ನೀರನ್ನು ಅವಲಂಬಿಸಿರುವ ಪಕ್ಷಿಗಳ ಪಾದಗಳ ಬೆರಳಿನ ಮಧ್ಯದಲ್ಲಿ ಜಾಲವಿದ್ದು ಅಂತಹ ಪಾದಗಳಿಗೆ ಜಾಲಪಾದ ಎನ್ನುತ್ತಾರೆ. ಇವು ತಮ್ಮ ಕಾಲುಗಳನ್ನು ಹಿಂದೆ ಮುಂದೆ ಎಳೆದುಕೊಳ್ಳುವುದರಿಂದ ನೀರು ಹಿಂದೆ ಸರಿಯುತ್ತದೆ. ಇದರಿಂದ ಪಕ್ಷಿ ಮುಂದೆ ಹೋಗುತ್ತದೆ. ಈ ತತ್ವವನ್ನೇ ನಾವು ದೋಣಿ ಓಡಿಸಲು ಉಟ್ಟುಗಳನ್ನು ಉಪಯೋಗಿಸುತ್ತೇವೆ. ಹಾಗೆ ಸದೃಢ ಕಾಲುಗಳು. ಉಷ್ಟ್ರ ಪಕ್ಷಿ ಸುಮಾರು 50 ವರ್ಷಗಳವರೆಗೆ ಬದುಕುವ ಪಕ್ಷಿ. 1.2 ಮೀಟರ್ಗಳಷ್ಟು ಎತ್ತರ ಹಾಗೂ 100 ಮೀಟರ್ನಿಂದ 120 ಕಿಲೋಗ್ರಾಂನಷ್ಟು ತೂಗುವ ಉಷ್ಟ್ರ ಪಕ್ಷಿಗೆ 2 ಉದ್ದವಾದ ಗಟ್ಟಿಮುಟ್ಟಾದ ಶಕ್ತಿಯುತ ಗರಿಗಳಿಂದ ಆವರಿಸಿದ ಕಾಲುಗಳಿವೆ. ಪ್ರತಿ ಕಾಲಿನಲ್ಲೂ 2 ಅಸಮ ಬೆರಳುಗಳಿದ್ದು ಹೊರಬದಿಯ ಬೆರಳಿಗೆ ಉಗುರುವುದಿಲ್ಲ. ಉಷ್ಟ್ರ ಪಕ್ಷಿಯ ಶಕ್ತಿ ಟೊಂಕ ಮತ್ತು ತೊಡೆಗಳಲ್ಲಿ ಹೆಚ್ಚು. ಅದಕ್ಕೆ 2 ಉದ್ದವಾದ ಗಟ್ಟಿಮುಟ್ಟಾದ ಶಕ್ತಿಯುತ ಗರಿಗಳಿಂದ ಆವರಿಸಿದ ಕಾಲುಗಳಿವೆ. ಉಷ್ಟ್ರ ಪಕ್ಷಿ ಗಂಟೆಗೆ ಸುಮಾರು 65-70 ಕಿಲೋಮೀಟರ್ ವೇಗದಲ್ಲಿ ಓಡತೊಡಗುತ್ತವೆ. ತನ್ನನ್ನು ಬೇಟೆಯಾಡುವ ವೈರಿಗಳಾದ ಸಿಂಹ, ಚಿರತೆ ತೋಳುಗಳಿಗಿಂತ ಹೆಚ್ಚಿನ ವೇಗದಲ್ಲಿ ಓಡಬಲ್ಲದು. ತನ್ನ ವೈರಿಯ ಜೊತೆಗೆ ಹೋರಾಡುತ್ತದೆ. ಹಾಗೆ ಅಳಿವಿನಂಚಿನಲ್ಲಿರುವ ಮಿಡಿತೆಗಳ ಭಕ್ಷಕ ಬಸ್ಟರ್ಡ್ ಸುಮಾರು 1 ಮೀಟರ್ ಎತ್ತರವಿದ್ದು ಅತಿ ಗಟ್ಟಿಮುಟ್ಟಾದ ಕಾಲುಗಳನ್ನು ಹೊಂದಿವೆ. ಅಪಾಯದಲ್ಲಿ ಓಡಿ ಅಥವಾ ಸ್ವಲ್ಪ ದೂರ ಹಾರಿ ವೈರಿಗಳಿಂದ ತಪ್ಪಿಸಿಕೊಳ್ಳುತ್ತದೆ. ಹಾಗಾದರೆ ಇವುಗಳ ದೇಹ ರಚನೆಯನ್ನು ನೋಡುವುದಾದರೆ ಪಕ್ಷಿಗಳ ದೇಹ ರಚನಾ ವೈಶಿಷ್ಟ್ಯ ಬೇರಾವ ಪ್ರಾಣಿಗಳಲ್ಲೂ ಕಾಣದು. ಅವುಗಳಲ್ಲಿಯ ಗಾತ್ರ, ವರ್ಣವಿನ್ಯಾಸ, ಧ್ವನಿ ಇತ್ಯಾದಿ ದಕ್ಷಿಣ ಧ್ರುವ ಪ್ರದೇಶದ ಮಧ್ಯಭಾಗದಲ್ಲಿ ಮಾತ್ರ ಕಾಣಸಿಗಬಲ್ಲವು. ಪಕ್ಷಿಗಳಲ್ಲಿ ಕೈ ರೆಕ್ಕೆಯಾಗಿ ಮಾರ್ಪಟ್ಟಿರುವುದರಿಂದ ಕೊಕ್ಕೆ ಇದರ ಕೈ ತನಗೆ ಬೇಕಾದ ಸಾಮಗ್ರಿಗಳನ್ನು ಒಯ್ಯಲು, ಕಡಿಯಲು, ಹಿಡಿಯಲು ಕೊಕ್ಕೆ ಆಧಾರವಾಗಿದೆ. ಕೊಕ್ಕು ಪಕ್ಷಿಯ ಮುಖ್ಯ ಆಧಾರ ಮತ್ತು ಆಯುಧ. ಹಾಗಾಗಿ ಪಕ್ಷಿಯ ಆಹಾರ ಅಭ್ಯಾಸಕ್ಕೆ ತಕ್ಕಂತೆ ಕೊಕ್ಕು. ಪಕ್ಷಿಗಳಿಗೆ ಕೊಕ್ಕು ಅದರ ಕತ್ತರಿ, ಸುತ್ತಿಗೆ, ಉಳಿ, ಅಡ್ಡಕತ್ತರಿ, ಈಟಿ, ಕತ್ತಿ, ಚಿಮುಟಿ ಇತ್ಯಾದಿಗಳು. ಶತ್ರುಗಳೊಂದಿಗೆ ಹೋರಾಡಲು, ತಮ್ಮ ಆಹಾರವನ್ನು ಕೊಲ್ಲಲು, ಗೂಡು ರಚಿಸಲು, ಮಕ್ಕಳನ್ನು ಪೋಷಿಸಲು ಹಾಗೂ ಆತ್ಮರಕ್ಷಣೆಯ ಜೊತೆಗೆ ಗರಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಕೊಕ್ಕೆ ಗತಿಯಾಗಿರುತ್ತದೆ. ಕೊಕ್ಕೆ ಪಕ್ಷಿಗಳ ತುಟಿ ನೀಳವಾದ ದವಡಿಯ ಮೇಲೆ ಗಟ್ಟಿ ಪದರವಾಗಿ ಬೆಳೆದಿರುವ ರೂಪಾಂತರ ಹೊಂದಿದ ತುಟಿ. ಆದರೆ ಅದರ ರೂಪಾಂತರ ಅದರ ಅಗತ್ಯಕ್ಕೆ, ಆಹಾರ ಸ್ವಭಾವಕ್ಕೆ ಅನುಗುಣವಾಗಿರುತ್ತವೆ. ಮಾಂಸ ಆಹಾರಿಗಳಲ್ಲೆಲ್ಲ ಬಹಳ ಮೊಣಚಾಗಿ ಮುಂದಕ್ಕೆ ಬಾಗಿರುತ್ತವೆ. ಇದರಿಂದ ಪ್ರಾಣಿಗಳನ್ನು ಹಿಡಿಯಲು, ಹಿಡಿದವನ್ನು ಹರಿದು ಚೂರು ಮಾಡಲು ಅನುಕೂಲವಾಗುತ್ತದೆ. ಆದರೆ ದಪ್ಪವಾದ ಗಿಣಿಯ ಕೊಕ್ಕು ಗಟ್ಟಿ ಚಿಪ್ಪುಗಳನ್ನು ಪುಡಿ ಮಾಡಿ ತಿರುಳನ್ನು ತಿನ್ನಲು ಸಹಕಾರಿಯಾಗಿದೆ. ಕೆಲವು ನೀರು ಪಕ್ಷಿಗಳಿಗೆ ಚಪ್ಪಡಿಯಾದ ಅಥವಾ ನೀಳವಾದ ಕೊಕ್ಕು ನೀರು ಹಿಡಿಯಲು ಅಥವಾ ಕೆಸರನ್ನ ಕೆದಕಿ ಹುಳ ಹುಡುಕಲು ಸಹಕಾರಿಯಾಗಿದೆ ಹಲವು ಪಕ್ಷಿಗಳಿಗೆ ಚಿತ್ರ ವಿಚಿತ್ರ ಕೊಕ್ಕುಗಳಿವೆ. ಕೆಲವು ಪಕ್ಷಿಗಳಲ್ಲಿ ಕೊಕ್ಕು ಮೃದುವಾಗಿದ್ದು ಒಳಗಡೆ ಗಾಳಿ ಕೋಶಗಳಿವೆ. ಬಿರ್ಸಾದ ಹಣ್ಣು ಹಾಗೂ ಬೀಜಗಳನ್ನು ಭಕ್ಷಿಸುವ ಪಕ್ಷಿಗಳ ಕೊಕ್ಕು ಸಾಮಾನ್ಯವಾಗಿ ಚಿಕ್ಕದಿದ್ದು ಬಹಳ ಗಡಸಾಗಿರುತ್ತದೆ. ಬಿರ್ಸಾದ ವಸ್ತುಗಳನ್ನು ಸೀಳುವ ಸಾಮರ್ಥ್ಯ ಕೊಕ್ಕಿಗಿದೆ. ನೀರು ಪಕ್ಷಿಗಳ ಕೊಕ್ಕು ಅಥವಾ ಗೋಣು ಉದ್ದವಿದ್ದು ನೀರಿನಲ್ಲಿ ಈಜಾಡುವ ಮೀನುಗಳನ್ನು ಹೆಕ್ಕಿದೆ.

0: ಬಿಗಿಯುತ್ತವೆ. ಹಿಡಿದ ಮೀನುಗಳು ತಪ್ಪಿಸಿಕೊಳ್ಳಲಾಗದಷ್ಟು ಬಿಗಿ ಇವುಗಳ ಹಿಡಿತ. ಕೆಲವೊಮ್ಮೆ ಕೊಕ್ಕು ಚಪ್ಪಟಿಯಾಗಿಯೂ ಇರುತ್ತದೆ. ಪೆಲಿಕಾನ್ನಂತಹ ಪಕ್ಷಿಗಳು ಹಿಡಿದ ಜಲಚರಗಳನ್ನು ಬುಟ್ಟಿಯಂತಿರುವ ಬಾಯಿಗೆ ಹಾಕಿಕೊಳ್ಳುತ್ತವೆ. ಫ್ಲೆಮಿಂಗೋ ಪಕ್ಷಿಯ ಗೋಣು ಬಹಳ ಉದ್ದವಿದ್ದು ಕೊಕ್ಕು ಸ್ವಲ್ಪ ಬಾಗಿ ಜೆಸಿಬಿಯ ಹಾಗೆ ಇರುತ್ತದೆ. ಹಾಗೆ ಮಧು ಇರುವ ಕೊಕ್ಕು. ಕೊರಳು ಜೇಂಕಾರದ ಪಕ್ಷಿಗಳು ಅತ್ಯಂತ ಚಿಕ್ಕ ಚಿಕ್ಕ ಪಕ್ಷಿಗಳು. ದೊಡ್ಡ ಪಕ್ಷಿಗಳ ಗಾತ್ರ ಸಾಮಾನ್ಯವಾಗಿ 7.5 ರಿಂದ 13 ಸೆಂಟಿಮೀಟರ್ನಷ್ಟು. ಚಿಕ್ಕ ಜೇನು ಜೇಂಕಾರ ಪಕ್ಷಿಯ ಮೊಟ್ಟೆಯ ಭಾರ 2 ಗ್ರಾಂಗಿಂತಲೂ ಕಡಿಮೆ. ಈ ಪಕ್ಷಿ ತನ್ನ ರೆಕ್ಕೆಗಳನ್ನು ಅತಿ ಜೋರಾಗಿ ಬಡಿಯುವುದರಿಂದ ಉಂಟಾಗುವ ಗುನುಗುನುಗು ಶಬ್ದದಿಂದ ಈ ಹೆಸರು ಬಂದಿದೆ. ಅತಿ ಪ್ರಪಂಚದಲ್ಲಿಯೇ ಈ ಪಕ್ಷಿ ಹಿಂದೆ ಹಾಗೂ ಮುಂದೆ ಹಾರಬಲ್ಲದು. ಹಿಂದೆ ಮುಂದೆ ಚಲಿಸದೆ ನಿಂತಲ್ಲಿಯೇ ನಿಂತು ಹಾರಬಲ್ಲದು. ಇದನ್ನು ಗಮನಿಸಿದ ಮಾನವ ಹೆಲಿಕಾಪ್ಟರ್ ತಯಾರಿಸಲು ಸಾಧ್ಯವಾಯಿತು. ಮರಕುಟಕದ ಕಾಲುಗಳಲ್ಲಿ ಮರವನ್ನು ಬೇಗಿಯಾಗಿ ಹಿಡುವ ಸಾಮರ್ಥ್ಯವಿದ್ದು ಉಳಿಯುವಂತಹ ಚೂಪಾದ ಕೊಕ್ಕಿನಿಂದ ಮರದ ತೊಗಟೆಯನ್ನು ಕುಕ್ಕಿ ಅಡಗಿರುವ ಕೀಟಗಳನ್ನು ಭಕ್ಷಿಸುವುದರ ಜೊತೆಗೆ ಹಣ್ಣುಗಳನ್ನು ತಿನ್ನುತ್ತವೆ. ನಿಮಿಷಕ್ಕೆ 120 ಸಲ ಮರವನ್ನು ಕುಕ್ಕಬಲ್ಲದು. ಕುಕ್ಕಿ ಬಿಲವನ್ನು ಕೊರೆದು ತನ್ನ ಆವಾಸವನ್ನು ನಿರ್ಮಿಸಿಕೊಳ್ಳುತ್ತದೆ, ಅಥವಾ ಆ ಬಿಲ ಬೇರೆ ಪಕ್ಷಿಗಳಿಗೆ ಮನೆಯಾಗಬಹುದು. ಹದ್ದು, ಪಾರಿವಾಳ, ದರ್ಜಿ, ಹಕ್ಕಿ, ಕಾಗೆ, ಗೂಬಿಗಳು ನಿಸರ್ಗದಲ್ಲಿ ದೊರೆಯುವ ಸೂಕ್ತ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಮ್ಮ ಗೂಡುಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಗುಬ್ಬಚ್ಚಿಗಿಂತ ಚಿಕ್ಕ ದರ್ಜಿ ಹಕ್ಕಿಗಳು ಉದ್ದವಾದ ದಾರದಂತಿರುವ ವಸ್ತುವಿನಿಂದ ಎಲೆಗಳ ಅಂಚುಗಳನ್ನು ಒಲೆದು ಅಥವಾ ಹುಲ್ಲಿನಿಂದ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಎಳೆಯ ಮರಿಗಳಿಗೆ ನೋವಾಗಬಾರದೆಂದು ಮೆತ್ತನೆಯ ಹುಲ್ಲನ್ನು ಇಡುತ್ತವೆ. ದರ್ಜಿ ಹಕ್ಕಿಗಳು ನೆಲದ ಮೇಲೆ ಅಥವಾ ರೆಂಬೆ ಕೊಂಬೆಗಳ ಮೇಲೆ ಜಿಗಿಯುತ್ತಾ ಕೀಟಗಳನ್ನು ಹುಡುಕಿ ಭಕ್ಷಿಸುತ್ತವೆ. ಇವು ಹೂವಿನಲ್ಲಿಯೂ ಮಧುವನ್ನು ಹೀರಬಲ್ಲದು. ದರ್ಜಿ ಹಕ್ಕಿಗೆ ಸೊಂಪಿಗ ಹಕ್ಕಿ ಎಂದು ಕರೆಯುತ್ತಾರೆ. ದರ್ಜಿ ಕೆಲಸ ಮಾಡುವವರ ಅಡ್ಡ ಹೆಸರು ಸಿಂಪಿ ಎಂದು ಕರೆಯುತ್ತಾರೆ. ಕೊಕ್ಕಿನ ವೈವಿಧ್ಯತೆಗೆ ಹೊಂದಿಕೊಂಡಂತೆ ಕಾಲುಗಳು ಮಾರ್ಪಟ್ಟಾಗಿವೆ. ಕಾಲುಗಳು ಆಹಾರನ ಓಡಾಡಿ ಅಲ್ಲಲ್ಲಿ ನಿಂತು ನೀರಲ್ಲಿ ಈಜಿ ಅಥವಾ ನೆಲವನ್ನು ಕಿದುಕಿ ಹಿಡಿಯಲು ಸಹಕರಿಸುತ್ತವೆ. ಮಾಂಸಹಾರಿ ಪಕ್ಷಿಗಳು ಓಡಾಡುತ್ತಿರುವ ಸಜೀವ ಆಹಾರವನ್ನು ಹಿಡಿಯಬೇಕಾದಲ್ಲಿ ಕಾಲು ಸಹಕಾರಿಯಾಗಬೇಕಾಗುತ್ತದೆ. ಓಡಿ ಹೋಗದಂತೆ ಕಾಲಿನಿಂದ ಗಟ್ಟಿಯಾಗಿ ಹಿಡಿದು ಕೊಕ್ಕಿನಿಂದ ಕೊಕ್ಕಿ ಹರಿದು ತಿನ್ನುತ್ತವೆ. ನಡೆಯುವ ಪಕ್ಷಿಗಳ ಕಾಲುಗಳು ಅಥವಾ ಹಾಗೂ ಬೆರಳುಗಳು ಬಹಳ ಗಟ್ಟಿಯಾಗಿರುತ್ತವೆ. ಕೆಸರಿನಲ್ಲಿ ತಿರುಗಾಡುವ ಪಕ್ಷಿಗಳ ಬೆರಳಿಗೆ ಜಾಲವಿರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬುದರ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುನಾಳು ಬಾ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು.

ಭಗವಾನ್ ರಮಣ ಮಹರ್ಷಿಗಳು ನನ್ನ ಪ್ರಕಾರ ಆಧ್ಯಾತ್ಮಿಕತೆಯ ಶಿಖರ. ಅವರು ಅತ್ಯಂತ ಕ್ಲಿಷ್ಟವಾದ ವೇದಾಂತದ ಮಾತುಗಳನ್ನ ತುಂಬಾ ಸುಲಭವಾಗಿ ಮಕ್ಕಳಿಗೂ ಅರ್ಥ ಆಗಿ ಹೇಳುವಂತಹದ್ದು ಅವರಿಗೆ ಸುಲಭ ಸಾಧ್ಯ ಆಗಿತ್ತು. ಕೆಲವೊಮ್ಮೆ ವಿವರವಾಗಿ ಹೇಳೋರು, ಕೆಲವು ಸೂಕ್ತಿಗಳನ್ನು ಹೇಳೋರು, ಕೆಲವು ಘಟನೆಗಳನ್ನು ಹೇಳೋರು, ಕೆಲವು ಮೌನದಿಂದ ಹೇಳೋರು. ಒಂದ್ಸಲ ಅವರು ದೇವಸ್ಥಾನ ಮುಂದೆ ತೋಟದಲ್ಲಿ ಕೂತಿದ್ರಂತೆ. ಕೂತಾಗ ಒಂದು ಪರಿವಾರ ಅವ್ರ ಕಡೆ ಬಂತು. ಯಾವಾಗಲೂ ಜನ ಮುತ್ಕೊಂಡ್ಬಿಡೋರು, ಅವ್ರನ್ನ ತಂದೆ ತಾಯಿ ಒಂದು 7-8 ವರ್ಷದ ಮಗ ಎಲ್ಲ ಬಂದು ರಮಣರಿಗೆ ನಮಸ್ಕಾರ ಮಾಡಿ ಕೂತ್ರಂತೆ. ಸ್ವಾಮಿ, ನನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಎಂದ ತಾಯಿ. ಏನಾಗಿದೆ ಅಮ್ಮ ಅವನಿಗೆ? ಏಕಾಗ್ರತೆಯೇ ಇಲ್ಲ ಸರ್, ಧ್ಯಾನ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಕಡೆಗೆ ದಯವಿಟ್ಟು ಸ್ವಲ್ಪ ಮಾರ್ಗದರ್ಶನ ಮಾಡಿ. ರಮಣರ ಅವನ ಕಡೆ ನೋಡಿ, ಹೌದೇನೋ ಅಂತ ಕೇಳಿದರು. ಆ ಹುಡುಗ, ಅಮ್ಮ ಟ್ಯೂಷನ್ ಮಾಡಿದಾರಲ್ಲ. ಹೌದು ಸ್ವಾಮಿ, ನನಗೆ ಧ್ಯಾನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ತಂದೆ ತಾಯಿ ಹೇಳಿಕೊಟ್ಟದ್ದು ನಾನು ತಿಳಿಯೋಲ್ಲ, ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳಿದೆ ಅವ್ರನ್ನ. ಸುಮ್ಮನಿರೋ, ನೀನು ದೊಡ್ಡವನಾದ ಮೇಲೆ ಗೊತ್ತಾಗ್ತದೆ ಅಂದರು. ನನಗೆ ಅದಕ್ಕೆ ಅಷ್ಟು ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಏಕಾಗ್ರತೆ ಇಲ್ಲ ಅಂತ ಹುಡುಗನು ಒಪ್ಕೊಂಡ. ಮಹರ್ಷಿಗಳು ಹೇಳಿದ್ರಂತೆ, ಹಾಗಾದ್ರೆ ಇಲ್ಲಿ ಕೂತ್ಕೋ, ನಾನು ಹೆಂಗೆ ಮಾಡ್ಬೇಕು ಧ್ಯಾನ ಅಂತ ಹೇಳ್ಕೊಡ್ತೀನಿ ನಿನಗೆ, ಆದ್ರೆ ನನ್ನ ಪಕ್ಕ ಮೌನವಾಗಿ ಕೂತ್ಕೋಬೇಕು ನೀನು, ಒಂದು 5 ನಿಮಿಷ ಕೂತ್ಕೋ ಅಂತ ಕಣ್ಣು ಮುಚ್ಚಿ ಕೂಡಿಸಿದ್ರು. ಇನ್ನೊಬ್ಬ ಶಿಷ್ಯನ ಕರೆದು ಅವ್ನು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಆ ಹೋಗಿ 5 ನಿಮಿಷ ತಲಾತ ಒಂದು 2-3 ಪಾತ್ರೆ ತಂದ. ತೆಗೆದು ನೋಡಿದರೆ ಒಂದು ದೊಡ್ಡ ಬುಟ್ಟಿ ತುಂಬ ಬಿಸಿ ಬಿಸಿ ಬಿಸಿ ದೋಸೆಗಳು, ಇನ್ನೊಂದರಲ್ಲಿ ತುಂಬ ಚೆನ್ನಾಗಿರುವಂಥ ತೆಂಗಿನಕಾಯಿ ಚಟ್ನಿ. ಹುಡುಗನ ಖುಷಿ ಆಯಿತು, ದೋಸೆ ಚಟ್ನಿ ಬಂತಲ್ಲ ಅಂತ. ಯಾವತ್ತೂ ರಮಣರು ಒಬ್ಬರೇ ತಿಂತಿರಲಿಲ್ಲ, ಅವ್ರು ತಿನ್ನಲಿಲ್ಲ ಮೊದಲು, ಕೂಡ ಇಲ್ಲ ಅಂತ ಹೇಳಿದರು. ಕೂಡಿಸ್ಬಿಟ್ಟು ಅವನು ತಟ್ಟೆ ಇಡುವಂಗೆ ಹುಡುಗನ ಹೇಳಿದ್ರಂತ, ನೋಡೋ ಇನ್ನೀ ದೋಸೆ ತಿಂತಾ ಹೋಗ್ಬೇಕು, ಆದ್ರೂ ಒಂದು ಕಂಡೀಷನ್ ಇದೆ, ನನ್ನ ಬೆರಳನ್ನೇ ನೋಡ್ತಾ ಹಿಂಗೆ ಕೈ ಇಟ್ಕೊಂಡು ಕೂತಿದ್ದೀನಲ್ಲ, ನನ್ನ ಬೆರಳೇ ನೋಡ್ತಿರ್ಬೇಕು ನೀನು, ನನ್ನ ಎತ್ತಿದ ಬೆರಳು ಮೇಲೆ ಇರೋ ತನಕ ನೀ ದೋಸೆ ತಿಂತಾನೇ ಇರಬೇಕು, ಸುಮ್ಮನೆ ಕೊಡೋಂಗಿಲ್ಲ, ನಾನು ಬೆರಳು ತೆಳಗಿಳಿಸಿದ ತಕ್ಷಣ ತಿನ್ನೋದನ್ನು ನಿಲ್ಲಿಸ್ಬೇಕು, ನಿನ್ನ ತಟ್ಟೆಯಲ್ಲಿ ಒಂಚೂರು ದೋಸೆ ಇರಬಾರ್ದು, ಗೊತ್ತಾಯ್ತಾ, ತಿಂತಾನೇ ಇರಬೇಕು. ಹ್ಞೂ ಅಂದ, ಕೈ ಹಿಡ್ಕೊಂಡು ಕೂತ್ಕೊಂಡ್ರು. ಅವ್ರ ಬೆರಳನ್ನೇ ನೋಡ್ತಾ ಇದ್ದ ಹುಡುಗ, ತಿನ್ನೋಕೆ ಶುರು ಮಾಡಿದ, ಕಣ್ಣು ಪಿಳುಕಿಸ್ದೆ ಅವ್ರ ಕೈ ನೋಡ್ತಾ ಇದ್ದ, ಗಬ ಗಬ ತಿನ್ನೋನು. ಅವ್ರು ಎಲ್ಲಿ ಇಳಿಸ್ಬಿಡ್ತಾರೋ ಅಂತ ಹೆದರಿಕೆ, ಅಟ್ಟು ತಟ್ಟೆಯಲ್ಲಿ ಉಳಿಬಾರ್ದಲ್ಲ ಏನು, ಮೊದಲು ದೊಡ್ಡ ದೊಡ್ಡ ತುಂಡು ಬಾಯಲ್ಲಿ ಹಾಕ್ಕೊಂಡ, ಆಮೇಲೆ ಸಣ್ಣ ಸಣ್ಣದು ಹಾಕ್ಕೊಂಡ, ತಿನ್ನೋ ವೇಗ ಕಮ್ಮಿ ಆಗ್ತಾ ಇತ್ತು. ಅವ್ನು ಬೆರಳು ಅಲಗಾಡಿಸ್ದಾಗೆಲ್ಲ ಅವ್ನು ತಿನ್ನೋ ವೇಗ ಕಮ್ಮಿ ಆಗೋದು. ಯಾವುದೋ ಒಂದು ಕ್ಷಣಕ್ಕೆ ರಮಣರು ತಕ್ಷಣ ಬೆರಳು ಇಳಿಸ್ಬಿಟ್ರು. ತಟ್ಟೆಯಲ್ಲಿ ಉಳಿದಿತ್ತಲ್ಲ ದೊಡ್ಡ ಚೂರು, ಅದನ್ನು ಬಾಯಲ್ಲಿ ಹಾಕ್ಕೊಂಡು ಕಪ್ಪನೆ ಕೂತ್ಕೊಂಬಿಟ್ಟ. ಆಗ ರಮಣರು ಅವ್ನ ತಲೆ ಮೇಲೆ ಕೈ ಆಡಿಸಿ ಹೇಳ್ತಾರೆ, ಎಂಥ ಮಾತು ಸ್ವಾಮಿ ಇದು, ನಮ್ಮ ಮನಸ್ಸಿಗೆ ಹೋಗ್ಬೇಕಿದು, ಮಗು ಇದೇನೋ ಧ್ಯಾನ ಅಂದರು, ನೀ ಮಾಡಿದ್ದೆ ಧ್ಯಾನ ಅಂದರು. ಅವನಂದ, ನಾನು ದೋಸೆ ತಿನ್ನಲ್ಲ ಸರ್, ಧ್ಯಾನ ಎಲ್ಲಿ ಮಾಡಿದೆ ಅಂದ. ದಡ್ಡ ನೋಡು, ನೀನು ನನ್ನ ಬೆರಳು ನೋಡ್ತಾ ಇದ್ದೆಯಲ್ಲ, ದೋಸೆ ತಿನ್ನೋ ನಿಲ್ಲಿಸಿರಲಿಲ್ಲ, ದೋಸೆ ತಿಂತಾನೆ ಇದ್ದೆ, ಬೆರಳ ಮೇಲಿನ ಕಣ್ಣು ತೆಗೆದಿರಲಿಲ್ಲ. ಇದೇ ಧ್ಯಾನಪ್ಪ ಜೀವನ ಅಂದರೆ, ನಿಮ್ಮ ಕರ್ತವ್ಯವನ್ನು ಮಾಡ್ತಾನೇ ಇರಬೇಕು, ಆದರೆ ಭಗವಂತನ ಮೇಲಿನ ಕಣ್ಣು ತೆಗಿಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ಮಾಡೋ ಕೆಲಸ ಮಾಡ್ತಾನೇ ಇರಬೇಕು, ಅದು ಇದಾದ್ಮೇಲೆ ಒಂದು ದೊಡ್ಡ ಸತ್ವ ಇದೆ ಅಂತ ಅನ್ನೋದನ್ನು ಮರಿಬಾರ್ದು, ಭಗವಂತನ ಮೇಲೆ ಮನಸ್ಸು ತೆಗಿಬಾರ್ದು. ಎರಡನ್ನೂ ಇಟ್ಕೊಳ್ಳೋದಿದೆಯಲ್ಲ ಸಮಾಧಾನವಾಗಿ, ಇದೇ ಧ್ಯಾನ ಕಣಪ್ಪ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡ್ತಾನೆ ಇರಬೇಕು, ಮಾಡ್ತಾ ಮಾಡ್ತಾ ಮಾಡ್ತಾನೆ ನನ್ನ ಮೀರಿದಂಥ ಒಂದು ಶಕ್ತಿ ಇದೆ ಅಂತ ಅದ್ರ ಕಡೆ ಒಂದು ಮನಸ್ಸಿದ್ರೆ ನಿನ್ನ ಧರ್ಮ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತದೆ, ಅಧರ್ಮ ಮಾರ್ಗಕ್ಕೆ ಹೋಗಿ ಮನಸ್ಸು ಕೊಡಲ್ಲ. ಇದು ಸಾಧನೆ, ಇದು ಎಷ್ಟು ಚಂದ ಮಾತು ರಮಣ ಮಹರ್ಷಿಗಳದ್ದು, ನಮಗೂ ಅರ್ಥ ಆಗಬೇಕು. ನಮಗೆ ಟೈಮ್ ಇಲ್ಲ ಅಂತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ, ಕೆಲಸ ಮಾಡ್ತಾನೆ ಇರಿ, ಆದರೆ ಕೆಲಸ ದಾಟಿದ್ದು ನನ್ನ ಜೀವನವನ್ನು ನಿರ್ಧಾರ ಮಾಡುವಂಥ ಒಂದು ಶಕ್ತಿ ಮೇಲೆ ಇದೆ ಅನ್ನೋ ಮನಸ್ಸಲ್ಲಿದ್ದರೆ ನನ್ನ ಮನಸ್ಸನ್ನು ಕೆಟ್ಟ ಕೆಲಸಕ್ಕೆ ಹೋಗೋಕೆ ಬಿಡೋದಿಲ್ಲ. ರಮಣರು ತೋರಿಸಿಕೊಟ್ಟಂತಹ ಧ್ಯಾನದ ಮಾರ್ಗ ಎಷ್ಟು ಸುಲಭದ ಮಾರ್ಗ ಇದು, ನಾವು ಅನುಸರಿಸಿದ್ರೆ ಒಳ್ಳೇದಲ್ವೇ?

0: ನಿಮ್ಗ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಹಿಳಾ ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಕರದ ವರಂ ತರುಂ ತೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಬಣ್ಣರ್ ಬಂದಾರ್, ಮೂಲಮೆನು

0: ಶವಿಕ್ಕಿನಿಯದಾಂ ಶಿವ್ಯಂಬಂ ಇಷಯಾದಾನ್ ಮರೆತಲೆಯಲ್ ಇಷಯಲೊತ್ತೆಲ್ ವಣಂಗಂ ವಾಕ್ಯಂ மந்திரத்தில் நாடகத்தாம் திருநாமத்தில் விரைத்திலகவேதுமையில் இரண்டாம் ஒன்றில் நெடமாசன் கீதையெல்லாம் நிறைந்த சொல்கில் உரைத்தவர் கண்டுரைத்த பொருளானவெல்லாம் உயர்விரதாருளாடம் பெருமாள் தேசி ಶವಿಕ್ಕಿನಿತಾಂ ಶಿವ್ಯಂಬಂ ಇಷಯಾದಾರ್ಕೇ
1: ಬಾಳದ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂಕಟಗೋಪ ಶ್ರೀ ಆದಿವಂಕಟಗೋಪ ಯತೀಂದ್ರ ಮಹಾದೇಶಿಕನ ಕರಳಪ್ಪ ಸ್ವಾಮಿ.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪರಮಹಂಸ ಪರಿವ್ರಾತಕಾಚಾರ್ಯ ಸರ್ವತಂತ್ರ ಸ್ವತಂತ್ರೋಭಯ ವೇದಾಂತಾಚಾರ್ಯ ಶ್ರೀ ಭಗವದ್ರಾಮಾನುಜ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂ ಚಡಗೋಪ ಶ್ರೀ ರಂಗನಾಥ ಷಡಗೋಪ ಯತೀಂದ್ರ ಮಹಾನ ಕರುಣಪ್ಪಾಡ ಸ್ವಾಮಿಯ ಚರಿಗೈ.
3: ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
4: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
5: ಸರ್, ಅಂದ್ರೆ ನಾನು ಈಗಷ್ಟೇ ಹುಟ್ಟಿದ ಮಗು.
4: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಳಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
5: ಆಯ್ತು ಸರ್, ಧನ್ಯವಾದಗಳು.
6: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
7: ಪ್ರಿಯಾ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ ಪತ್ರ ಬರೆಯಿರಿ ಅಥವಾ ಎಸ್ಎಂ

ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬುಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ ರೋಗ ಬಂದವ ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನತ್ವ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನ ಕೇಳಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸಮುದ್ರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರ್ಗೂರು ತಾಲೂಕಿನ ಚಿಕ್ಕಬರ್ಗಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಚಿಕ್ಕಬರಗಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಚಿಕ್ಕಬರಗಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಚಿಕ್ಕಬರಗಿ ಹಾಡಿಯ ಹಿರಿಯ ನಿವಾಸಿಗರಾದ ಶ್ರೀಮತಿ ಕಾಳಮ್ಮರವರು. ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಚಿಕ್ಕಬರಗಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ತಾವು ಎಷ್ಟು ವರ್ಷಗಳಿಂದ ಈ ಚಿಕ್ಕಬರಿಗೆ ಅಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಮ್ಮ? ಹೇಗಿದೆ ಜೀವನ?
1: ಹಾಗೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋದು. ಹಿಂದೆ ಆದ್ರೂ ಕೂಲಿ ಇದ್ರೂ ಕೂಲಿ ಇಲ್ಲ. ಮನೇಲಿ ಈ ತರ ಕೂತಿರೋದು, ಆ ತರ ಪರಿಸ್ಥಿತಿ ಆಗದ. ಆಗೊಂದು ಚೆನ್ನಾಗಿತ್ತು, ಈಗಲೇ ಸ್ವಲ್ಪ ಈ ಅದು ಇದು ಚಿಕ್ಕದಲ್ಲ ಮೊಟ್ಟೆ ಗಿಟ್ಟೆ ತಿಂತೀವಲ್ಲ, ಈಗ ಆರೋಗ್ಯ ಬರಲ್ಲ. ಆಗಿನ ಕಂಡಗೆಲ್ಲ
0: ಎಷ್ಟು ವರ್ಷಗಳಾಯ್ತಮ್ಮ ಈ ಅಡಿ ಬಂದು ನೀವು?
1: ಅಯ್ಯೋ, ನಮ್ಮ ಈಗ ಚಿಕ್ಕ ಚಿಕ್ಕ ಈ ಕೈ ಇಷ್ಟು ಇಷ್ಟು ಇದ್ದಾಗ ಬಂದು ಸೇರಿದಾಗ, ಆಗ ಬಂದು ಸೇರಿಕೊಂಡಿದ್ದಾರೆ. ಈಗ ಒಂದೆರಡು ವರ್ಷ ನಾಲ್ಕು ಎಲ್ಲ ಕಟ್ಟಿ ಇದು ಸ್ವಂತ ಮಾಡ್ತಿರೋ ನಾವು. ಇದು ಅದು ಎಲ್ಲ ಸಂಘದವ್ರು ಮಾಡಿಸ್ಕೊಟ್ಟಿದ್ರು
0: ಸಂಘದವ್ರು. ಆದ್ರೆ ನೀವು ಹಲವಾರು ವರ್ಷಗಳಿಂದ ಈ ಅಡಿಲ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರ, ಹೇಗಿದೆ ಅಮ್ಮ ಜೀವನ?
1: ಜೀವನ ಹೇಳ್ತಾನೆ ಹ್ಯಾಂಗ್ಯ ನಮ್ಮ ಜೀವನ ಇದ್ರು ಅಂತ ಹೇಳಿದ್ರು ಇಲ್ಲ ಅಷ್ಟೇ. ಇನ್ನೇನು ಮಾಡೋ, ಈಗ ನೀರು ತೊಂದ್ರಿ ಸ್ವಲ್ಪ ನಮ್ಗೆ, ಭಾರಿ ನೀರು ತೊಂದ್ರಿ. ಎಲ್ಲ ಹೇಳಿವಿ, ಹೇಳಿದ್ರು ಕೇಳೋದು, ಈ ರೋಡ್ ಮಾಡಲಿ ರೋಡ್ ಮಾಡಲಿ ಅಂತ ಹಿಡ್ಕೊಂಡಾರ. ರೋಡ್ ಮಾಡಿದ್ರೆ ನೀರಿಗೆಲ್ಲ ಏನಪ್ಪ ಎಲ್ಲ ಕೇಳಿವಿ.
0: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಮ್ಮ?
1: ಎಷ್ಟು ಜನ? ನಾವು ಒಬ್ಬಳೇ ಇರೋದು, ಮಕ್ಕಳು ತಾನೆ ಎಲ್ಲ ಹೆಣ್ಣು ಮಾಡ್ಕೊಂಡು ಮಗು ಹಾಕೊಂಡಿಲ್ವ. ಅವನಿಗೆ ಎರಡು ಗಂಡೈಕ ಕಿರಿ, ಅವನಿಗೆ ಮೂರು ಹೆಣ್ಣೈಕ. ಇನ್ನೇನಿಲ್ಲ, ಇನ್ನು ಏನೇನ ಇರಾಗಂಟ ಜೀವನ ಮಾಡ್ಕೊಂಡು ಹೋಗೋದು. ಇವು ರೋಸನ್ ಬರ್ತದೆ,

0: ಈಗ ಎರಡು ತಿಂಗಳ ರೇಷನ್ ಬಂದಿಲ್ಲ.
1: ಸರ್ಕಾರದಿಂದ ರೇಷನ್ ಬರ್ತಿದೆಯಾ?
0: ಬರ್ತದೆ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ ಮಾಡಿಲಿ?
0: ನಮ್ಮ ಜೀವನ ಮಾಡೋದು ಹೇಳ್ತೇನೆ, ಕೂಲಿ ಕಂಬಳ ಮಾಡ್ಕೋಬೋದು. ಒಂದಿನ ಮಾಡಿದ್ರ ಹತ್ತು ದಿನ ನಾಲ್ಕು ದಿನ ಕೊಡ್ಸ್ರ ಕೂಲಿ.
1: ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತೀರ ದಿನದಲ್ಲಿ?
0: ನಾ ಎರಡು ವರ್ಷ ಆಯ್ತು ನಾ ಕೂಲಿ ಮಾಡಿ ತಿಂದಿರೋದು. ಈಗ ಎಲ್ಲಿ ಹೋಗಲ್ಲ.
1: ಮನೇಲಿ ಇದ್ದೀರಾ?
0: ಮನೇಲಿ ಇರೋದು. ಸಂಭವ ಪಡ್ತದೆ.
1: ನೀವು ಮಾಡಿಯವರೆಲ್ಲ ಬೇರೆ ಊರುಗಳಿಗೆ ಕೂಲಿ ಹೋಗ್ತಾರೆ?
0: ನಮ್ಮ ಈಗ ಹೋಗಲ್ಲ. ನಮ್ಮ ಈಗ ಹೊಲದಲ್ಲಿ ತಮ್ಮ ತಮ್ಮ ಹೊಲದಲ್ಲಿ ಮಾಡ್ಸ್ರೆ ಕೂಲಿ ಕರೆಸ್ರೆ ಕೂಲಿಗೆ ಹೋಯ್ತಾರೆ. ದಂಡೆಯಲ್ಲಿರೋ ಕೆಲ್ಸಕ್ಕೆ ಹೋಯ್ತಾರೆ ಅಷ್ಟೇ, ಇನ್ನು ಯಾರಿಲ್ಲ.
1: ತಮ್ಮ ಒಂದು ಚಿಕ್ಕ ಬರಿಗಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರಮ್ಮ?
0: ಹೇಳಿರೋ ಇರ್ತಾನೆ ಇನ್ಯಾರೇ. ಅವ್ರು ಅಲ್ಲಿ ಒಂದಕ್ಕು ಎರಡು ಕಿಲೋರ ಬಂದಿಲ್ಲ ಇಲ್ಲಿಗ. ಇಲ್ಲಿ ಒಂದ್ ನಾಯ್ಕ ನಾನೇ ಇರೋದು.
1: ಒಂದು ಐದಾರು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರ? ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಇಲ್ಲಿ ಸಂಪೂರ್ಣವಾಗಿ?
0: ಸಂಪೂರ್ಣವಾಗಿ ಹೇಳ್ತಾನೆ, ನಾವು ಜೇನುಗುರುಬರು. ಉಟ್ಟು ಜೇನುಗುರುಬರು. ನಾವು
1: ಜೇನುಗುರುಬರು.
0: ಜೇನುಗುರುಬರು.
1: ತಮ್ಮ ಒಂದು ಈ ಚಿಕ್ಕ ಬರಿಗಾಡಿಯಲ್ಲಿ ಎಲ್ಲರೂ ಕೂಡ ಜೇನುಗುರುಬರು ವಾಸ ಮಾಡ್ಕೊಂಡು ಹೋಗ್ತಿದ್ರು.
0: ಅಲ್ಲಿರೋರು ಅಷ್ಟೇ, ನಾವು ಅಷ್ಟೇ. ಎಲ್ಲ ಒಂದೇ ಕುಡುಬ. ನಾವು ಅಂತರಿಂತರ ಜಾತಿ ಇಲ್ಲ. ನಾವು ಜೇನುಗುರುಬರು.
1: ಎಲ್ಲರೂ ಜೇನುಗುರುಬರೇ ವಾಸ ಮಾಡ್ಕೊಂಡು ಹೋಗ್ತೀವಿ. ನೀವು ಮಾಡಿಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತೀರಮ್ಮ?
0: ಹೋಗಿ ಹೋಗಿ ಹೋಗಿ ಈಗ ಹೋಗೋದೇ ಇಲ್ಲ. ಈಗ ಹೋಗಿ ಅತ್ತಾಗ ಹೋಗೋರು ಕೇರಳಿದಕ್ಕೆ.
1: ಅಂದ್ರೆ ನೀವು ಮಾಡಿಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಲ್ವೇ?
0: ಕಳಿಸ್ತೀವಿ. ಓಚೋಡಿ ಅಲ್ಲಿಗೂ ಹೋಯ್ತಾರ, ಚನ್ಗುಂಡಿಗೆ ಹೋಯ್ತಾರ, ಮುಸ್ಕಗುಂಡಿ ಹೋಯ್ತಿರು. ಈಗ ಬಿಟ್ಬಿಟ್ರು ದಿನೇಶ್ ಮೇಟ್ರು ಬಂದಿದ್ರು ಬೈಕು ಕರ್ಕೊ.
1: ನಿಮ್ ಮಾಡಿಲಿ ಶಾಲೆ ಇಲ್ಲ?
0: ಶಾಲೆ ಇಲ್ಲ. ಅವ್ ನೋಡಿ ಅಲ್ಲಿ ಶಿಬ್ಬರಿಗೆ ಊರವ್ರು.
1: ಅಂದ್ರೆ ನಿಮ್ ಮಾಡಿ ಮಕ್ಕಳನ್ನೆಲ್ಲ ಶಾಲೆಗಾಗಿರ್ಬೋದು ಅಂಗನವಾಡಿಗಾಗಿರ್ಬೋದು ಬೇರೆ ಊರುಗಳಿಗೆ ಕಳಿಸ್ತಾ ಇದೀರ?
0: ಅಲ್ಲಿನೂ ಇಲ್ಲಿ ಓದ್ಬಿಟ್ಟು ತಾನೇ ಬೇರೆ ಕಳಿಸಿರೋದು. ಕಳಿಸ್ತಿದ್ರು, ಈಗ ಕಳಿಸಲ್ಲ. ಯಾಕೆ ಕೇಳ್ಬೇಕು?
1: ಅಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆ ಕಳಿಸ್ತಿದ್ರ? ಸರಿಯಾಗಿ
0: ಸರಿಯಾಗಿ ಕಳಿಸ್ತಿದ್ರು. ಬೈಕ್ಲೇ ಬಿಟ್ಬಿಟ್ರು ಬೇಕು ಚೆಲ್ಲಿ ಕೇಳಿದ್ರು ದುಡ್ದ್ರ ಗೊತ್ತಾಯ್ತು. ನಾವು ಎಷ್ಟೋ ನಾವು ಹೇಳಿ ಹೇಳಿ ನಮಗೂ ಸಾಕಾಯ್ತು.
1: ಅದ್ರ ನೀವು ಹೇಳಿದ್ರು ಕೂಡ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು.
0: ಕೇಳಲ್ಲ ಅಂದ್ರೆ ನೀವು ಹೋಗಿ ಅಂತ. ನಮ್ಮ ಕಾಲದಲ್ಲಿ ಇದ್ದಿದ್ರೆ ನಾವು ಹೋಗ. ಆಗ ಇದ್ದಿದ್ರೆ ನಮ್ಮ ಲೈಫ್ ಎಲ್ಲ ಓದಿಸ್ಬೋದು. ಆಗ ಇಲ್ಲ. ಈಗ ತಾನೇ ಎಲ್ಲ ಉತ್ಪತ್ತಿ ಆಗೋದು. ಮನೆಗೆ ಬರ್ತಾರೆ ಗಿಫ್ಟ್ ತಗೊಂಡು ಐಕೊಂಡು ಕರ್ಕೋಬೇಕು.
1: ಅದೇ ಮತ್ತೆ ಹೇಳ್ತೀರಿ, ಹಿಂದಿನ ಕಾಲದಲ್ಲಿ ನಮ್ಗೆ ಓದೋದಕ್ಕೆ ತುಂಬಾ ಕಷ್ಟ ಇತ್ತು, ಶಿಕ್ಷಣ ವ್ಯವಸ್ಥೆ ಅನ್ನೋದು ಇರ್ಲಿಲ್ಲ. ಇವಾಗಿನ ಕಾಲದಲ್ಲಿ ಶಿಕ್ಷಣ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೋತಿದೆ. ನಾ ಮಾಡಿ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡ್ರೆ ಅವ್ರು ತಮ್ಮ ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಬಹುದು ಅಂತ ಕೆಲವು ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ದೀರಾ. ಆದ್ರೆ ತಮ್ಮ ಹಾಡಿಯಲ್ಲಿ ಮಕ್ಕಳು ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ. ಅಮ್ಮ ತಾವುಗಳು ಏನಾದ್ರು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ ಕಾಡಿನಲ್ಲಿ?
0: ಚೆನ್ನಾಗಿತ್ತು. ಈಗ ಅದು ಇದು ಅದು ಇದು ತಿಂದ್ಬಿಟ್ಟು ರೋಗ ಪತ್ಕೊತು ನಮ್ಗೆಲ್ಲ. ಈಗ ಅಕ್ಕಿ ಕೊಡೋದು ಮೂರು ರೋಗ ಬಿಟ್ಟು ಕೊಡ್ತಾರೆ. ಅದು ತಗೊಂಡು ಮುಗಿಸಿನಿ. ಅದಕ್ಕೆ ಅದು ಆರೋಗ್ಯ ನಮಗಿಲ್ಲ. ಆರೋಗ್ಯ ಇಲ್ಲ ನಮ್ಗೆ. ಆಗಿನ ಆರೋಗ್ಯ ಈಗಿನ ಆರೋಗ್ಯ ನಮ್ಗೆ ಬರಲ್ಲ.
1: ಇವಾಗಲೂ ಕೂಡ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಕಿತ್ಕೊಂಡು ಬರ್ತಿದ್ರಮ್ಮ? ಈಗ
0: ಹೋಗಲ್ಲ. ಈಗ ಆನ ಕಾಟ ಉಲಿ ಕಾಟ ಹೋಗಲ್ಲ. ಈಗ ಸೌದಿಗೆ ಹೋಗಲ್ಲ. ಎಲ್ಲ ಗ್ಯಾಸ್.
1: ಅವಾಗ ಪ್ರತಿದಿನ ಈ ಗೆಡ್ಡೆ ಗೆಣಸು ಸೊಪ್ಪನ್ನೆಲ್ಲ ತಿಂತ ಇದ್ರಿ?
0: ತಿಂತಿದ್ರು. ಈಗ ಇಲ್ಲ.
1: ಅವಾಗ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೀಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದು ಏನೋ ತೊಂದರೆಗಳು ಕೊಟ್ಟಿದ್ದುಂಟಮ್ಮ ಅವಾಗ ಈಗ ಕಾಡಿನಲ್ಲಿ?
0: ಸರಿ, ಆಗ ಕಾಡೆಲ್ಲ ಬೇಯ್ತಿತ್ತು. ಈಗ ಬೇಯಲ್ಲ. ಈಗ ಒಬ್ರು ಹೋದ್ರು, ನಾಲ್ಕಾಳು ಹೋದ್ರು, ಐದಾಳು ಹೋದ್ರು ಕೂಡಿ ಭಯ. ಆಗ ಒಬ್ಬೊಬ್ರು ಐದು ತಿರ್ಗಾಡ್ಕೊಂಡು ಬರ್ತಿದ್ರು. ಈಗ ಕಾಮಂತ ಆಗಲ್ಲ. ಇಲ್ಲಿಂದ ಅಲ್ಲಿ ಹೋಗೋಕೆ ಭಯ. ಹುಲಿ ರಾತ್ರಿ ಹೊತ್ತು ಹಂಗೆ ಸಡ್ಗ ಎಚ್ಚರವಾಗಿರ್ಬೇಕು.
1: ಇವಾಗಲೂ ಹಾಡಿ ಒಳಗಡೆ ಪ್ರಾಣಿಗಳನ್ನು ಬರ್ತಾವ ಈ ಕಡೆ?
0: ಅವ್ ಬರೋಕೆ ನಮ್ಮ ಕಡೆಗೆ ಒಂದುಗಳು ಬಂದ್ಬಿಡ್ತು. ಆ ಥರ ಏನ ಇರೋಗಂಟ ಇರೋದು ಸತ್ರ ಹೋಗ್ಲತ್ತಾಗೆ.
1: ಹಿಂದಿನ ಕಾಲ ಜೀವನ ಹೇಗೆ ಅನಿಸ್ತಿತ್ತಮ್ಮ ನಿಮಗೆ ಅವಾಗ?
0: ಪೈನಾಗಿತ್ತು. ಆಗ ಮಾಂಸ ಗಿಂಸ ಎಲ್ಲ ತಿಂತಿದ್ರು ಬೇರೆ ಗಟ್ಟಿಗೆ ಆರೋಗ್ಯ ಇತ್ತು. ಈಗೇನಿಲ್ಲ, ಕೋಳಿ ಮಾಂಸ ತಿನ್ನೋದು. ಅದು ತಗೊಂಡ್ಬಂದು ತಿಂದ್ರೆ ಆದ್ರೆ
1: ಅಂದ್ರೆ ಆ ಗೆಡ್ಡೆ ಗೆಣಸ್ನೆಲ್ಲ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು ನೀವು ತಂದು?
0: ಗೆಡ್ಡೆ ಗೆಣಸು ಆಗ ತಗೊಂಡ್ಬಂದು ಬೇಯಿಸಿ ಐಕೊಂಡು ನಾವು ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಆ ಗಟ್ಟಿ ಗಿಟ್ಟಿಲ್ಲ. ನಾವು ಹಿಂಗೆ ಕುತ್ಕೊಂಡು ಬೀಸ್ಬೇಕು. ಹಾಗೆಂಗ ಇಟ್ಟು ಮಾಡ್ಕೊಂಡು ಐಕೊಳ್ಗ.
1: ನಿಮ್ಗೆ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಾಡ್ತಿದ್ದ ಜೀವನ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು, ಇವಾಗ ಮಾಡ್ತಿದ್ರು ಇಲ್ಲಿನ ಜೀವನ ಚೆನ್ನಾಗಿ ಅನಿಸ್ತಾ ಇದಾವ. ಎರಡರಲ್ಲಿ ಯಾವ ಜೀವನ ತುಂಬಾ ಚೆನ್ನಾಗಿದೆ ಇವಾಗ ಜೀವನ ಮಾಡೋಕ್ಕೆ?
0: ಈಗ ನಾನು ಸ್ವಲ್ಪ ಆಸೆ. ಈಗ ಎಲ್ಲಿ ಮನೆಗೆ ಬರ್ತದಲ್ಲ ರೋಸಲ್ಲಿ ಅಮ್ಮ ಕಲ್ಲಿ ಕೀರ

0: ಹಾಕಿ ಎಲ್ಲ ಕೊಡ್ತೀವಿ. ಈಗ ಎರಡು ಹೊತ್ತು ಮೂರು ಹೊತ್ತು ಕೂತ್ಕೊಂಡು ನೋಡ್ಬೋದು.
1: ಇವಾಗ ಸರ್ಕಾರ ನಮಗೆ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದೆ, ಇದರಿಂದ ನಮ್ಮ ಜೀವನ ನಡೆಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆ, ಇಲ್ಲಿನ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಇವಾಗ ಕಾಡಿನ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಇವಾಗ ಸೇವನೆ ಮಾಡ್ತಿದ್ರಲ್ಲ ಅಂದ್ರೆ ಸರ್ಕಾರ ಕೊಡ್ತಿದ್ರೆ ನಿಮ್ಗೆ ಆಹಾರ ಪದಾರ್ಥಗಳು, ಇವೆರಡಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಯಾವ್ದು ತುಂಬಾ ನಿಮ್ಗೆ ರುಚಿ ಕೊಡ್ತೈತೆ ಅಮ್ಮ? ಅವಾಗ
0: ಕಾಳು ಕಡ್ಡಿ ಎಲ್ಲ ಕೊಡ್ತಾರೆ.
1: ಈಗ ತಿಂಗಳು ತಿಂಗಳು ಬರ್ತಾ ಇದೆಯಾ?
0: ಈಗ ಎರಡು ತಿಂಗಳು ಬಂದಿಲ್ಲ, ಅದಕ್ಕೆ ಸ್ವಲ್ಪ ಕಾಳು ತೊಂದ್ರೆ. ಅಕ್ಕಿನ ಕೊಟ್ಟಮೇಲೆ ಈ ಸತಿ ತಕ್ಕೊಳ್ಳಿ ಬೆಳ್ಳ ಹಾಕ್ಬಿಟ್ಟು ಬಂದಿರೋದು. ಅಕ್ಕಿನ ಸೊಸೈಟಿಲ್ಲ ಕೊಟ್ಟಿಲ್ಲ, ಅಕ್ಕಿ ತೀರಾಯ್ತು ಇನ್ನು ಮುಂದೆ ತಿಂಗೆ.
1: ಮತ್ತೆ ಇವಾಗ ಮನೇಲಿ ರೇಷನ್ ಪದಾರ್ಥಗಳು ಇಲ್ದೆ ಹೋದಾಗ ಯಾವ ರೀತಿ ಅಡುಗೆ ಮಾಡ್ಕೊಂಡು ಹೋಗ್ತೀರಾ ಮತ್ತೆ ಆಗಿದ್ರೆ?
0: ಏನೋ ದುಡ್ಡು ಹೋಗಿ ತಕೊಬರೋದು ಅಂಗಡಿಗೆ, ಏನೋ ಮಾಡೋಕ್ಕಾಗ
1: ಅಮ್ಮ. ಆಗಿದ್ರೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ತಾವುಗಳು ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಿದ್ರಿ?
0: ಆಗ ಕಾಡ್ ಕಾಂಡಲ್ಲಿ ಇರೋದು, ಈ ಊರು ಸೇರ್ತಿಲ್ಲ. ಈಗೀಗ ಬಂದು ಸೇರಿರೋದು ನೋಡಿ, ಈಗೀಗ ಬಂದು ಮನೆ ಕಟ್ಕೊಂಡು ಕೂತಿರೋದು. ಸಂಘದವ್ರಿಗೆ ಹೇಳಿ ಹೇಳಿ ಹೇಳಿ ಹೇಳಿ ಒಂದಿಷ್ಟು ನಮ್ಮ ಮನೆ ಕೊಟ್ಟು ರೋಡು ಆಯ್ತು, ಚೇತು ಆಯ್ತು, ಇನ್ನೇನು. ಆಗ ಹೆರಿಗೆಲಿ ಆಗ ಆಸ್ಪತ್ರೆ ಇಲ್ಲ, ನನ್ನ ಐಕೊಂಡಲ್ಲಿ ಒಂದು ಆಸ್ಪತ್ರೆಗೆ ಹೋಗಿಲ್ಲ ನಾನು ಮನೇಲಿ. ಈಗ ನಾವು ಸತ್ತಕ್ಕೆ ಆಸ್ಪತ್ರೆ ಹೊಟ್ಟೆ ನೋವತ್ತು ಬಿಟ್ಟರು ಆಸ್ಪತ್ರೆ, ನನ್ನ ಐಕೊಂಡೆಲ್ಲ ನಮ್ಮ ಮನೇಲಿ ಒಂದಿನವರು ನಾ ಆಸ್ಪತ್ರೆ ಮನೆಗೆ ಹೋಗಲಿ.
1: ಹಾಗಿದೆ ಏನಂದ್ರೆ ತಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ಅಂದ್ರೆ ಇವಾಗ ಜ್ವರ ಆಗಿರ್ಬೋದು ಕೆಮ್ಮಾಗಿರ್ಬೋದು, ಅದಕ್ಕೆ ಯಾವ ರೀತಿ ಎಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಿ ಅವಾಗ ಹಿಂದಿನ ಕಾಲದಲ್ಲಿ?
0: ಆಗ ನಮ್ಮ ದೇವ್ರು ಚೆನ್ನಾಗಿತ್ತು, ನಾವು ಹೇಳಿದ್ರೆ ಸಾಕು, ಅದು ಇದು ಎಲ್ಲ ತಗೊಂಡು ಕುಡಿಸ್ತಿದ್ರು, ತರುತ್ತಿದ್ರು, ಮಾಡ್ತಿದ್ರು. ರೈತರಿಗೆ ಏನಿಲ್ಲ, ನಮ್ಗೇನಿಲ್ಲ, ಚೆನ್ನಾಗಿದ್ರು. ಈಗೀಗ ತಾನೇ ರೋಗ
1: ಅಂದ್ರೆ ತಾವುಗಳು ಹಿಂದಿನ ಕಾಲದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಗುಣವಾಗ್ತಾ ಇದ್ರಿ.
0: ಈಗ ಯಂಗ್ಸ್ಗಳೆಲ್ಲ ಆಸ್ಪತ್ರೆಗೆ, ಒಂದು ಮೂರು ಗಂಡೈಕ ಮೂರು ಜನ ಹೆಣ್ಣೈಕ ಮನೇಲಿ ಅಂದ್ರೆ ಮತ್ತೆ ನಾವು ಮಂಜಿನವರು ಆಸ್ಪತ್ರೆ ಮನೆಗೆ ಹೋಗಿ. ಈಗಲೂ ಅಷ್ಟೇ ಏನಾರ ಅಂದ್ರೆ ನಾ ಆಸ್ಪತ್ರೆಗೆ ಹೋಗಲ್ಲ, ಸೂಜಿ ಗೀಜ ಹಾಕ್ತೇನೆ, ನಮ್ಮನೆಗೆ ಕಾಲು ಕೊಡ್ತೀನಿ.
1: ಇನ್ನು ಸಣ್ಣ ಪುಟ್ಟ ಆರೋಗ್ಯದ ಮೇಲೆ ತೊಂದರೆಗಳು ಬಂದ್ರೆ ನೀವು ದೇವರನ್ನ ಕೇಳ್ಕೊತೀರಾ?
0: ಕೇಳ್ಕೊತೀವಿ, ನಮ್ಗೆ ಅದೇ ನೋಡ್ಕೊ, ಅದೇ ವಾಚೆ.
1: ದೇವ್ರ ಮೇಲೆ ತುಂಬಾ ನಂಬಿಕೆ
0: ಇಟ್ಟಿದ್ದೀರಾ? ನಂಬಿಕೆ ಇಟ್ಟಿವಿ.
1: ಅಂದ್ರೆ ನೀವು ಇದುವರೆಗೂ ಕೂಡ ಒಂದು ಮಾತ್ರೆ ಆಗಿರ್ಬೋದು, ಒಂದು ಇಂಜೆಕ್ಷನ್ ಆಗಿರ್ಬೋದು ಹಾಕಿಸ್ಕೊಂಡಿಲ್ಲ ನೀವು?
0: ಒಂದ್ ವರ್ಷ ಆಯ್ತು ನಾ ಹಾಕ್ಸ್ಕೊಂಡು, ಈಗ ಹಾಕ್ಸ್ಕೊಂಡಿಲ್ಲ, ಜೀವನ ಮಾಡ್ಕೊಂಡೇನಿ.

0: ಆರೋಗ್ಯ ಹೇಗಿದೆ ಅಮ್ಮ ಇವಾಗ? ನಿಮ್ಮ
1: ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು
2: ನಂಬಿರೋ ನಿಮ್ಮ ಸಮುದಾಯದ ದೇವ್ರ ನಿಮ್ಮನ್ನ ಕಾಪಾಡ್ತಾ
1: ಇದ್ದಾರೆ. ನಾವು ಚೆನ್ನಾಗಿದ್ರು ಅದು ಚೆನ್ನಾಗಿದೆ.
0: ಹಾಗೆ ನಮ್ಮ ಆಡಿಯಲ್ಲಿ ಯಾವೆಲ್ಲ ಸ್ವಸಹಾಯ ಸಂಘಗಳು ಮಾಡ್ಕೊಂಡು ಹೋಗ್ತಿದ್ದೀರಾ ನಿಮ್ಮ ಆಡಿಯಲ್ಲಿ?
1: ದುಡ್ಡು ಕಟ್ಟಿ ಸಂಘದಲ್ಲಿ ಕಟ್ಟಿ ಕಟ್ಟಿ ಸಂಘದವ್ರು ಹೆಂಗಸುಗಳು ಎಲ್ಲ ಸೇರಿದ್ರೆ ದುಡ್ಡು ಹತ್ಬೋದು. ನಿಮ್ಮ ದುಡ್ಡು ತಕ್ಕೋಗಿ ದುಡ್ಡು ಅದಲ್ಲ ನಿಮ್ದು ಸಂಘದಲ್ಲಿ ಅಂತಾರೆ. ಹೆಂಗಸುಗಳು ಕೇಳೋದು
0: ಇವಾಗಲೂ ಸಂಘ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ?
1: ಈಗ ಸಂಘದವನೇ ಬರಲ್ಲ, ಇದೀಗ ಸಂಘ ನಿಂತ್ಬಿಟ್ಟಾರ. ಅವ್ರೇ ನಿಂತಿರೋದು, ನಾವು ನಿಂತಿಲ್ಲ. ಸ್ವಾಮಿ ಸೋಮವಾರ ಬರ್ತಾನೆ, ಇಲ್ಲಿ ಬರಲ್ಲ, ಎಲ್ಲಿಗೆ ಹೋಯ್ತಾನೆ?
0: ನೀವು ಕೇಳಿಲ್ವಮ್ಮ ಯಾಕೆ ಇಲ್ಲಿ ಬರಲ್ಲ ಅಂದ್ಬಿಟ್ಟು? ನೀವು
1: ನಾ ಕೇಳಿದೆ, ಅದೇನಪ್ಪ ಯಾರು ಗೊತ್ತು ಸಂಘ ಪುಸ್ತಕ ದುಡ್ಡು ಎಲ್ಲ ಅದನ್ನಂತು.
0: ಎಷ್ಟು ಕಟ್ಕೊಂಡು ಹೋಗ್ತಿದ್ರ ವಾರಕ್ಕೆ?
1: ವಾರಕ್ಕೆ ಜಾಸ್ತಿ ಇದ್ರೆ ಒಂದು 50 ಅಂದ್ರೆ 20 ಅಂದ್ರೆ 40 ಅಂದ್ರೆ 30 ಎಲ್ಲ ಕೊಡ್ತೀವಿ.
0: ಈ ಸಂಘಗಳಿಂದ ನಿಮ್ಗೆ ಅನುಕೂಲ ಆಗ್ತಿದೆ?
1: ಅನುಕೂಲ ಸಂಘದ ಪುಸ್ತಕ ಎಲ್ಲದ ಇಲ್ಲಿ ನಂತು ದುಡ್ಡು ಮಾಡಿದ್ದೀನಿ ಸಂಘದ ಪುಸ್ತಕ.
0: ಏನಾದ್ರೂ ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ಆ ದುಡ್ಡನ್ನ ಬಳಸ್ಕೋತೀರ?
1: ಬಳಸಲ್ಲ. ಕಷ್ಟ ಆದ್ರೂ ಕೂಡ ನಾವು ಬಳಸಲ್ಲ. ಹೆಂಗೆ ಅವರು ಲೆಕ್ಕ ಮಾಡಿ ಮಡಗ್ಬಿಟ್ಟು ಹೋಯ್ತಾರ ಹಂಗೆ ಅದು ಏನು ಕೊಟ್ಟಿದ್ರೆ ಅವ್ರೇನಂತಾರೆ, ನೀ ತಕೊಂಡು ತಿಂದಿದ್ದಯ್ಯ ದುಡ್ಡು ಕೊಟ್ಟು ಅಂತಾರೆ. ಎಲ್ಲಿ ಕೊಟ್ಟು ಅದಕ್ಕಾಗಿ ಅವ್ರು ಹೆಂಗೆ ಮಾಡಿದಾರ ಹಂಗೆ ಮಾಡಿದ್ರು. ಯಾವತ್ತಾರ ಬಂದೇ ಬರ್ತಾರ ಆಯ್ಕೆ ಹೇಳ್ತೀನಿ, ನನಗೆ ಗೊತ್ತು ಇಷ್ಟು ಜನ ಎಲ್ಲಿಗೆ ಹೋಗಿದ್ರಿ ಅಂತೀನಿ ಅಂದ್ರೆ ನಾವು ನನ್ನ ಐಕ ಮಕ್ಕ ನಾನು ಎಲ್ಲಿಗೆ ಹೋಗಲ್ಲ ಈ ಜಾಗ ಬಿಟ್ಟು.
0: ಇದೇ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತೀವಿ, ಈ ಜಾಗ ಬಿಟ್ಟು ನಾವು ಎಲ್ಲಿಗೂ ಕೂಡ ಹೋಗಲ್ಲ ಅಂತ ಹೇಳ್ತಿದ್ದೀನಿ. ಈ ಮೂಲಕ
1: ಹೋಗಲ್ಲ, ನಾನು ಹೋಯ್ತೀನಿ, ನನ್ನ ಐಕ ಹೋಯ್ತಾರ ನಾನು ಹೋಯ್ತೀನಿ ಬರ್ತೀನಿ. 3 ಜನ 4 ದಿನ 1 ವಾರ 2 ವಾರ ಇದ್ದು ಬಂದ್ರು, ಇನ್ನೇನು ಇಲ್ಲ ಅಂದ್ರೆ ಚೆನ್ನಾಗಿನಿ.
0: ಆಗಿನ ಮಾತಾಗಳು ಹಿಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಹೋಗ್ತೀನಿ ಅಂತ ತಮ್ಮ ಸಂಪ್ರದಾಯ ಹಬ್ಬಗಳು.

0: ಹೇಳೋದಾದ್ರೆ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ರಿ?
1: ಯಾವಾಗಲೂ ಹಬ್ಬ ಮಾಡ್ತೀನಿ. ಕೇರಳಕ್ಕೆ ಎಲ್ಲ ಹೋಯ್ತೀವಿ, ಕರೆದ್ರ ಅವರು ದೇವ್ರ ಹಬ್ಬ ಮಾಡಕ್ಕ. ಇಲ್ಲೆಲ್ಲ ತೀರ್ಸ್ಬಿಟ್ಟು ಇದ್ದವರೆಲ್ಲ ತೀರ್ಸ್ಬಿಟ್ಟು ತಗೋಗಿದ್ವಿ. ನನ್ನ ಐಕನ್ನ
0: ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಮ್ಮ ನೀವು?
1: ಏನಮ್ಮ ಮಾಡೋದು, ದುಡ್ಡು ತಕ್ಕೊಳ್ಳೆ ಕೊಡ್ತೀವಿ ಅವ್ರಿಗೆ. ಅವ್ರದ್ದು ಇದು ಅಕ್ಕಿ ಕಿಕ್ಕಿ ಸಾಮಾನ್ಯ ಗೇಮನ ತಕ್ಕ ಬಂದು ಹುಡುಗ ಗಿಡ್ಗ ಮಾಡಿ ಎಲ್ಲ ಮಾಡಿ ಎಲ್ಲ ಊಟಕ್ಕೆಕ್ತಾರೆ. ಊಟಕ್ಕೆಕ್ಕಿ ಊಟ ಮಾಡಿಬಿಟ್ಟು ದೇವ್ರು ಕರೆದು ಎಲ್ಲ ಸಮ ಮಾಡಿ ದೇವ್ರ ಕಾಲು ಹಿಡಿದ್ಬಿಟ್ಟು ಬರ್ತೀವಿ. ಕುರುಳು ಉರಿಸ್ತಾರ, ತಮಟೆ ಬಡಿತಾರ, ಗಂಡೈಕ ಕುಣಿತ, ಹೆಂಗಸುಗಳು ಕುಣಿತ, ಎಲ್ಲದ ನಮ್ಮ ಜೊತೆಗೆ ಆವತ್ತು ಬರಬೇಕು. ನೀವು
0: ಯಾವ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ತೀರಮ್ಮ ಈ ಹಬ್ಬಗಳನ್ನೆಲ್ಲ?
1: ಎಲ್ಲ ಸಾಮಾನು ತಕ್ಕ ಬರ್ತಾರ ಮಾಡ್ತಾರೆ. ಈ ಗೌಡ್ಗಳು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಬೇಸು ಗೊತ್ತು
0: ಅಂದ್ರೆ ಹಬ್ಬಗಳಲ್ಲಿ ನೀವು ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತೀವಿ.
1: ಈಗಾಗಲಮ್ಮ ಎಲ್ಲ ತೀರೋಯ್ತು, ಮುಂದಕ್ಕಿನ್ನೂ ಮಾಡ್ತಾರೆ.
0: ಎಲ್ಲ ಅಡಿಯರು ಕೂಡ ಒಗ್ಗೂಡಿ ನಿಮ್ಮ ಸಂಪ್ರದಾಯ ಹಬ್ಬಗಳನ್ನು ತುಂಬಾ ವಿಜೃಂಭಣೆ ಮಾಡ್ಕೊಂಡು ಹೋಗ್ತೀರ.
1: ಪಾಯಸ, ಹುಳಿ, ಅನ್ನ, ಕೇಸರಿ ಬಾತು ಎಲ್ಲ ಮಾಡ್ತಾರೆ.
0: ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀರ. ಅಕ್ಕಪಕ್ಕದ ಗ್ರಾಮದವರೆಲ್ಲ ಬರ್ತಾರ?
1: ಬರ್ತಾರೆ, ಹೇಳ್ಬಿಟ್ರು ಸಾಕು.
0: ಎಷ್ಟು ದಿನದವರೆಗೆ ಮಾಡ್ತೀರ ಹಬ್ಬಗಳನ್ನೆಲ್ಲ?
1: ಒಂದಿನ ಸಂಜೆ ಗಂಟೆ ಬೆಳಗ್ಗೆ ಗಂಟೆ ಅಂದ್ಕೊಂಡು ಆಮೇಲೆ ಎಲ್ಲ ಆಗ್ಬಿಟ್ಟು ಅದ ಜನಕ್ಕೆಲ್ಲ ಊಟ ಬಡಿಸ್ತಾರೆ. ಊಟ ತಿಂದ್ಬಿಟ್ಟು ರಾತ್ರಿ ಹೊತ್ತು ಮನೆ ಕೊಳದಲ್ಲಿ ಪುನಃ ಬೆಳಗ್ಗೆ ಹೊತ್ತು ನಮ್ಮ ದೇವ್ರಿಗೆ ಸರಿಯಿಲ್ಲ. ಒಂದಿಲ್ದ್ರೊಂದು ಪುನಃ ಬೆಳಗಾಗಿ ಎಲ್ಲ ಅಡುಗೆ ಮಾಡ್ತಾರೆ. ಊಟ ಜೊತೆ ಮಾಡಿಬಿಟ್ಟು 5 ಗಂಟೆಗೆಲ್ಲ ಅವ್ರವ್ರ ಮನೆಗೆಲ್ಲ ಹೋಗ್ಬೇಕು.
0: ಅಂದ್ರೆ ಒಂದು ರಾತ್ರಿ ಅಲ್ಲೇ ಉಳ್ಕೊಂಡಿರ್ತೀರ?
1: ಒಂದು ರಾತ್ರಿಯಲ್ಲಿ ಬೆಳಗಾಗಿ ಬತ್ತು ಅದು 5 ಗಂಟೆಗೆ ಬತ್ತಿ ಒಂದೊಂದ್ಸತಿ 6 ಗಂಟೆಗೆ ಬತ್ತಿ ಸೇರಿದ್ರು. ಹಣ್ಣು ಕಾಯಿ ಎಲ್ಲ ಕರ್ಪುರ ಗಂದ ಕಡೆ ಎಲ್ಲ ತಕ್ಕೈತಿ ಪೂಜೆ ಮಾಡೋದು. ಇಲ್ಲಿರೋದು ಇಲ್ಲೇ ಮಾಡ್ತೀವಿ.
0: ಅಂದ್ರೆ ಕಾಡಿನಲ್ಲಿ ಅಲ್ಲಿ ಬೇರೆ ಹಬ್ಬಗಳು ಮಾಡ್ಕೊಂಡು ಹೋಗ್ತೀರಿ, ಆಡಿಯಲ್ಲಿ ಬೇರೆ ಹಬ್ಬಗಳನ್ನು ಮಾಡ್ತೀರ?
1: ಕಾಡುಗಳಿಲ್ಲ, ಇಲ್ಲೇ ಮಾಡೋದು. ದೇವ್ರ ತಂಗಿ ಮಾಡೋದು
0: ಗಾಡಿ ಒಳಗಡೆ ನಿಮ್ಮ ದೇವರನ್ನ ಪೂಜೆ ಮಾಡ್ಕೊಂಡು ಹೋಗ್ತೀವಿ.
1: ಒಳ್ಳೇದು ಮಾಡ್ತೀವಿ.
0: ಈ ದೇವ್ರ ಪೂಜೆನ ಪ್ರತಿದಿನ ಮಾಡ್ತೀರಾ ಇಲ್ಲಾಂದ್ರ ಹಬ್ಬದ ಸಮಯದಲ್ಲಿ ಮಾಡ್ಕೊಂಡು ಹೋಗ್ತೀರಾ ಹೇಗೆ?
1: ಪ್ರತಿದಿನ ಮಾಡ್ತೀವಿ. ಅದು ಇದು ಸಾರಿಸಿ ಕೇರಿಸಿ ನಾವೆಲ್ಲ ನೀರು ಹೊಯ್ಕೊಂಡು ಕಣ್ಣು ಕಡ್ಡಿ ಹಚ್ಚಿ ಪೂಜೆ ಮಾಡ್ತೀವಿ.

0: ಈಗ ನೀವು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತ ಈ ಸಂಪ್ರದಾಯಗಳನ್ನ ತಮ್ಮ ಆಡಿಲಿ ಇವಾಗಿನ ಮಕ್ಕಳಿಗೆ ಕೂಡ ಹೇಳ್ಕೊಡ್ತಾ ಇದ್ದಾರಾ, ಕಲಿತಾ ಇದಾರ ಮಕ್ಕಳಿಗೆ?
1: ನಾವೆಲ್ಲ ಹೇಳ್ಕೊಡ್ತೀವಿ, ಮಾಡ್ತೀವಿ. ಈಗ ನಾಯಕರು ಕಲಿಸ್ಬಾರ್ದು, ಅವ್ರಿಗೆ ಗೊತ್ತು ಮಾಡಲ್ಲ. ಈಗ ನಾಯಕರು ಕಲಿಸ್ಬೇಕು, ನಾವೇ ಮಾಡ್ತೀವಿ, ನಿಂತ್ಕೊಂಡು ಹೋಗ್ತಾರೆ.
0: ನೀವ್ ಹೇಳ್ಕೊಡ್ತೀರಮ್ಮ ಮಕ್ಕಳಿಗೆಲ್ಲ?
1: ಒಬ್ಬ ನನ್ನ ಮೊಮ್ಮಗ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿರೋದು, ಒಬ್ಬ ಕೇಳೋಗ ಹೋಗೋದು ಆಸೆ ಹೇಗಿದ್ದ. ಈಗ ನಾವು ಮದುವಾಗಿದ ಮಾಡ್ಬೇಕಂದ್ರೆ ರಾಂಡಾಗಿ ಮಾಡ್ತಾರೆ, ಈ ಗೋಳು ಗೋಳು ಮಾಡಾಗಿ ಮಾಡ್ತಾರೆ ಈಗಿನವರು, ಆಗಿನವ್ರಿಲ್ಲ.
0: ಹಾಗೆ ನಮ್ಗೆ ಬಹಳ ಸಂತೋಷ, ಕಾಣಲು ಮಾಡ್ತಿದ್ದ ಕಾಣೆ ಜೀವನ ಬಗ್ಗೆ, ಹಾಗೇನೆ ಕಾಣಲು ಸೇವಿಸ್ತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ. ತಾವೇನು ಹಿಂದಿನ ಕಾಲದಲ್ಲಿ ಕಾಣಲು ಇದ್ದಾಗ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತಿದ್ರಿ, ಅದೇ ಹಬ್ಬಗಳನ್ನ ಇವಾಗಲೂ ಕೂಡ ತಮ್ಮ ಆಡಿಲಿ ಮುಂದುವರಿಸ್ಕೊಂಡು ಹೋಗ್ತಿದ್ರ, ಇದ್ರ ಕುರಿತು ಒಂದು ಒಳ್ಳೆ ಮಾಹಿತಿಯನ್ನ ನಮ್ಮ ಕೇಳುಗರು ತಿಳಿಸ್ಕೊಟ್ಟಿದ್ರ. ಹಾಗೆ ನಮ್ಮ ತಮ್ಮ ಒಂದು ಯಾಡಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮೇಲೆ?
1: ಮನ ಸಂಸ್ಕೊಳ್ತಾನೆ, ಇದೊಂದು ರೋಗ ಆಯ್ತು, ಇದೊಂದು ಮನ ಆಯ್ತು, ಚೇತು ಆಯ್ತು, ಏನ ನಮ್ಮ ನೀರು ಕೊಚ್ಚಿ ತುಂಬ್ರಿ,
0: ಕುಡಿನೀರು ಸಮಸ್ಯೆ ತುಂಬಿದೆ.
1: ಅದಕ್ಕೆ ಸಡ್ಗ ಹೊರದೊಟ್ಟ, ಒಂದು ಬೋರ್ ಆದ ಅಲ್ಲಿ ದೂರ ಹೊತ್ತು ನೀರು ಬರಲ್ಲ, ನಮ್ಮ ನೀರು ಮಂತ ನಮಗೆ ಬೇಕು. ಈಗೇನ ಸರಿ ಬ್ಯಾತ್ ಗೊತ್ತು, ಬಹಳ ತೊಂದ್ರೆ ನಮ್ಗೆ.
0: ಅದೇ ಬೇಸಿಗೆ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ,
1: ಕಷ್ಟ ಆಗ್ತಾನೆ ಆಗ ಕಷ್ಟ. ಈಗ ತಕೊಂಡು ಕುಡಿತೀವಿ.
0: ಹಾಗೇನೆ ಇವಾಗ ಯಾಡಿಲಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ, ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ ಮಾಡಿ ಒಳಗೆ ಪ್ರವೇಶ ಮಾಡಿದ್ದುಂಟ? ಯಾವ್ದಾದ್ರು ಪ್ರಾಣಿಗಳು ಬಂದಿದಾವ ನಿಮ್ ಮಾಡಿ ಒಳಗಡೆ?
1: ಒಂದ್ ದಿವಸ ಇಲ್ಲಿಗಡೆ ಬಂದು ಹೋಯ್ತಾನ, ನಾವೆಲ್ಲ ನಿಂತ್ಕೊಂಡು ನೋಡೋದು ಮೊಟ್ಟಾಯ್ತು ನೋಡಿ,
0: ಮನೆ ಮುಂದೆ ಹೋಗ್ತಾ ಇರ್ತಾನೆ.
1: ಅಂದ್ರೆ ಏನು ಮಾಡ್ಬೇಡ, ಒಂದೊಂದ್ ದಿವಸ ಇಲ್ಲಿಗಡೆ ಹೋಯ್ತದ ರೋಡ್ ಗಳಿ ಅಂದ್ರೆ ಸದ್ದು ಮಾಡಲ್ಲ, ಪಟಾಸು ಗಿಟ ಸೈಕ ಓಡಿಸ್ತು ಅದ್ರಿಸ್ಬಿಟ್ರು ಹೊಂಟೈತೆ. ಈಗ ಎಷ್ಟು ಗಾಚಿ ಬುತ್ತಿ ಒಳಗೆ ಕೂತಿದ್ವಿ ನಾವು.
0: ಆಗ ಹಿಂದಿನ ಕಾಲದಲ್ಲಿ ಕಾಣಲು ಜೀವನ ಮಾಡ್ತಿದ್ದಾಗ ತುಂಬಾ ಕಷ್ಟದಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಹಳ ಸಂತೋಷ ಅಮ್ಮ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಚಿಕ್ಕಬರಿಗಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ತಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಿದ್ದಂತಹ ತಮ್ಮದೇ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ, ಹಾಗೆ ತಾವು ಮಾಡ್ಕೊಂಡು ಹೋಗ್ತಿದ್ದ ಕಾರಣ ಜೀವನ ಬಗ್ಗೆ ಆಗಿರ್ಬೋದು, ಹಾಗೆ ತಮ್ಮ ಒಂದು ಮುಖ್ಯವಾಗಿ ಚಿಕ್ಕಬರಿಗಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳ

0: ಅವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಚಿಕ್ಕಬರ್ಗಿಹಾಳಿಯ ನಿವಾಸಿಗರಾದ ಶ್ರೀಮತಿ ಕಾಳಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಚಿಕ್ಕಬರ್ಗಿಹಾಳಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.
5: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
6: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
5: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
7: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
8: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
9: ಹೌದಾ, ಯಾವ ವೆಬ್ಸೈಟ್ನಿಂದ?
8: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
9: ರಿವ್ಯೂ ನೋಡಿದೀಯಾ?
8: ಇಲ್ಲ.
9: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
7: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
10: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
11: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.

0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ಬನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೆ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವ ದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತ

ಯಥಾರ್ಥವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನು ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅನ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ? ಅಮ್ಮ ಚಿನ್ನ, ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ನು ಕೆಲವರು ಬಂದಂಥ ಬಂಧುಗಳು, ನೆಂಟರಿಷ್ಟರು, ಅವರೆಲ್ಲ ಅವ್ರಿಗೆ ತೋಚಿದಂಥ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ, ಬಂಗಾರಿ, ಮುದ್ದು ಅಂತಂದಾಗ ಯಾರೇ ಕರೀಲಿ, ಆ ಮಗು ಓ ಅನ್ನತ್ತೆ, ಓಡ್ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನು ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದು ಮಗು ಇದ್ದ ಹಾಗೇನೆ, ಯಾರು ಕರೆದ್ರೂ ಹೋಗೊಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ, ರಾಮ ಅಂತ ಒಬ್ರು ಅಂದರೆ ಶಿವ ಅಂತ ಮತ್ತೊಬ್ರು ಅಂತಾರೆ, ಪಾರ್ವತಿ ಅಂತ ಒಬ್ರು ಅಂದರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ, ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನು ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲ ಜನರು ಒಂದೇ ದೇವತೆಯನ್ನು ಪೂಜಿಸ್ತಾ ಇಲ್ಲ, ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನು ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ತರಹ ಏಕೆ ಎಂಬುದನ್ನು ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ, ದುರ್ಜನರನ್ನು ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನು ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು. ಪುರುಷನು ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ

ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ ಇದ್ದಂತೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬಿಡುತ್ತೆ. ಒಂದೇ ರೀತಿಯ ವಿಚಾರವನ್ನ ಮನಸ್ಸು ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಲ್ಲಿ ಬದಲಾಗ್ಬಿಡತ್ತೆ. ಅದೇ ವಿಚಾರಗಳು ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಪ್ರಭಾವವನ್ನ ಬೀರುತ್ತೆ. ಇವುಗಳೇ ವ್ಯಕ್ತಿಯ ಆಲೋಚನೆಗಳನ್ನ ಮುಂದೆ ರೂಪಿಸ್ತಕ್ಕಂಥವು. ಇದು ಸಾರ್ವಭೌಮಿಕವಾದಂತಹ ಒಂದು ನಿಯಮವೇ ಹೌದು. ಹಾಗಾಗಿ ನಮ್ಮ ಆಲೋಚನೆ, ನಮ್ಮ ವಿಚಾರಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅನ್ನುವಂಥ ಮೂಲಭೂತವಾದಂಥ ಒಂದು ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರಕ್ರಿಯೆಯನ್ನ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮನಸ್ಸಿನ ಯೋಚನೆಗಳು ಹೇಗಿರಬೇಕು ಅಂತ ಹೇಳಿ ಆರಂಭ ಆಗೋದೇ ಈ ಭಗವದ್ಗೀತೆಯ ಮಾತಿನ ಮೂಲಕ. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಅಸೆಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಅಸೆಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ ಕೇ

0: ಇಲ್ಲಿ ಯಾವುದೇ ಒಂದು ಹುಸಿಯಾದ ಪುಸಿಯಾದ ಮಾತು ಬಂದರೂ ಕೂಡ ಕೊನೆಗೆ ನಮಗೆ ಬೇಕಾಗಿರುವಂಥದ್ದು ಸಮರಸದ ಮಂತ್ರ. ನಿಜವಾದ ಒಂದು ಕನ್ನಡಿಯ ಮುಂದೆ ನಿಂತಾಗ ಎಲ್ಲ ಸುಳ್ಳುಗಳ ಬಾಲವು ಮುದುಳಿ ಹೋಗುತ್ತೆ. ಸತ್ಯದನಿ ಶಾಶ್ವತವು ಮುದ್ದುರಾಮ ಎನ್ನುವುದರ ಮೂಲಕ ಈ ಜಗತ್ತಿನಲ್ಲಿ ನಾವು ಯಾವ ದೇವರನ್ನೇ ಪೂಜಿಸಲಿ, ಆ ಎಲ್ಲ ಪೂಜೆ ನಮಸ್ಕಾರಗಳು ಹೋಗಿ ಸೇರುವಂಥದ್ದು ಕಟ್ಟ ಕಡೆಗೆ ಆ ಏಕೈಕ ಪರಮಾತ್ಮನಿಗೆ, ಆ ಏಕೈಕ ಪ್ರಬಲ ಶಕ್ತಿಗೆ, ಆ ಭಗವಂತನಿಗೆ. ಹಾಗಾಗಿ ಸತ್ಯದನಿ ಒಂದೇ ಇಲ್ಲಿ ಶಾಶ್ವತ ಅಂತ ಹೇಳಿ ಮುದ್ದುರಾಮನು ಕೂಡ ಏಕಮೇವಾ ದ್ವಿತೀಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿ

0: ಯನ್ನು ಮಾನದಂಡವಾಗಿಟ್ಟುಕೊಂಡು 2025 ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21 ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾಕ್ಟರ್ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21 ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21 ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12 ಅಂತಾರಾಷ್ಟ್ರೀಯ ಯೋಗ ದಿನ ಹಿನ್ನೆಲೆ ಇದೇ 21 ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನು ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ, ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ಭಂಡಾರನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು, ಪೊಲೀಸರು ಭೇಟಿ ನೀಡಿ

0: ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟ್ರೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3ನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ಮಹತ್ವವನ್ನು ಕುರಿತು ಸರ್ಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:20ಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ 6:50ಕ್ಕೆ.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳಗರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೆಳಗರೆ ಇಂದಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ರಕ್ತದಾನ ದಿನದ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ, ಧನ್ಯವಾದಗಳು.
1: ಸರ್, ಪ್ರತಿ ವರ್ಷ ಜೂನ್ 14ರಂದು ಈ ಒಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಏನ್ ಸರ್, ಯಾಕೆ ಈ ಒಂದು ಪ್ರತಿ ವರ್ಷ ಈ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಮತ್ತೆ ಈ ಒಂದು ದಿನದ ಉದ್ದೇಶ ಏನನ್ನೋದ್ರ ಬಗ್ಗೆ ತಾವು ತಿಳಿಸಬಹುದಾ ಸರ್?
4: ದಿನದ ಮುಖ್ಯ ಮಹತ್ವ ಏನು ಅಂದ್ರೆ ಜೂನ್ 14 ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂತ ABO ಬ್ಲಡ್ ಗ್ರೂಪ್. ಈಗ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಬ್ಲಡ್ ಗ್ರೂಪ್ ಅಂದ್ರೆ ABO ಅಂತ ಹೇಳ್ತೀವಲ್ಲ, ಅದನ್ನ ಕಂಡಿಡಿದವರು ಕಾರ್ಲ್ ಲ್ಯಾಂಡ್ಸ್ಟೀನರ್. ಅವರ ಒಂದು ನೆನಪಿಗೋಸ್ಕರ ಒಂದು ಹಾಗೆ ಈ ರಕ್ತದಾನದ ಮಹತ್ವ ತಿಳಿಸ್ಕೊಡಕ್ಕೆ, ರಕ್ತದಾನಿಗಳನ್ನ ಅಭಿನಂದಿಸ್ಲಿಕ್ಕೆ ಮತ್ತು ರಕ್ತದಾನದ ಸೇಫ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ, ಸೇಫ್ ಬ್ಲಡ್ ಅಂತ, ಸುರಕ್ಷಿತವಾದ ಒಂದು ರಕ್ತದಾನವನ್ನ ಮಾಡಲಿಕ್ಕೆ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ ಅಭಿನಂದಿಸೋದಕ್ಕೋಸ್ಕರ ಈ ರಕ್ತದಾನದ ಜೂನ್ 14 ವಿಶ್ವ ರಕ್ತ ದಿನವನ್ನು ಆಚರಿಸಬೇಕು ಅಂತ ಪ್ರಾರಂಭ ಮಾಡಲಾಯ್ತು. ಇದು ಮೂಲತಃ ಅಮೆರಿಕದಲ್ಲಿ ಮೊದಲು ಶುರು ಆಗಿದ್ದು, ಆಮೇಲೆ ಎಲ್ಲ ಇದಾಯ್ತು. ಈ ಕಾರ್ಲ್ ಲ್ಯಾಂಡ್ಸ್ಟೀನ್ ಅನ್ನೋರಿಗೆ ಈ ಬ್ಲಡ್ ಗ್ರೂಪ್ ಕಂಡಿದ್ದಕ್ಕೆ 1925ರಲ್ಲಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ

0: ಇದು ಮುಖ್ಯವಾದ ಕಾರಣ ಜೂನ್ 14 ನಾವು ಇದನ್ನ ಆಚರಿಸೋದಕ್ಕೆ.
1: ಓಕೆ ಸರ್, ಈ ಒಂದು ರಕ್ತದಾನಿಗಳ ದಿನವನ್ನ ಪ್ರತಿ ವರ್ಷ ಕೂಡ ಒಂದೊಂದು ಘೋಷವಾಕ್ಯ ಅಥವಾ ಒಂದು ಥೀಮ್ ಅನ್ನ ಇಟ್ಕೊಂಡು ಆಚರಣೆ ಮಾಡ್ತಾರೆ. ಸೊ ಅದೇ ರೀತಿ ಈ ವರ್ಷ 2026 ಯಾವ ಒಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಒಂದು ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್?
0: ಈ ಸರಿ ಘೋಷವಾಕ್ಯ ಬಹಳ ಚೆನ್ನಾಗಿದೆ, ಏನಂದ್ರೆ ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲೈವ್ಸ್ ಅಂತ. ಅಂದ್ರೆ ಮನುಷ್ಯತ್ವದ ಒಂದು ಹನಿ ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋ ಒಂದು ಘೋಷವಾಕ್ಯದಿಂದ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾಗಿದೆ ಅನ್ಸುತ್ತೆ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಮನುಷ್ಯತ್ವ ಅಂದ್ರೆ ಏನಾಗ್ಬಿಟ್ಟಿದೆ, ಎಲ್ಲ ಸ್ವಾರ್ಥದಿಂದ ಇದ್ದಾರೆ. ಮೂಲತಃ ಈ ರಕ್ತದಾನ ಅನ್ನೋದು ನಿಸ್ವಾರ್ಥವಾದ ನಿರಪೇಕ್ಷವಾದ ಒಂದು ಕೆಲಸ. ಆದ್ರಿಂದ ಇದು ಬಹಳ ಚೆನ್ನಾಗಿ ಹೊಂದುತ್ತೆ. ಮನುಷ್ಯತ್ವ ಇದ್ದವರು, ಮಾನವೀಯತೆಯ ಪ್ರಜ್ಞೆ ಇದ್ದವರೆಲ್ಲರೂ ರಕ್ತದಾನಕ್ಕೆ ಮುಂದೆ ಬರಬೇಕು ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
1: ಸರ್, ಹಾಗಾದ್ರೆ ಈಗ ತಾವು ಹೇಳಿದ್ರಿ ಈ ವರ್ಷದ ಥೀಮ್ ಹೇಳಿದ್ರಿ, ಈ ಮತ್ತೆ ಈ ವಿಶ್ವ ರಕ್ತದಾನ ದಿನವನ್ನ ಯಾಕೆ ಜೂನ್ 14 ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಸರ್, ರಕ್ತದಾನದ ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್? ರಕ್ತದಾನ ಮಾಡೋದ್ರಿಂದ ಏನು?
0: ರಕ್ತದಾನ ಬಹಳ ಮಹತ್ವವಾದ್ದು. ಈಗಾಗಲೇ ಬಹಳ ಜನಗಳಿಗೆ ಬಹಳ ರೀತಿಯಲ್ಲಿ ಹಲವಾರು ಪತ್ರಿಕೆಗಳ ಮೂಲಕ, ರೇಡಿಯೋಗಳ ಮೂಲಕ ಎಲ್ಲ ತಿಳ್ಕೊಂಡಿದ್ದೀರ. ಬಹಳ ಮುಖ್ಯ. ಅದು ಈಗಿನ ಆಧುನಿಕ ಇದಾಗ್ತಾ ಇರೋದಾಗೆ ಹೊಸ ರೀತಿ ಕಾಯಿಲೆಗಳು, ಹೊಸ ರೀತಿ ನಮಗೆ ಪೇಷಂಟ್ಗಳು ಬರ್ಲಿಕ್ಕೆ ಶುರು ಆಗಿದ್ದಾರೆ. ಬಹಳ ಮುಖ್ಯವಾದ್ದು ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಸ್ಪೀಡ್,
1: ಹೌದು
0: ಸ್ಪೀಡ್ ಅಂದ್ಬಿಟ್ಟು ಹೈವೇಗಳಾಗ್ತಾ ಇದೆ, ದೊಡ್ಡ ದೊಡ್ಡ ರಸ್ತೆ ಆಗ್ತಾ ಇದೆ, ದೊಡ್ಡ ದೊಡ್ಡ ವಾಹನಗಳಾಗ್ತಾ ಇದೆ, ಸ್ಪೀಡ್ ವೆಹಿಕಲ್ಸ್ ಆಗ್ತಾ ಇದೆ. ಅದರಿಂದ ಅವಾಗಲೂ ಮುಂದುವರೆದ ರಾಷ್ಟ್ರಗಳಲ್ಲಿ ಸಾವಿಗೆ ಮೊದಲನೇ ಕಾರಣ ಅಪಘಾತ. ಆ ಒಂದು ಪರಂಪರೆ ಈಗ ನಮ್ಮ ದೇಶಕ್ಕೂ ಹರಡ್ತಾ ಇದೆ. ಸೊ ಅಪಘಾತ ಆದಾಗ ಬಹಳ ರಕ್ತ ಬೇಕಾಗ್ತದೆ. ಉದಾಹರಣೆ ಹೇಳಬೇಕು ಅಂದ್ರೆ, ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಅಪಘಾತದಲ್ಲಿ 1 ಗಂಟೆಯಲ್ಲಿ ಒಂದು ಪೇಷಂಟ್ಗೆ 30 ಯೂನಿಟ್ ಅಷ್ಟು ಬ್ಲಡ್ ಕೊಟ್ಟಿದ್ವಿ. ಈ ರೀತಿ ಅಪಘಾತಗಳಾಗ್ತದೆ, ಪೂರ್ಣ ರಕ್ತಸ್ರಾವವಾಗಿರುತ್ತೆ. ಕೆಲವು ಸರಿ ದೇಹದಲ್ಲಿರೋ ಸಂಪೂರ್ಣ ಬ್ಲಡ್ ಹೋಗಿರೋದನ್ನ ರೀಪ್ಲೇಸ್ ಮಾಡಿ ನಾವು ಮನುಷ್ಯರನ್ನ ಈ ರಕ್ತದಾನದಿಂದ ಬದುಕಿಸಿರೋ ಉದಾಹರಣೆಗಳು ಉಂಟು. ಆದ್ರಿಂದ ಅಪಘಾತಗಳಲ್ಲಿ ಬಹಳ ಇದಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ಪ್ರತಿಯೊಂದು ರೋಗಕ್ಕೆ, ಹಲವಾರು ರೋಗಗಳಿಗೆ ರಕ್ತದಾನ ಬಹಳ ಇದೆ. ನಮ್ಮ ದೇಶದಲ್ಲಂತೂ ಅನಿಮಿಯಾ ಅನ್ಬಿಟ್ಟು ರಕ್ತ ಹೀನತೆಯಿಂದ ತುಂಬಾ ಜನ ಹೆಣ್ಮಕ್ಳು ಇದು ಮಾಡ್ತಾರೆ, ಹೆರಿಗೆ ಟೈಮಲ್ಲಿ ಅವ್ರಿಗೆ ರಕ್ತ ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೊಸ ಚಿಕಿತ್ಸೆ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್. ಈಗ ಲಿವರ್ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಹಾರ್ಟ್ ಟ್ರಾನ್ಸ್ಪ್ಲಾಂಟು, ಲಂಗ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತದೆ. ಇವೆಲ್ಲದಕ್ಕೂ ರಕ್ತದಾನ ಇಲ್ದಿರ, ರಕ್ತದ ಒಂದು ಕಣಗಳ ಒಂದು ದಾನ ಇಲ್ದಿರ ಆಗೋದೇ ಇಲ್ಲ. ಇನ್ನೊಂದು ನಮ್ಮ ಇದಕ್ಕೆ ಬಂದಿರೋದು ಅಂದ್ರೆ ಕ್ಯಾನ್ಸರ್. ಕ್ಯಾನ್ಸರ್ ನ ಪ್ರತಿ ಹಂತದಲ್ಲೂ ಕೀಮೋಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ನಂತರದ ಅವರ ಜೀವನದಲ್ಲಿ ಇರಲಿಕ್ಕಾಗಲಿ ರಕ್ತದಾನ ಬಹಳ ಮುಖ್ಯ. ಈ ರೀತಿ ರಕ್ತದಾನ ಬಹಳ ಮಹತ್ವ ಪಡೆದಿದೆ, ಅದು ಈಗಿನ ಕಾಲಕ್ಕಂತೂ ಬಹಳ ಅವಶ್ಯಕವಾಗಿದೆ.
1: ಒಬ್ಬ ವ್ಯಕ್ತಿಯ ಒಂದು ರಕ್ತದಾನದಿಂದ ಎಷ್ಟು ಜನರ ಒಂದು ಜೀವನವನ್ನ ಉಳಿಸಬಹುದು ಸರ್?
0: ಸಾಮಾನ್ಯವಾಗಿ ಒಂದು ರಕ್ತದ ಇದನ್ನ ನಾವು ವಿಂಗಡಿಸ್ತೀವಿ. ರಕ್ತ ಕಣಗಳು ಬೇರೆ, ರಕ್ತದಲ್ಲಿರೋ ನೀರಿನ ಅಂಶ ಬೇರೆ, ಅದಕ್ಕೆ ಪ್ಲಾಸ್ಮಾ ಅಂತ ಕಂಡಿಡಿತೀವಿ. ಸೊ ರಕ್ತ ಕಣಗಳು ಈ ರಕ್ತ ಇಲ್ದಿದ್ದರೂ ಕೊಡ್ತೀವಿ. ಸಾಮಾನ್ಯ 3-4 ರೋಗಿಗಳು ಕೊಡ್ಬೋದು ರಕ್ತ ಕಣಗಳನ್ನ, ಅನಿಮಿಯಾ ಅಂತ ಇರೋರ್ಗೆ. ಈ ಆಕ್ಸಿಡೆಂಟ್ ಆದವ್ರಿಗೆಲ್ಲ ಪ್ಲಾಸ್ಮಾ ಕೊಡ್ಬೇಕಾಗ್ತದೆ. ಮತ್ತೊಂದು ಪ್ಲೇಟ್ಲೆಟ್ಸ್ ಅಂತ ಇದೆ. ಪ್ಲೇಟ್ಲೆಟ್ಸ್ ನ ಸಾಮಾನ್ಯವಾಗಿ ಡೆಂಗು, ಆಮೇಲೆ ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ಸು, ಆಕ್ಸಿಡೆಂಟ್ಸು, ಪ್ರೀ ಆಪರೇಷನ್ ಎಲ್ಲ ಕೊಡ್ಬೇಕಾಗ್ತದೆ. ಆಮೇಲೆ ಅದರಲ್ಲೂ ನಾವು ಕೆಲವು ಪ್ಲಾಸ್ಮಾದಲ್ಲೂ ಕೆಲವು ಸರಿ ಸಪರೇಟ್ ಮಾಡಿ ಕ್ರಯೋಪ್ರೆಸಿಪಿಟೇಟ್ ಅಂತ ಮಾಡ್ತೀವಿ. ಅದನ್ನ ಬ್ಲಡ್ ಫ್ಯಾಕ್ಟರ್ 8 ಕಡಿಮೆ ಇದ್ದಾಗ ಅಂತ ಅವರು ಹಿಮೋಫಿಲಿಯಾ ಅಂತ ಹೇಳ್ತೀವಿ ಅವ್ರಿಗೆ ಕೊಡ್ಲಾಗ್ತದೆ. ಆದ್ರಿಂದ ರಕ್ತ 1 ಯೂನಿಟ್ ಇದ್ರಿಂದ ಸಾಮಾನ್ಯ 3-5 ಪೇಷಂಟ್ರು ಹೆಲ್ಪ್ ಆಗ್ತದೆ.
1: ಸರ್, ಈಗ ನಮ್ಮ ಒಂದು ದೇಶದಲ್ಲಿ ಈ ಒಂದು ರಕ್ತದ ಅವಶ್ಯಕತೆ ಮತ್ತು ಲಭ್ಯತೆಯ ಸ್ಥಿತಿ ಹೇಗಿದೆ ಸರ್?
0: ರಕ್ತದ ಅವಶ್ಯಕತೆ ಏನಾಗಿದೆ, ನಮ್ಮ ದೇಶದಲ್ಲಿ ಈಗ ವಾರ್ಷಿಕವಾಗಿ ನಮಗೆ 1.5 ಕೋಟಿ ಯೂನಿಟ್ ಬೇಕಾಗಿದೆ. ಆದ್ರೆ ರಕ್ತದಾನ ಮಾಡ್ತಾ ಇರೋರು ಈಗ ಬಹಳ ಈ ತರ ಪ್ರಚಾರ ಎಲ್ಲ ಮಾಡಿ ಇದು ಮಾಡೋದ್ರಿಂದ 1.3 crores ಅಷ್ಟು ರಕ್ತದಾನದಿಂದ ಬರ್ತಾ ಇದೆ. ಸೊ ಇನ್ನೂ 20 ಲಕ್ಷದಷ್ಟು ಕಡಿಮೆ ಇದೆ. ಆಮೇಲೆ ಇನ್ನು ರಕ್ತದಲ್ಲಿ ಏನಾಗ್ತದೆ, ನಮಗ್ ಬೇಕಾದೇ ಸಿಕ್ಕದಿಲ್ಲ. ನೀವೆಲ್ಲ ಬರೀ ರಕ್ತ ಗುಂಪುಗಳು ಬರೀ ABO ಅನ್ಕೊಂಡಿದ್ರಿ, 30 ರಕ್ತ ಗುಂಪುಗಳಿದೆ. ಅದರಿಂದ ಆಮೇಲೆ ಸಾಮಾನ್ಯವಾಗಿ ನೆಗೆಟಿವ್ ಗುಂಪುಗಳು ತುಂಬಾ ಕಷ್ಟ ಸಿಕ್ಕೋದು. ಆದ್ರಿಂದ ರಕ್ತದ ಅವಶ್ಯಕತೆ ಬಹಳ ಕಷ್ಟ ಆಗ್ತದೆ. ಸೊ 20 ಲಕ್ಷ ಕಡಿಮೆ ಇದೆ. ಅದ್ರ ಜೊತೆಗೆ ಈ ತರ ರೇರ್ ಗ್ರೂಪ್ಸ್ ಆದ್ರೆ ಇನ್ನೂ ಕಷ್ಟ ಆಗ್ತದೆ. ಆದ್ರಿಂದ ರಕ್ತದ ಅವಶ್ಯಕತೆ ತುಂಬಾ ಇದೆ. ಆಮೇಲೆ ಕರ್ನಾಟಕದಲ್ಲಿ ವಾರ್ಷಿಕವಾಗಿ 8 ಲಕ್ಷ ರಕ್ತ ಯೂನಿಟ್ ಬೇಕಾಗಿದೆ. ಈಗ ಪರಿಸ್ಥಿತಿ ಪರವಾಗಿಲ್ಲ, ಕಳೆದ 10 ವರ್ಷದಿಂದ ಬಹಳ

0: ಕಷ್ಟ ಇತ್ತು. ಈಗ ಸ್ವಲ್ಪ ಕರ್ನಾಟಕದಲ್ಲಿ ಸುಧಾರಿಸಿದೆ, ಮೋರ್ ದೆನ್ 70% ಅಷ್ಟು ರಕ್ತದಾನಗಳು ಆರಾಮ್ ಬರ್ತಾ
1: ಇದೆ. ಸರಿ, ಈಗ ರಕ್ತದಾನವನ್ನು ಮಾಡಬೇಕು ಅಂತಂದರೆ ಕನಿಷ್ಠ ಎಷ್ಟು ವಯಸ್ಸು ಮತ್ತು ಎಷ್ಟು ತೂಕ ಇರಬೇಕು ಸರ್, ಮಹಿಳೆಯರು ಮತ್ತು ಪುರುಷರು ಅನ್ನೋಕ್ಕೆ ಸಂಬಂಧ?
0: ಮಹಿಳೆಯರಾಗಲಿ ಪುರುಷರಾಗಿರಲಿ ಆರೋಗ್ಯವಂತಾಗಿರೋರು ಯಾರು ಬೇಕಾದರೂ 18 ವರ್ಷದ ಮೇಲ್ಪಟ್ಟವರು ರಕ್ತದಾನ ಕೊಡ್ಬೋದು. ಇದಕ್ಕೆ ವಯಸ್ಸಿನ ಮಿತಿ ಸಾಮಾನ್ಯವಾಗಿ ನಾವು

0: ಮಾಡಿದ್ರು, JSS ಅಲ್ಲಿ ಬಂದ್ರು, ಆರೋಗ್ಯವಾಗಿದ್ದರು. ಅವರಿಂದ ನಾನು ರಕ್ತದಾನ ನಾನೇ ಮಾಡಿಸಿ ತಗೊಂಡಿದ್ದೀನಿ. ಅದು ಒಂದು 10-12 ವರ್ಷದ ಹಿಂದ್ಗಡೆ. ಆಮೇಲೆ ಸಾಮಾನ್ಯ ತೂಕ 45-45 kg ಸಾಮಾನ್ಯ ಇರಬೇಕು. ಈಗ 45 ತಗೊಂಡ್ರೆ ನಾವು ರಕ್ತನ ವಿಂಗಡಣೆ ಮಾಡೋದಕ್ಕಾಗೋದಿಲ್ಲ. ಅದರಿಂದ 50 kg ಮೇಲಿರೋರು ಕೊಟ್ಟರೆ ಅದು ಅನುಕೂಲ ಆಗುತ್ತೆ. ಯಾಕೆಂದ್ರೆ ರಕ್ತ ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಹತ್ರ ವಿಂಗಡಣೆ ಮಾಡಲಿಕ್ಕೆ ನಮ್ಗೆ ಇಷ್ಟು ವಾಲ್ಯೂಮ್ ಅಂತ ಬೇಕು. ನಾವು ಸುಮ್ಮನೆ ಎಲ್ಲ ತಗೊಂಡ್ಬಿಡೋಕ್ಕಾಗಲ್ಲ. 45 kg ಇದ್ರೆ ಬರೀ ಅದ್ರಲ್ಲಿ 10% ಅಷ್ಟೇ ತಗೊಳಕ್ಕಾಗೋದು. ಅದರಿಂದ ಆದಷ್ಟು 50 kg ಮೇಲಿದ್ರೆ ಒಳ್ಳೇದು.
1: ಸರಿ, ಈಗ ಮಹಿಳೆಯರು ರಕ್ತದಾನ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಶೇಕಡಾವಾರು ಪ್ರಮಾಣ ಎಷ್ಟಿರಬೇಕು, ಎಷ್ಟಿಂದ ಎಷ್ಟಿದ್ರೆ ಅವರು ರಕ್ತದಾನವನ್ನು ಮಾಡಬಹುದು?
0: ರಕ್ತ ಪ್ರಮಾಣ ಎಲ್ಲರಿಗೂ ಕಾಮನ್, ಅದು 12 gram ಮೇಲೆ ಇರಬೇಕು. 12 gram ಕಡಿಮೆ ಇದ್ರೆ ನಾ 12.5 grams ಕಡಿಮೆ ಇದ್ರೆ ನಾವು ರಕ್ತ ತಗೊಳ್ಳಲ್ಲ. 12.5 grams ಮೇಲೆ ಎಲ್ಲರಿಗೂ ಇರಬೇಕು,
1: ಪುರುಷರು ಮತ್ತು
0: ಮಹಿಳೆಯರು. ಅದಿದ್ರೆ ಅದೇ ಬಹಳ ಮುಖ್ಯ ನಮಗೆ, ಅದಕ್ಕಿಂತ ಕಡಿಮೆ ಇದ್ರೆ ತಾವು ತಗೊಳ್ಳಿಕ್ಕಾಗದಿಲ್ಲ.
1: ಸರ್, ರಕ್ತದಾನವನ್ನ ಎಷ್ಟು ಅವಧಿಗೊಮ್ಮೆ ಮಾಡಬಹುದು, ಹೇಗೆ ಸರ್?
0: ರಕ್ತದಾನ 3-4 ತಿಂಗಳಿಗೆ ಒಂದ್ ಸರಿ ಕೊಡಬಹುದು. ವರ್ಷದಲ್ಲಿ 1-4 ಸರಿ ಕೊಡಬಹುದು ಗಂಡಸರಾದ್ರೆ. ಹೆಣ್ಮಕ್ಳಾದ್ರೆ ವರ್ಷದಲ್ಲಿ 1-3 ಸರಿ ಕೊಟ್ರೆ ಸಾಕು ಅಂತ.
1: ಸರಿ, ರಕ್ತದಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂತ ಒಂದು ಅನುಕೂಲಗಳೇನು, ಜೊತೆಗೆ ದುಷ್ಪರಿಣಾಮಗಳು ಅಂದ್ರೆ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ದಪ್ಪ ಆಗ್ಬಿಡ್ತೇವೆ.
0: ಅನುಕೂಲ ತುಂಬಾ ಇದೆ. ಒಂದು ಏನಾಗುತ್ತೆ, ನೀವು ಕೊಟ್ಟಿರ್ತೀರಿ ರಕ್ತ, ದೇಹದ ಒಂದು ಪ್ರಕೃತಿ ನಿಯಮ ಏನು ಅಂದ್ರೆ ಏನಾದ್ರು ಓದ್ ಕೂಡಲೇ ಅದನ್ನ ಮತ್ತೆ ಚೆನ್ನಾಗಿ ಸರಿಪಡಿಸ್ಕೊಳ್ಳುವಂಥದ್ದು. ಅದು ಒಂದು ಸ್ಟಿಮ್ಯುಲೇಷನ್ ತರ ಆಗ್ತದೆ ನಿಮ್ಮ ಬೋನ್ ಮ್ಯಾರೋ. ಅದಕ್ಕೆ ಅದರಿಂದ ಒಂದು ಹೊಸ ರಕ್ತ ಬಂದು ನಿಮ್ಮಲ್ಲಿ ಒಂದು ನವ ಚೈತನ್ಯ ಬಂದಂಗೆ ಆಗ್ತದೆ. ಎರಡನೇದು, ರಕ್ತದಾನ ಕೊಟ್ಟವರಲ್ಲಿ ಸಾಮಾನ್ಯ ಹೃದಯದ BP ಕಡಿಮೆ ಬರೋದಿಲ್ಲ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹಲವಾರು ಒಂದು ಕೆಲವು ಸ್ಟಡೀಸ್ ನಲ್ಲಿ ಹೇಳ್ತಾರೆ. ಅದೆರಡು. ಮೂರನೇದು, ಕೊಲೆಸ್ಟ್ರಾಲ್ ಕಡಿಮೆ, ತುಂಬಾ ಕಡಿಮೆ ಆಗುವ ಸಂಭವಗಳಿವೆ ರಕ್ತದಾನ ನಿರಂತರವಾಗಿ ಕೊಡ್ತಾ ಇರ್ತಾರೆ. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾದ್ದು ಅಂದ್ರೆ ಮಾನವ ಸಹಜವಾದ ಒಂದು ಆನಂದ, ಒಂದು ತೃಪ್ತಿ. ಮನುಷ್ಯನಿಗೆ ನಾ ಮನುಷ್ಯನಾಗಿದ್ದಕ್ಕೂ ಏನ್ ಮಾಡಿದೆ, ಏನ್ ಸಾರ್ಥಕ ಅನ್ನೋ ಒಂದು ಪ್ರಶ್ನೆ ಬಂದಾಗ ಯಾವುದೇ ನಿಸ್ವಾರ್ಥವಾಗಿ ಅಪೇಕ್ಷೆ ಇಲ್ಲದೆ ನಾವು ಒಂದು ದಾನ ಕೊಟ್ಟು ಅದರಿಂದ ಒಂದು 3-4 ಜೀವಗಳು ಬದುಕ್ತವೆ ಅಂತ ಒಂದು ಅನ್ನಿಸಿದಾಗ ಒಳಗಡೆ ಸಿಕ್ಕುವ ಆತ್ಮತೃಪ್ತಿ, ಆ ಆನಂದ ಈ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆ ಒಂದು ತೃಪ್ತಿ ಖಂಡಿತ ಈ ರಕ್ತದಾನದಿಂದ ಸಿಕ್ಕುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದರಿಂದ ಆ ರಕ್ತದಾನ ಬಹಳ ಶ್ರೇಷ್ಠ ದಾನ, ಅದು ಈಗಿನ ಯುಗಕ್ಕೆ ಅಂತ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು.
1: ಇದರಿಂದ ಏನು ಸೈಡ್ ಎಫೆಕ್ಟ್ ಆತರ ಆಗಂತ ಸಾಧ್ಯತೆ ಇಲ್ಲ.
0: ರಕ್ತದಾನದ ದುಷ್ಪರಿಣಾಮ ಅಂದ್ರೆ 99% 90% ಯಾವುದೇ ರೀತಿಯ ದುಷ್ಪರಿಣಾಮ ಇರಲ್ಲ. ಕೆಲವರಿಗೆ ಏನಂದ್ರೆ ಬಹಳ ರಕ್ತದಾನ ಕೊಟ್ಟ ಮೇಲೆ ತಗೊಂಡವರು ಹೇಳಿದ ಮಾತನ್ನ ಕೇಳಬೇಕು, ಅದು ಬಹಳ ಮುಖ್ಯ. ತಕ್ಷಣ ಎದ್ದು ಓಡೋಗ್ಬಿಡುದು ಎಲ್ಲ ಮಾಡಬಾರ್ದು. ರಕ್ತದಾನ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಪ್ರಾಬ್ಲಮ್ ಇರಲ್ಲ. ಸಾಮಾನ್ಯವಾಗಿ ಆಗೋದು ಅಂದ್ರೆ ತಲೆ ತಿರುಗಿ ಬರ್ತದೆ ಕೆಲವರಿಗೆ. ಯಾಕೆಂದ್ರೆ ರೆಸ್ಟ್ ತಗೊಳ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇದನ್ನ ಮಾಡಿದ್ರೆ ಸಾಮಾನ್ಯವಾಗಿ ಏನು ಆಗೋದಿಲ್ಲ. ಆಮೇಲೆ ಎಲ್ಲಿ ರಕ್ತದಾನ ತಗೊಂಡಿರ್ತೀವೋ ಆ ಜಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ, ಕೆಲವ್ರಿಗೆ ನೋವು ಬರ್ತದೆ, ಕೆಲವ್ರಿಗೆ ರಕ್ತ ಹೆಪ್ಪುಗಟ್ಕೊಳ್ತದೆ, ಅದೆಲ್ಲ ಸಾಮಾನ್ಯ ಅದಾಗದೆ ಹೋಗ್ತದೆ. ಏನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಿಲ್ಲ. ಆತರ ಏನಾರಾದ್ರೆ ಒಂದು ತಕ್ಷಣ ಬಂದು ನಮ್ಮ ಡಾಕ್ಟರ್ಗಳನ್ನ ಭೇಟಿ ಮಾಡಿದ್ರೆ ಪರಿಹಾರ ಮಾಡ್ಕೊಡ್ತೀವಿ. ಸಾಮಾನ್ಯ ಏನು ತೊಂದರೆ ಆಗೋದಿಲ್ಲ.
1: ಸರ್, ನಾವು ರಕ್ತದಾನ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಸರ್?
0: ರಕ್ತದಾನ ಕೊಡ್ಲಿಕ್ಕೆ ಮುಂಚೆ ನೀವು ಚೆನ್ನಾಗಿ ನೀರು ಕುಡ್ದಿರಬೇಕು, ಬಹಳ ಒಂದು ಲಘು ಉಪಹಾರ ಮಾಡಿರಲೇಬೇಕು, ಹಿಂದಿನ ರಾತ್ರಿ ಒಳ್ಳೆ ನಿದ್ದೆ ಮಾಡಿರ್ಬೇಕು, ಅದು ಬಹಳ ಮುಖ್ಯ. ನಿದ್ದೆ ಚೆನ್ನಾಗಿ ಮಾಡಿ ಒಳ್ಳೆ, ಆಮೇಲೆ ಹೆಲ್ತ್ ಯಾವುದೇ ರೀತಿಯ ಕಾಯಿಲೆ ಇರಬಾರ್ದು. ಆಮೇಲೆ ಆಲ್ಕೋಹಾಲ್ ಆಗಲಿ ಹಿಂದಿನ ದಿವಸ 24 hours ಬಿಫೋರ್ ಆಲ್ಕೋಹಾಲ್ ಕುಡಿದಿರಬಾರ್ದು, ಸ್ಮೋಕ್ ಮಾಡಿರಬಾರ್ದು. ಆಮೇಲೆ ಹೆಲ್ತ್ ಬಗ್ಗೆ ಏನಾದ್ರು ಕಾಯಿಲೆ ಗೀಲೆ ಇದ್ರೆ ಖಂಡಿತ ಸ್ಪಷ್ಟಪಡಿಸಿ ಆವಾಗ ನಾವು ತಗೊಳ್ಳೋದಿಲ್ಲ. ನಿಮ್ಮ ಆರೋಗ್ಯದ ಹಿಸ್ಟ್ರಿ ಮಾತ್ರ ಖಂಡಿತ ರಕ್ತದಾನ ಮಾಡಕ್ ಮುಂಚೆ ನಮಗೆ ಕೊಡಬೇಕು. ಆಮೇಲೆ ಭಯ ಪಡಬೇಡಿ, ಧೈರ್ಯವಾಗಿರಿ, ಏನು ಆಗೋದಿಲ್ಲ. ಒಂದು 10 ನಿಮಿಷದ ಒಂದು ಕಾರ್ಯ ಅಷ್ಟೇ.
1: ಹೌದು, ಅಷ್ಟೇ. ಸರಿ, ರಕ್ತದಾನ ಮಾಡಿದ ನಂತರ ಈ ಒಂದು ರಕ್ತವನ್ನು ಹೇಗೆ ಟೆಸ್ಟ್ ಅಥವಾ ಪರೀಕ್ಷೆ ಮಾಡಲಾಗುತ್ತೆ ಸರ್?
0: ರಕ್ತದಾನ ಮಾಡಿದ್ರೆ ಸಾಮಾನ್ಯ ಏನಂದ್ರೆ ಸಿನಿಮಾದಲ್ಲಿ ತೋರಿಸ್ದಂಗಲ್ಲ, ಹಿಂಗೆ ಒಂದ್ ಕಡೆ ಹೀರೋ ಬ್ಲಡ್ ಕೊಡೋದು, ಪಕ್ಕದಲ್ಲಿ ಒಂದು ರೋಗಿ ಇರೋದು, ಸೀದಾ ಅವ್ರಿಗೆ ಹೋಗೋದು, ಆ ಒಂದು ಕ್ರಿಯೆ ಸಿನಿಮಾದು ಸಿನಿಮಾ ರೀತಿ ಅಲ್ಲ. ಒಂದು ರಕ್ತ ಕೊಟ್ರೆ ಅದನ್ನ ಪೂರ್ಣ ಪ್ರಮಾಣವಾಗಿ ನಾವು ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿ ಅದು ಸಂಪೂರ್ಣ ತಯಾರಾಗಿ ರೋಗಿಗೆ ಕೊಡಬಹುದು ಅನ್ನೋ ಸ್ಥಿತಿಗೆ ಕಡಿಮೆ ಅಂದ್ರೆ ನಮ್ಗೆ 24 ಗಂಟೆ ಬೇಕೇ ಬೇಕು. ಯಾಕೆಂದ್ರೆ ರಕ್ತ ತಗೊಂಡ್ಮೇಲೆ ನಾವು ಅದು ಯಾವ ಗುಂಪು ಅಂತ ನೋಡ್ಬೇಕು. ಆಮೇಲೆ ರಕ್ತದ ಆಗ್ಲೇ ಹೇಳದ್ನಲ್ಲ, ರಕ್ತದ ವಿಂಗಡಣೆ ಮಾಡಬೇಕು. ಏನಂದ್ರೆ ಕೆಂಪು ರಕ್ತ ರಕ್ತನಾಳಗಳೇ ಬೇರೆ, ಪ್ಲಾಸ್ಮಾ ಬೇರೆ, ಪ್ಲೇಟ್ಲೆಟ್ಸ್ ಬೇರೆ.

0: ಬೇರೆ, ಆಮೇಲೆ ಕ್ರಿಯೋಪ್ಲಸ್ ಸ್ಪ್ಲಿಟ್ ಮಾಡಿದ್ರೆ ಅದು ಬೇರೆ. ಇವೆಲ್ಲ ಒಂದು ಇದೆಲ್ಲ ಮಾಡಲಿಕ್ಕೆ ಒಂದು 7-8 ಗಂಟೆಗಳು ಬೇಕಾಗ್ತದೆ. ಇದಲ್ದಿರ ಕಾನೂನುಬದ್ಧವಾಗಿ ಕೆಲವೊಂದು ಟೆಸ್ಟ್ಗಳು ಮ್ಯಾಂಡೇಟರಿ ಅಂತ ಮಾಡಿದ್ದಾರೆ ನಮ್ಮಲ್ಲಿ. ನಮ್ಮ ಗೈಡ್ಲೈನ್ಸ್ ಅಂತ ಇದೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಇದೆ, ಈಗ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಆಗಿದೆ. ಅವರು ಕೆಲವೊಂದು ಟೆಸ್ಟ್ಗಳನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಹೆಚ್ ಐ ವಿ, ಹೆಚ್ ಬಿ ಎಸ್ ಸಿ ಜಿ ಅಂದ್ರೆ ಹೆಚ್ ಐ ವಿ ಏಡ್ಸ್ ಕಾಯಿಲೆ ಬರೋದು, ಹೆಚ್ ಬಿ ಎಸ್ ಸಿ ಜಿ, ಎಚ್ ಸಿ ವಿ ಇದೆಲ್ಲ ಜಾಂಡಿಸ್ ಬರುವಂತದ್ದು, ಎಂ ಪಿ ಮಲೇರಿಯಲ್ ಪ್ಯಾರಸೈಟು, ಬಿ ಡಿ ಆರ್ ಎಲ್ ಅಂತ ಈ ಲೈಂಗಿಕ ಇದ್ರ ರೋಗಗಳು ಹರಡೋದು. ಇವಿಷ್ಟು ಟೆಸ್ಟ್ಗಳನ್ನ ಮಾಡಿದ್ರ ನಾವು ಯಾರಿಗೂ ರಕ್ತ ಕೊಡೋಂಗೆ ಇಲ್ಲ ಕಾನೂನುವಾಗಿ. ಸೊ ಈ ಟೆಸ್ಟ್ಗಳನ್ನೆಲ್ಲ ಮಾಡಲಿಕ್ಕೆ 3-4 ಗಂಟೆ ಬೇಕಾಗ್ತದೆ. ಸೊ ಇವೆಲ್ಲ ಮಾಡಲಿಕ್ಕೆ ಸಾಮಾನ್ಯ 24 ಗಂಟೆ, ಇಷ್ಟು ಟೆಸ್ಟ್ಗಳನ್ನ ನಾವು ಮಾಡಲೇಬೇಕು. ಅದ್ರ ಜೊತೆಗೆ ನಾವು ಬ್ಲಡ್ ಗ್ರೂಪ್ನ ಹಲವಾರು ರೀತಿ ಇದೆ ಅಂತೇಳಲ್ಲ, ಪೇಷಂಟ್ ಇದರಲ್ಲೂ ಆಂಟಿಜನ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದನ್ನ ಟೆಸ್ಟ್ ಮಾಡಲಿಕ್ಕೆ ಅದು ಒಂದು ನವರ ತಗೊಳ್ಳುತ್ತೆ. ಸೊ ಇವಿಷ್ಟು ಟೆಸ್ಟ್ಗಳನ್ನ ನಾವು ಖಂಡಿತ ಮಾಡ್ತೀವಿ ಪ್ರತಿಯೊಂದು ಯೂನಿಟ್.
1: ಸರ್, ಈ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಿ ಇಟ್ಕೊಳ್ಬಹುದು ಸರ್?
0: ಈ ರಕ್ತದ ಒಂದು ಕಾಪಾಡೋದು ಅಂದ್ರೆ ಎಷ್ಟು ದಿನ ನಾವು ಸ್ಟೋರೇಜ್ ಮಾಡಬಹುದು ಅನ್ನೋ ಪ್ರಶ್ನೆ. ಅದು ಈ ಕೆಂಪು ರಕ್ತ ಕಣಗಳಾದ್ರೆ ನಾವು 2 ರೀತಿ ಬ್ಯಾಗ್ ಇದೆ, ಒಂದು ಬ್ಯಾಗ್ ಅಲ್ಲಾದ್ರೆ 35 ದಿವಸ ಇರಬಹುದು, ಇನ್ನೊಂದು ಅಡ್ಸಾಲ್ ಸೊಲ್ಯೂಷನ್ ಅಂತ ಹಾಕಿರ್ತೀವಿ, ಆತರ ಬ್ಯಾಗ್ ಅಲ್ಲಾದ್ರೆ 42 ದಿವಸ ಇಡಬಹುದು. ಪ್ಲಾಸ್ಮಾ ಆದರೆ -35 ಡಿಗ್ರೀಸ್ ಅಲ್ಲಿ 1 ಇಯರ್ ಇರಬಹುದು, -70 ಡಿಗ್ರೀಸ್ ಅಪ್ ಟು 5 ಇಯರ್ಸ್ ಇಡಬಹುದು. ಪ್ಲೇಟ್ಲೆಟ್ಸ್ ನ 22 ಡಿಗ್ರೀಸ್ ಅಲ್ಲಿ ಇಡಬೇಕು, ಬರೀ 3-5 ದಿವಸ ಅಷ್ಟೇ ಇರ್ಲಿಕ್ಕೆ ಸಾಧ್ಯ. ಇನ್ನು ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಇದೆ, ಅವೆಲ್ಲ ಮ್ಯಾಕ್ಸಿಮಮ್ 24 ಅವರ್ಸ್ ಇಡಬಹುದು, ತಗೊಂಡ್ ಕೂಡಲೇ ಅವೆಲ್ಲ ರಕ್ತ ಮಾಡಿಬಿಡ್ಬೇಕು. ಅದೆಲ್ಲ ಬಹಳ ರೇರ್ ಆಗಿ ವಿಶೇಷವಾದ ಕಾಯಿಲೆಗಳಿಗೆ ಮಾತ್ರ ಉಪಯೋಗಿಸ್ತೀವಿ.
1: ಸರ್, ಈ ಒಂದು ರಕ್ತ ಅಂತಕ್ಕಂಥದ್ದು ಯಾವ ರೋಗಿಗಳಿಗೆ ಒಂದು ಹೆಚ್ಚಿನ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ ಸರ್?
0: ಆಗ್ಲೇ ಹೇಳಿದ್ನಲ್ಲ, ಈಗಿನ ಆಧುನಿಕ ಇದು ಅಪಘಾತ ಬಹಳ ಮುಖ್ಯ. ಈಗಿನ ಇದು ಪ್ರತಿಯೊಂದರಲ್ಲೂ ಅಪಘಾತ ಆದಾಗ ರಕ್ತದ ಅವಶ್ಯಕತೆ ಬಹಳ ಇರುತ್ತೆ. ಅದು ಎರಡನೇದು ಆಪರೇಷನ್ಸ್, ಸಾಮಾನ್ಯವಾಗಿ ತುಂಬಾ ಈಗ ಬಹಳ ತರ ಆಪರೇಷನ್ಗಳಾಗ್ಬಿಟ್ಟಿದೆ ಪ್ರತಿಯೊಂದು ಆಪರೇಷನ್ಗೂ. ಆದ್ರೂ ರಕ್ತ ಕೊಡೋದು ಸ್ವಲ್ಪ ಕಡಿಮೆ ಆಗಿದ್ರು ಆಪರೇಷನ್ಗಳು ಹೇಳಿದ್ನಲ್ಲ, ಈಗ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರೀಸ್ ಅದರಲ್ಲಿ ಬಹಳ ಮುಖ್ಯ. ಆಮೇಲೆ ಹೆರಿಗೆ ಟೈಮ್ ಅಲ್ಲಿ,
1: ಹೌದು,
0: ಹೆರಿಗೆ ಟೈಮ್ ಅಲ್ಲಿ ರಕ್ತಸ್ರಾವ ಆಗಿ ತಾಯಿಂದ್ರಿಗಳಿಗೆ ಬಹಳ ತೊಂದರೆ ಆಗೋದು ಬಹಳ ಸಾಮಾನ್ಯ ಈ ಒಂದು ಇದರಲ್ಲಿ. ಆಮೇಲೆ ಕ್ಯಾನ್ಸರ್, ಆಗ್ಲೇ ಹೇಳಿದೆ ಕ್ಯಾನ್ಸರ್, ಅದರಲ್ಲಿ ಸರ್ಜರಿ ಆದಾಗ, ಕೆಮೋಥೆರಪಿ ಆದಾಗ, ರೇಡಿಯೇಷನ್ ಆದಾಗ, ಮತ್ತೆ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ ಆ ಟೈಮಲ್ಲೂ ಹಲವಾರು ಸಾರಿ ಅವ್ರಿಗೆ ಕ್ಯಾನ್ಸರ್ಗಳಿಗೆ ರಕ್ತಗಳು ಕಣಗಳು ಕಡಿಮೆ ಆಗಿ ಬಹಳ ಬೇಕಾಗ್ತಿರುತ್ತೆ ಕ್ಯಾನ್ಸರ್ ಅಲ್ಲಿ. ಆಮೇಲೆ ಬಹಳ ಇದು ಅಂದ್ರೆ ಮಕ್ಕಳಲ್ಲಿ ಕಾಂಜನೇಟಲ್ ಹಿಮೋಗ್ರಾಮ್ಸ್ ಅಂತ ಬರ್ತಾ ಇದೆ, ಹಿಮೋಪತಿ, ಹಿಮೋಗ್ಲೋಮಿನೋಪತೀಸ್ ಅಂತ, ಹಿಮೋಫಿಲಿಯಾ ಆಗ್ಲಿ, ಸಿಕಲ್ಸೆಲ್ ಅನಿಮಿಯಾ ಆಗ್ಲಿ, ಥ್ಯಾಲಸಿಮಿಯಾ ಅಂತ ಎಲ್ಲ ಇದೆ. ಈ ತರ ಮಕ್ಕಳಿಗೆ ಪ್ರತಿ ತಿಂಗಳಿಗೆ 15 ದಿವಸಕ್ಕೆ ಬ್ಲಡ್ ಬೇಕಾಗ್ತಿರುತ್ತೆ ಈ ಮಕ್ಕಳಿಗೆ. ಈ ರೀತಿ ಹಲವಾರು ಕಾಯಿಲೆಗಳಿಗೆ ಆವಾಗವಾಗ ರಕ್ತ ಅವಶ್ಯಕತೆ ಬೇಕಾಗ್ತಾ ಇರುತ್ತೆ.
1: ಸರ್, ಯುವ ಜನರು ಈ ಒಂದು ರಕ್ತದಾನದಲ್ಲಿ ಹೇಗೆ ಭಾಗವಹಿಸಬಹುದು ಸರ್?
0: ಯುವ ಜನರೇ ಈಗ ನಮ್ಮ ಆಸ್ತಿ, ನಮ್ಮ ದೇಶಕ್ಕೆ ಇವರು ಅವರೇ ಮುಂದೆ ಇರೋದು. ಈಗಿನ ಇದರಲ್ಲಿ 60% ಯುವ ಜನರು ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ, ಅವರು ಬಹಳ ಮುಖ್ಯ. ಯಾತಕ್ಕೆ ಅಂದ್ರೆ ರಕ್ತದಾನಿ ಅಂದ್ರೆ ಯಾರು ಅಂದ್ರೆ ಆರೋಗ್ಯವಾಗಿ ಯಾವಾಗ್ಲೂ ನಿರಂತರವಾಗಿ ರೆಗ್ಯುಲರ್ ಆಗಿ ಯಾರು ರಕ್ತದಾನ ಮಾಡ್ತಾರೋ ಅಂತವ್ರು ಶ್ರೇಷ್ಠ ರಕ್ತದಾನಿಗಳು ಅಂತ ಪರಿಗಣಿಸ್ತೀವಿ. ಇವರುಗಳು ಅವರು ಹೆಂಗ್ ಮೊದಲು ಧೈರ್ಯ ಇರಬೇಕು, ಭಯ ಇರಬಾರ್ದು. ಯಾವ ಯೋಜನೆಗಳು ಒಂದು ತಿಳ್ಕೊಳ್ಳಿ, ರಕ್ತದಾನ ಕೊಡೋದ್ರಿಂದ ಏನು ಆಗಲ್ಲ, ಅದು ಒಂದು ಬರೀ ಒಂದು 10 ನಿಮಿಷದ ಒಂದು ಕೆಲಸ ಅಷ್ಟೇ, ಒಂದು ಸ್ವಲ್ಪ ಒಂದು ನೀಡ್ಲಾಗ್ತಾ ಇದೆ, ಒಂಚೂರು ನೋವಾಗತ್ತಷ್ಟೇ. ಆದ್ರಿಂದ ಯುವ ಜನರು ಮುಂದೆ ಬರಬೇಕು. ಅವರು ಹುಟ್ಟಿದ ಒಂದು ದಿನ ಏನೇನೋ ಬರ್ಡೇ ಇದು ಮಾಡ್ತೀರಾ ಅವತ್ತಿನ ದಿವಸ ಕೊಡ್ಬೋದು. ತಂದೆ ತಾಯಿಗಳ ನೆನಪಿಗೆ ಅಥವಾ ಯಾರದೇ ಒಂದು ಪ್ರೀತಿ ಪಾತ್ರರಾದವರ ನೆನಪು ಕೊಡ್ಬೋದು, ಅಥವಾ ಒಂದು ಯುವ ಸಮೂಹ ಒಂದು ಗುಂಪು ಅಂತ ಮಾಡಿಕೊಂಡು ಅವರೇ ಒಂದು 5-6 ಜನ ಒಟ್ಟಿಗೆ ಹೋಗಿ ಒಂದೊಂದು ವಿಶೇಷ ದಿನ, ಸಾಮಾನ್ಯ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅಥವಾ ಯಾವ್ದಾದ್ರು ಹಬ್ಬ, ಯಾವ್ದಾದ್ರು ಹಬ್ಬದ ದಿವಸ ಹೋಗ್ಬಿಟ್ಟು ಸ್ವತಂತ್ರವಾಗಿ ಹೋಗ್ಬಿಟ್ಟು ರಕ್ತದಾನ ಕೇಂದ್ರಗಳಲ್ಲಿ ರಕ್ತಗಳನ್ನ ದಾನ ಮಾಡೋದು, ಇದನ್ನ ಬೆಳೆಸ್ಕೊಳ್ಬೇಕು. ಅವ್ರದೇ ಒಂದು ಇದು ಮಾಡಿಕೊಂಡು ಒಂದು ಗುಂಪು ಮಾಡಿ ವಾರ್ಷಿಕವಾಗಿ ಒಂದೆರಡು ಬಾರಿ ಆದ್ರೂ ರಕ್ತದಾನ ಮಾಡಿದ್ರೆ ಬಹಳ ನಮ್ಗೆ ಬಹಳ ರೋಗಿಗಳಿಗೆ ಉಪಯೋಗ ಆಗುತ್ತೆ. ಮಾಡಿದ್ದು ಒಂದು ಒಂದು ಸಾರ್ಥಕತೆನೂ ಇರುತ್ತೆ ಒಂದು ಮನುಷ್ಯ ಜನ್ಮದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಸರ್. ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನವನ್ನು ನಾವು ಹೇಗೆ ಉತ್ತೇಜಿಸಬಹುದು ಸರ್?
0: ಒಂದು ಪ್ರಚಾರ, ಪ್ರಚಾರ ಈಗ ಬಹಳಷ್ಟು ಆಗಿದೆ.
1: ಹೌದು.
0: ಎರಡನೇದು ಅರಿವು ಏನಾಗ್ತಾ ಇದೆ ಅಂದ್ರೆ ಪ್ರತಿ ಒಂದು 5-10 ವರ್ಷಕ್ಕೆ ಮುಂಚೆ ಒಂದು ಹೊಸ ಯುವಕರ ಸೇರ್ಪಡೆ ಆಗ್ತದೆ 18 ವರ್ಷಕ್ಕೆ. ಅವರಿಗೆ ಒಂದು ಅರಿವು ಉಂಟು ಮಾಡಬೇಕು. ವಿಚಿತ್ರವಾದ ಭಯ ಇರ್ತದೆ, ರಕ್ತ ಕೊಟ್ಟರೆ ಏನೋ ಆಗುತ್ತೆ, ನೋವಾಗ್ಬಿಡುತ್ತೆ, ನಮ್ಗೇನೋ ಕಾಯಿಲೆ ಬಂದ್ಬಿಡ್ಬೋದು. ಆಮೇಲೆ ರಕ್ತದಾನದ ಮಹತ್ವ, ಆಮೇಲೆ ಬಹಳ ಮುಖ್ಯವಾದ್ದು ಅಂದ್ರೆ ಮಾರಲ್, ಮೌಲ್ಯಯುತವಾದ

0: ಬದುಕನ್ನ ಹೆಂಗ್ ಬದುಕೋದು ಅಂತ. ನಮ್ಮ ದೇಶದಲ್ಲಿ ಮೂಲವಾದ ಒಂದು ಅಂದ್ರೆ ತ್ಯಾಗೈನೈಕ ಮಾನುಷಾಣಂ ಅಂತ, ತ್ಯಾಗ ಮಾಡಿದಾಗ್ಲೇ ನೀವು ಮನುಷ್ಯತ್ವದ ನಿಜವಾದ ಮನುಷ್ಯರಾಗ್ತೀರಾ ಅಂತ. ಆದ್ರಿಂದ ರಕ್ತದಾನದ ಒಂದು ಇದು ಮಾಡಿ ಒಂದ್ ನಾಲ್ಕೈದು ಜನಕ್ಕೆ ಜೀವ ಉಳಿಸ್ತೀರಾ, ಅದರಿಂದ ಇಷ್ಟು ಉಪಯೋಗ ಇದೆ ಅಂತ ಹೇಳಿ. ಆಮೇಲೆ ರಕ್ತದಾನ ಇನ್ ಬಹಳ ಮುಖ್ಯವಾದ್ದು ಅಂದ್ರೆ ರಕ್ತ ಇನ್ನೆಲ್ಲೂ ಸಿಕ್ಕಲ್ಲ. ಆರ್ಟಿಫಿಷಿಯಲ್ ಆಗಿ ಏನೇನೋ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಕಿಡ್ನಿ ಮಾಡಿದ್ದಾರೆ, ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಆದರೆ ರಕ್ತ ಮಾತ್ರ ಆರ್ಟಿಫಿಷಿಯಲ್ ಮಾಡಕ್ಕೆ ಯಾವ ಫ್ಯಾಕ್ಟ್ರಿ ಆಗಲಿ, ಯಾವುದೇ ನದಿ ಇದಾಗಲಿ, ಯಾವುದೇ ಒಂದು ಪ್ಲಾಂಟ್ ಇಂದ ಆಗಲಿ ಇನ್ನೂ ಕಂಡುಹಿಡಿಯಲಿಕ್ಕಾಗಿಲ್ಲ. ರಕ್ತ ಬರೋದು ಮನುಷ್ಯರ ಮೂಲಕ, ಅವರ ಒಂದು ಒಳ್ಳೆಯ ಮನಸ್ಸಿನ ಒಂದು ತ್ಯಾಗದ ಒಂದು ಇದರಿಂದ, ಸಂತೋಷವಾಗಿ ಕೊಡೋ ಒಂದು ರಕ್ತ, ಶುದ್ಧವಾದ ರಕ್ತದಿಂದ ಒಂದು ನಾಲ್ಕೈದು ಜನಕ್ಕೆ ಉಪಯೋಗ ಆಗತ್ತೆ ಒಂದು ಒಂದು ಪರಿಜ್ಞಾನ ಬಂದಾಗ ಮನುಷ್ಯ ಮುಂದೆ ಬಂದು ಕೊಡ್ತಾನೆ. ಈ ಒಂದು ಸಾಮಾಜಿಕ ಬದ್ಧತೆ, ಧೈರ್ಯ ಮತ್ತು ತ್ಯಾಗ ಮನೋಭಾವ ಯುವಕರಲ್ಲಿ ನಾವು ಮೂಡಿಸಿ ಇದನ್ನ ನಾವು ಒಂದು ಪ್ರಚಾರ ಮಾಡಿದ್ರೆ ಹೆಚ್ಚು ಜನ ಮುಂದೆ ಬಂದು ರಕ್ತದಾನ ಮಾಡ್ತಾರೆ.
1: ಖಂಡಿತ ಸರ್. ಸರ್, ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಕೆಲವರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ, ಅಂದ್ರೆ ನಾವು ರಕ್ತ ಕೊಟ್ಟಾಗ ತುಂಬಾ ದಪ್ಪ ಆಗ್ತೀವಿ, ಬೇರೆ ತರ ಈ ತರದಲ್ಲಿ ಇರುತ್ತೆ. ಏನು ಸರ್ ಈ ಒಂದು ತಪ್ಪು ಕಲ್ಪನೆಗಳು?
0: ಸಾಧ್ಯನೇ ಇಲ್ಲ, ಇದೆಲ್ಲ ಇದು ಮಿತ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಏನಂದ್ರೆ ತುಂಬಾ ಸುಸ್ತಾಗ್ಬಿಡುತ್ತೆ, ಅಲ್ಲ ಸಾಧ್ಯನೇ ಇಲ್ಲ. ರಕ್ತದಾನ ತಗೊಂಡು 15 ನಿಮಿಷ ನೀವು ರೆಸ್ಟ್ ತಗೊಂಡ್ರೆ ಪೂರ್ಣ ಚೆನ್ನಾಗ್ ಆಗ್ತೀರಾ, ನೀವು ಮೊದಲಿದ್ದಂಗೆ ಆಗ್ಬಿಡ್ತೀರಾ. ಒಂದು ಎರಡನೇದಾಗ ತುಂಬಾ ನೋವಾಗುತ್ತೆ ಅಂತ, ಭಯ ಏನೂ ಆಗಲ್ಲ, ನೀವು ಸಾಮಾನ್ಯ ಜ್ವರ ಬಂದಾಗ ಒಂದು ಇಂಜೆಕ್ಷನ್ ತಗೋತಿರಲ್ಲ ಅಷ್ಟು ಮಾತ್ರ ಆಗುತ್ತೆ, ಅದರಿಂದ ನೋವಿಗೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಕೆಲವ್ರಿಗೆ ಏನಾಗಿದೆ, ಏನೇನೋ ಕಾಯಿಲೆಗಳು ಬಂದ್ಬಿಡುತ್ತೆ ಅಂತ, ಅದು ಖಂಡಿತ ಇಟ್ಕೊಳ್ಬೇಡಿ. ನಾವು ಯಾವಾಗ್ಲೂ ಫುಲ್ಲಿ ಸ್ಟರೈಲ್ ನ್ಯೂ ಬ್ಯಾಗ್ ಯೂಸ್ ಮಾಡ್ತೀವಿ. ಆ ನೀಡ್ಲು ಕೂಲ ನಿಮ್ಮೆದುರುಗಡೆನೆ ತೆಗೆದು ತೋರ್ಸಕ್ಕಾಗತ್ತೆ, ಎಲ್ಲ ಸ್ಟರೈಲ್ ಒಳ್ಳೆ ಅಥೆಂಟಿಕೇಟೆಡ್ ಒಳ್ಳೆ ಕಂಪ್ನಿ ಬ್ಯಾಗ್ ಗಳೀಗ, ಮೊದ್ಲಿನ ತರ ಅಲ್ಲ. ಮೊದ್ಲಾದ್ರೆ ಬಹಳ ಹಿಂದೆ ಬಾಟಲ್ ತಗೋತಾ ಇದ್ವಿ, ಸ್ಟರ್ಲೈಸ್ ನಾವೇ ಮಾಡ್ಬೇಕಿತ್ತು, ಈಗ ಹಂಗಿಲ್ಲ. ಒಳ್ಳೆ ರೆಕಗ್ನೈಸ್ಡ್ ಲೈಸೆನ್ಸ್ಡ್ ಲ್ಯಾಬ್ ಗಿಟ್ನಲ್ಲಿ ಫುಲ್ಲಿ ಸೈಂಟಿಫಿಕಲಿ ತಯಾರಾದ ಬ್ಲಡ್ ಬ್ಯಾಗ್ಸ್ ಇರುತ್ತೆ, ಒಳ್ಳೆ ಸ್ಟರ್ಲೈಸ್ಡ್ ನೀಡಲ್ಸ್ ಇರುತ್ತೆ, ಎಲ್ಲ ಫ್ರೆಶ್ ಆಗಿರುವಂತದ್ದು. ಅದರಿಂದ ನಿಮ್ಗೆ ಅದರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ಇನ್ ಕೆಲವ್ರಿಗೆ ಏನಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂತ, ಟೈಮ್ ಏನು ಇಲ್ಲ, ರಕ್ತದಾನ ಮಾಡಿ ಎಲ್ಲ ಒಂದು ಪ್ರೊಸೀಜರ್ ಕೇವಲ ಒಂದು 20 ನಿಮಿಷ ಹೆಚ್ಚು ಅಂದ್ರೆ ಅಷ್ಟರಲ್ಲಿ ಮುಗ್ದೋಗುತ್ತೆ, ನೀವು ಕೊಟ್ಬಿಟ್ಟು ಆರಾಮಿಗೆ ಹೋಗ್ಬೋದು. ಅದರಿಂದ ಇದರಿಂದ ಭಯ ಪಡಬೇಕಾಗಿಲ್ಲ. ಇದೆಲ್ಲ ಏನು ಯಾರ್ಯಾರೋ ಹೇಳಿದ್ ಕೇಳ್ಬೇಡಿ, ಧೈರ್ಯವಾಗಿ ಮುಂದೆ ಬಂದು ಒಂದ್ಸರಿ ನೋಡಿ, ಆಮೇಲೆ ರಕ್ತದಾನ ಮಾಡಿ ಜೊತೆಗೆ ಇನ್ನೊಂದಿಬ್ಬರನ್ನು ಕರ್ಕೊಂಡು ಬನ್ನಿ ಮುಂದೆ.
1: ಸರಿ, ಈ ಮಧುಮೇಹ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಇನ್ನಿತರ ಏನಾದ್ರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ರಕ್ತದಾನ ಮಾಡಬಹುದಾ? ಹೇಗೆ ಸರ್?
0: ಮಧುಮೇಹ BPL ಇರೋರು ಕಂಟ್ರೋಲ್ ಇದ್ದವ್ರಿಗೆ ಬ್ಲಡ್ ತಗೊಳ್ಬಹುದು, ಆದ್ರೆ ಸಾಮಾನ್ಯ ಕ್ಯಾಂಪ್ ಗಳಲ್ಲಿ ನಾವು ಅವಾಯ್ಡ್ ಮಾಡ್ತೇವೆ. ಯಾಕೆಂದ್ರೆ ಅವ್ರು ಸ್ವಲ್ಪ ಏನಾದ್ರು ಇದಾದಾಗ ತಕ್ಷಣ ಅದು ಮಾಡಕ್ ಇದು ಮಾಡಲ್ಲ. ರಕ್ತದಾನ ಕೇಂದ್ರಗಳಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಇದ್ದವರು ರಕ್ತದಾನ ಮಾಡಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ.
1: ಸರ್, ರಕ್ತದಾನ ಮಾಡಿದ ತಕ್ಷಣದಲ್ಲಿ ಅವ್ರ ಕೆಲಸಕ್ಕೆ ಹೋಗಬಹುದಾ? ಹೇಗೆ ಸರ್?
0: ತಕ್ಷಣ ಅಂದ್ರೆ ಇದು ರಕ್ತದಾನ ಮಾಡಿದವರು ಡೆಸ್ಕ್ ವರ್ಕ್ ಅಂದ್ರೆ ಡೆಸ್ಕ್ ವರ್ಕ್ ಮಾಡೋರು, ಆಫೀಸ್ ವರ್ಕ್ ಮಾಡೋರೆಲ್ಲ ಹೋಗ್ಬೋದು. ಸಾಮಾನ್ಯ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡ್ಬಿಟ್ರೆ ಏನ್ ಕೆಲಸ ಮಾಡಬಹುದು. ಆದ್ರೆ ತುಂಬಾ ಸ್ಟ್ರೀನಸ್ ಎಕ್ಸಸೈಸ್, ತುಂಬಾ ಲಾಂಗ್ ಡ್ರೈವ್ ಮಾಡೋದು, ಆಮೇಲೆ ಬಾರ ಗಿರೋ ಎತ್ತು ಅಂತ ಕೆಲಸ ಮಾಡೋದು, ಇಂಥದನ್ನ ಒಂದು 12 hours ಅವಾಯ್ಡ್ ಮಾಡೋದು ಒಳ್ಳೇದಷ್ಟೇ.
1: ಸರ್, ಈ ಒಂದು ಅಪರೂಪದ ರಕ್ತದ ಗುಂಪು ಹೊಂದಿರ್ತಕ್ಕಂಥವ್ರು ಏನ್ ಮಾಡ್ಬೇಕು? ಸಾಮಾನ್ಯವಾಗಿ ಕೆಲವೊಂದು ರಕ್ತದ ಗುಂಪುಗಳು ಸಿಗದ್ ಬಹಳ ರೇರು.
0: ಅಪರೂಪದ ರಕ್ತದ ಗುಂಪು ಇದ್ರೆ ಸಾಮಾನ್ಯ ಏನಾಗುತ್ತೆ, ಕಾಯಿಲೆ ಬರ್ಬೇಕಷ್ಟೇ, ಕಾಯಿಲೆ ಬಂದಾಗ ಯೋಚನೆ ಮಾಡ್ಬೇಕಷ್ಟೇ. ಇನ್ ತುಂಬಾ ಅಪರೂಪ ಆದ್ರೆ ಆತರ ಮಕ್ಕಳಿದ್ದಾರೆ ಕೆಲವರು, ಏನಂದ್ರೆ ಹಿಮೋಫಿಲಿಯಾ ಥಾಲಸಿಮಿಯಾ ಆದವರು, ಅದೇನಾಗುತ್ತೆ, ನೀವು ನಿಮ್ಗೇನಾದ್ರು ಕಾಯಿಲೆ ಇದ್ದು ರಕ್ತದ ಅವಶ್ಯಕತೆ ಇದ್ರೆ ರಕ್ತದಾನ ಕೇಂದ್ರದಲ್ಲಿ ನಿಮ್ಮ ಹೆಸರು ನೋಂದಾಯಿಸ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾಗುತ್ತೆ ರಕ್ತ ಅಂತ ಮೊದಲೇ ಹೇಳಿದ್ರೆ ಎಲೆಕ್ಟಿವ್ ಸರ್ಜರೀಸ್ ಅಂತ ಇರುತ್ತೆ. ಏನಾದ್ರು ಇಂಥವ್ರ ಪ್ರಾಬ್ಲಮ್ ಬರೋದು ಯಾವಾಗ ಅಂದ್ರೆ ಏನಾದ್ರು ಆಪರೇಷನ್ ಆದಾಗ, ಸಾಮಾನ್ಯ ಎಮರ್ಜೆನ್ಸಿ ಆದಾಗ್ಲೂ ಹಿಂಗೋ ಇದಾಗುತ್ತೆ. ಎಲೆಕ್ಟಿವ್ ಸರ್ಜರೀಸ್ ಎಲ್ಲ ಆದಾಗ ಒಂದು ರಕ್ತದಾನ ಕೇಂದ್ರಕ್ಕೆ ಹೋಗಿ ನಿಮ್ಮ ಗ್ರೂಪ್ ಕೊಟ್ಬಿಟ್ಟು ನಿಮ್ಮ ಡಾಕ್ಟರ್ಗೂ ಹೇಳಿ ಆತರ ಡೋನರ್ಸ್ ಹುಡುಕ್ಬಿಟ್ಟು ಅವಾಗ ನಿಮ್ಗೆ ಅವಶ್ಯಕತೆ ಇರೋ ರಕ್ತನ ತರಿಸಿ ರೆಡಿ ಮಾಡ್ಕೋಬಹುದು. ಅದರಿಂದ ಭಯ ಪಡಬೇಕಾಗಿಲ್ಲ. ಕಾಯಿಲೆ ಬಂದ್ರೆ ಮಾತ್ರ, ಅದು ರಕ್ತ ಬೇಕಾಗಿರುವಂತ ಕಾಯಿಲೆ ಬಂದ್ರೆ ಅಥವಾ ರಕ್ತ ಬೇಕಾಗಿರುವಂತ ಸರ್ಜರಿ ಬಂದಾಗ ಮಾತ್ರ ತೊಂದರೆ ಆಗೋದು. ಅವಾಗ ಡಾಕ್ಟರ್ಗಳು ಆಮೇಲೆ ರಕ್ತದಾನ ಕೇಂದ್ರ ಅಲ್ಲಿ ಹೆಲ್ಪ್ ಮಾಡ್ತಾರೆ, ಸಾಮಾನ್ಯ ಹೆಲ್ಪ್ ಆಗುತ್ತೆ. ಬಟ್ ವೆರಿ ರೇರ್ ಇದ್ದಾಗ ನಾವು ರಕ್ತ ಇಲ್ದಿರನೇ ಸರ್ಜರಿ ಹೆಂಗ್ ಮಾಡಬಹುದು ಅನ್ನೋ ಒಂದು ಆವಿಷ್ಕಾರಗಳು ಆಗಿದೆ ಈಗ. ಮೊದಲೆಲ್ಲ 10 grams ಇದ್ರೆ ಬ್ಲಡ್ ಕೊಟ್ಟು ಸಿಸೇರಿಯನ್ ಮಾಡ್ತಾ ಇದ್ರು, ಈಗ 8 grams ಇದ್ರು ಬ್ಲಡ್ ಇಲ್ದ್ರನೆ ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಆ ರೀತಿ ಹಂತಕ್ಕೆ ಬರ್ತಾ ಇದೆ. ನಮ್ಮ ಸರ್ಜರಿನೂ ತುಂಬಾ ಮುಂದುವರೆದಿದೆ, ಮುಂದೆ ರೋಬೋಟಿಕ್ ಸರ್ಜರಿ ಆಗ್ತಾ ಇದೆ. ಅಂದ್ರೆ ತುಂಬಾ ಕಡಿಮೆ ರಕ್ತದ ಒಂದು ವೇಸ್ಟೇಜ್ ಆಗ್ಬಿಟ್ಟು ಸರ್ಜರಿ ಮಾಡುವಂತದ್ದು.

0: ಆ ರೀತಿ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಗಾಬರಿ ಆಗ್ಬೇಕಾಗಿಲ್ಲ. ಸರ್ಜರಿ ಏನಾದ್ರು ಬೇಕಾದ್ರೆ ರಕ್ತದಾನ ಕೇಂದ್ರದಲ್ಲಿ ಹೋದ್ರೆ ನಿಮ್ಗೆ ಬೇಕಾದ ಒಂದು ರಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕು.
1: ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ಒಂದು ಇದೇ ಜೂನ್ ತಿಂಗಳ 25ನೇ ತಾರೀಕು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಸರ್. ಸೊ ಈ ಒಂದು ಶಿಬಿರದ ಕುರಿತು ರಕ್ತದಾನಿಗಳಿಗೆ ತಾವು ಏನು ಸಲಹೆಗಳನ್ನು ನೀಡಲು ಬಯಸ್ತೀರಿ ಸರ್?
0: ಹೆಲ್ತಿ ಡೋನರ್ ಆಗಿ ಮುಂದೆ ಬನ್ನಿ, ನೀವು ಬನ್ನಿ, ಜೊತೆಗೆ ಇನ್ನೊಬ್ಬರನ್ನು ಕರ್ಕೊಂಡು ಬನ್ನಿ. ಕಳೆದ ಸಾರಿ ಯಾರ್ಯಾರು ರಕ್ತದಾನ ಮಾಡಿದ್ರು ಅವರು ಇನ್ನೊಬ್ಬರನ್ನು ಮೋಟಿವೇಟ್ ಮಾಡ್ಕೊಂಡು ಕರ್ಕೊಂಡು ಬಂದರೆ ಇದ್ರ ಬಗ್ಗೆ ಅರಿವು ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗಿ ನಮಗೆ ಇಲ್ಲ ಏನಾಗ್ತಾ ಇದೆ, ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೇ ನಮಗೆ ತಿಂಗಳಿಗೆ 40 ಯೂನಿಟ್ ಬ್ಲಡ್ ಬೇಕಾಗ್ತಾ ಇದೆ. ಆದರೆ ನಮಗೆ ಸಿಗ್ತಾ ಇರೋದೆ 25-30 ಸಿಗ್ತಾ ಇದೆ. ನಾವು ಏನಿದ್ರು KR ಹಾಸ್ಪಿಟ್ಲಿಂದ ತರಿಸ್ಕೊಳ್ಬೇಕು, ಅದರಿಂದ ನಮಗೆ ರಕ್ತದ ಶಾರ್ಟೇಜು. ಇಲ್ಲಿ ನೀವು ರಕ್ತದಾನ ಮಾಡಿದ್ದನ್ನೆಲ್ಲ ನಾವು KR ಹಾಸ್ಪಿಟ್ಲ್ ಕೊಡ್ತೀವಿ. ಈ ಪ್ರೊಸೆಸಿಂಗ್ ಎಲ್ಲ KR ಹಾಸ್ಪಿಟಲ್ ರಕ್ತದಾನ ಕೇಂದ್ರದಲ್ಲಾಗುತ್ತೆ, ಅವರಿಂದ ನಮಗೆ ಬರಬೇಕು. ಆದ್ದರಿಂದ ಇಲ್ಲಿ ಸ್ಥಳೀಯವಾಗಿರೋರು ನೀವು ಹೆಚ್ಚು ರಕ್ತ ಕೊಟ್ಟಷ್ಟು ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೋದು. ಭಾಳ ಕಷ್ಟ, ಈಗ ಕಳೆದ ಒಂದು ತಿಂಗಳಲ್ಲಿ ಭಾಳ ಕಷ್ಟ ಆಗ್ಬಿಡ್ತು ನಮಗೆ. ಒಂದು 10 ಬಾಟ್ಲ್ ಎಕ್ಸ್ಟ್ರಾ ಬೇಕಾಗಿತ್ತು. ಭಾಳ ಕಷ್ಟಪಟ್ಟು ನಮ್ಮ ಟೆಕ್ನಿಷಿಯನ್ಸ್ನ ಕಳಿಸಿ ಸರ್ಜರಿ ಅರ್ಜೆಂಟ್ ಸರ್ಜರಿಗೆ ಕೇಳಿಕೊಂಡು ಅಲ್ಲೂ ಇರಬೇಕು, ನಾವು ಕೇಳಿದ ತಕ್ಷಣ ಸಿಕ್ಕೋದಿಲ್ಲ. ಆದ್ರಿಂದ ನೀವು ಹೆಚ್ಚು ನಮಗೆ ರಕ್ತದಾನ ಕೊಟ್ಟಷ್ಟು ಸ್ಥಳೀಯದವರು ನಾವು ಅಲ್ಲಿ ಅವರಿಂದ ಹೆಚ್ಚು ಡಿಮ್ಯಾಂಡ್ ಮಾಡಿ ತಂದು ಎಲ್ಲ ಬೇಕಾದಕ್ಕೆ ಇಲ್ಲಿ ಅವಶ್ಯಕತೆ ಇರೋರಿಗೆ ಕೊಡಲಿಕ್ಕೆ ಸಹಾಯ ಮಾಡ್ಬೋದು ಅಂತ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ಈಚ್ ಒನ್ ಬ್ರಿಂಗ್ ಒನ್ ಡೋನರ್, ಈಚ್ ಡೋನರ್ ಬ್ರಿಂಗ್ ಒನ್ ಡೋನರ್, ದಟ್ ಶುಡ್ ಬಿ ದಿ ಪಾಲಿಸಿ. ಹೋದ ಸರಿ ಅವರು ಯಾರು ರಕ್ತದಾನ ಮಾಡಿದ್ರು ನೀವು ಇನ್ನೊಬ್ಬರನ್ನ ಕರ್ಕೊಂಬನ್ನಿ ಈ ಸರಿ ಅಂತ ಕೇಳ್ಕೊಳ್ತಾ, ನೀವು 25ನೇ ತಾರೀಕು ನೀವು ಬನ್ನಿ, ಎಲ್ಲ ಯುವಕರನ್ನು ಕರ್ಕೊಂಡು ಬನ್ನಿ, ನೀವು ಅರಿವು ಮೂಡಿಸಿ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಅರಿವು ಮೂಡಿಸಿ ಧೈರ್ಯ ತುಂಬಿ ಕರ್ಕೊಂಬನ್ನಿ ಅಂತ ನಾನು ಕೇಳ್ಕೊಡ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ರಕ್ತದಾನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಮತ್ತು ಇದರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ವಿವರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ದಿನದ ಒಂದು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಸರ್ ಅವರು. ಹಾಗೆ ಮತ್ತೊಮ್ಮೆ ಕೂಡ ತಮಗೆ ಇದೇ ತಿಂಗಳ ಜೂನ್ 25ನೇ ತಾರೀಕು ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನದ ಕುರಿತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ರಕ್ತದಾನಿಗಳು ತಮ್ಮ ಸ್ವಯಂ ಪ್ರೇರಿತ ದೃಷ್ಟಿಯಿಂದ ಅಥವಾ ಇನ್ನೊಬ್ಬರಿಗೆ ಒಂದು ಜೀವ ಉಳಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ 18 ವರ್ಷ ಮೇಲ್ಪಟ್ಟವರು, ಆರೋಗ್ಯವಂತ ಯುವಕರು, ಯುವತಿಯರು ಹಾಗೂ ಪ್ರತಿಯೊಬ್ಬರು ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮತ್ತೊಂದು ಜೀವಕ್ಕೆ ಆಶ್ರಯ ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಇದೇ ತಿಂಗಳ ಒಂದು 25ನೇ ತಾರೀಕು ನಡೀತಕ್ಕಂಥ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು

0: ತಯಾರು ಮಾಡುತ್ತಿದ್ದೇವೆ.
1: ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ದಾಸರಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ ಒಂದು ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ವಉದ್ಯೋಗವನ್ನು ನಡೆಸಿರುವಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂದೇಶ್ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಸರ್ ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ತರಬೇತಿಯ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಉದ್ಯೋಗದ ಅನುಭವವನ್ನ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬಾ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಸರ್ ನಾನು ಒಂದು ಹುಣಸೂರು ತಾಲೂಕು ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಂ ಆಗಿದೆ ಸರ್. ಬಿಕಾಂ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗವರ್ಮೆಂಟ್ ಕೆಲಸನೇ ಸಿಗಲ್ಲ, ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಇತ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ, ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನ್ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಪಿಜಿ ಮುಗಿದ್ಮೇಲೆ ಗ್ಯಾಪ್ ಇತ್ತಲ್ಲ ಸರ್ ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಂದ್ರೆ, ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋವಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳೀತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ. ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಿಂದಲೇ ಸ್ಟಾರ್ಟ್ ಮಾಡಿದೆ. ನಾನು ಸಿಟಿಗೆ ಹೋಗಿಲ್ಲ, ಹಳ್ಳಿ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್, ಒಂದು 8 ಹಳ್ಳಿ ಸೇರೋ ತರ ಒಂದು ಊರ ಹತ್ರ ಒಂದು ಸ್ಪಾಟ್ ಇದೆ, ಅಲ್ಲಿ ಬಂದು ಒಂದು ಶಾಪ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಈಗ ಆ ಜಾಗದಲ್ಲಿ ಅಂತಂದ್ರೆ ನಮ್ಮನ್ನ ತಕ್ಕಂಗೆ ಬಾಡಿಗೆ ಆಗ್ಬೋದು, ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ 100,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, 1,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡಿದೆ. ಮಾಡ್ತಾ ಮಾಡ್ತಾ ಅಂದ್ರೆ ನನ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದೆ. ಬರೀ ಸೇಲ್ಸ್ ಅಲ್ಲಿ ಯಾವ್ದನ್ನು ಇದ್ ಮಾಡಕ್ಕಾಗಲ್ಲ, ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ಕಾಗ.

0: ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಈಗ ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತಂದ್ರೆ ಅಲ್ಲೂ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000 ರಿಂದ 50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದೀಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದ್ರೆ ಎಲ್ಲ ಆಯ್ತು, ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟು ಒಂದು 6 ಮಂತ್ ಹಂಗೇನೆ ಕಂಟಿನ್ಯೂ ಆದೆ ಇದೆ ಇದ್ರಲ್ಲಿ ಸೇಲ್ಸ್ ಅಲ್ಲೇ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರೇಶ್ ಸರ್ ಅಂತ ಇದಾರೆ ಅವ್ರ ಕಡೆಯಿಂದ ಸಿಕ್ತು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಆದ್ರು, ಅವರು ಪರಿಚಯ ಇದ್ರು. ಅವರು ನಮ್ ತಂದೆ ಅದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದ್ರು 2-3 ಸಲ ವಿವೇಕ ಟ್ರಸ್ಟ್ ಕಡೆದು. ಅದರಿಂದ ಅವರು ಅಲ್ಲೂ ತಿಳ್ಸಿದ್ರು. ಅವಾಗ ನಮ್ ತಂದೆ ಹಿಂಗ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ ಕೆಲ್ಸ ಕಲ್ತ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ, ಯಾಕಂದ್ರೆ ಅದು ಲಿಮಿಟೆಡ್ ಸೀಟ್ ಗಳಿರ್ತದಲ್ಲ ಸರ್, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 ಮಂತ್ ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನು ನಂದು ಶಾಪ್ ಇತ್ತು ಅದನ್ನ ಇನ್ನು ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ. ಯಾಕಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ, ಮೊಬೈಲ್ ರಿಪೇರಿ ಮತ್ತಿನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ್ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್.
1: ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರಿ? ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು
0: ಸರ್? ನಮ್ದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ. ಈಗ ನಾವು ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್ತು, ಅದು ಓಕೆ ಮಾಡೋ ಕೆಲ್ಸನ ಖುಷಿಯಿಂದಾನೆ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನ್ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು, ಅವರು ಇದೇ ತರ ಅವ್ರದೇ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಕೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ, ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 ರೌಂಡ್ ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್ ಆಗಿ ಆಫೀಸ್ ಅಲ್ಲೇ ಸಿಕ್ಕಿಂಗ್ ಜಾಬ್. ಏನ್ ಟಾರ್ಗೆಟ್ ವರ್ಕ್ ಏನು ಇರ್ಲಿಲ್ಲ, ಬ್ಯಾಕ್ ಎಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದರಲ್ಲೂ ಫ್ಯೂಚರ್ ಇಲ್ಲ, ಅದು ಎಷ್ಟು 1 ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ, ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಬಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು.
1: ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದ್ರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂತಹ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನು ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನು ಮಾಡ್ತೀರಾ, ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ ಅದನ್ನ ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿರ್ತೀರಾ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ?
0: ಹಾ ಸರ್, ಖಂಡಿತ ಒಪ್ಪಿಗೆ ಕೊಟ್ಟರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4-5 ಮಂತ್ಸ್ ಆಗೈತೆ, ಆಗ್ಲೇ 1 ತಿಂಗಳು ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಥ್ ಕೊಟ್ರು, 1 ತಿಂಗಳು ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು, ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡಲಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಇದರಿಂದ ಇಲ್ಲೇ ಗೊತ್ತಾಗ್ಬಿಡ್ತದೆ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ರೆ.
1: ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ 1 ತಿಂಗಳ ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ?
0: ಸರ್, ಆರಂಭ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರ ಆಯ್ತು, ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಮತ್ತೆ ಅಷ್ಟು ಇದಿರ್ಲಿಲ್ಲ, ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರು ತೊಂದರೆಗಳಾಗಿದ್ದು, ಆನೆಗಳ ಕಾಟ ಬೇರೆ. ಒಂದ್ 2-3 ದಿನ ಅದು ಆಯ್ತು, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಒಂದು ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭ ದಿನದಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ, 1-2 ದಿನ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬರ್ತಾ ಬರ್ತಾ ಮನೇಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್ ಒಳ್ಳೆ, ಊಟ ತುಂಬಾ ಚೆನ್ನಾಗಿತ್ತು ಸರ್.
1: ಈಗ ತಾವು ಮೊದ್ಲೇನೆ ಕೂಡ ಒಂದು ಮೊಬೈಲ್ ಅಂಗಡಿಯನ್ನ ಓಪನ್ ಮಾಡಿ ತಾವು ವ್ಯಾಪಾರವನ್ನ ಮಾಡ್ತಾ ಇದ್ರಿ, ಅಂದ್ರೆ ಸರ್ವಿಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸ್ ಅನ್ನ ಹೇಗ್ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳಂತ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನಿಸ್ತಾ ಅಥವಾ ವಸ್ತನ ಅಂತ ಅನಿಸ್ತಾ?
0: ಸರ್, ನನ್ಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ನಲ್ ಇರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್

0: ಕ್ಲಾರಿಟಿ ಸಿಕ್ತು ನನ್ಗೆ, ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು. ಸರ್ ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನ್ ಪಾರ್ಟ್ಸ್ ಗಳು ಬರುತ್ತೆ, ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು ಅದ್ ಬಗ್ಗೆ, ಯಾವ್ದು ಏನೇನು ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನ್ ಕಾಂಪೋನೆಂಟ್ ಪಾರ್ಟ್ಸ್ ಗಳಿರುತ್ತೆ ಅಂತ ತಿಳಿಸ್ಕೊಟ್ರು. ಆಮೇಲೆ ಬರ್ತಾ ಬರ್ತಾ ಅದು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ. ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲಿತು ಸರ್.
1: ಈಗ ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು, ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ, ಅಲ್ಲಿನ ಊಟ ಆಗಿರ್ಬೋದು ವಸತಿ ಈ ವ್ಯವಸ್ಥೆ ಎಲ್ಲ ತಮ್ಗೆ ಹಿಡಿಸ್ತಾ?
0: ಸರ್ ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು, ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡ್ಲು. ಯಾಕೆಂದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ, ಇಬ್ರು ಒಟ್ಟಿಗೆ ಸ್ವಲ್ಪ ಕೆಲವೊಂದಿನ ಅಪ್ ಅಂಡ್ ಡೌನ್ ಮಾಡ್ದು, ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ದು ಸರ್.
1: ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಂತ ವ್ಯವಸ್ಥೆನೂ ಕೂಡ ಇದೆ.
0: ಹೌದು ಸರ್.
1: ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನ ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನ ನೋಡಿದಕ್ಕ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು ತಮ್ಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು?
0: ತುಂಬಾ ಉಪಯೋಗ ಆಗಿದೆ ಇದರಿಂದ. ಯಾಕಂದ್ರೆ ನಮ್ಗೆ ಸ್ವಲ್ಪ ಏನು ಒಂದು ಯಾವ ರೀತಿ ಈಗ ಸೇಲ್ಸ್ ಎಲ್ಲ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಆಗಿ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ, ಇದು ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅನ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ಸರ್, ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20-30 ಫೋನ್ ರೆಡಿ ಮಾಡ್ತೀನಿ ಸರ್. ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು ಐಸಿ ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ. ಅದು ಇದ್ರಲ್ಲಿ ಇನ್ನು ಕಲಿಯೋದಿದೆ ಸರ್, ಅಂದ್ರೆ ಐಸಿ ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ ಐಸಿ ವರ್ಕ್. ಆತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಬಿಡ್ತೀನಿ. ಬೇರೆ ಏನೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಾರಣ ಅಲ್ಲಿ ತಂದ್ಕೊಂಡ್ಬಂದಿರತ್ತೆ, ನಾ ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದನೇ ಕಲ್ತಿರೋದ್ರಿಂದ ಅಲ್ಲಿ ಧೈರ್ಯದಲ್ಲಿ ಕೆಲಸಗಳೆಲ್ಲ ಮಾಡ್ತಿರೋದು.

0: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲ್ ಅನ್ನು ಮಾಡ್ತಿದ್ದಂತ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಈ ಥರ ಹೊಸ ಹೊಸ ವಿಷಯಗಳು ಕಲಿತಿದ್ದಂತ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅಂತ?
1: ನಂಗೆ ಅಲ್ಲೇ ಈಗ ಸ್ಟಾರ್ಟಿಂಗ್ ಏನು ಒಂದ್ ಮಂತ್ ಏನ್ ಟ್ರೈನಿಂಗ್ ಇತ್ತು, ಅದರಲ್ಲಿ ಒಂದ್ ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂದ್. ಯಾಕೆಂದ್ರೆ ನಾನು ಸ್ವಲ್ಪ ಆ ಗ್ಯಾಪ್ ಅಲ್ಲಿ ಏನು ಒನ್ ಆರ್ ಟೂ ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮ್ ಅಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ ಗೆ ಫೋನ್ ಎಲ್ಲ ಇಟ್ಕೊಳ್ಬೇಕಿತ್ತು. ಆ ಟೈಮ್ ಅಲ್ಲಿ ಸ್ವಲ್ಪ ಕೆಲವೊಂದು ಫೋನ್ ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪ್ ಅಲ್ಲೇನೆ. ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್, ತುಂಬಾ ಒಂದು ವೀಕ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು.
0: ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಂಡಿದ್ದು ಇದೆ.
1: ಹೌದೌದು, ಅದೆಲ್ಲ ನಡೆದಿದೆ ಸರ್.
0: ಹಾಗಿದ್ರೆ ಒಟ್ಟು ಒಂದು ತಿಂಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿಯನ್ನು ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂತ ಸಂದರ್ಭದಲ್ಲಿ ತಮ್ಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮ್ಗೆ ಎಷ್ಟು ಖುಷಿ ಇತ್ತು, ಹಾಗೇನೆ ತಾವು ಕಟ್ಟಂತ ಫೀಸ್ಗೆ ಪಡ್ಕೊಂಡಂತ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ?
1: ಸರ್ ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆನೆ. ಅದೇನ್ ಫೀಸ್ ಅಲ್ಲ ನನ್ನ ಪ್ರಕಾರ, ಆದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಐತೆ ಸರ್, ನಮ್ಗೆ ತುಂಬಾ ಲಾಭ ಐತೆ. ಅದ್ರ ಮುಂದೆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂತೆ. ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು, ಏನೇನೋ ಕೇಳ್ತಾರೆ ಅವರು. ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರು ಇವರೇನೆ ಎಲ್ಲಾ ಫೆಸಿಲಿಟಿ ಕೊಟ್ಟು, ಊಟ ಕೊಟ್ಟು, ಅಲ್ಲಿ ಉಳ್ಕೊಳ್ಳಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ಉಪಯೋಗನೇ ಆಯ್ತದೆ.
0: ತದನಂತರ ತರಬೇತಿಯನ್ನು ಮುಗಿಸಿ ಅಲ್ಲಿಂದ ಓಡಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂತವರಾಗಿರ್ಬೋದು, ಅವ್ರ ಜೊತೆ ತಮ್ಮ ಮಾತುಕತೆ ಮತ್ತೆ ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು, ಅಥವಾ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವ ಉದ್ಯೋಗದ ಬಗ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನು ಹೇಳಿ ಕಳಿಸ್ಕೊಡ್ತಾರೆ?
1: ಹೌದು ಸರ್, ಖಂಡಿತ ಕೊಟ್ಟರು. ಅದರ ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್ ಓಪನ್ ಮಾಡಿ ಏನಾದ್ರೂ ಹಣಕಾಸಿನ ಸಮಸ್ಯೆ ಏನಾದ್ರೂ ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ.

0: ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್, ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ವಿಸಿಟ್ ಎಲ್ಲ 2-3 ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ, ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಮ್ದು. ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ, ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನು ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಅಲ್ಲಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್. ಅದನ್ನು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಆ ಜೈರೇಖೆನೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದ್ವಿ. ಮುಂದೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು. ಅವಾಗ್ಲೂ ಯೋಚನೆ ಮಾಡಿದೆ ನನ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು, ನಾವು ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ನಲ್ಲಿ 3-4 ಜನ ಇದ್ದೀವಿ ಆಲ್ರೆಡಿ. ಇನ್ನು 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ, ನಂದೊಂದು ಮೇನ್ ಶಾಪ್ ಇದೆ ಸರ್, ನಾನೊಬ್ಬ ಶಾಪ್ ಇಟ್ಟಿದ್ದೀನಿ. ಅಲ್ಲಿರೋ ಶಾಪ್ ನ ಇನ್ನು ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1,00,000 ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಇದು ಶಾಪ್ ದೊಡ್ಡಿದೆ, ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು. ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್.
1: ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ?
0: ಪ್ರಸ್ತುತ ನಂದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಉಂಟು ತಾಲೂಕು, ಅಲ್ಲಿ ತೆರೆದಿದ್ದೀನಿ ಸರ್, ಬ್ಯಾಂಕ್ ಆಪೋಸಿಟ್.
1: ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ರಿ?
0: ಹೌದು.
1: ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನ ನಡೆಸ್ತಾ ಇದ್ರಿ, ಇದ್ರ ಜೊತೆಗೆ ಸರ್ವಿಸು ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನ ಪಡೆದಿದ್ದೀರಾ, ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನ ಪಡ್ಕೊಂಡಿರುವಂಥದ್ದು, ತಮ್ಮ ಈ ಒಂದು ಸ್ವಉದ್ಯೋಗವನ್ನ ಮಾಡ್ತಿರುವಂಥದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ? ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ?
0: ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿದೆಲ್ಲ ಒಳ್ಳೆ ಒಪಿನಿಯನ್ ಇದೆ ಸರ್. ಮುಂಚೆ ಇರೋದಕ್ಕೂ ಇದಕ್ಕೆ, ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಇಲ್ಲ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15,00,000 ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟ್ರಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ಧವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70,00,000 ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20,00,000 ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10,00,000 ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,00,000

0: 46 ಸಾವಿರ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014 46 ಸಾವಿರ ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 178,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014 ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ಧವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21 ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರ್ ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100-500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ 90% ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕ

0: ಗೌರವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ಧ ಭಾರತದ ಅಶ್ಮಿತಾ 21-16, 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ಧ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದೆಲ್ಲ ನಡೀತದ ಮಾಡ್ತದ ಅಂತ ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್ ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್. ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬಹುದು, ಎಷ್ಟೇ ಅಂಗಡಿ ಇದ್ಕೂ ಆತರ ಎಲ್ಲ ಒಪಿನಿಯನ್ ಇದೆ ಸರ್. ಮನೆಯಲ್ಲಿ ತುಂಬಾ ಖುಷಿಯಿಂದ ಕೂಡ ಇದೆ. ನನ್ನ ಅಣ್ಣ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲರೂ ಅವ್ರ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ.
2: ಮೊದಲೆಲ್ಲ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ?
1: ಸರ್, ಇದು ತುಂಬಾ ಆದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 ವರ್ಷ KR Pete ಮಂಡ್ಯ ಡಿಸ್ಟ್ರಿಕ್ಟ್, ಇಲ್ಲಿಂದ 80 kilometers ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಜಸ್ಟ್ ಒಂದು 12,000-13,000 ಸ್ಯಾಲ್ರಿ ಕೊಡ್ತಿದ್ರು. ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನ ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ಣು ಮುಂದೆನೆ ಮನೆ ಹತ್ರನೇ ಕೆಲಸ, ಮನೆಯಿಂದ 2 kilometers ಬಂದ್ರೆ ಟಾಪ್, ಅಲ್ಲಿಗಿಂತ ಡಬಲ್ ಸ್ಯಾಲ್ರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳ್ದು ಖರ್ಚು ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ತೀರಿ 25,000-30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕ, ಇನ್ನು ಜಾಸ್ತಿನೂ ಅರ್ನ್ ಮಾಡ್ಬೋದು. ಅದು ಟೈಮ್ ಇದಂಗೆ ಸರ್, ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ, ಇಲ್ಲೇ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ, ಇಲ್ಲಿ ಬಂದಾಗ ಜಾಸ್ತಿ, ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪ್ ಹಾಕಿ ಇನ್ನೂ 1-2 ಆಗುತ್ತೆ ಸರ್. ಆತರ ಫುಲ್ ಇದಂತ ಫುಲ್ ಹ್ಯಾಪಿ ಆಗಿದೆ. ವರ್ಕ್ ಆರಾಮಾಗಿ ಮಾಡ್ಬೋದು, ಸ್ವಂತ ಕೆಲಸ ಅಲ್ವಾ. ಇಲ್ಲಿ ನಾನೇ ಓನರ್, ಇಲ್ಲಿ ಯಾರಿಗೂ ಕಾಯಂಗಿಲ್ಲ. ನಾನು ಎಷ್ಟು ದುಡಿತೀನಿ ಅಷ್ಟು ಇದಾಗುತ್ತೆ. ಮತ್ತೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ರಜೆ ತಗೋಬಹುದು, ಯಾರಿಗೂ ಕೇಳಂಗಿಲ್ಲ, ಪರ್ಮಿಷನ್ ತಗೊಳಂಗಿಲ್ಲ. ತುಂಬಾ ಉಪಯೋಗ ಆಗಿದೆ ಸರ್.
2: ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪ್ ಅನ್ನ ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸ್ವಉದ್ಯೋಗವನ್ನು ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ?
1: ಸರ್, ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳು ಅಂದ್ರೆ, ಅವ್ರು ಅಗತ್ಯ ವಸ್ತುಗಳು ಅಂದ್ರೆ, ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ. ಪ್ರತಿಯೊಬ್ರು ಕೈಲೂ ಇದೆ ಮೊಬೈಲು, ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಎಲ್ಲಾರ ಕೈಲೂ ಇದೆ. ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು, ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಒಂದು ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇದೆ. ಬೇರೆ ಕಡೆ ಇನ್ನೊಂದು ಯಾವ್ದಾದ್ರು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್

0: ನೋಡ್ಬಿಟ್ಟು ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 kilometers ಚೆಕ್ ಮಾಡಿದ್ರು ಪ್ರತಿ ಕಡೆನು ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡಕ್ ಅಲ್ಲಿ ಈ ಶಾಪ್ ಇದ್ರಲ್ಲೂ ಡೆವಲಪ್ ಆಗಿದೀವಿ, ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆನು ಮಾಡ್ಬೇಕು ಅಂತ ತಂದೆ.
1: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
0: ಥ್ಯಾಂಕ್ ಯು.
1: ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಭಾಳಷ್ಟು ಹೆಡುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ತುಂಬಿಟ್ಟ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಅದರಲ್ಲಿ ತಾವು ಪಡ್ಕೊಂಡಂಥ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲೀಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿಯಾಗುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಇದು ಮಾಡಿ, ಎಷ್ಟೇ ಓದಿದ್ರು, ಇಲ್ಲ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲು ಪ್ರತಿಯೊಬ್ಬರೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡಿಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರ ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಅದರಿಂದ ಈ ಸಂಸ್ಥೆಯಲ್ಲಿ ಸಿಗುವಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬೇಕು ಸರ್. ಬೆಟರ್ ಅಂದ್ರೆ ಈಗ ಹೇಳಿದ್ನಲ್ಲ ಸರ್, ಈ ತರ ಮಾಡಿದ್ರೇನೆ ಬೆಟರ್. ಈ ಕಂಪನಿಗಳ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ, ಆದ್ರೆ ಅದರಲ್ಲೆಲ್ಲ ಫ್ಯೂಚರ್ ಇರಲ್ಲ. ಇದರಲ್ಲೆಲ್ಲ ಜೀವನವನ್ನ ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟು ಹೇಳ್ಬಲ್ಲ.
1: ಬಹಳ ಸಂತೋಷ ಸಂದೇಶ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಮಠನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಕ್ತಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂದೇಶ್ ಅವರೇ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂತವರು ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವಿಆರ್ಎಲ್ಸಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಹಂಚಿಕೆ ಕುರಿತು ಹುಣಸೂರು ತಾಲೂಕಿನ ದಾಸನ್ಪುರ ಗ್ರಾಮದ ಶ್ರೀಯುತ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ

ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.